ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇಂದು 2026 ಸೆಪ್ಟೆಂಬರ್ 4 ಶುಕ್ರವಾರ ಶ್ರೀಶಕ 1949 ಶ್ರೀ ಪರಾಭವ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಚಾಂದ್ರಮಾನ ಶ್ರಾವಣ ಮಾಸ ಯೋಗ ಶೂಲ ಕರಣ ಗರಜ ಸೌರ ಕನ್ಯಾ 8 ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಹಿನ್ನೆಲೆ ಮತ್ತು ಅದರ ಸಾಂಸ್ಕೃತಿಕ ಮಹತ್ವದ ಬಗ್ಗೆ ಶಿವಮೊಗ್ಗದ ರತ್ನಗಿರಿ ನಗರದ ನಿವಾಸಿಯಾದ ಶುಭಾ ರವಿ ಅವರು ಮಾಹಿತಿಯನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇತರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶ್ರೀಮತಿ ಸುಲೋಚನಾ ಇವರು ವಚನ ಸಾಹಿತ್ಯವನ್ನು ಪರಿಚಯಿಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಇದನ್ನು ಆರ್ಜೆ ಅರ್ಪಿತಾ ರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ರಾಷ್ಟ್ರೀಯ ವನ್ಯಜೀವಿ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಬೃಂದಾವನದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸಂತೋಷ್ ಬಿದರಗಡ್ಡಾರವರು ಜನ್ಮಾಷ್ಟಮಿಯ ವಿಶೇಷತೆ ಬಗ್ಗೆ ಮಾತನಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನು ಹಾಡಿ ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಒಲವ ಗೆಳತಿ ಎಂಬ ಕತೆ ಇರಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಸೌತೆಕಾಯಿಯ ದೋಸೆ ರೆಸಿಪಿ ಇರಲಿದೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಸ್ಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಮೀನಿನ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇರಲಿದೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಸುಶೀಲ್ ಸ್ಪೋರ್ಟ್ಸ್ ಅವರ ಬಿಸ್ನೆಸ್ ಬಗ್ಗೆ ಮಾಹಿತಿ ಇರಲಿದೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ನಟರಾಜ್ ರವರಿಂದ ಕುರಿ ಸಾಕಾಣಿಕೆಯ ಮಾಹಿತಿ ಇರಲಿದೆ.
ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯಂ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00ಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 6:00ವರೆಗೂ ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರ್ಗೆ ಕಳುಹಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು 4 ಸೆಪ್ಟೆಂಬರ್, ಶುಕ್ರವಾರ. ಇವತ್ತಿನ ಮುಂಜಾವಿನ ಈ ಸುಂದರ ಗಾಳಿಯಲ್ಲಿ ಏನೋ ಒಂಥರ ದಿವ್ಯತೆ ಇದೆ ಅಲ್ವಾ? ಹೌದು, ಇವತ್ತು ಜಗತ್ತಿಗೆ ಭಗವದ್ಗೀತೆಯನ್ನು ಬೋಧಿಸಿದ ಆ ಜಗದ್ಗುರು ನಮ್ಮ ಪ್ರೀತಿಯ ಕೃಷ್ಣನ ಜನ್ಮದಿನ. ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಮ ಮನೆಯ ಪುಟಾಣಿ ಮಕ್ಕಳಿಗೆಲ್ಲ ಆಗ್ಲೇ ಕೃಷ್ಣ ರಾಧೆಯ ವೇಷ ಹಾಕಿ ಸಂಭ್ರಮ ಪಡೋದಕ್ಕೆ ಶುರು ಮಾಡಿರ್ತೀರಾ. ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಈ ಜನ್ಮಾಷ್ಟಮಿಯ ವಿಶೇಷ ಏನು, ಈ ಹಬ್ಬ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿಯೋಣ. ಸೊ ಈ ವರ್ಷ ಅಂದ್ರೆ 2026ರಲ್ಲಿ ಜನ್ಮಾಷ್ಟಮಿ ಸೆಪ್ಟೆಂಬರ್ 4 ಮತ್ತು 5ರ ನಡುವೆ ಸ್ವಲ್ಪ ಕನ್ಫ್ಯೂಷನ್ ತಂದಿಟ್ಟಿದೆ ಅಲ್ವಾ? ಪಂಚಾಂಗದ ಪ್ರಕಾರ ಸೆಪ್ಟೆಂಬರ್ 4ರ ಶುಕ್ರವಾರದಂದೇ ಮುಖ್ಯ ಜನ್ಮಾಷ್ಟಮಿ ಹಬ್ಬ ಮತ್ತು ಉಪವಾಸ ಇರಲಿದೆ. ಕೃಷ್ಣ ಹುಟ್ಟಿದ್ದು ಮಧ್ಯರಾತ್ರಿ, ಹಾಗಾಗಿ

ಅಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಹೇಗೆ ಶುರುವಾಯಿತು, ಇದರ ಇತಿಹಾಸದ ಕಥೆಯನ್ನ ನಾನೀಗ ತಿಳಿಸ್ತೀನಿ, ಕೇಳಿ. ದ್ವಾಪರ ಯುಗದಲ್ಲಿ ಮಥುರಾ ನಗರಿಯನ್ನು ಕಂಸ ಎಂಬ ಕ್ರೂರಿ ರಾಜ ಆಳುತ್ತಿದ್ದ. ಅವನ ತಂಗಿ ದೇವಕಿ ಮತ್ತು ಭಾವ ವಾಸುದೇವ. ದೇವಕಿಯ ಮದುವೆಯಾಗಿ ಕಂಸ ಅವಳನ್ನು ರಥದಲ್ಲಿ ಕರೆದೊಯ್ಯುವಾಗ ಒಂದು ಆಕಾಶವಾಣಿಯಾಗುತ್ತೆ. ಕಂಸನೇ, ನಿನ್ನ ತಂಗಿಯ 8ನೇ ಗರ್ಭದ ಮಗು ನಿನ್ನನ್ನು ಕೊಲ್ಲುತ್ತದೆ ಎಂದು. ಹಾಗಾಗಿ ಭಯಗೊಂಡ ಕಂಸ ತಂಗಿ ಮತ್ತು ಭಾವನನ್ನು ಜೈಲಿನಲ್ಲಿ ಇಟ್ಟು ಕಾವಲು ಕಾಯುತ್ತಾನೆ. ದೇವಕಿಗೆ ಹುಟ್ಟಿದ ಒಂದೊಂದೇ ಮಗುವನ್ನು ಕ್ರೂರವಾಗಿ ಕೊಲ್ಲುತ್ತಾ ಬರ್ತಾನೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ಘೋರ ಮಳೆ ಬಿರುಗಾಳಿ ಬೀಸುತ್ತಿದ್ದ ಆ ಕತ್ತಲ ಮಧ್ಯರಾತ್ರಿ ದೇವಕಿಯ 8ನೇ ಮಗುವಾಗಿ ಸಾಕ್ಷಾತ್ ಮಹಾವಿಷ್ಣು ಶ್ರೀಕೃಷ್ಣ ರೂಪದಲ್ಲಿ ಅವತರಿಸುತ್ತಾನೆ. ನಂತರ ಕೃಷ್ಣ ಹುಟ್ಟಿದ ತಕ್ಷಣ ಜೈಲಿನ ಬೀಗಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ಕಾವಲುಗಾರರು ನಿದ್ದೆಗೆ ಜಾರುತ್ತಾರೆ. ತಂದೆ ವಾಸುದೇವ ಶಿಶು ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಉಕ್ಕಿ ಹರಿಯುತ್ತಿದ್ದ ಯಮುನಾ ನದಿಯನ್ನು ದಾಟಿ ಸುರಕ್ಷಿತವಾಗಿ ಗೋಕುಲದ ನಂದಗೋಪ ಹಾಗೂ ಯಶೋಧೆಯ ಮನೆಗೆ ತಲುಪಿಸುತ್ತಾನೆ. ಮರುದಿನ ಬೆಳಗ್ಗೆ ಗೋಕುಲದಲ್ಲಿ ಗಂಡು ಮಗು ಹುಟ್ಟಿದ ಸುದ್ದಿ ತಿಳಿದು ಇಡೀ ಊರೇ ಹಾಲಿನ ಕಡಲಲ್ಲಿ ತೇಲುತ್ತೆ. ಗೋಪಾಲಕರು ಗೋಪಿಕೆಯರು ನಾಟ್ಯ ಆಡುತ್ತಾರೆ. ಮೊಸರು ಬೆಣ್ಣೆಗಳನ್ನ ಒಬ್ಬರ ಮೇಲೊಬ್ಬರು ಚೆಲ್ಲುತ್ತಾ ವಿಜೃಂಭಣೆಯಿಂದ ಸಂಭ್ರಮಿಸ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೃಷ್ಣ ಮಥುರಾದ ಜೈಲಿನಲ್ಲಿ ಹುಟ್ಟಿದ ಆ ರಾತ್ರಿಯನ್ನು ಜನ್ಮಾಷ್ಟಮಿ ಎಂದು, ಮರುದಿನ ಗೋಕುಲದಲ್ಲಿ ಆಚರಿಸಿದ ಹಬ್ಬವನ್ನು ನಂದೋತ್ಸವ ಅಥವಾ ಮೊಸರು ಕುಡಿಕೆ ಎಂದು ಜಗತ್ತಿನಾದ್ಯಂತ ಪ್ರತಿ ವರ್ಷ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಸ್ನೇಹಿತರೆ, ಸ್ನೇಹಿತರೆ, ಇನ್ನು ಮುಂದಿನ ಭಾಗದಲ್ಲಿ ನಮ್ಮ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭ ರವಿಕುಮಾರ್ ಅವರು ಶ್ರೀಕೃಷ್ಣನ ಶ್ಲೋಕ ಪಠನೆ ಮಾಡಲಿದ್ದಾರೆ. ಅದನ್ನ ಕೇಳೋಕ್ಕೂ ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ. ಈ ದಿನದ ಮನಸ್ಸಿಗೆ ಮುಟ್ಟುವಂತಹ, ರೋಮಾಂಚನಗೊಳಿಸುವಂತಹ ಒಂದು ಸುಂದರ ಪೌರಾಣಿಕ ಕಥೆಯನ್ನ ನಮ್ಮ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭ ರವಿಕುಮಾರ್ ಅವರು ತಿಳಿಸ್ತಾರೆ. ಬನ್ನಿ ಕೇಳೋಣ.
2: ಒಂದು ದಿನ ಕೃಷ್ಣ ತನ್ನ ಗೆಳೆಯರೊಂದಿಗೆ ಹಸಿರು ಮೈದಾನದಲ್ಲಿ ಆಟವಾಡುತ್ತಿದ್ದ. ಅಷ್ಟರಲ್ಲಿ ಕೃಷ್ಣನು ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಸ್ವಲ್ಪ ಮಣ್ಣನ್ನು ಬಾಯಲ್ಲಿ ಇಟ್ಟುಕೊಂಡನು. ಅವನ ಗೆಳೆಯರು ಆಶ್ಚರ್ಯದಿಂದ ಅವನನ್ನು ನೋಡಿ ಯಶೋದೆಯ ಬಳಿಗೆ ಬಂದು, ಅಮ್ಮ, ಕೃಷ್ಣ ಮಣ್ಣನ್ನು ತಿನ್ನುತ್ತಿದ್ದಾನೆ ಎಂದರು. ಯಶೋದೆ ಕೂಡ ಕೃಷ್ಣನ ಬಳಿಗೆ ಬಂದು, ಕೃಷ್ಣ ನಿಜ ಹೇಳು, ಮಣ್ಣು ತಿಂದೆಯಾ ಎಂದು ಪ್ರೀತಿಯಿಂದ ಕೇಳಿದಳು. ಕೃಷ್ಣನು ಮುದ್ದಾಗಿ ನಗುತ್ತಾ ಹೇಳಿದನು, ಅಮ್ಮ, ನಾನು ಮಣ್ಣು ತಿಂದಿಲ್ಲ, ಬೇಕಾದರೆ ನನ್ನ ಬಾಯಿ ನೋಡು ಎಂದಾಗ ಯಶೋದೆ ಅವನ ಬಾಯಿಯನ್ನು ನೋಡತೊಡಗಿದಳು. ಅವಳಿಗೆ ಅವನ ಬಾಯಿ ಒಳಗೆ ನೋಡಿದಾಗ ಆಶ್ಚರ್ಯವೆನಿಸಿತು. ಕೃಷ್ಣನ ಬಾಯಿಯಲ್ಲಿ ಅನಂತ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು ಪ್ರಕಾಶಿಸುತ್ತಿದ್ದವು. ಭೂಮಿ, ಪರ್ವತಗಳು, ಸಾಗರಗಳು ಮತ್ತು ಎಲ್ಲ ಲೋಕಗಳು ದಿವ್ಯ ದರ್ಶನವನ್ನು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಯಶೋದೆ ತನ್ನನ್ನು ಕೃಷ್ಣನ ಎದುರು ನಿಂತಿರುವುದನ್ನು ಆ ದಿವ್ಯ ಬ್ರಹ್ಮಾಂಡದೊಳಗೆ ಕಂಡಳು. ಆ ದಿವ್ಯ ವಿಶ್ವರೂಪವನ್ನು ಕಂಡ ಯಶೋದೆ ಕ್ಷಣಕಾಲ ಮಾತೆ ಬಾರದೆ ಭಕ್ತಿಯಿಂದ ಕೈಮುಗಿದಳು. ಆ ದಿವ್ಯ ಬಾಲರೂಪದಲ್ಲಿ ಯಶೋದೆ ಮುಂದೆ ನಿಂತನು. ಯೋಗ ಮಾಯೆಯ ಪ್ರಭಾವದಿಂದ ಯಶೋದೆ ಮತ್ತು ಕೃಷ್ಣನನ್ನು ಮುದ್ದಿನ ಮಗನಾಗಿಯೇ ನೋಡಿದಳು. ಯಶೋದೆ ಕೃಷ್ಣನನ್ನು ಎತ್ತಿಕೊಂಡು ತನ್ನ ಮಡಿಲಲ್ಲಿ ಮುದ್ದಾಡಿದಳು. ಅದೇ ದೂರದಲ್ಲಿದ್ದ ಕಂಸನಿಗೆ ಭಯ ಕಾಡತೊಡಗಿತ್ತು. ಗೋಕುಲದಲ್ಲಿ ಕೃಷ್ಣ ಬೆಳೆಯುತ್ತಿದ್ದಾನೆ ಎಂಬ ಸತ್ಯ ತಿಳಿದು ಕಂಸನು ಅವನನ್ನು ಕೊಲ್ಲಲು ಪೂತನಿ, ಅಂದರೆ ವಿಷದ ಹಾಲುಣಿಸಿ ಕೊಲ್ಲಲು ಬಂದ ರಾಕ್ಷಸಿ, ಶಕಟಾಸುರ, ಬಂಡಿಯ ರೂಪದಲ್ಲಿ ಬಂದ ಅಸುರ, ತೃಣಾವರ್ತ, ಬಿರುಗಾಳಿಯ ರೂಪದಲ್ಲಿ ಬಂದು ಕೃಷ್ಣ ಮತ್ತು ತನ್ನ ಗೆಳೆಯರನ್ನು ಅಪಹರಿಸಿದವನು, ವತ್ಸಾಸುರ, ಕರುವಿನ ರೂಪದಲ್ಲಿ ಬಂದ ರಾಕ್ಷಸ, ಬಕಾಸುರ, ಬಕಪಕ್ಷಿಯ ರೂಪದಲ್ಲಿ ಬಂದ ರಾಕ್ಷಸ, ಅಘಾಸುರ, ಹೆಬ್ಬಾವಿನ ರೂಪದಲ್ಲಿ ಬಂದು ಕೃಷ್ಣ ಮತ್ತು ಅವನ ಸ್ನೇಹಿತರನ್ನು ನುಂಗಲು ಯತ್ನಿಸಿದವನು, ಕೇಶಿ, ಕುದುರೆಯ ರೂಪದಲ್ಲಿ ಬಂದು ದಾಳಿ ಮಾಡಿದವನು. ಹೀಗೆ ಇನ್ನೂ ಅನೇಕ ರಾಕ್ಷಸರನ್ನು ಕೃಷ್ಣನನ್ನು ಕೊಲ್ಲಲು ಕಂಸನು ಕಳುಹಿಸಿದ್ದನು. ಆದರೆ ಬಾಲಕೃಷ್ಣನು ತನ್ನ ದೈವಿಕ ಶಕ್ತಿಯಿಂದ ಅವರೆಲ್ಲರನ್ನೂ ಸಂಹರಿಸುತ್ತಾನೆ. ಕೊನೆಗೆ ಕೃಷ್ಣನನ್ನು ಯಾರಿಂದಲೂ ಕೊಲ್ಲಲು ಸಾಧ್ಯವಾಗದೇ ಇದ್ದಾಗ ತಾನೇ ನೇರವಾಗಿ ಕೊಲ್ಲಲು ಕಂಸನು ಒಂದು ಉಪಾಯ ಹೂಡುತ್ತಾನೆ. ಮಥುರದಲ್ಲಿ ಧನುರ್ಯಾಗ ಎಂಬ ಪೂಜೆ ಇಟ್ಟುಕೊಂಡು ಅಲ್ಲಿ ಕುಸ್ತಿ ಪಂದ್ಯವನ್ನು ಕಂಸನು ಏರ್ಪಡಿಸುತ್ತಾನೆ. ಆ ಪಂದ್ಯಕ್ಕೆ ಕೃಷ್ಣ ಮತ್ತು ಬಲರಾಮನನ್ನು ಆಹ್ವಾನಿಸುತ್ತಾನೆ. ಮಥುರೆಗೆ ಬಂದ ಕೃಷ್ಣ ಬಲರಾಮನನ್ನು ಕೊಲ್ಲಲು ಕಂಸನು ಹಂತವಂತವಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಾನೆ. ರಂಗಮಂದಿರದ ದ್ವಾರದಲ್ಲಿ ಕೃಷ್ಣನನ್ನು ತುಳಿದು ಕೊಲ್ಲಲು ಕಂಸನು ಒಂದು ಮದ್ದಾನೆಯನ್ನು ನಿಲ್ಲಿಸಿರುತ್ತಾನೆ. ಆ ಆನೆಯು ಕೃಷ್ಣನನ್ನು ತುಳಿದು ಕೊಲ್ಲಲು ಹೋದಾಗ ಕೃಷ್ಣನೇ ಆ ಆನೆಯ ದಂತಗಳನ್ನು ಕಿತ್ತು ಆ ಆನೆಯನ್ನು ಸಂಹರಿಸುತ್ತಾನೆ. ನಂತರ ಕುಸ್ತಿಯಲ್ಲಿ ಕೃಷ್ಣ ಬಲರಾಮನನ್ನು ಸೋಲಿಸಲು ಕಂಸನ ಆ ಸ್ಥಾನದ ಪ್ರಖ್ಯಾತ ಮತ್ತು ದೈತ್ಯ ಕುಸ್ತಿಪಟುಗಳಾದ ಚಾಣೂರು ಮತ್ತು ಮುಷ್ಟಿಕರನ್ನು ನಿಲ್ಲಿಸುತ್ತಾನೆ. ಅವರನ್ನು ಕೂಡ ಕೃಷ್ಣ ಬಲರಾಮರು ಯುದ್ಧದಲ್ಲಿ ಸೋಲಿಸಿ ಅವರನ್ನು ಕೊಲ್ಲುತ್ತಾರೆ. ತಾನೇ ತನ್ನ ರಕ್ಷಕರೆಲ್ಲರೂ ಮರಣ ಹೊಂದಿದ್ದನ್ನು ಕಂಡ ಕಂಸನು ಕೋಪಗೊಂಡು ಕೃಷ್ಣನ ತಂದೆ ತಾಯಿ ಮತ್ತು ಗೋಪಾಲಕರನ್ನು ಕೊಲ್ಲಲು ತನ್ನ ಸೈನಿಕರಿಗೆ ಆದೇಶಿಸಿದನು. ತಕ್ಷಣವೇ ಶ್ರೀಕೃಷ್ಣನು ಕಂಸನು ಕುಳಿತಿದ್ದ ಎತ್ತರದ ವೇದಿಕೆಗೆ ಜಿಗಿದು ಅವನ ಕಿರೀಟವನ್ನು ಕೆಳಗುರುಳಿಸಿ ಅವನ ಜುಟ್ಟನ್ನು ಹಿಡಿದು ಕುಸ್ತಿ ಅಖಾಡಕ್ಕೆ ಇಳಿದನು. ಕೃಷ್ಣನು ಕಂಸನ ಎದೆಯ ಮೇಲೆ ಕುಳಿತು ತನ್ನ ಬಲವಾದ ಮುಷ್ಟಿ ಪ್ರಭಾವದಿಂದ ಅವನ ಪ್ರಾಣವನ್ನು ಹರಿಸಿದನು. ಕಂಸನನ್ನು ಕೊಂದ ನಂತರ ಶ್ರೀಕೃಷ್ಣನು ಸೆರೆಮನೆಯಲ್ಲಿದ್ದ ತನ್ನ ಹೆತ್ತವರಾದ ದೇವಕಿ ಮತ್ತು ವಸುದೇವರನ್ನು ಮುಕ್ತಗೊಳಿಸಿದನು. ಕಂಸನಿಂದ ಜೈಲಿನಲ್ಲಿದ್ದ ಅಜ್ಜ ಅಂದರೆ ಉಗ್ರಸೇನ ಮಹಾರಾಜನನ್ನು ಮರಳಿ ಮಥುರನಾದ ಸಿಂಹಾಸನದ ಮೇಲೆ ಕೂರಿಸಿ ಪ್ರಜೆಗಳಿಗೆ ಶಾಂತಿಯನ್ನು ತಂದನು.
3: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭ ರವಿಕುಮಾರ್ ಅವರು ಈ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾ ಆ ಪರಮಾತ್ಮನ ಲೀಲೆ ಎಷ್ಟು ವಿಸ್ಮಯಕಾರಿ ಎಂದು ವಿವರಿಸಿದರು. ಆ ಸಣ್ಣ ಮಗುವಿನ ಬಾಯಿಯ ಒಳಗೆ ಇಡೀ ಬ್ರಹ್ಮಾಂಡ ಅಡಗಿದೆ ಎಂದರೆ ಆ ದೈವಿಕ ಶಕ್ತಿಯ ವ್ಯಾಪ್ತಿಯನ್ನು ನಮ್ಮ ಸೀಮಿತ ಬುದ್ಧಿಯಿಂದ ಊಹಿಸಲು ಸಾಧ್ಯವಿಲ್ಲ. ಅಣುವಿನಿಂದ ಹಿಡಿದು ಮಹಾಕೋಟಿ ಆಕಾಶದಳವರೆಗೆ ಎಲ್ಲವೂ ಆ ಭಗವಂತನ ಒಳಗೆ ಇದೆ ಎಂಬ ತತ್ವ ನಮಗೆ ಇಲ್ಲಿ ಗೋಚರಿಸುತ್ತೆ. ನಿಮಗೂ ಈ ಕಥೆ ಕೇಳಿ ಮೈ ರೋಮಾಂಚನವಾಯಿತು ಅಂತ ಅನ್ಕೊಳ್ತಾ ಇನ್ನ ಮುಂದಿನ ಭಾಗದಲ್ಲಿ ಶುಭ ರವಿಕುಮಾರ್ ಅವರು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸಿದ ವಾಕ್ಯವನ್ನು ಹಾಗೂ ಶ್ರೀಕೃಷ್ಣನು ಭರವಸೆಯ ಶ್ಲೋಕದ ಅರ್ಥವನ್ನು ತಿಳಿಸಲಿದ್ದಾರೆ ಅಂತ ಹೇಳ್ತಾ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭಾ ರವಿಕುಮಾರ್ ಅವರು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತಿಳಿಸಿದ ವಾಕ್ಯವನ್ನು ಹಾಗೂ ಯಾವಾಗ ಭೂಮಿ ಮೇಲೆ ಧರ್ಮದ ಹಾನಿಯಾಗುತ್ತದೋ ಆಗ ಧರ್ಮ ರಕ್ಷಣೆಗಾಗಿ ಶ್ರೀಕೃಷ್ಣನು ಭರವಸೆ ನೀಡಿದ ಶ್ಲೋಕದ ಅರ್ಥವನ್ನ ತಿಳಿಸಿದ್ದಾರೆ. ಬನ್ನಿ ಕೇಳೋಣ.
1: ಭೂಮಿಯ ಮೇಲೆ ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸಲು ಹಾಗೂ ಸಜ್ಜನರನ್ನು ರಕ್ಷಿಸಲು ಶ್ರೀಕೃಷ್ಣನು ಈ ಲೋಕಕ್ಕೆ ಜನಿಸಿದನು. ಭಗವದ್ಗೀತೆಯಲ್ಲೇ ಸ್ವತಃ ಶ್ರೀಕೃಷ್ಣನೇ ತಿಳಿಸಿದ್ದಾರೆ, ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾಗಿ ಅಧರ್ಮವು ಹೆಚ್ಚಾಗುತ್ತದೆಯೋ ಆಗ ನಾನು ಭೂಲೋಕದಲ್ಲಿ ಜನಿಸಿ ದುಷ್ಟರ ಸಂಹಾರ ಮಾಡುವನೆಂದು ತಿಳಿಸಿದ್ದಾರೆ. ಹಾಗೆ ಮಹಾಭಾರತದ ಪುರಾಣದಲ್ಲಿ ಪಾಂಡವರನ್ನು ಅಧರ್ಮದಿಂದ ರಕ್ಷಿಸಲು ಮತ್ತು ಜಗತ್ತಿಗೆ ಭಗವದ್ಗೀತೆಯ ಮೂಲಕ ಕರ್ಮ ಹಾಗೂ ಸರಿಯಾದ ಮಾರ್ಗವನ್ನು ತೋರಿಸಲು ಕೃಷ್ಣನು ಜನಿಸಿದನು ಎನ್ನಲಾಗುತ್ತದೆ. ಯಾವಾಗ ಭೂಮಿಯ ಮೇಲೆ ಧರ್ಮದ ಹಾನಿಯಾಗುತ್ತದೆಯೋ ಆಗ ಧರ್ಮ ರಕ್ಷಣೆಗಾಗಿ ತಾನು ಅವತಾರ ಎತ್ತಿ ಬರುತ್ತೇನೆ ಎಂದು ಶ್ರೀಕೃಷ್ಣನು ಭರವಸೆ ನೀಡುವ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಮಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದರ ಕನ್ನಡದ ಅರ್ಥ, ಹೇ ಭರತ ವಂಶದ ಅರ್ಜುನನೇ, ಭೂಮಿಯ ಮೇಲೆ ಯಾವಾಗ ಧರ್ಮವು ಕ್ಷೀಣಿಸಿ ಅಧರ್ಮವು ತಲೆಯೆತ್ತುತ್ತದೆಯೋ ಆಗೆಲ್ಲ ಧರ್ಮದ ರಕ್ಷಣೆಗಾಗಿ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ. ಸಜ್ಜನರನ್ನು ರಕ್ಷಿಸಲು, ದುಷ್ಟರನ್ನು ವಿನಾಶ ಮಾಡಲು ಮತ್ತು ಧರ್ಮವನ್ನು ಮರುಸ್ಥಾಪಿಸಲು ನಾನು ಯುಗಯುಗದಲ್ಲೂ ಅವತಾರವೆತ್ತಿ ಬರುತ್ತೇನೆ ಎಂಬುದು ಈ ಶ್ಲೋಕದ ತಾತ್ಪರ್ಯವಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಈ ರೀತಿಯಾಗಿ ಬೋಧಿಸಿದನು. ಭಗವದ್ಗೀತೆಯು ಕಲಿಯುಗದ ಜನರಿಗೆ ದಾರಿದೀಪವಾಗಿದೆ. ಮನುಷ್ಯನು ಗೊಂದಲ, ಒತ್ತಡ ಮತ್ತು ಅಧರ್ಮದ ಹಾದಿಯಲ್ಲಿದ್ದಾಗ ಕೃಷ್ಣನ ಗೀತೋಪದೇಶವು ಕರ್ತವ್ಯ, ಪ್ರಜ್ಞೆ ಮತ್ತು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕಲಿಯುಗದ ಮನುಷ್ಯನನ್ನು ಕೇವಲ ಹರಿನಾಮ ಮಾತ್ರ ವಿನಾಶದಿಂದ ರಕ್ಷಿಸಬಲ್ಲದು. ಕಲಿಯುಗದಲ್ಲಿ ಕೃಷ್ಣನು ಕಣ್ಣಿಗೆ ಕಾಣಿಸದಿದ್ದರೂ ನಂಬಿದ ಭಕ್ತರ ಹೃದಯದಲ್ಲಿ, ಅವನ ಧರ್ಮದ ನಡವಳಿಕೆಯಲ್ಲಿ ಮತ್ತು ಭಗವನ್ ನಾಮದಲ್ಲಿ ಸದಾ ಜಾಗೃತನಾಗಿ ಇರುತ್ತಾನೆ. ಒಡಿಶಾದ ಪುರಿಯಲ್ಲಿರುವ ಶ್ರೀ ಜಗನ್ನಾಥನನ್ನು ಕಲಿಯುಗದ ಕೃಷ್ಣನ ಸ್ವರೂಪವೆಂದು ನಂಬಲಾಗುತ್ತದೆ. ಕಲಿಯುಗದ ಭಕ್ತರು ಉದ್ಧಾರಕ್ಕಾಗಿ ಕೃಷ್ಣನು ಅಲ್ಲಿ ಮರದಲ್ಲಿ ಮೂರ್ತಿಯಾಗಿ ನೆಲೆಸಿದ್ದಾನೆ ಎನ್ನುತ್ತಾರೆ. ಕಲಿಯುಗದಲ್ಲಿ ಪಾಪಗಳು ಮಿತಿಮೀರಿದಾಗ ಅಧರ್ಮವನ್ನು ಸಂಪೂರ್ಣವಾಗಿ ಅಳಿಸಿ ಮತ್ತೆ ಸತ್ಯಯುಗವನ್ನು ಸ್ಥಾಪಿಸಲು ಶ್ರೀಕೃಷ್ಣನು ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರವನ್ನು ಎತ್ತಲಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ಹರಿನಾಮ ಹರಿಗೀತೆಗಳಿಂದ ಮತ್ತು ಕಲ್ಕಿ ಅವತಾರದ ರೂಪದಲ್ಲಿ ಜಗತ್ತನ್ನು ರಕ್ಷಿಸುತ್ತಾನೆ. ಜೈ ಶ್ರೀಕೃಷ್ಣ. ಶ್ರೀಕೃಷ್ಣನ ದಯೆ ಕರುಣೆ ಎಲ್ಲರಿಗೂ ಸಿಗಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಇದನ್ನೆಲ್ಲ ತಿಳಿಸಲು ಅವಕಾಶ ಮಾಡಿಕೊಟ್ಟಂತಹ ನನ್ನ ಪ್ರೀತಿಯ ಕೇಳುಗರಿಗೂ ಹಾಗೂ ಬಾನುಲಿ ಬಾಂಧವರಿಗೂ ಅನಂತ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಶುಭವಾಗಲಿ.
0: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಕೇವಲ ಬ್ರಹ್ಮಾಂಡದ ದರ್ಶನವಷ್ಟೇ ಅಲ್ಲ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭರವಸೆ ನೀಡಿದ ಶ್ಲೋಕದ ಅರ್ಥವನ್ನು ಬಹಳ ಸುಂದರವಾಗಿ ಹಂಚಿಕೊಂಡರು ಶುಭಾ ರವಿಕುಮಾರ್ ಅವರು. ಸ್ನೇಹಿತರೆ, ಭಾರತವೇ ಯಾವಾಗ ಧರ್ಮಕ್ಕೆ ಹಾನಿ ಉಂಟಾಗಿ ಅಧರ್ಮವು ತಲೆಯೆತ್ತುತ್ತದೆಯೋ ಆಗ ನಾನು ನನ್ನನ್ನು ಸೃಜಿಸಿಕೊಳ್ಳುತ್ತೇನೆ. ಸಜ್ಜನರ ರಕ್ಷಣೆಗಾಗಿ, ದುಷ್ಟರ ಸಂಹಾರಕ್ಕಾಗಿ ಮತ್ತು ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲೂ ಹುಟ್ಟುತ್ತಲೇ ಇರುತ್ತೇನೆ ಎಂದು ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಧೈರ್ಯ ತುಂಬಿದ್ದಾನೆ. ಎಷ್ಟೇ ಕಷ್ಟಗಳು ಬಂದರೂ ಆ ನಂಬಿಕೆ ನಮ್ಮನ್ನು ಕೈಬಿಡುವುದಿಲ್ಲ ಎಂಬುದನ್ನು ಶುಭಾ ಅವರು ಬಹಳ ಚೆನ್ನಾಗಿ ನೆನಪಿಸಿಕೊಟ್ಟಿದ್ದಾರೆ. ಇಂತಹ ಸುಂದರವಾದ ಹಾಗೂ ಜ್ಞಾನಭರಿತವಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭಾ ರವಿಕುಮಾರ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗ ತಂಡದ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮೆಲ್ಲರ ಮನೆಗಳಲ್ಲಿ ಇವತ್ತು ಕೃಷ್ಣನ ಹೆಜ್ಜೆ ಗುರಿತು ಮೂಡಿ ಬರಬಹುದು. ಉಯ್ಯಾಲೆಯಲ್ಲಿ ಮುದ್ದಿನ ಕೃಷ್ಣನಿಗೆ ಜೋಕಾಲಿ ತೂಗಿ ಸಂಭ್ರಮಿಸುತ್ತಿರಬಹುದು. ಆ ನವನೀತ ಚೋರನ ತುಂಟ ನಗು ನಿಮ್ಮೆಲ್ಲರ ಸಂಸಾರದಲ್ಲಿ ಸದಾ ನಗುವನ್ನು ನಳಿನಳಿಸುತ್ತಿರಲಿ. ಬದುಕಿನ ಪ್ರತಿಯೊಂದು ಕಷ್ಟದಲ್ಲೂ ಆ ಪಾರ್ಥಸಾರಥಿ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಲ್ಲಲಿ ಎಂದು ಹಾರೈಸೋಣ. ನಿಮ್ಮ ಜೀವನದ ಪ್ರತಿ ಕ್ಷಣವೂ ಆ ಮುರುಳಿ ಮನೋಹರನ ರಾಗದಂತೆ ಮಧುರವಾಗಿರಲಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 4 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ನಾನು ನಮ್ಮಣ್ಣನ ಮಾತುಗಳನ್ನು ಮೀರಲಾರದೆ ನನಗೆ ಇಷ್ಟವಿಲ್ಲದಿದ್ದರೂ ಆ ಅಧಿಕಾರಿಯ ಬಳಿಗೆ ಹೋದೆ. ಅಧಿಕಾರಿಯನ್ನು ಹೋಗಿ ಕಾಣಲು ನನಗೆ ಯಾವ ಹಕ್ಕೂ ಇರಲಿಲ್ಲ. ಇದರಿಂದ ನನ್ನ ಆತ್ಮಗೌರವಕ್ಕೆ ಹಾನಿ ಎಂಬುದು ನನಗೆ ಗೊತ್ತಿತ್ತು. ನಾನು ಒಂದು ಭೇಟಿಯನ್ನು ಕೋರಿದೆನು. ಅದು ದೊರೆತು ನಾನು ಆತನನ್ನು ಹೋಗಿ ನೋಡಿದೆ. ಇಂಗ್ಲೆಂಡಿನ ಪರಿಚಯವನ್ನು ಜ್ಞಾಪಿಸಿದೆ. ನನಗೆ ತತ್ಕ್ಷಣ ಗೊತ್ತಾಯಿತು, ಕಾಥೇವಾಡ ಇಂಗ್ಲೆಂಡ್ ಅಲ್ಲ, ರಜದಲ್ಲಿರುವ ವ್ಯಕ್ತಿ ಅಧಿಕಾರದಲ್ಲಿರುವ ವ್ಯಕ್ತಿಯಲ್ಲ, ಬೇರೆಯೇ ಎಂಬುದು. ಪೊಲಿಟಿಕಲ್ ಏಜೆಂಟನು ನನ್ನ ಪರಿಚಯವನ್ನು ಅಂಗೀಕರಿಸಿದ. ಆದರೆ ಅದರ ಜ್ಞಾಪಕ ಅವನ ದರ್ಪವನ್ನು ಹೆಚ್ಚಿಸಿದಂತೆ ತೋರಿತು. ಆ ಪರಿಚಯದ ದುರುಪಯೋಗ ಮಾಡಿಕೊಳ್ಳಲು ನೀನು ಬಂದಿಲ್ಲವಷ್ಟೇ ಎಂದು ಹೇಳುವಂತಿತ್ತು ಆ ದರ್ಪ. ಅದೇ ಅಭಿಪ್ರಾಯ ಅವನ ಮುಖದಲ್ಲಿ ಚಿತ್ರಿತವಾದಂತಿತ್ತು. ಆದರೂ ನಾನು ಹೋಗಿದ್ದ ವಿಷಯದ ಪ್ರಸ್ತಾಪ ಪ್ರಾರಂಭಿಸಿದೆ. ಸಾಹೇಬ ಸಹನೆಯನ್ನು ಕಳೆದುಕೊಂಡರು. ನಿಮ್ಮಣ್ಣ ಪಿತೂರಿಗಾರ, ಇನ್ನೇನನ್ನೂ ನೀನು ಹೇಳುವುದು ನನಗೆ ಬೇಕಾಗಿಲ್ಲ, ನನಗೆ ಸಮಯವಿಲ್ಲ. ನಿಮ್ಮಣ್ಣ ಏನಾದರೂ ಹೇಳುವುದಿದ್ದರೆ ಸರಿಯಾದ ರೀತಿಯಲ್ಲಿ ಅರ್ಜಿ ಹಾಕಲಿ ಎಂದನು. ಉತ್ತರ ಸಾಕಾದುದಾಗಿತ್ತು. ಪ್ರಾಯಶಃ ಅದು ನ್ಯಾಯವೂ ಆಗಿತ್ತು. ಆದರೆ ಸ್ವಾರ್ಥಕ್ಕೆ ಕಣ್ಣಿಲ್ಲ. ನಾನು ನನ್ನ ಕಥೆಯನ್ನೇ ಮುಂದುವರಿಸಿದೆ. ಸಾಹೇಬ ಎದ್ದು ನಿಂತು, ಈಗ ಹೊರಡು ಎಂದನು. ದಯವಿಟ್ಟು ನನ್ನ ಕಥೆಯನ್ನು ಪೂರ್ತಿ ಕೇಳಿ ಎಂದನು. ಆತನಿಗೆ ಅದರಿಂದ ಕೋಪ ಉಂಟಾಯಿತು. ತನ್ನ ಜವಾನನನ್ನು ಕರೆದು ಈತನನ್ನು ಹೊರಕ್ಕೆ ಕಳುಹಿಸು ಎಂದು ಹೇಳಿದನು. ನಾನು ಇನ್ನೂ ಅನುಮಾನಿಸುತ್ತಲೇ ಇದ್ದೆ. ಜವಾನ ಬಂದು ನನ್ನ ಹೆಗಲಿಗೆ ಕೈ ಹಾಕಿ ನನ್ನ ಕೊಠಡಿಯಿಂದ ಹೊರಕ್ಕೆ ನೂಕಿದ. ಸಾಹೇಬನು ಹೊರಟು ಹೋದ. ಜವಾನನೂ ಹೊರಟು ಹೋದ. ದುಃಖ ಮತ್ತು ಕೋಪದಿಂದ ಬುಸುಕುಟ್ಟುತ್ತಾ ನಾನು ಹಿಂತಿರುಗಿದೆ. ನಾನು ತತ್ಕ್ಷಣ ಈ ಮುಂದಿನ ಅಭಿಪ್ರಾಯವುಳ್ಳ ಒಂದು ಪತ್ರವನ್ನು ಸಾಹೇಬನಿಗೆ ಬರೆದು ಕಳುಹಿಸಿದೆ. ನೀವು ನನಗೆ ಅವಮಾನ ಮಾಡಿದಿರಿ. ನಿಮ್ಮ ಆಳಿನ ಮೂಲಕ ನನ್ನ ಮೇಲೆ ಆಕ್ರಮಣ ನಡೆಸಿದಿರಿ. ನನ್ನಲ್ಲಿ ಕ್ಷಮೆಯನ್ನು ಕೋರದಿದ್ದಲ್ಲಿ ನಿಮ್ಮ ಮೇಲೆ ಮಾನನಷ್ಟ ಧಾವಾ ಹೂಡುತ್ತೇನೆ. ಕೂಡಲೇ ಆತನ ಸವಾರನ ಕೈಯಲ್ಲಿ ಈ ಉತ್ತರ ಬಂದಿತು. ನೀವು ನಮ್ಮೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸಿದಿರಿ. ನೀವು ಹೊರಟು ಹೋಗಿರೆಂದು ನಾನು ಹೇಳಿದೆ, ಆದರೆ ನೀವು ಹೋಗಲಿಲ್ಲ. ಆಗ ನಿಮಗೆ ಬಾಗಿಲು ತೋರಿಸು ಎಂದು ನಾನು ಜವಾನನಿಗೆ ಹೇಳಬೇಕಾಯಿತು. ಆದರೂ ನೀವು ಹೊರಡಲಿಲ್ಲ. ಆದುದರಿಂದ ಆತ ನಿಮ್ಮನ್ನು ಹೊರಗೆ ಕಳುಹಿಸಲು ಸಾಕಾಗುವಷ್ಟು ಮಾತ್ರ ಬಲಪ್ರಯೋಗ ಮಾಡಿದನು. ನಿಮಗೆ ಇಷ್ಟ ಬಂದಂತೆ ವರ್ತಿಸಲು ನೀವು ಸ್ವತಂತ್ರರಾಗಿದ್ದೀರಿ. ಈ ಪ್ರತ್ಯುತ್ತರದ ಕಾಗದವನ್ನು ಜೇಬಿನಲ್ಲಿಟ್ಟುಕೊಂಡು ನಾನು ಮುಖಭಂಗಿತನಾಗಿ ಮನೆಗೆ ಬಂದು ನಡೆದ ವಿಷಯಗಳನ್ನೆಲ್ಲ ನಮ್ಮಣ್ಣನಿಗೆ ಹೇಳಿದೆ. ಆತನಿಗೆ ದುಃಖವಾಯಿತು. ಆದರೆ ನನ್ನನ್ನು ಸಮಾಧಾನಪಡಿಸುವುದೆಂತು? ಆತನು ನನ್ನ ವಕೀಲ ಮಿತ್ರರೊಂದಿಗೆಲ್ಲ ಮಾತುಕತೆ ನಡೆಸಿದನು. ಏಕೆಂದರೆ ಸಾಹೇಬರ ಮೇಲೆ ಮೊಕದ್ದಮೆಯನ್ನು ಹೇಗೆ ಹೂಡಬೇಕೆಂಬುದು ನನಗೆ ತಿಳಿದಿರಲಿಲ್ಲ. ಸರ್ ಫಿರೋಜ್ ಶಾ ಮೆಹ್ತಾರವರು ಆ ವೇಳೆಗೆ ಒಂದು ಮೊಕದ್ದಮೆ ಸಂಬಂಧದಲ್ಲಿ ಮುಂಬಾಯಿಯಿಂದ ರಾಜಕೋಟ್ಗೆ ಬಂದಿದ್ದರು. ಆದರೆ ನನ್ನಂತಹ ಹೊಸ ಬ್ಯಾರಿಸ್ಟರು ಅವರನ್ನು ನೋಡುವುದೆಂತು? ಆದುದರಿಂದ ಅವರನ್ನು ಗೊತ್ತು ಮಾಡಿಕೊಂಡಿದ್ದ ವಕೀಲರ ಮೂಲಕ ನನ್ನ ಮತ್ತು ಪೊಲಿಟಿಕಲ್ ಏಜೆಂಟರ ವ್ಯವಹಾರಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನೆಲ್ಲ ಅವರಿಗೆ ಕಳುಹಿಸಿ ಅವರ ಸಲಹೆಯನ್ನೇ ಬೇಡಿದೆ. ಅವರ ಪ್ರತ್ಯುತ್ತರ ಹೇಗಿದ್ದಿತ್ತು? ಗಾಂಧಿಗೆ ಹೇಳಿ, ಇಂತಹ ಅನುಭವ ಅನೇಕ ಬ್ಯಾರಿಸ್ಟರ್ ಮತ್ತು ವಕೀಲರಿಗೆ ಸಾಮಾನ್ಯವಾದುದು. ಆತ ಈಗ ತಾನೇ ಇಂಗ್ಲೆಂಡ್ನಿಂದ ಬಂದಿದ್ದಾನೆ. ರಕ್ತ ಇನ್ನೂ ಬಿಸಿಯಾಗಿದೆ. ಬ್ರಿಟಿಷ್ ಅಧಿಕಾರಿಗಳ ವಿಷಯ ಅವನಿಗೆ ಇನ್ನೂ ತಿಳಿಯದು. ಹಣ ಸಂಪಾದನೆ ಮಾಡಿಕೊಂಡು ಸುಖವಾಗಿರುವುದು ಅವನಿಗೆ ಆಸೆಯಾದರೆ ಪೊಲಿಟಿಕಲ್ ಏಜೆಂಟ್ನಿಂದ ಬಂದಿರುವ ಕಾಗದವನ್ನು ಹರಿದು ಹಾಕಿ ತನಗಾದ ಅವಮಾನವನ್ನು ನುಂಗಿಕೊಳ್ಳಲಿ. ಸಾಹೇಬನಿಗೆ ವಿರೋಧವಾಗಿ ಮೊಕದ್ದಮೆ ಹಿಡುವುದರಿಂದ ಅವನಿಗೇನು ಲಾಭವಾಗುವುದಿಲ್ಲ. ಬದಲಾಗಿ ಅವನಿಗೆ ಕೇಡೇ ಉಂಟಾಗುವುದು. ಜೀವನದ ಅನುಭವ ಆತನಿಗೆ ಇನ್ನೂ ಬಹಳ ಆಗಬೇಕಾಗಿದೆ. ಆ ಬುದ್ಧಿವಾದ ನನಗೆ ವಿಷದಷ್ಟು ಕಹಿಯಾಗಿತ್ತು. ಆದರೆ ಅದನ್ನು ನುಂಗದೆ ಬೇರೆ ದಾರಿ ಇರಲಿಲ್ಲ. ನನಗೆ ನನಗಾದ ಅವಮಾನವನ್ನು ನುಂಗಿಕೊಂಡೆ. ಅದರ ಸದುಪಯೋಗವನ್ನು ಪಡೆದನೆಂದು ಹೇಳಬೇಕು. ಆ ಸ್ಥಿತಿಗೆ ನಾನು ನನ್ನನ್ನು ಎಂದಿಗೂ ತಂದುಕೊಳ್ಳುವುದಿಲ್ಲ.
ಈ ರೀತಿಯಾಗಿ ಸ್ನೇಹದ ಲಾಭವನ್ನು ಹೊಂದಲು ಇನ್ನೆಂದಿಗೂ ಯತ್ನಿಸುವುದಿಲ್ಲ ಎಂದು ನನ್ನಲ್ಲಿ ನಾನೇ ಹೇಳಿಕೊಂಡೆ. ಅಂದಿನಿಂದ ಎಂದೂ ಆ ನಿರ್ಣಯವನ್ನು ಭಂಗಗೊಳಿಸಿಲ್ಲ. ಈ ಆಘಾತ ನನ್ನ ಜೀವನದ ಮಾರ್ಗವನ್ನೇ ಬದಲಾಯಿಸಿತು. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8-8:00 AM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನು ತುಪ್ಪವ ತೆಯ್ದಡೆ ಸಿಹಿಯಾಗಬಲ್ಲದೆ ಕಹಿಯಾಗಲ್ಲದೆ ಶಿವ ಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ. ಈ ವಚನವನ್ನ ಕೇಳಿದ ತಕ್ಷಣ ನಿಮ್ಗೆಲ್ಲ ಅನ್ಸುತ್ತೆ ಇದು ಬಸವಣ್ಣನವರ ವಚನ ಅಂತ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆಯ ಕುರಿತಾಗಿ ಹಾಗೆ ಅವರ ವಚನಗಳನ್ನ ತಿಳ್ಕೊಳ್ಳೋಣ. ನಮ್ ಜೊತೆ ಇವತ್ತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡೆ ತಾಲೂಕಿನ ಮನ್ನೂರು ಗ್ರಾಮದ ಅಶೋಕ್ ಜುಗತಿ ಅವರು ನಮ್ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ
7: ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಕುರಿತಾಗಿ ಅವರ ವಿಚಾರಧಾರೆಗಳನ್ನ ಹೇಳ್ಬೋದಾ?
8: ಓಂ ನಮ ಶಿವಾಯ. ಮೊದಲಿಗೆ ಜಗಜ್ಯೋತಿ ಬಸವೇಶ್ವರರ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟ ರಾಜಕವಿ ಗವಾಯಿಗಳವರ ಪಾದವನ್ನು ನನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಹಾಗೂ ಹೃದಯದಲ್ಲಿ ಧ್ಯಾನಿಸಿಕೊಂಡು ಪವಾಡ ಪುರುಷರು ಶ್ರೀ ರಾಚೋಟೇಶ್ವರರ ಕರ್ತೃ ಗದ್ದುಗೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಶರಣ ಶರಣೆಯರಿಗೆ ಶರಣ ಶರಣಾರ್ಥಿಗಳನ್ನು ತಿಳಿಸಿ ಬಸವಣ್ಣನವರು ನಮ್ಮ ಮನಸ್ಸು ನಮ್ಮ ದೃಷ್ಟಿ ಹಾವಭಾವಗಳು ಹೇಗೆ ಇರಬೇಕು ಅನ್ನುವಂಥ ಒಂದು ವಚನವನ್ನು ಹೇಳಿದ್ದಾರೆ. ಆ ವಚನವನ್ನು ನಾನು ಈಗ ಹೇಳುತ್ತೇನೆ.
9: ಹುತ್ತ

ಪ್ರತಾಪವನು ಮಾಡಿದೊಡೆಂತಯ್ಯ ಹುತ್ತವ ಬಡಿದೊಡೆ ಅವು ಸಾಯಬಲ್ಲದೆ ಅಂತ.

0: ఎంతుమెచ్చువనమ్మ కూడల సంగమదేవా, ఎంతుమెచ్చువనమ్మ కూడల సంగమదేవా, ఉత్తవబడి దోడే హౌసాయ బల్లదే, ఉత్తవబడి దోడే హౌసాయ బల్లదే.
1: ಬಸವಣ್ಣನವರು ಈ ವಚನದಲ್ಲಿ ಏನ್ ಹೇಳ್ತಾ ಬರ್ತಾರಪ್ಪ ಅಂದ್ರೆ, ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ. ನೋಡ್ರಿ, ಯಾವಾಗಲೂ ಹಾವಿಗೆ ಹೊಡೆದ್ರೆ ಹಾವು ಸಾಯ್ತದ, ಹುತ್ತಕ್ಕೆ ಹೊಡೆದ್ರೆ ಹಾವು ಸಾಯೋದಿಲ್ಲ. ಯಾಕಪ್ಪ ಅಂದ್ರೆ ಹಾವು ಹುತ್ತಿನೊಳಗಿರ್ತದ, ಅದಕ್ಕೆ ಮೇಲೆ ಹುತ್ತಕ್ಕೆ ಹೊಡೆದ್ರೆ ಹಾವು ಸಾಯೋದಿಲ್ಲ. ಅದೇ ರೀತಿ ನಾವು ನಮ್ಮ ಜೀವನದೊಳಗೆ ಒಳ್ಳೆ ಒಂದು ಶುದ್ಧ ಭಾವನೆಯಿಂದ ನಾವು ದೇವ್ರ ನೆನೆದ್ರೆ ನಮ್ಗೆ ದೇವ್ರು ಒಲಿತಾನ ಅಂಥೇಳಿ ಬಸವಣ್ಣನವರು ಹೇಳ್ತಾರೆ. ಅದೇ ರೀತಿ ಘೋರ ತಪಸ್ಸು ಮಾಡಿದರೆ ಏನಂತಯ್ಯ, ಘೋರ ತಪಸ್ಸು ಮಾಡಿದೊಡೆ ಅಂತಯ್ಯ. ನಮ್ಮ ಮನಸ್ಸು ಶುದ್ಧ ಇರಲಾರ್ದೆ, ನಮ್ಮ ಭಾವನೆ ಶುದ್ಧ ಇರಲಾರ್ದೆ ನಾವು ಘೋರ ತಪಸ್ಸು ಮಾಡಿದ್ರು ನಮ್ಗೆ ದೇವರು ಒಲಿದಿಲ್ಲ ಅಂಥೇಳಿ ಬಸವಣ್ಣನವರು ಹೇಳ್ಕೊಂಡು ಬರ್ತಾರೆ. ಮತ್ತು ಮುಂದೇನು ಹೇಳ್ತಾರಪ್ಪ ಅಂದರೆ, ಅಂತರಂಗದ ಆತ್ಮ ಶುದ್ಧವಿಲ್ಲದವರ, ನಮ್ಮದು ಆವಾಭಾವಗಳು ನಮ್ಮ ಅಂತರಂಗದ ನಮ್ಮ ಮನಸ್ಸು ಶುದ್ಧ ಇಲ್ಲದವರಿಗೆ ಎಂತ ಮೆಚ್ಚುವ ನಮ್ಮ ಕೂಡಲ ಸಂಗಮ ದೇವ. ಅಂತರಂಗದ ಆತ್ಮ ಶುದ್ಧ ಇಲ್ಲಾರ್ದವ್ರಿಗೆ ನಮ್ಮ ಕೂಡಲ ಸಂಗಮ ದೇವ ಮೆಚ್ಚುದಲ್ಲತೆ ಬಸವಣ್ಣನವರು ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಜೀವನದೊಳಗೆ ನಾವು ದೇವರಿಗೆ ಧ್ಯಾನ ಮಾಡ್ಬೇಕಪ್ಪ ಅಂದ್ರೆ ನಮ್ದು ಭಾವನೆಗಳ ಶುದ್ಧ ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು, ನಮ್ಮ ಭಕ್ತಿಯಿಂದ ಪೂಜೆ ಮಾಡಬೇಕು, ನಮ್ಮ ಮನಸ್ಸು ಶುದ್ಧ ಇಟ್ಕೋಬೇಕು, ಮತ್ತು ಆವಾಭಾವಗಳು ಶುದ್ಧಿದ್ದು ನಾವು ದೇವ್ರ ಧ್ಯಾನ ಮಾಡಿದ್ರೆ ನಮ್ಗೆ ದೇವ್ರು ಒಲಿತಾನ, ಇಲ್ಲಪ್ಪ ಅಂದ್ರೆ ಏನಾಗ್ತದ ದೇವರು ಒಲೆಯಂಗಿಲ್ಲ, ಘೋರ ತಪಸ್ಸು ಮಾಡಿದ್ರೆ ನಮ್ಗೆ ಫಲ ಸಿಗೋದಿಲ್ಲ. ಅಂತರಂಗದ ಆತ್ಮ ಶುದ್ಧ ಇರಲಿಲ್ಲ ಅಂದ್ರೆ ಏನ್ ಮಾಡ್ತಾನ, ಕೂಡಲ ಸಂಗಮದ ಮೆಚ್ಚುವುದಿಲ್ಲ ಅಂದ್ರೆ ದೇವ್ರು ಮೆಚ್ಚಂಗಿಲ್ಲ. ಅದಕ್ಕೆ ಬಸವಣ್ಣನವರು ಏನು ಹೇಳ್ತಾರೆ, ಹಾವಿಗೆ ಹೊಡೆದ್ರೆ ಹಾವು ಸಹಿತದ, ಹುತ್ತಕ್ಕೆ ಹೊಡೆದ್ರೆ ಹಾವು ಸಹಿದಿಲ್ಲ. ಅದೇ ರೀತಿ ನಾವು ನಮ್ಮ ಭಾವನೆಗಳು ನಮ್ಮ ಮನಸ್ಸು ಶುದ್ಧ ಇಟ್ಕೊಂಡು ನಾವು ದೇವ್ರ ಧ್ಯಾನ ಮಾಡಿದ್ರೆ ದೇವರು ನಮಗೆ ಒಲಿತಾನಂತೇಳಿ ಬಸವಣ್ಣನವರು ಈ ವಚನದೊಳಗೆ ಹೇಳ್ಕೊಂಡು ಬರ್ತಾರೆ.
2: ಬಸವಣ್ಣನವರ ಒಂದು ವಚನವನ್ನ ತುಂಬಾ ಸುಶ್ರಾವ್ಯವಾಗಿ ಹಾಡುವ ಮೂಲಕ ಅಶೋಕ್ ಜುಗತಿಯವರು ಬಸವಣ್ಣನವರು ಹೇಳಿರುವಂತಹ ನಮ್ಮ ಮನಸ್ಸು ಮತ್ತು ದೃಷ್ಟಿ ಹಾವ ಭಾವವನ್ನ ಹೇಗೆ ಶುದ್ಧವಾಗಿಟ್ಕೋಬೇಕು ಎಂಬುದರ ಕುರಿತಾಗಿ ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಬಸವಣ್ಣನವರ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಶ್ರೀತ ಅಶೋಕ್ ಜುಗತಿಯವರು ಬಸವಣ್ಣನವರ ವಚನಗಳನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ.
3: ಬಸವಣ್ಣನವರು ಎಲ್ಲರಿಗೆ ಒಂದೊಂದು ಚಿಂತೆ ಇರ್ತದ ಅನ್ನುವಂತ ವಿಷಯವನ್ನ ಈ ವಚನದಲ್ಲಿ ಹೇಳ್ತಾ ಬರ್ತಾರೆ. ಚಕೋ

ಎನಗೆಯನ್ನ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ. ಎನಗೆಯನ್ನ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಚಕೋರಂಗೆ ಚಂದ್ರಮನ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಅಣ್ಣ ಬಸವಣ್ಣನವರು ಈ ವಚನದಲ್ಲಿ ಎಲ್ಲ ಸಕಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದೊಂದು ಚಿಂತೆ ಇರ್ತದ ಅನ್ನುವಂತ ಮಾತನ್ನ ಹೇಳ್ಕೊಂಡು ಬರ್ತಾರೆ. ಮೊದಲಿಗೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಚಕೋರಂಗೆ ಅಂದ್ರೆ ರಾತ್ರಿ ಸಂಚಾರ ಮಾಡುವಂತ ಒಂದು ಪಕ್ಷಿ ಅಥವಾ ಒಂದು ಹಕ್ಕಿ. ಆ ಪಕ್ಷಿಯು ಹಗಲಿನಲ್ಲಿ ಅದಕ್ಕೆ ಕಣ್ಣು ಕಾಣೋದಿಲ್ಲ, ರಾತ್ರಿ ಸಮಯದಲ್ಲಿ ಅದು ಹಾರಾಟ ನಡೆಸ್ತದ ಮತ್ತ ತನ್ನ ಆಹಾರವನ್ನು ಹುಡುಕಿಕೊಂಡು ಹೊಟ್ಟೆ ತುಂಬಿಸ್ಕೋತದ. ಅದಕ್ಕ ಬಸವಣ್ಣನವ್ರು ಏನ್ ಹೇಳ್ತಾರೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಆ ಚಕೋರಂಗೆ ಎನ್ನುವಂತ ಹಕ್ಕಿಗೆ ರಾತ್ರಿ ಯಾವಾಗ ಆಗ್ತದ, ಚಂದ್ರ ಯಾವಾಗ ಉದಯ ಆಗ್ತಾನ, ನಾನು ಯಾವಾಗ ಹಾರಾಟ ನಡೆಸಲಿ, ಯಾವಾಗ ನಾನು ನನ್ನ ಆಹಾರವನ್ನು ಹುಡುಕಿಕೊಂಡು ನನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿ, ನನ್ನ ಗೆಳೆಯರೊಂದಿಗೆ ನನ್ನ ಸಹಪಾಠಿಯೊಂದಿಗೆ ನಾನು ಯಾವಾಗ ಕುಣಿದು ಕುಪ್ಪಳಿಸಲಿ ಅನ್ನುವಂಥ ಚಿಂತೆ ಆ ಚಕೋರಂಗೆ ಎಂಬ ಪಕ್ಷಿಗೆ ಇರ್ತದ ಅನ್ನುವಂಥದ್ದು ಬಸವಣ್ಣನವರು ಹೇಳುತ್ತಾರೆ.

0: ಈ ಬೆಳೆಯಲಿ ಅನ್ನುವಂಥ ಚಿಂತೆ ಇರ್ತದಲ್ಲ, ಅದೇ ರೀತಿ ಭೂಮಿ ಅನ್ನುವಂಥದ್ದು ಒಂದು ತಾಯಿ. ಅದಕ್ಕೆ ಆ ಭೂಮಿಗೆ ಯಾವ ಚಿಂತೆ ಇರ್ತದ, ತಾಯಿಗೆ ಯಾವ ಚಿಂತೆ ಇರ್ತದ, ನನ್ನ ಮಕ್ಕಳೆಲ್ಲ ಆಟ ಆಡಲಿ, ನನ್ನ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವಿಗಳೆಲ್ಲ ಸೂರ್ಯ ಉದಯ ಆದ ಮೇಲೆ ಎಲ್ಲ ಸಂಚಾರ ಮಾಡಲಿ, ತಮ್ಮ ತಮ್ಮ ಕೆಲಸಗಳನ್ನು ಮಾಡಲಿ ಅನ್ನುವಂಥ ಚಿಂತೆ ಈ ಭೂಮಿಗೆ ಇರ್ತದ ಅನ್ನುವಂಥದ್ದು ಬಸವಣ್ಣನವರು ಹೇಳ್ತಾರೆ. ಮುಂದೇನು ಹೇಳ್ತಾರೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ. ಭ್ರಮರಂಗೆ ಅಂದರೆ ಪಾತರಗಿತ್ತಿಗಳು, ಅಂದರೆ ಚಿಟ್ಟೆಗಳು. ಆ ಚಿಟ್ಟೆಗಳಿಗೆ ಯಾವ ಚಿಂತೆ ಇರ್ತದ, ಮಕರಂದವನ್ನು ಹೀರುವ ಚಿಂತೆ, ಅಂದರೆ ವಾಸನೆಯನ್ನು ಕುಡಿದು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥ ಚಿಂತೆ ಅದಕ್ಕಿರ್ತದ, ಭ್ರಮರಂಗೆಗೆ ಇರ್ತದ. ಬಸವಣ್ಣನವರು ಏನು ಹೇಳ್ತಾರೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ. ಆ ಚಿಟ್ಟೆಗಳಿಗೆ ಹೂವಿನ ಮೇಲೆ ಕೂತು ಆ ವಾಸನೆಯನ್ನು ಹೀರಿಕೊಂಡು ತನ್ನ ಹೊಟ್ಟೆಯನ್ನು ತುಂಬಿಸಿಕೊಂಡು ನಾನು ಹಾಯಾಗಿರ್ಬೇಕಂತೇಳಿ ಆ ಚಿಟ್ಟೆಗಳಿಗೆ ಚಿಂತೆ ಇರ್ತದ. ಮತ್ತು ಮುಂದೇನು ಹೇಳ್ತಾರೆ ಬಸವಣ್ಣನವರು, ಎನ್ನಗೆ ಎನ್ನ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ. ನನಗೆ ಈಗೇನು ಹೇಳಿದೇವಲ್ಲ, ಯಾವ ಚಿಂತೆ ಇರಂಗಿಲ್ಲ. ಬಸವಣ್ಣನವ್ರಿಗೆ ಏನು ಚಿಂತೆ ಇರ್ತದ, ಹೊಟ್ಟೆ ತುಂಬಿಸ್ಕೋಬೇಕನ್ನೋ ಚಿಂತೆ ಇರಂಗಿಲ್ಲ, ಹಾರಾಡ್ಬೇಕನ್ನೋ ಚಿಂತೆ ಇರಂಗಿಲ್ಲ, ಸೂರ್ಯ ಹುಟ್ಟಬೇಕು, ಆಮೇಲೆ ಚಂದ್ರ ಹುಟ್ಟಬೇಕು, ಮತ್ತು ಹೂವಿನ ವಾಸನೆ ಕುಡಿಬೇಕು, ಈ ಯಾವ ಚಿಂತೆ ಇಲ್ಲ. ಯಾರಿಗೆ, ಬಸವಣ್ಣನವ್ರಿಗೆ ಏನು ಹೇಳ್ತಾರೆ, ನನಗೆ ಕೂಡಲ ಸಂಗಮ ದೇವರ ನೆನೆಯುವುದೇ ಚಿಂತೆ, ನಾನು ನನ್ನ ಸಂಗಮನಾಥನ ನೆನೆಯುವುದೇ ನನಗೆ ಚಿಂತೆ ಅದ, ಇದು ಯಾವ ನನಗೆ ಚಿಂತೆ ಇಲ್ಲ ಅಂತೇಳಿ ಬಸವಣ್ಣನವ್ರು ಹೇಳ್ತಾರೆ. ಅದಕ್ಕೆ ನಾವು ನಮ್ಮ ಜೀವನದೊಳಗೆ ಏನು ಮಾಡಬೇಕು, ಚಿಂತೆ ಇರಲಿ, ಆದರೂ ಅದಕ್ಕೆ ಸ್ವಲ್ಪ ಸೈಡಿಗಿಟ್ಟು ಸ್ವಲ್ಪ ದೇವರ ಧ್ಯಾನವನ್ನು, ದೇವರ ಒಂದು ಚಿಂತನೆಯನ್ನು ಮಾಡಬೇಕು ಅಂಥೇಳಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಮತ್ತು ನಾವೇನು ಮಾಡಬೇಕು, ನಮ್ಮ ಜೀವನದೊಳಗೆ ಬರೇ ನನಗೆ ಅದು ಇರಲಿ ಇದು ಇರಲಿ ಅಂಥೇಳಿ ಚಿಂತೆ ಮಾಡಬಾರ್ದು. ಯಾವಾಗಲೂ ನಾವು ಜಾಸ್ತಿ ಚಿಂತೆಯನ್ನು ಮಾಡಬಾರ್ದು. ದೇವರು ನಮಗೆ ಎಲ್ಲ ಕೊಟ್ಟೇ ಕೊಡ್ತಾನವ, ಅವಾಗೆಲ್ಲ ಗೊತ್ತಿರ್ತೈತಿ ನಮ್ಗೆ ಏನು ಕೊಡ್ಬೇಕು ಅನ್ನೋದು. ಅದಕ್ಕೆ ನಾವು ಚಿಂತೆ ಜಾಸ್ತಿ ಮಾಡಬಾರ್ದು. ನಾವೇನು ಮಾಡಬೇಕು, ಇವೆಲ್ಲ ಥರ ಚಿಂತೆ ಇರ್ತದೆ ಇಲ್ಲ ಅನ್ನೋದಿಲ್ಲ, ಜೀವನದೊಳಗೆ ಎಲ್ಲ ಚಿಂತೆ ಇರ್ತಾವ, ಎಲ್ಲ ಚಿಂತೆಯನ್ನು ಬಿಟ್ಟು ನಾವು ದೇವರ ಧ್ಯಾನವನ್ನು, ದೇವರ ಚಿಂತನೆಯನ್ನು ನಾವು ಮಾಡಬೇಕು. ದೇವರ ಚಿಂತೆ, ದೇವರ ಧ್ಯಾನ ಮಾಡೋದ್ರಿಂದ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಳ್ತಾರೆ.
1: ಬಸವಣ್ಣನವರ ಪ್ರಸಿದ್ಧ ವಚನವಾದಂಥ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಈ ವಚನವನ್ನು ಹಾಡುವ ಮೂಲಕ ಅಶೋಕ್ ಜುಗತಿಯವರು ಅದರ ಭಾವಾರ್ಥವನ್ನು ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ನಂತರದಲ್ಲಿ ಕೂಡ ಬಸವಣ್ಣನವರ ಮತ್ತೊಂದು ವಚನವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವನ ಬಾಗೇವಾಡೆ ಊರಿನವರೇ ಆದಂತಹ ಶ್ರೀಯುತ ಅಶೋಕ್ ಜಗತಿಯವರು ಬಸವಣ್ಣನವರ ವಚನಗಳನ್ನ ಹೇಳ್ತಾ ಇದ್ರು. ಅದರಲ್ಲೂ ಬಸವಣ್ಣನವರ ಒಂದು ವಚನ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಈ ವಚನವನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ತಿಳಿಸ್ಕೊಟ್ರು. ಈಗ ಸಹ ಮತ್ತಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ.
1: ಈ ವಚನದಲ್ಲಿ ಬಸವಣ್ಣನವರು ಸಂಸಾರ ಬಗ್ಗೆ ಹೇಳಿದ್ದಾರೆ. ನಮ್ಮ ಸಂಸಾರ ಹೆಂಗಿರ್ತದ, ಆ ಸಂಸಾರವನ್ನ ನಾವು ಮಾಡ್ಲಿ ಇಲ್ಲ ಅನ್ನೋದಿಲ್ಲ, ಆದ್ರೆ ಸಂಸಾರ ಮಾಡ್ತಾ ನಾವು ದೇವರ ಸ್ಮರಣೆಯನ್ನು ದೇವರ ಧ್ಯಾನವನ್ನು ನಾವು ಹೆಂಗೆ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ಅಣ್ಣ ಬಸವಣ್ಣನವರು ಹೇಳ್ಕೊಂಡು ಬರ್ತಾರೆ.

0: ಒಂದು ಸಂಸಾರ ಎಂಬುವುದೊಂದು ಗಾಳಿಯ ಸಡರು. ಬಸವಣ್ಣನವರು ಈ ವಚನದಲ್ಲಿ ಏನ್ ಹೇಳ್ತಾರೆಪ್ಪ ಅಂದ್ರೆ, ಸಂಸಾರ ಎಂಬುವುದೊಂದು ಗಾಳಿಯ ಸೊಡರು. ಗಾಳಿಯ ಸೊಡರು ಅಂದ್ರೆ ಸುಳಿ ಗಾಳಿ ಅಂತಾರಲ್ಲ, ಸುಂಟರ ಗಾಳಿ, ಅದಕ್ಕೆ ಗಾಳಿಯ ಸೊಡರು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಈ ಸಂಸಾರ ಎಂಬುದು ಈ ಸುಳಿ ಗಾಳಿ ಹೆಂಗಿರ್ತದ ಹಂಗ ಇದ್ದಂಗ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಈ ಸಂಸಾರವೆಂಬುದು ಗಾಳಿಯ ಸೊಡರು ಅಂದ್ರೆ ಈ ಸುಂಟರ ಗಾಳಿ, ಈ ಸುಳಿ ಗಾಳಿ ಹೆಂಗ ತಿರ್ಕೋತ ತಿರ್ಕೋತ ತಿರ್ಕೋತ ಹೋಗಿ ಒಂದ್ ಕಡೆ ಹೆಂಗ ಗಪ್ಪ ಆಗ್ತದ, ಗಪ್ಪ ಆದ್ಮೇಲೆ ಆ ಹಾರಿದಂತ ವಸ್ತುಗಳು ಕೆಳಗೆ ರಪರಪ ಹೆಂಗ ಬೀಳ್ತಾವ, ಹಂಗ ಈ ಸಂಸಾರ ಇರ್ತದ ಅಂತ ಹೇಳಿ ಬಸವಣ್ಣನವ್ರು ಹೇಳ್ತಾರ. ಈ ಸುಂಟರ ಗಾಳಿ ಹೆಂಗ ಬೀಸಿದಾಗ ಹೆಂಗ ಮ್ಯಾಲೆ ವಸ್ತುಗಳು ಏರ್ತಾ ಏರ್ತಾ ಹೋಗೈತಲ್ಲ, ಹಂಗ ಸಂಸಾರ ಜೀವನ ಏರ್ಕೋತ ಏರ್ಕೋತ ಹೋಗ್ತದ ಗಾಳಿ ಇದ್ದಾಗ ಅಂಥೇಳಿ ಬಸವಣ್ಣನವರು ಹೇಳ್ತಾರೆ. ಮುಂದೇನು ಹೇಳ್ತಾರಪ್ಪ ಅಂದ್ರೆ, ಸಿರಿ ಎಂಬುದೊಂದು ಸಂತೆಯ ಮಂದಿ. ಈ ಸಿರಿತನ ಎಂಬುದು ಹೆಂಗಿರ್ತದಪ್ಪ ಅಂದ್ರೆ, ಒಂದು ಸಂತೆ ನಡೆದಿರ್ತದಲ್ಲ, ಆ ಸಂತೆ ನಡೆದಾಗ ಸಂತೆ ಒಳಗೆ ಮಂದಿ ಎಷ್ಟು ತುಂಬಿ ತುಳುಕ್ತಿರ್ತದ. ಆದ್ರೆ ಸಂತೆ ಮುಗಿದ ಮೇಲೆ ಅಲ್ಲಿ ನೋಡ್ಲಕ್ಕ ಜನಗಳು ಸಿಗುವುದಿಲ್ಲ, ಅಲ್ಲಿ ವಿರಳವಾಗಿ ಜನಗಳು ಸಿಗ್ತಾರೆ. ಅದಕ್ಕೆ ಬಸವಣ್ಣನವರು ಏನು ಹೇಳ್ತಾರೆ, ಸಿರಿ ಎಂಬುದು ಸಂತೆಯ ಮಂದಿ. ಈ ಸಿರಿತನ, ಈ ಸಿರಿ ಸಂಪತ್ತು, ಸಂತೆ ನೆರೆದಾಗ ಹೆಂಗೆ ಮಂದಿ ಇರ್ತಾರ, ಅದೇ ರೀತಿ ಸಿರಿತನ ಇದು ಸ್ಥಿರ ಇರಂಗಿಲ್ಲ ಅಂಥೇಳಿ ಬಸವಣ್ಣನವರು ಹೇಳ್ತಾರ. ಅದಕ್ಕೆ ನಾವು ಖಂಡೆಯ ಇದನ್ನೆಚ್ಚಿ ಕೆಡಬೇಡ ಮನುಜ, ಇದನ್ನ ಸಿರಿತನ ಕಂಡ ನೀನು ಕೆಡಕ್ ಹೋಗ್ಬೇಡ ಮನುಜನೇ. ಈ ಸಿರಿತನ ಎಂಬುದು ಸಂತೆ ಒಳಗಿನ ಮಂದಿ ಇದ್ದಂಗ, ಸಂತೆ ಮುಗಿದ ಮೇಲೆ ಹೆಂಗೆ ಮಂದಿ ಖಾಲಿ ಆಗ್ತಾರಲ್ಲ, ಮಂದಿ ಹೆಂಗೆ ಇರೋದಿಲ್ಲ, ಅದೇ ರೀತಿ ಇದು ಸಿರಿತನ ಅಂದ್ರೆ ಸಂತೆ ನೆರೆದಾಗ ಜನ ಕೂಡ್ತಾರ. ಸಿರಿತನ ಇದ್ದಾಗ ಮನೆಯೊಳಗೆ ಸಿರಿ ಸಂಪತ್ತು ಇರ್ತದ, ಆದ್ರೆ ಆ ಜನ ಹೆಂಗ ಸಂತೆ ಮುಗಿದ ಮೇಲೆ ಹೋಗ್ತಾರಲ್ಲ, ಅದೇ ರೀತಿ ಸಿರಿತನ ಸಿರಿ ಸಂಪತ್ತು ಸ್ಥಿರ ಉಳಿಯಂಗಿಲ್ಲ. ಅದಕ್ಕೆ ನೀನು ಖಂಡೆ ಇದನ್ನೆಚ್ಚಿ ಕೆಡಬೇಡ ಮನುಜ, ಇದನ್ನ ಖಂಡ ನೀನು ಕೆಡಕ್ ಹೋಗ್ಬೇಡ. ಇದು ಸಂಸಾರ ಒಮ್ಮೆ ಏರ್ತದ, ಒಮ್ಮೆ ಇಳಿತದ, ಒಮ್ಮೆ ಸಿರಿತನ ಬರ್ತದ, ಒಮ್ಮೆ ಬಿಡತನ ಬರ್ತದ. ಅದಕ್ಕೆ ಸಂಸಾರದೊಳಗೆ ನೀ ಏನ್ ಮಾಡಬೇಡ, ಕೆಡಕ್ ಹೋಗ್ಬೇಡ ಮನುಜನೇ, ಕೆಡಕ್ ಹೋಗ್ಬೇಡ, ಖಂಡೆ ಇದನ್ನೆಚ್ಚಿ ಕೆಡಬೇಡ ಮನುಜ. ಮುಂದೇನು ಹೇಳ್ತಾರೆ, ಸಿರಿ ಎಂಬುವುದು ಮರೆತು ಕೂಡಲ ಸಂಗಮನಾಥ ನೀನು ಪೂಜಿಸು. ಸಿರಿತನ ಎಂಬುದು ಮರೆತು ನೀನು ಕೂಡಲ ಸಂಗಯ್ಯನ ಪೂಜಿಸು ಅಂಥೇಳಿ ಬಸವಣ್ಣನವರು ಹೇಳ್ತಾರ. ಇದನ್ನ ಈ ಸಂಸಾರ ಎಂಬುದು ಸ್ಥಿರ ಅಲ್ಲ, ಇದು ಸಿರಿತನ ಮತ್ತು ಬಡತನ ಇವೆರಡೂ ಸಂಸಾರದೊಳಗೆ ಬರ್ತಾವ. ಅದಕ್ಕೆ ಸಿರಿತನ ಬಂದಾಗ ನೀ ಏನು ಮಾಡಬೇಡ, ಅಹಂಕಾರ ಪಡಬೇಡ. ನೀನು ನಿನ್ನ ಹತ್ರ ಸೊಕ್ಕು, ಒಂದು ಸಿಟ್ಟು ಮತ್ತು ಅಹಂಕಾರವನ್ನು ತರ್ಕೋಬೇಡ, ಇದು ಸ್ಥಿರ ಅಲ್ಲ, ಇದು ಮಧ್ಯಾಹ್ನದ ಬಿಸಿಲು ಇದ್ದ ಹಾಗೆ. ಈಗ ನೋಡು, ಸೂರ್ಯ ಏನು ಮಾಡ್ತಾನೆ, ಬೆಳಗ್ಗೆ ಹುಡ್ತಾನೆ, ಸಾಯಂಕಾಲ ಮುನುತ್ತಾನೆ, ಆದರೆ ಮಧ್ಯಾಹ್ನ ಟೈಮ್ದಾಗ ಬಿಸಿಲು ಜಾಸ್ತಿ ಇರ್ತದೆ, ಮತ್ತು ಸಾಯಂಕಾಲ ಆದಮೇಲೆ ಬಿಸಿಲು ಕಡಿಮೆ ಆಗ್ತದೆ. ಅದೇ ರೀತಿ ನಮ್ಮ ಸಂಸಾರದಲ್ಲಿ ಏರಿಳಿತಗಳು ಬರ್ತಾವ. ಅದಕ್ಕೆ ಈ ಸುಂಟರಗಾಳಿ ಹೆಂಗೆ ಏರ್ತದೆ ಮತ್ತು ಆಮೇಲೆ ಇಳಿದು ಸಣ್ಣ ಆಗ್ತದಲ್ಲ, ಅದೇ ರೀತಿ ನಮ್ಮ ಸಂಸಾರನೂ ಒಮ್ಮೆ ಏರ್ತದೆ, ಒಮ್ಮೆ ಇಳಿತದೆ. ಮತ್ತು ಸಂತೆ ಒಳಗಿನ ಮಂದಿ ಸಂತೆ ಇದ್ದಾಗ ಕೂಡ್ತಾರೆ, ಮತ್ತು ಸಂತೆ ಮುದನ್ ಹೋಗ್ತಾರ. ಅದಕ್ಕೆ ಸಿರಿತನ ಒಮ್ಮೆ ಬರ್ತದ, ಒಮ್ಮೆ ಹೋಗ್ತದೆ. ಅದಕ್ಕೆ ನೀನು ಎರಡರೊಳಗೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ನೀನು ಸಂಸಾರದೊಳಗೆ ಅಂಥೇಳಿ ಬಸವಣ್ಣನವ್ರು ಏನು ಹೇಳ್ತಾರೆ, ಖಂಡೆ ಇದನ್ನೆಚ್ಚಿ ಕೆಡಬೇಡ, ಇದನ್ನೆಲ್ಲ ನೋಡಿ ನೀ ಕೆಡಕ್ ಹೋಗ್ಬೇಡ ಮನುಜನೇ. ಸಿರಿತನ ಎಂಬುದು ಮರೆತು ಕಿಸಿಂದ ನೀ ಏನು ಮಾಡು, ಸಿರಿತನ ಐತೆ ಅಂಥೇಳಿ ಅಹಂಕಾರ ಪಟ್ಕೋಬೇಡ, ಅದನ್ನೆಲ್ಲ ಮರೆತು ಕೂಡಲ ಸಂಗೈನ ಪೂಜಿಸು. ಅಂದ್ರೆ ದೇವರ ಪೂಜೆ ಮಾಡು, ದೇವರ ಧ್ಯಾನ ಮಾಡು, ದೇವರ ಸ್ಮರಣೆ ಮಾಡು, ನಿನ್ನ ಕೈಲಿ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡು, ದಾನವನ್ನು ಮಾಡು, ಮತ್ತು ಭಿಕ್ಷುಕರು ಬಂದ್ರೆ ನೀನು ಊಟವನ್ನು ಕೊಡು, ಮತ್ತು ದೇವರ ಸ್ಮರಣೆಯನ್ನು ಮಾಡು ಯಾವಾಗಲೂ, ಕೆಟ್ಟದ್ದನ್ನು ಮಾಡಬೇಡ, ಒಳ್ಳೆಯದನ್ನು ಮಾಡು ಅಂಥೇಳಿ ಬಸವಣ್ಣನವರು ಈ ವಚನದಲ್ಲಿ ಹೇಳಿಕೊಂಡು ಬರ್ತಾರ. ನನಗೆ ಮಾತನಾಡಲು ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು.
1: ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನಗಳ ಕುರಿತಾಗಿ ತುಂಬಾ ಚೆನ್ನಾಗಿ ಬಸವಣ್ಣನವರ ವಚನವನ್ನ ಹಾಡುವ ಮೂಲಕ ಅದರ ಭಾವಾರ್ಥವನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮನ್ನೂರು ಗ್ರಾಮದವರೇ ಆದಂತಹ ಶ್ರೀಯುತ ಅಶೋಕ್ ಜುಗತಿಯವರು ಭಾಗವಹಿಸಿ ಇವತ್ತು ಬಸವಣ್ಣನವರ ವಚನಗಳನ್ನ ಹೇಳಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00-8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
4: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
5: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
5: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
6: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ನಿಜವಾದ ಭಕ್ತಿ. ಹರಿ ಭಜಕರುಳು ಭಯದಿ ನೊಗೆದು ದೆನಿಬರ ಭಕುತಿ, ವರದ ಮೇಲಣ ಭಕ್ತಿ ಅನಿಬರದು ನೋಡೆ. ಬರಿಯ ಸಂತೋಷದನುರಾಗರಸ ನಿಜ ಭಕ್ತಿ ಪರಮದಾಕರ್ಷಯದು ಮಂಕುತಿಮ್ಮ. ಹರಿ ಭಜಕರುಳು, ಹರಿಯ ಭಜಕರುಳು ಭಕ್ತರಲ್ಲಿ. ಭಯದಿ ನೊಗೆದು ದೆನಿಬರ, ಭಯದಿಂ ಭಯದಿಂದ, ಬಗೆದದು ಹುಟ್ಟಿದುದು, ಎನಿಬರ ಎಷ್ಟು, ಭಯದಿ ನೊಗೆದು ದೆನಿಬರ ಅಂದರೆ ಭಯದಿಂ ಬಗೆದದು ಎನಿಬರ ಎಷ್ಟು ಜನರ ಭಕುತಿ ಭಕ್ತಿ. ವರದ ಮೇಲಣ ಭಕ್ತಿ ಎನಿಬರದು ನೋಡೆ. ವರದ ವರಗಳ ಅಪೇಕ್ಷೆಗಳ ಮೇಲೆ, ಮೇಲಣ ಅಂದರೆ ಮೇಲೆ, ಭಕ್ತಿ ಎನಿಬರದು ನೋಡೆ. ಭಕ್ತಿ ಎನಿಬರ್ ಅದು, ಅದನ್ನು ಭಕ್ತಿ ಅಂತಾರೆ ನೋಡೆ. ಬರಿಯ ಸಂತೋಷದ ಅನುರಾಗ, ಸಂತೋಷದ ಅನುರಾಗ ರಸ ನಿಜ ಭಕ್ತಿ ಪರಮದಾಕರ್ಷಯದು, ಪರಮದ ಅಂದರೆ ಭಗವಂತನ ಆಕರ್ಷಣೆ ಅದು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹರಿ ಭಜ ಕರುಳು ಭಯದಿ ನೊಗೆದು ದೆನಿಬರ ಭಕುತಿ, ವರದ ಮೇಲಣ ಭಕ್ತಿ ಅನಿಬರದು ನೋಡೆ. ಬರಿಯ ಸಂತೋಷದನುರಾಗರಸ ನಿಜ ಭಕ್ತಿ ಪರಮದಾಕರ್ಷಯದು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಭಕ್ತರಲ್ಲಿ ಭಯದಿಂದ ಹುಟ್ಟಿದ ಭಕ್ತಿ ಎಷ್ಟು ಪ್ರಮಾಣದ್ದು? ಭಗವಂತನ ಕೃಪೆಯ ಆಸೆಗೆ ಹುಟ್ಟಿದ ಭಕ್ತಿಯ ಪ್ರಮಾಣ ಎಷ್ಟು? ನಿಜವಾದ ಭಕ್ತಿ ಕೇವಲ ಸಂತೋಷದ ಅನುರಾಗದ ರಸ, ಅದೇ ಭಗವಂತನ ಸೆಳೆತಕ್ಕೆ ಕಾರಣ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಒಬ್ಬ ಹುಡುಗ ಇರ್ತಾನೆ, ಅವನ್ ಕತ್ಲಲ್ಲಿ ನಡೀತಾ ಇರ್ತಾನೆ. ಕತ್ತಲು ಅಂದ್ರೆ ಮೊದಲೇ ಭಯ ತಾನೆ, ಯಾವ ಬೆಳಕು ಇಲ್ಲ, ದಾರಿ ಇನ್ನು ಬಹಳ ದೂರ ಇದೆ, ಮತ್ತೆ ಮುಂದೆ ದಾರಿ ಪಕ್ಕದಲ್ಲೇ ಸ್ಮಶಾನ, ಅಲ್ಲಿ ದೆವ್ವಗಳು ಇರ್ತಾವೆ ಅನ್ನೋ ಮಾತುಗಳನ್ನ ಸಹ ಅವನ್ ಕೇಳಿರ್ತಾನೆ. ಅವನು ಎದೆ ಹೆದರಿಕೆಯಿಂದ ಹಾರ್ತಾ ಇತ್ತು. ಆದ್ರೂ ಅವನು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ದಿದ್ದ ಹನುಮಂತನ ತಾಯ್ತ ಅವನಿಗೆ ಧೈರ್ಯ ಕೊಡ್ತಾ ಇತ್ತು. ಮುಂದೆ 2 ದಿವಸ ಆದ್ಮೇಲೆ ಆ ಹುಡುಗನ ತಾಯಿ ಹೇಳ್ತಾ ಇದ್ಲು, ಏನೋ ನೀನು 5 ಶನಿವಾರ ತಪ್ಪದೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹರಕೆ ಹೊತ್ತಿದ್ದೆ ಅಲ್ವಾ, ಹೋದ ಶನಿವಾರ ಹೋಗ್ಲೇ ಇಲ್ಲ, ಇನ್ ನಿನ್ಗೆ ಏನ್ ಕಾದಿದ್ಯೋ ಏನೋ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಹುಡುಗ ಪುನಃ ಗಾಬರಿಯಾಗ್ಬಿಡ್ತಾನೆ. ಆಂಜನೇಯನ ಕೋಪಕ್ಕೆ ತುತ್ತಾದ ನನಗೆ ಯಾವ ತೊಂದರೆ ಬರಬಹುದು ಅಂತ ಕೊರಗೋದಿಕ್ಕೆ ಶುರು ಮಾಡ್ತಾನೆ. ಪುರೋಹಿತರು ಹೇಳ್ತಾರೆ, ಯಾವ ಭಯನೂ ಬೇಡ, ನಾನು ಅದಕ್ಕೊಂದು ಪ್ರಾಯಶ್ಚಿತ ಮಾಡಿಸ್ತೀನಿ, ಹನುಮಂತನ ಕೃಪೆ ನಿನಗಿರುತ್ತೆ ಆಗ ಅಂತ. ಹುಡುಗ ಅದನ್ನು ನಂಬ್ತಾನೆ. ದೆವ್ವದ ಭಯ ನಿವಾರಣೆಗೆ ಹನುಮಂತನ ತಾಯ್ತದ ಧೈರ್ಯ ಸಿಕ್ತು, ಹನುಮಂತನ ಕೋಪದ ಭಯಕ್ಕೆ ಪ್ರಾಯಶ್ಚಿತದ ಧೈರ್ಯ ಸಿಕ್ತು. ಹೀಗೆ ನಮ್ಮ ಬದುಕು ಭಯದಿಂದ ಭಯಕ್ಕೆ ಸಾಗ್ತಾ ಇರುತ್ತೆ. ಪೂಜೆ ಮಾಡದಿದ್ರೆ, ಮಾಡಿದ ಪೂಜೆ ಸರಿಯಾಗದಿದ್ರೆ, ಏನಾದರೂ ತಡೆ ಆದರೆ, ದೀಪ ಆರ್ಹೋದ್ರೆ, ಯಾವುದೋ ಅನಾಹುತ ಆಗಬಹುದು ಅನ್ನೋ ಭಯ ಆವರಿಸಿಕೊಳ್ಳುತ್ತೆ. ನಮ್ಮ ಭಕ್ತಿಗೆ ಬಹಳಷ್ಟು ಬಾರಿ ಭಯನವೇ ಮೂಲ ಆಗಿರುತ್ತೆ. ಇನ್ನು ಭಕ್ತಿಯ ಮತ್ತೊಂದು ಮೂಲ ಅಂದರೆ ಅನುಗ್ರಹಾಪೇಕ್ಷೆ. ನಮ್ಮ ಪೂಜೆಗಳೊಟ್ಟಿಗೆ ಚಾಚಿದ ಕೈ ಇದ್ದೇ ಇರುತ್ತೆ. ನಾವು ಯಾವ ಪೂಜೆ, ಹೋಮ, ಧರ್ಮ ಕಾರ್ಯ ಮಾಡಿದ್ರೂ ಅದ್ರ ಹಿಂದೆ ಫಲಾಪೇಕ್ಷೆ ಇದ್ದೇ ಇರುತ್ತೆ. ನಮ್ಮ ಸ್ತೋತ್ರಗಳು, ಮಹಾಕಾವ್ಯಗಳು ಸಹ ಮುಗಿಯೋದು ಫಲಶ್ರುತಿಯಿಂದಲೇ. ಕುಮಾರವ್ಯಾಸ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಯೋಮ ಯಾಗ ಫಲ ಮುಂತಾದವುಗಳು ಸಿಗುತ್ತೆ ಅಂತ ಈ ಮಹಾಭಾರತದ ಒಂದು ಅಕ್ಷರನ ಹೇಳಿದವರಿಗೆ ಅಂದರೆ ಶ್ರೀ ಸೂಕ್ತ, ಪುತ್ರ ಪೌತ್ರ ಧನಂ ಧಾನ್ಯ ಹೌಸ್ತ್ಯಾಶ್ವಾದಿ ಗವೇರಥಂ ಪ್ರಜಾನಾಂ ಭವಸಿ ಮಾತಾ ಚ ಆಯುಷ್ಮತಂ ಕರೋತು ಮಾಂ ಅಂತಾರೆ. ಅಂದರೆ ನನಗೆ ಮಕ್ಕಳು, ಮೊಮ್ಮಕ್ಕಳು, ಧನ, ಧಾನ್ಯ, ಕುದುರೆ, ಆನೆ, ಆಡು, ಕುರಿ, ರಥ, ಆಕಳುಗಳನ್ನು ಕೊಡೋದ್ರ ಜೊತೆ ದೀರ್ಘಾಯಸ್ಸು ಕೊಡು ಅಂತ ಹೇಳುತ್ತೆ ಆ ಮಹಾಕಾವ್ಯಗಳಲ್ಲಿ ಸಹ. ಆದರೆ ನಿಜವಾದ ಭಕ್ತಿ ಇವೆರಡರಿಂದ ದೂರವಾಗಿ ಬರಿಯ ಸಂತೋಷ ಅನುರಾಗದ ರಸವಾಗಿ ಭಗವಂತನತ್ತ ಆಕರ್ಷಿಸುತ್ತಲ್ವಾ? ನಾವು ಈ ಜಗತ್ತಲ್ಲಿದ್ದೀವಿ ಮತ್ತೆ ಇದಕ್ಕೆ ಅಂಟ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಭಯಗಳೇ ಹೆಚ್ಚು. ಒಂದಿದ್ದದ್ದನ್ನ ಕಳೆದುಕೊಳ್ಳೋ ಭಯ, ಇನ್ನೊಂದು ಬಯಸಿದ್ದು ಸಿಗೋದಿಲ್ವೇನೋ ಅನ್ನೋ ಭಯ. ಈ ಭಯದ ಭಾವಕ್ಕೆ ಸಾಂತ್ವನ ನೀಡೋದೇ ಭಕ್ತಿ. ಆದರೆ ಈ ಭಕ್ತಿಗೆ ಕಾರಣ ನಮ್ಮ ಭಯ, ಇದು ಸರಿಯಲ್ಲ. ನೋಡಿ, ನಾವು ಬೇಡ್ತೀವಿ ಏನೇನೋ ಬೇಕು ನಮಗೆ, ವಿದ್ಯೆ, ಆರೋಗ್ಯ, ಯಶಸ್ಸು, ಹಣ ಇತ್ಯಾದಿ. ಈ ಪಟ್ಟಿಗೆ ಕೊನೆ ಅನ್ನೋದೇ ಇಲ್ಲ. ಹೇಗೆ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಗೊತ್ತಿಲ್ಲದನ್ನೆಲ್ಲ ಆ ದೇವರಿಗೆ ನಿವೇದನೆ ಮಾಡೋದು. ಹೇ ಪರಮಾತ್ಮ, ನಂಗೆ ಅದು ಇದು ಎಲ್ಲ ಬೇಕು, ದಯಪಾಲಿಸು ಅಂತ ಬೇಡೋ ಭಕ್ತಿ. ಅಷ್ಟೇ ಅಲ್ಲ, ಹೇ ದೇವ, ನೀ ನನಗೆ ಬಡ್ತಿನ ಕೊಡಿಸಿದ್ರೆ ನಿಂಗೆ 100 ತೆಂಗಿನಕಾಯಿಗೆ ಹೊಡಿತೀನಿ ಅಂತನೋ, ಅಥವಾ ನನಗೆ ಈ ರೋಗದಿಂದ ಮುಕ್ತಿ ಆದರೆ 1000 ರೂಪಾಯಿನ ಕಾಣಿಕೆ ಕೊಡ್ತೀನಿ ಅಂತನೋ ನಾವು ಬೇಡ್ತಾ ಆ ದೇವರಿಗೆ ಲಂಚನ ಕೊಡೋ ದುಷ್ಟತನದ ಅಥವಾ ವ್ಯಾಪಾರಿ ಭಕ್ತಿನ ತೋರ್ತೀವಿ. ನಾವು ಜಗತ್ತಿಗೆ ಅಂಟಿಕೊಂಡಷ್ಟು ದಿವಸ ನಮಗೆ ಭಯ ಇರುತ್ತೆ. ಭಯ ಹೋಗಬೇಕಾದ್ರೆ ಜಗತ್ತಿನ ವಸ್ತು, ವಿಷಯ ಮತ್ತು ವ್ಯಕ್ತಿಗಳ ಮೇಲಿನ ಸಾಂಗತ್ಯದ ಅಂಟು ಹೋಗಬೇಕು. ನಮಗೆ ಸಿಗೋದೆಲ್ಲ ಮತ್ತೆ ಆಗೋದೆಲ್ಲ ನಮ್ಮ ಪೂರ್ವ ಕರ್ಮಾನುಸಾರನೇ ಆಗತ್ತೆ ಅನ್ನೋದು ನಾವೇನಾದರೂ ದೃಢವಾಗಿ ನಂಬಿದರೆ ಆ ದೈವದಲ್ಲಿ ಬೇಡೋ ಪ್ರಸಂಗ ಬರೋದಿಲ್ಲ. ಹೀಗೆ ನಾವು ಬೇಡೋ ಮತ್ತೆ ಭಯದ ಭಾವ ಬಿಟ್ಟಾಗ ಇನ್ನು ಉಳಿಯೋದು ಬರಿಯ ನಿರ್ಮಲ, ಸ್ವಾರ್ಥರಹಿತ, ಪ್ರೇಮಪೂರಿತ, ಸಮರ್ಪಣಾ ಭಾವದ ಭಕ್ತಿ. ಈ ಸ್ಥಿತಿಯಲ್ಲಿ ಮನಸ್ಸು ನಿರ್ಮಲವಾಗಿಯೋ, ನಿರಮ್ಮಳವಾಗಿಯೋ, ಶಾಂತವಾಗಿಯೋ, ಆನಂದವಾಗಿಯೋ ಇರುತ್ತೆ. ಆ ಪರಮಾತ್ಮನಲ್ಲಿ ಬೇಡಿದ್ರೆ ನೀ ನಮ್ಮ ಅಂತರಂಗಕ್ಕೆ ಬಂದು ಕೂರು ಅಂತ ಮಾತ್ರ ಬೇಡಬೇಕು. ಅಂತಹ ಭಕ್ತಿಯನ್ನು ನಾವು ಸಾಧಿಸೋದಕ್ಕಾದ್ರೆ ನಾವೇ ಧನ್ಯರು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ಇವರು ನಿರೂಪಣೆ ಮಾಡಲಿದ್ದಾರೆ. ಇವರ ಜೊತೆ ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತ, ವೈಭವ ಈ ಮಕ್ಕಳು ಭಾಗವಹಿಸಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
10: ಶ್ಯಾಮಕರ್ಣ ಅಶ್ವಮೇಧ ಯಾಗದ ಕುದುರೆ ಕತೆ ಬಹಳ ಮಜವಾಗಿತ್ತು.
11: ಅಶ್ವಮೇಧದ ಯಾಗನೂ ಚೆನ್ನಾಗಿ ನಡೀತು.
10: ಧರ್ಮರಾಯನಿಗೆ ಅವಾಗ ಸಮಾಧಾನ ಆಗಿರ್ಬೇಕಲ್ಲ.
12: ಹಾಗೆ ಆಗ್ಲಿಲ್ಲ ಮಕ್ಕಳೇ. ಶ್ಯಾಮಕರ್ಣ ಕುದುರೆ ಏನೋ ಸಿಕ್ತು, ಆದ್ರೆ ಅಷ್ಟರಲ್ಲಿ ಮತ್ತೊಂದು ಕಂಟಕ ಅವರಿಗೆ ಎದುರಾಯ್ತು.
10: ಕಂಟಕನ ಏನಾಯ್ತು?
12: ಅದು ಮತ್ತೊಂದ್ ಕತೆ. ಬನ್ನಿ, ಆ ಕತೆನು ಹೇಳ್ಬಿಡ್ತೀನಿ. ಈ ಕತೆ ಶ್ರೀಕೃಷ್ಣ ಮತ್ತು ಅನುಸಾಲ್ವ ಅನ್ನೋ ಒಬ್ಬ ರಾಜನ ಕುರಿತಾದ ಕತೆ.
10: ಅಲ್ಲ, ಅಶ್ವಮೇಧದ ಯಾಗಕ್ಕೂ ಈ ಕತೆಗೂ ಏನ್ ಸಂಬಂಧ?
12: ಸಂಬಂಧ ಇದೆ ಮಕ್ಕಳೇ, ಅದೇ ಇವತ್ತಿನ ಕತೆ. ಕುರುಕ್ಷೇತ್ರ ಯುದ್ಧದ ಭೀಕರತೆಯಿಂದ ಧರ್ಮರಾಯ ತುಂಬ ನೊಂದು ಬೆಂದ್ಬಿಟ್ಟಿದ್ದ. ತಮ್ಮಿಂದಾಗಿ ಎಷ್ಟೋ ಜನರು ಅನಾಥರಾಗ್ಬಿಟ್ರು. ಎಷ್ಟೋ ಮನೆಯಲ್ಲಿ ತಂದೆ, ಮಗ, ಗಂಡನನ್ನು ಕಳ್ಕೊಂಡಂತಹ ಮಹಿಳೆಯರು ಕಣ್ಣೀರು ಸುರಿಸ್ತಾ ಕಷ್ಟದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದೆಲ್ಲ ನಮ್ಮ ಈ ಯುದ್ಧದಿಂದಾಗಿದೆ ಎನ್ನುವಂತಹ ಒಂದು ಪಾಪ ಪ್ರಜ್ಞೆ ಧರ್ಮರಾಯನನ್ನು ಕಾಡ್ತಾ ಇತ್ತು. ಧರ್ಮರಾಯ ತನ್ನೆಲ್ಲ ಪಾಪಗಳನ್ನು ಕಳ್ಕೊಳ್ಳೋಕ್ಕೆ ನಿರ್ಧಾರ ಮಾಡ್ತಾನೆ. ಮುಂದೆ ತಾನು ಎಂದೂ ಯುದ್ಧವನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ನಿರ್ಣಯವನ್ನು ಆತ ತಗೋತಾನೆ. ಜಗತ್ತಿನಲ್ಲಿ ಶಾಂತಿ ಪ್ರೇಮವನ್ನು ಸಾರೋದೇ ತನ್ನ ಜೀವನದ ಮುಂದಿನ ಗುರಿ ಆಗಬೇಕು ಅಂತ ಬಯಸ್ತಾನೆ. ಇದಕ್ಕೆಲ್ಲ ಪರಿಹಾರ ಅನ್ನೋ ಹಾಗೆ ಶ್ರೀಕೃಷ್ಣ ಒಂದು ವಿಭಿನ್ನ ರೀತಿಯ ಅಶ್ವಮೇಧ ಯಾಗವನ್ನು ಕೈಗೊಳ್ಳೋ ಹಾಗೆ ಧರ್ಮರಾಯನಿಗೆ ಸಲಹೆಯನ್ನು ಕೊಡ್ತಾನೆ. ಅದರ ಪ್ರಕಾರ ಅಶ್ವದ ಜೊತೆಗೆ ಹೋಗುವಂತಹ ಸೈನಿಕರು ಆಯಾ ರಾಜ್ಯದ ರಾಜರುಗಳನ್ನು ಹಾರ ತುರಾಯಿಗಳಿಂದ ಸತ್ಕಾರ ಮಾಡಿ ತಮ್ಮ ಸ್ನೇಹ ಹಸ್ತವನ್ನು ಚಾಚಿ ಶಾಂತಿಯ ಸಂಬಂಧವನ್ನು ಭದ್ರಪಡಿಸಬೇಕಾಗಿತ್ತು. ಹೀಗೆ ಎಲ್ಲ ಕಡೆ ಶಾಂತಿ ಸೌಹಾರ್ದತೆಯನ್ನು ಸಾರೋದೇ ಆ ಅಶ್ವಮೇಧಯಾಗದ ಗುರಿಯಾಗಿತ್ತು. ಧರ್ಮರಾಯ ಕೃಷ್ಣನ ಆದೇಶದ ಪ್ರಕಾರ ಅಶ್ವಮೇಧಯಾಗವನ್ನು ಮಾಡೋಕ್ಕೆ ಹೊರಡ್ತಾನೆ. ಅದಕ್ಕೆ ಬೇಕಾದಂತಹ ಶ್ಯಾಮಕರ್ಣ ಅಶ್ವವನ್ನು ಯೌವನಾಶ್ವ ಎಂಬ ಅರಸನಿಂದ ಪಡ್ಕೊಂಡು ಯಾಗಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನೂ ಮಾಡಿಕೊಳ್ತಾನೆ. ಪಾಂಡವರಲ್ಲಿ ಹಿರಿಯನಾದ ಕರ್ಣನ ಪತ್ನಿ ಪದ್ಮಾವತಿ ಯಾಗದ ಕುದುರೆಯನ್ನು ಪೂಜೆ ಮಾಡಬೇಕಾಗಿತ್ತು. ಅವಳು ಇನ್ನೇನು ಯಾಗದ ಕುದುರೆಯನ್ನು ಪೂಜೆ ಮಾಡಿಬಿಡಬೇಕು ಅನ್ನುವಷ್ಟರಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದು ಬಿಡುತ್ತೆ.
10: ಏನಾಯ್ತು?
12: ಪಾಂಡವರ ಜ್ಯೇಷ್ಠ ಕುಲವಧು ಅಂದರೆ ಹಿರಿಯ ಸೊಸೆ ಪದ್ಮಾವತಿ ಮತ್ತು ಯಾಗದ ಕುದುರೆ ಶ್ಯಾಮಕರ್ಣದ ಅಪಹರಣವಾಗ್ಬಿಡತ್ತೆ. ಈ ಅಪಹರಣಕ್ಕೆ ಕಾರಣ ಶ್ರೀಕೃಷ್ಣನ ಮೇಲಿನ ಸೇಡಾಗಿತ್ತು. ಸಾಲ್ವ ಅಂತ ಒಬ್ಬ ರಾಜ ಇದ್ದ. ಅವನು ರುಕ್ಮಿಣಿಯ ಅಣ್ಣ ರುಕ್ಮಿಯ ಆಪ್ತ ಸ್ನೇಹಿತನಾಗಿದ್ದ. ಶ್ರೀಕೃಷ್ಣ ರುಕ್ಮಿಣಿಯ ಇಷ್ಟದ ಪ್ರಕಾರ ಅವಳ ಸ್ವಯಂವರಕ್ಕೆ ಮುಂಚೆನೆ ಅವಳನ್ನು ಅಪಹರಿಸಿಬಿಟ್ಟಿದ್ದ. ಮತ್ತೆ ಸಾಲ್ವನ ಇನ್ನೊಬ್ಬ ಆಪ್ತ ಸ್ನೇಹಿತ ಶಿಶುಪಾಲನನ್ನು ಶ್ರೀಕೃಷ್ಣ ರಾಜಸೂಯ ಯಾಗದಲ್ಲಿ ಸಂಹಾರ ಮಾಡ್ತಾನೆ. ಇದೆಲ್ಲದರಿಂದ ಕುಪಿತನಾದಂತಹ ಸಾಲ್ವ ಯಾದವರ ಮೇಲೆ ಆಕ್ರಮಣ ಮಾಡ್ತಾನೆ. ಆಗ ಶ್ರೀಕೃಷ್ಣ ಅವನ ಮೇಲೆ ಮರು ಆಕ್ರಮಣ ಮಾಡ್ತಾನೆ. ಅವರಿಬ್ಬರ ನಡುವೆ ಘನಘೋರವಾದಂತಹ ಯುದ್ಧ ನಡೆಯುತ್ತೆ. ಕೊನೆಗೆ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಸಾಲ್ವನನ್ನು ಸಂಹಾರ ಮಾಡ್ತಾನೆ. ಇದರಿಂದ ರಾಜ ಸಾಲ್ವನ ತಮ್ಮ ಅನುಸಾಲ್ವ ತುಂಬ ಕ್ರೋಧಿತನಾಗ್ತಾನೆ. ಒಂದಲ್ಲ ಒಂದಿನ ತನ್ನ ಅಣ್ಣನ ಸಾವಿನ ಸೇಡನ್ನು ತಾನು ತೀರಿಸ್ಕೊಂಡೇ ತೀರಿಸ್ಕೊಳ್ತೀನಿ ಅಂತ ಶಪಥ ಮಾಡ್ತಾನೆ. ಅದಕ್ಕೆ ಸರಿಯಾಗಿ ಉಪದ್ರವ ಅನ್ನೋ ಅವನ ಮಾವ ಅವನ ಈ ಕ್ರೋಧಕ್ಕೆ ತುಪ್ಪ ಸುರಿತಾ ಇದ್ದ. ಒಟ್ಟಿನಲ್ಲಿ ಅನುಸಾಲ್ವ ಸೇಡ್ ತೀರಿಸ್ಕೊಳ್ಳೋಕ್ಕೆ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ದ. ಪಾಂಡವರ ಅಶ್ವಮೇಧ ಯಾಗದ ಸುದ್ದಿ ತಿಳಿತಾ ಇದ್ದ ಹಾಗೆ ಉಪದ್ರವ ಚುರುಕಾಗ್ತಾನೆ. ಅನುಸಾಲ್ವ, ಅಣ್ಣನ ಸಾವಿಗಾಗಿ ಸುಮ್ಮನೆ ಹೀಗೆ ಕಣ್ಣೀರು ಸುರಿಸ್ತಾ ಕೂತ್ರೆ ಸೇಡನ್ನು ತೀರಿಸಿದ ಹಾಗೆ ಆಗೋದಿಲ್ಲ. ಕೃಷ್ಣನ ಮೇಲಿನ ಹಗೆತನವನ್ನು ಸಾಧಿಸೋಕೆ ಸಂದರ್ಭ ಈಗ ಕೂಡಿ ಬಂದಿದೆ. ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಈ ಸಂದರ್ಭವನ್ನು ನೀನು ಉಪಯೋಗಿಸ್ಕೊಳ್ಬೇಕು ಅಂತ ಅವನ ಕ್ರೋಧವನ್ನು ಕೆಣಕ್ತಾನೆ. ಅದಕ್ಕೆ ಅನುಸಾಲ್ವ, ಮಾವ, ಪಾಂಡವರ ಜೊತೆಗೆ ನಮಗೆ ಯಾವ ದ್ವೇಷನೂ ಇಲ್ಲ. ಶ್ರೀಕೃಷ್ಣನ ಮೇಲಿನ ವೈರತ್ವದಿಂದ ನಾವು ಪಾಂಡವರನ್ನು ಎದುರು ಹಾಕ್ಕೊಳ್ಳೋದೇ ಅಲ್ಲದೆ ಅವರು ಶೂರಾದಿ ಶೂರರು, ಅವ್ರ ಜೊತೆ ನಾವು ಯುದ್ಧ ಮಾಡಿ ಗೆಲ್ಲೋಕ್ಕೆ ಸಾಧ್ಯವೇ ಅಂತ ಕೇಳ್ತಾನೆ. ಅದಕ್ಕೆ ಉಪದ್ರವ, ಅನುಸಾಲ್ವ, ನಾವೀಗ ಪದ್ಮಾವತಿಯನ್ನು ಮತ್ತು ಯಾಗದ ಕುದುರೆಯನ್ನು ಅಪಹರಣ ಮಾಡಿದರೆ ಅವರ ರಕ್ಷಣೆಗಾಗಿ ಶ್ರೀಕೃಷ್ಣ ಬಂದೇ ಬರ್ತಾನೆ. ಅಲ್ಲದೆ ಪದ್ಮಾವತಿಯನ್ನು ಮುಂದಿಟ್ಕೊಂಡು ಪಾಂಡವರನ್ನು ನಾವು ಸುಲಭವಾಗಿ ಕಟ್ಟಿ ಹಾಕ್ಬೋದು ಅಂತ ಹೇಳ್ದ. ಅನುಸಾಲ್ವನಿಗೆ ಇದು ಸರಿ ಅಂತ ಅನಿಸುತ್ತೆ. ತಮ್ಮ ಯೋಜನೆಯ ಪ್ರಕಾರ ಪದ್ಮಾವತಿ ಮತ್ತು ಶ್ಯಾಮಕರ್ಣ ಅಶ್ವವನ್ನು ಪೂಜೆ ಮಾಡೋಕ್ಕೆ ಮುನ್ನವೇ ಅಪಹರಿಸಿ ಬಂಧಿಸ್ತಾರೆ. ಪದ್ಮಾವತಿ ದಿಗ್ಮೂಢಳಾಗಿ, ಯಾರು ನೀನು, ನನ್ನನ್ನು ಯಾಕೆ ಹೀಗೆ ಬಂದಿಯಾಗಿಸಿದ್ಯಾ, ಇಂತಹ ಉದ್ದಟತನ ತೋರಿಸಿದರೆ ಪಾಂಡವರು ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಅನುಸಾಲ್ವ ಸ್ತ್ರೀಯರನ್ನು ತುಂಬ ಗೌರವದಿಂದ ಕಾಣ್ತಿದ್ದ. ಅವನು, ತಾಯೇ, ನಾನು ಈ ಕೆಲಸವನ್ನು ಮಾಡೋಕ್ಕೆ ವಿವಶನಾಗ್ಬಿಟ್ಟಿದ್ದೇನೆ. ನಾನು ಹೇಳಿದ ಹಾಗೆ ನಡೆದರೆ ತಮ್ಮನ್ನು ಗೌರವಯುತವಾಗಿ ನಡೆಸ್ಕೊಳ್ತೇನೆ, ಇಲ್ಲವಾದರೆ ಬಲವಂತವಾಗಿ ನಿಮ್ಮನ್ನು ಎಳ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳ್ದ. ಮತ್ತೆ ತಾನು ಹೇಳಿದ ಪ್ರಕಾರ ಪದ್ಮಾವತಿಯನ್ನು ಬಹಳ ಆದರದಿಂದ ತನ್ನ ಅರಮನೆಗೆ ಕೊಂಡೊಯ್ತಾನೆ. ಇತ್ತ ಪದ್ಮಾವತಿ ಮತ್ತು ಯಾಗದ ಕುದುರೆಯ ಕಳುವಿನ ಸುದ್ದಿ ಪಾಂಡವರಿಗೆ ತಿಳಿಯುತ್ತೆ. ಇದರಿಂದ ಭೀಮಾ ತುಂಬ ರೋಷಗೊಳ್ತಾನೆ. ಈಗಲೇ ಹೋಗಿ ಅನುಸಾಲ್ವನ ಈ ಕೃತ್ಯಕ್ಕೆ ಅವನಿಗೆ ಶಿಕ್ಷೆಯನ್ನು ಕೊಡ್ತೀನಿ. ಯುದ್ಧ ಮಾಡಿ ಅತ್ತಿಗೆ ಪದ್ಮಾವತಿ ಮತ್ತು ಯಾಗದ ಕುದುರೆಯನ್ನು ಕರೆದು ತರ್ತೀನಿ ಅಂತ ಕೂಗಾಡ್ತಾನೆ. ಆದರೆ ಧರ್ಮರಾಯನಿಗೆ ಇದು ಸಮ್ಮತವಾಗಲ್ಲ. ಅವನು, ಭೀಮಾ, ಶಾಂತಿಯ ಸ್ಥಾಪನೆಗಾಗಿ ನಾವು ಈ ಯಾಗವನ್ನು ಕೈಗೊಂಡಿದ್ದೀವಿ, ಮತ್ತು ಯುದ್ಧದಿಂದ ರಕ್ತ ಹರಿಸೋದು ಖಂಡಿತ ಬೇಡ. ಅನುಸಾಲ್ವನ ಜೊತೆಗೆ ಪ್ರೀತಿಯಿಂದ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದಾಗ ಭೀಮ ಒಪ್ಪಿ ಅನುಸಾಲ್ವನ ಹತ್ರ ಸಂಧಾನಕ್ಕೆ ಬರ್ತಾನೆ. ಅನುಸಾಲ್ವ ಮಾತ್ರ ಸಮಾಧಾನದಿಂದ ಮಾತಾಡ್ತಾ ಇದ್ದ ಭೀಮನ ಜೊತೆ ಬಹಳ ಅನುಚಿತವಾಗಿ ಗರ್ವದಿಂದ ವರ್ತಿಸ್ತಾನೆ. ಅಲ್ಲದೆ ಪದ್ಮಾವತಿ ಮತ್ತು ಕುದುರೆಯನ್ನು ಬಿಡೋಕ್ಕೆ ಷರತ್ತೊಂದನ್ನು ಹಾಕ್ತಾನೆ. ಪದ್ಮಾವತಿಯನ್ನು ಗೌರವದಿಂದ ಬಿಡುಗಡೆ ಮಾಡಬೇಕಾದ್ರೆ ಕೃಷ್ಣನನ್ನ ಆಸ್ಥಾನಕ್ಕೆ ಬಂದು ನನ್ನಲ್ಲಿ ಕ್ಷಮೆಯನ್ನು ಯಾಚಿಸಿ ಆತ್ಮಾಹುತಿಯನ್ನು ಮಾಡಿಕೊಳ್ಬೇಕು, ಅಂದರೆ ಪ್ರಾಣತ್ಯಾಗವನ್ನು ಮಾಡಬೇಕು. ಇಲ್ಲದಿದ್ದರೆ ಪದ್ಮಾವತಿಯ ಪ್ರಾಣಕ್ಕೆ ಸಂಚಕಾರ ಬಂದಿತ್ತು ಜೋಕೆ ಅನ್ನುವಂತಹ ಒಂದು ಬೇಡಿಕೆಯನ್ನು ಮುಂದಿಡ್ತಾನೆ. ಇದರಿಂದ ಭೀಮನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಪದ್ಮಾವತಿಯನ್ನು ಬಿಡುಗಡೆ ಮಾಡೋಕ್ಕೆ ಶ್ರೀಕೃಷ್ಣ ಯಾಕೆ ಬರಬೇಕು ಅಂತ ಆತ ವಾದ ಮಾಡ್ತಾನೆ. ಆದರೆ ಏನು ಹೇಳಿದರೂ ಅನುಸಾಲ್ವ ಮಾತ್ರ ತನ್ನ ಪಟ್ಟನ್ನು ಬಿಡೋದೇ ಇಲ್ಲ. ಅನುಸಾಲ್ವನ ಈ ಹಠದಿಂದ ಭೀಮನಿಗೆ ಮಹಾಕೋಪ ಬಂದರೂ ಕೂಡ ಅಣ್ಣನ ಶಾಂತಿ ಸ್ಥಾಪನೆಯ ವಿಚಾರಕ್ಕೆ ಮನ್ನಣೆ ಕೊಟ್ಟು ಆತ ಬರೀಗೈಯಲ್ಲಿ ಹಸ್ತಿನಾವತಿಗೆ ಮರಳಿ ಬರ್ತಾನೆ. ಅನುಸಾಲ್ವನ ಬೇಡಿಕೆಯನ್ನು ಅಣ್ಣನ ಮುಂದೆ ಇಡ್ತಾನೆ. ಆಗ ಧರ್ಮರಾಯ, ಇದೆಂತಹ ವಿಡಂಬನಾತ್ಮಕ ಬೇಡಿಕೆ, ಈಗಾಗಲೇ ಶ್ರೀಕೃಷ್ಣ ನಮಗಾಗಿ ಮಹಾಸಂಕಟಗಳನ್ನು ಎದುರು ಹಾಕ್ಕೊಂಡಿದ್ದಾನೆ, ಈಗ ನಮ್ಮ ಕುಲ ವಧುವಿನ ರಕ್ಷಣೆಗಾಗಿ ಪ್ರಾಣವನ್ನೇ ಕೊಡು ಅಂತ ಕೇಳೋದು ಎಷ್ಟು ಸರಿ? ಇದೆಲ್ಲ ಆಗದ ಮಾತು. ಈ ವಿಷಯವನ್ನು ಕೃಷ್ಣನಿಗೆ ತಿಳಿಸೋದೇ ಬೇಡ, ಈ ಸಮಸ್ಯೆಯನ್ನು ನಾವೇ ಪರಿಹರಿಸಿಕೊಳ್ಳೋಣ ಅಂತ ಹೇಳ್ದ. ಆಗ ಅರ್ಜುನ, ಅಣ್ಣ ನಾನು ಅನುಸಾಲ್ವನಿಗೆ ಬುದ್ಧಿ ಕಲಿಸ್ತೀನಿ. ಮೊದಲ ಬಾರಿ ಯುದ್ಧ ನಿಯಮಗಳಿಗೆ ವಿರುದ್ಧವಾಗಿ ಅವನ ಆಸ್ಥಾನಕ್ಕೆ ಹೋಗಿ ಅತ್ತಿಗೆ ಪದ್ಮಾವತಿಯನ್ನು ಕರೆದು ತರ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಸೀದಾ ಅನುಸಾಲ್ವನ ಅರಮನೆಗೆ ರಾತ್ರಿ ಹೊತ್ತು ನುಗ್ಗಿ ನಿದ್ರೆ ಮಾಡ್ತಾ ಇದ್ದ ಅನುಸಾಲ್ವನ ಕತ್ತಿಗೆ ಕತ್ತಿಯನ್ನು ಇರಿಸ್ತಾನೆ. ಇದರಿಂದ ಅನುಸಾಲ್ವ ಬೆಚ್ಚೆತ್ತು ಕೂತ್ಕೊಳ್ತಾನೆ. ಆಗ ಅರ್ಜುನ, ಅನುಸಾಲ್ವ ಪಾಂಡವರ ಕುಲ ವಧುವನ್ನು ಅಪಹರಿಸಿ ಮಹಾ ಅಪರಾಧ ಮಾಡಿದ್ಯ, ಈ ನಿನ್ನ ತಪ್ಪಿಗೆ ನಿನ್ನ ಕುತ್ತಿಗೆ ಕತ್ತರಿಸಿ ರುಂಡವನ್ನು ಮುಂಡದಿಂದ ಬೇರ್ಪಡಿಸ್ತಾ ಇದ್ದೀನಿ ಅಂತ ಬರಿಸ್ತಾನೆ. ಆಗ ಅನುಸಾಲ್ವ, ಎಲೇ ಅರ್ಜುನ, ಮಲಗಿ ನಿದ್ರೆ ಮಾಡ್ತಾ ಇದ್ದ ನನ್ನ ಮೇಲೆ ಹೇಡಿಯ ಹಾಗೆ ಆಕ್ರಮಣ ಮಾಡ್ತಾ ಇದೆಯಲ್ಲ, ಇದೆಂತ

0: ನ್ಯಾಯ ನೀತಿ ನಿಮ್ಮದು ಅಂತ ಚುಚ್ಚು ಮಾತಾಡ್ತಾನೆ. ಅದಕ್ಕೆ ಅರ್ಜುನ, ನೀನು ಧರ್ಮದ ಮಾತನ್ನು ಆಡದೇ ಇರೋದೇ ಒಳ್ಳೆಯದು. ಸ್ತ್ರೀಯೊಬ್ಬಳನ್ನ ಕದ್ದು ತಂದು ಇರಿಸ್ಕೊಂಡಿದ್ಯಲ್ಲ, ನಿಂದು ಇದ್ಯಾವ ನ್ಯಾಯ ನೀತಿಯ ರೀತಿ ಅಂತ ಕೆಣಕ್ತಾನೆ. ಆಗ ಅನುಸಾಲ್ವ, ಶೌರ್ಯ ಇದ್ರೆ ನನ್ನ ಜೊತೆ ಯುದ್ಧ ಮಾಡು, ಈ ಕೆಚ್ಚಿನ ಮಾತೆಲ್ಲ ಬೇಕಿಲ್ಲ ಅಂತ ಅರ್ಜುನನಿಗೆ ಯುದ್ಧಕ್ಕೆ ಆಹ್ವಾನವನ್ನು ನೀಡ್ತಾನೆ. ಅನುಸಾಲ್ವನ ಕುತ್ತಿಗೆನ ತುಂಡರಿಸಕ್ಕೆ ಹೊರಟಂತಹ ಅರ್ಜುನ ಅವನ ಸವಾಲಿನ ಮಾತನ್ನು ಕೇಳಿ ಅನುಸಾಲ್ವನಿಗೆ ಜೀವದಾನ ನೀಡಿ ಅವನ ಜೊತೆ ಕಾಳಗಕ್ಕೆ ಇಳಿತಾನೆ. ಇಬ್ಬರ ನಡುವೆ ಕದನ ಬಹಳ ಬಿರುಸಾಗಿ ನಡೆಯುತ್ತೆ. ಆದರೆ ಅರ್ಜುನ ಯಾರು? ಜಗದೇಕ ವೀರ. ಆ ಅರ್ಜುನನನ್ನು ಎದುರಿಸೋಕ್ಕೆ ಆಗದೆ ಅನುಸಾಲ್ವ ಸೋತು ಹೋಗ್ತಾನೆ. ಅದೇ ಸಮಯಕ್ಕೆ ಅನುಸಾಲ್ವನ ಮಾವ ಇದ್ನಲ್ಲ ಉಪದ್ರವ, ಅವನು ಪದ್ಮಾವತಿಯ ಕತ್ತಿಗೆ ಕತ್ತಿಯ ತುದಿಯನ್ನು ಇಟ್ಟು ಅಲ್ಲಿಗೆ ಬರ್ತಾನೆ. ಬಂದವನೇ ಅನುಸಾಲ್ವನನ್ನು ಮುಕ್ತಗೊಳಿಸ್ತಿದ್ರೆ ಪದ್ಮಾವತಿಯನ್ನು ಕೊಲ್ತೇನೆ ಅಂತ ಬೆದರಿಸ್ತಾನೆ. ಈಗಾಗಲೇ ಅಣ್ಣ ಕರ್ಣನನ್ನು ಕೊಂದು ಮಹಾ ನೋವನ್ನು ಅನುಭವಿಸ್ತಾ ಇದ್ದ ಅರ್ಜುನ ಅತ್ತಿಗೆ ಪದ್ಮಾವತಿಯನ್ನು ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿರಲಿಲ್ಲ. ಅವನು ಅನುಸಾಲ್ವನನ್ನು ಬಿಡುಗಡೆ ಮಾಡ್ತಾ ಇದ್ದ ಹಾಗೆ ಅನುಸಾಲ್ವನ ಸೈನಿಕರು ಉಪದ್ರವನ ಆದೇಶದ ಮೇರೆಗೆ ಅರ್ಜುನನನ್ನು ಬಂಧಿಸ್ತಾರೆ. ಅರ್ಜುನನನ್ನು ಬಂಧಿಸ್ತಾ ಇದ್ದ ಹಾಗೆ ದ್ವಾರಕೆಯಲ್ಲಿ ಶ್ರೀಕೃಷ್ಣನಿಗೆ ಅರ್ಜುನನು ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾನೆ ಅನ್ನುವ ಭಾಸವಾಗುತ್ತೆ. ಕೂಡಲೇ ಅವನು ಹಸ್ತಿನಾವತಿಗೆ ಆಗಮಿಸ್ತಾನೆ. ಅಲ್ಲಿ ಧರ್ಮರಾಯನಿಂದ ಅವನಿಗೆ ಎಲ್ಲ ವಿಷಯ ತಿಳಿಯುತ್ತೆ. ಆತನಿಗೆ ತುಂಬ ದುಃಖವಾಗುತ್ತೆ. ಆತ ಬಹಳ ಖೇದದಿಂದ, ಇಂತಹ ಗಂಭೀರ ಸಮಸ್ಯೆಯಲ್ಲಿ ನನ್ನನ್ನು ನೀವು ಪರಿಗಣಿಸದೆ ಹೋದ್ರಲ್ಲ, ನನ್ನನ್ನು ಪರಕೀಯನ ಹಾಗೆ ಕಾಣ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಧರ್ಮರಾಯ, ಕೃಷ್ಣ ಈಗಾಗಲೇ ನೀನು ನಮಗಾಗಿ ಬಹಳಷ್ಟು ತೊಂದರೆಯನ್ನು ಎದುರಿಸಿದ್ಯ, ಈಗ ನಿನ್ನ ಆತ್ಮಾಹುತಿಯನ್ನು ಬೇಡಿ ನಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋಕ್ಕೆ ನಾವು ಖಂಡಿತ ಸಿದ್ಧರಿಲ್ಲ, ಇದನ್ನು ಹೇಗೋ ನಾವೇ ಪರಿಹಾರ ಮಾಡ್ಕೊಳ್ತೀವಿ ಬಿಡು ಅಂತ ಹೇಳಿದಾಗ, ಕೃಷ್ಣ ಪಾಂಡವ ಕುಲ ವಧುವಿಗಾಗಿ ನನ್ನ ಆತ್ಮಾಹುತಿಗೂ ನಾನು ಸಿದ್ಧ ಅಂತ ಹೇಳ್ತಾ ತಾನೊಬ್ಬನೇ ಅನುಸಾಲ್ವನ ಅರಮನೆಯತ್ತ ಹೊರಟ. ತಮ್ಮನ್ನು ತನ್ನೊಂದಿಗೆ ಬರೋಕೆ ಕೃಷ್ಣ ತಡೆದ್ರೂ ಕೂಡ ಸುಮ್ಮನಿರ್ಲಾರ್ದೆ ಧರ್ಮರಾಯ ಮತ್ತು ಭೀಮರು ತಾವು ಅವನ ಹಿಂದೆ ಹಿಂದೆ ನಡೆದರು. ಅನುಸಾಲ್ವನ ಆಸ್ಥಾನ ಸೇರಿದ ಶ್ರೀಕೃಷ್ಣ ಪದ್ಮಾವತಿಯನ್ನು ಬಿಡುಗಡೆ ಮಾಡು ಅಂತ ಅವನಲ್ಲಿ ಕೇಳ್ಕೊಳ್ತಾನೆ. ಆಗ ಅನುಸಾಲ್ವ, ಎಲೈ ಕಪಟಿ ಕೃಷ್ಣ, ನೀನು ನನ್ನಣ್ಣ ಸಾಲ್ವನನ್ನು ವಧಿಸಿ ನನಗೆ ನಿರಂತರ ನೋವನ್ನು ಕೊಟ್ಟಿರುವೆ. ಕುರುಕ್ಷೇತ್ರ ಯುದ್ಧದಲ್ಲೂ ನಿನ್ನ ತಂತ್ರ ಲೀಲೆಗಳಿಂದ ಕೌರವರಿಗೆ ಮೋಸ ಮಾಡಿದ್ಯಾ, ನಿನ್ನಂಥ ಮೋಸಗಾರ ಇರಬಾರ್ದು. ನೀನು ನಿನ್ನ ಪ್ರಾಣವನ್ನು ತ್ಯಾಗ ಮಾಡಿ ಇದಕ್ಕೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡಿಕೋ ಅಂತ ಹೇಳಿದಾಗ ಶ್ರೀಕೃಷ್ಣ, ಅನುಸಾಲ್ವ, ನಿನ್ನಣ್ಣ ಸಾಲ್ವ ರುಕ್ಮಿಯ ಅಧರ್ಮಕ್ಕೆ ಬೆಂಬಲ ಕೊಟ್ಟ, ಅದೇ ರೀತಿ ಕೌರವರು ಅಧರ್ಮದ ಹಾದಿಯನ್ನು ತುಳಿದ್ರು. ಅಧರ್ಮವನ್ನು ತೊಡೆದು ಧರ್ಮವನ್ನು ಸ್ಥಾಪಿಸುವುದು ನನ್ನ ಧರ್ಮ. ಸುಮ್ಮನೆ ದೇವಿಯ ಹಾಗೆ ಇರುವ ಈ ಪದ್ಮಾವತಿಯನ್ನು ಹಿಂಸಿಸಬೇಡ, ಬಿಡುಗಡೆ ಮಾಡು, ಇಲ್ಲದಿದ್ದರೆ ನನ್ನೊಂದಿಗೆ ಯುದ್ಧವನ್ನು ಕಾದು ಅಂತ ಹೇಳ್ತಾನೆ. ಅನುಸಾಲ್ವ ರೋಷದಿಂದ ಕೃಷ್ಣನ ಮೇಲೆ ಎರಗ್ತಾನೆ. ಆಗ ಶ್ರೀಕೃಷ್ಣ ತನ್ನ ವಿರಾಟ ರೂಪವನ್ನು ತಳೆದ್ಬಿಡ್ತಾನೆ. ಶ್ರೀಕೃಷ್ಣನ ವಿರಾಟ ರೂಪವನ್ನು ಕಂಡಾಕ್ಷಣ ಅನುಸಾಲ್ವ ಭಕ್ತಿಯಿಂದ ಕಣ್ಣೀರನ್ನು ಸುರಿಸ್ತಾ ಅವನ ಪಾದಕ್ಕೆ ಎರಗಿ, ಶ್ರೀಹರಿ, ನಿನ್ನ ವಿರಾಟ ದರ್ಶನಕ್ಕಾಗಿ ನಾನು ಇಷ್ಟೆಲ್ಲ ನಾಟಕ ಆಡಿದೆ, ಇಂದು ನನ್ನ ಜನ್ಮ ಪಾವನವಾಯಿತು ಅಂತ ಕಣ್ಣೀರನ್ನು ಹರಿಸ್ತಾನೆ. ಆಗ ಕೃಷ್ಣ, ಅನುಸಾಲ್ವ ಪ್ರಾಣ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ರೀತಿಯ ಮಾತನ್ನು ನೀನು ಆಡ್ತಾ ಇದೀಯ, ನಿನ್ನ ಕಪಟ ಭಕ್ತಿಯನ್ನು ನಾನು ನಂಬೋದಿಲ್ಲ ಅಂತ ಹೇಳ್ದ. ಆಗ ಪದ್ಮಾವತಿ, ಶ್ರೀಕೃಷ್ಣ ಅನುಸಾಲ್ವ ಅಧರ್ಮಿಯಲ್ಲ, ಪರಸ್ತ್ರೀಯಾದ ನನ್ನನ್ನು ಬಹಳ ಗೌರವದಿಂದ ನಡೆಸ್ಕೊಂಡಿದ್ದಾನೆ, ತಾಯಿ ಹಾಗೆಯೇ ಆಧರಿಸಿದ್ದಾನೆ, ಅವನಾಡುವ ಮಾತು ಸತ್ಯನೇ ಇರಬೇಕು ಅಂತ ಅನುಸಾಲ್ವನ ಪರವಾಗಿ ಮಾತಾಡ್ತಾಳೆ. ಅಷ್ಟರಲ್ಲಿ ಬಂದ ಉಪದ್ರವ ಕೃಷ್ಣನ ಮೇಲೆ ಕೆಂಡಕಾರ್ತ, ನೀನು ಪ್ರಾಣತ್ಯಾಗ ಮಾಡಲೇಬೇಕು, ಇಲ್ದಿದ್ರೆ ಪದ್ಮಾವತಿಯನ್ನು ನಾನು ಈಗಲೇ ಕೊಲ್ತೀನಿ ಅಂತ ಅಬ್ಬರಿಸ್ತಾನೆ. ಉಪದ್ರವನ ಉದ್ದಟತನದಿಂದ ಶ್ರೀಕೃಷ್ಣ ಕುಪಿತನಾಗ್ತಾನೆ. ಅವನು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಅವನನ್ನು ವಧಿಸ್ತಾನೆ. ಹೀಗೆ ಎಲ್ಲವೂ ನಿರಾಳವಾಗುತ್ತೆ. ಅನುಸಾಲ್ವ ಪರಮ ಭಕ್ತಿಯಿಂದ ಪದ್ಮಾವತಿಯನ್ನು ಬಿಡುಗಡೆ ಮಾಡ್ತಾನೆ. ಈ ರೀತಿ ಆತ ಶ್ರೀಕೃಷ್ಣನಲ್ಲಿ ತನ್ನ ದೈವ ಭಕ್ತಿಯನ್ನು ಮೆರಿತಾನೆ. ಮತ್ತೆ ತನ್ನ ಜೊತೆ ಉಳಿದವರಿಗೂ ಕೂಡ ಶ್ರೀಕೃಷ್ಣನ ವಿರಾಟ ದರ್ಶನ ಲಾಭ ಸಿಗೋ ಹಾಗೆ ಮಾಡ್ದ. ಹೀಗೆ ಪಾಂಡವರ ಅಶ್ವಮೇಧ ಯಾಗಕ್ಕಿದ್ದ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಯಾಗ ಚಂದದಲ್ಲಿ ಸಂಪನ್ನವಾಗುತ್ತೆ.
1: ಅಬ್ಬಬ್ಬ, ಧರ್ಮರಾಯ ಶಾಂತಿ ಶಾಂತಿ ಅನ್ನೋದಕ್ಕೂ ಹೀಗೆಲ್ಲ ಆಗೋದಕ್ಕೂ ಸರಿಯಾಗಿದೆ.
2: ಆದ್ರೆ ಕೃಷ್ಣ ಬಂದ್ಮೇಲೆ ಎಲ್ಲ ಸುಖ ಅಂತ ಆಯ್ತಲ್ಲ.
1: ಆದ್ರೂ ಈ ಯಾಗಕ್ಕೆ ಎಷ್ಟು ವಿಘ್ನಗಳು ಬಂತಲ್ಲ.
0: ಹೌದು ಮಕ್ಕಳೇ, ಯಾವಾಗ್ಲೂ ಒಳ್ಳೆಯ ಕಾರ್ಯಗಳಿಗೆ ವಿಘ್ನಗಳು ಹಲವಾರು. ಭಗವಂತನ ಕೃಪೆ ಇದ್ರೆ ಅದು ಸುಲಭದಲ್ಲಿ ನಿವಾರಣೆ ಆಗುತ್ತೆ ಅನ್ನೋದಕ್ಕೆ ಈ ಕತೆ ಒಂದು ದೃಷ್ಟಾಂತ.
3: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಐಸಿರಿ, ಸೃಜನ, ಸನ್ನಿಧಿ, ಐಶಿತಾ, ವೈಭವ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
6: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
7: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
6: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
7: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
8: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ?
9: ಏನ್ ಸೀಕ್ರೆಟ್?
8: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
9: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
8: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
9: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
8: ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
10: LIC ಹರ್ ಪಲ್ ಆಪ್ಕೆ ಸಾಥ್.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
16: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
15: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
17: ಬಳಸಿ ಪರಿಶುದ್ಧ ನಂದಿನಿ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
18: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
13: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಪ್ರತಿಷ್ಠಿತ ಸರ್ಕಾರಿ ನೌಕರರ ಸಹಕಾರ ಸಂಘದ ಸದಸ್ಯರ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ 20 ಸಂಘದ ಭವನದಲ್ಲಿ ನಡೆಯಲಿದ್ದು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಪ್ರತಿಭಾನ್ವಿತ 3 ಜನ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 10 ಸಂಘಕ್ಕೆ ದೃಢೀಕರಣ ಅಂಕಪಟ್ಟಿ ಮತ್ತು 1 ಪಾಸ್ಪೋರ್ಟ್ ಫೋಟೋವನ್ನು ಲಿಖಿತ ಅರ್ಜಿಯೊಂದಿಗೆ ನೀಡಲು ಆಡಳಿತ ಮಂಡಳಿ ಪರವಾಗಿ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ಸಮಗ್ರ ರೋಗ ಕೀಟ ನಿಯಂತ್ರಣ ಕಾರ್ಯಕ್ರಮದ ಭಾಗವಾಗಿ ಅರ್ಹ ಸಾಮಾನ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಜೈವಿಕ ಗೊಬ್ಬರವಾದ ಆಕ್ರಾ ಮೈಕ್ರೋಬಿಯಲ್ ಕಾನ್ಸರ್ಷಿಯಂ ಪರಿಹಾರವನ್ನ ವಿತರಿಸಲಾಗಿದೆ. ಆಸಕ್ತ ರೈತರು ಚಾಲ್ತಿ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ ಆರ್ಡಿ ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರಗಳ ನಕಲು ಪ್ರತಿಗಳೊಂದಿಗೆ ತಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಬಹುದು ಎಂದು ಶಿಕಾರಿಪುರ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8861999478 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಾವಿದರ ದತ್ತಾಂಶ ಯೋಜನೆಯಡಿ ಜಿಲ್ಲೆಯ ವಿವಿಧ ಕಲಾ ಪ್ರಕಾರಗಳ ಕಲಾವಿದರು ಹಾಗೂ ಸಾಹಿತಿಗಳಿಗೆ ಗುರುತಿನ ಚೀಟಿ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಾಮಾನ್ಯ ವಿಶೇಷ ಘಟಕ ಹಾಗೂ ಗಿರಿಜನ ಉಪಯೋಜನೆಯಡಿಯಲ್ಲಿ ಇಲಾಖೆಯ ಪ್ರಯೋಜನ ಪಡೆಯುತ್ತಿರುವ ಕಲಾವಿದರು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಸೆಪ್ಟೆಂಬರ್ 30 ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ವಿವರಗಳಿಗೆ ಕುವೆಂಪು ರಂಗಮಂದಿರ ಸರ್ಎಂಬಿ ರಸ್ತೆ ಶಿವಮೊಗ್ಗ ಇಲ್ಲಿರುವ ಸಹಾಯಕ ನಿರ್ದೇಶಕರ ಕಚೇರಿ ದೂರವಾಣಿ ಸಂಖ್ಯೆ 0818222233454 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಉಮೇಶ್ ಹೆಚ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತದ ಅಪ್ಪಟ ಚರ್ಮದ ಉತ್ಪಾದನೆಗಳ ಮಾರಾಟದ ಮೇಲೆ ಶೇಕಡ 20% ವಿಶೇಷ ರಿಯಾಯಿತಿಯನ್ನ ನೀಡಲಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ನೆಹರು ರಸ್ತೆಯಲ್ಲಿರುವ ಬಸವ ಸದನ ಕಾಂಪ್ಲೆಕ್ಸ್ನ ಲಿಟ್ಕರ್ ಮಾರಾಟ ಮಳಿಗೆಯಲ್ಲಿ ಈ ರಿಯಾಯಿತಿ ದರದ ಮಾರಾಟ ಲಭ್ಯವಿರಲಿದೆ. ದಿನಾಂಕ 11/8/2026 13/9/2026 ಸಾರ್ವಜನಿಕರು ಈ ರಿಯಾಯಿತಿಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8904510699 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ನಿಗಮದ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರಸಿದ್ಧ ಮಕ್ಕಳ ವೈದ್ಯರು, ಹಿರಿಯ ಅಂಕಣಕಾರರು ಹಾಗೂ ಉಪನ್ಯಾಸಕ ಡಾಕ್ಟರ್ ಸಿಜಿ ರಾಘವೇಂದ್ರ ವೈಲಾಯ ಅವರ ಕಾರಾಬಾತ್ ಅಂಕಣ ಬರಹಗಳ ಸಂಕಲನ ಕೃತಿ ಸೆಪ್ಟೆಂಬರ್ 5 ಲೋಕಾರ್ಪಣೆಯಾಗಲಿದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಕರ್ನಾಟಕ ಶಿವಮೊಗ್ಗ ಜಿಲ್ಲಾ ಶಾಖೆ ಹಾಗೂ ಯಾಜಿ ಪ್ರಕಾಶನ ಸಹಯೋಗದಲ್ಲಿ ಸೆಪ್ಟೆಂಬರ್ 5 ಸಂಜೆ 5 ತಿಲಕ್ ನಗರದ ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 4:30 ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಸನ್ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕ ಹಾಗೂ ಕೀಲು ಮೂಳೆ ತಜ್ಞ ಡಾಕ್ಟರ್ ಆಕಾಶ್ ಹೊಸತೋಟ ಕಾರ್ಯಕ್ರಮ ಉದ್ಘಾಟಿಸುವರು. ಖ್ಯಾತ ಅಂಕಣಕಾರ ಹಾಗೂ ಆರ್ಥಿಕ ತಜ್ಞ ರಂಗಸ್ವಾಮಿ ಮೂಕನಹಳ್ಳಿ ಪುಸ್ತಕ ಲೋಕಾರ್ಪಣೆ ಮಾಡುವರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಹೆಚ್.ಯು. ವೈದ್ಯನಾಥ್ ಪುಸ್ತಕ ಪರಿಚಯ ಮಾಡಿಕೊಡುವರು. ಕಗ್ಗಾ ಖ್ಯಾತಿಯ ವಿದ್ವಾನ್ ಜಿಎಸ್ ನಟೇಶ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಜಿಲ್ಲಾ ಶಾಖೆ ಅಧ್ಯಕ್ಷ ಡಾಕ್ಟರ್ ಎನ್. ಸುಧೀಂದ್ರ ಅಧ್ಯಕ್ಷತೆ ವಹಿಸುವರು. ಕೃತಿಯ ಲೇಖಕ ಡಾಕ್ಟರ್ ಸಿಜಿ ರಾಘವೇಂದ್ರ ವೈಲಾಯ ಗೌರವಾನ್ವಿತ ಉಪಸ್ಥಿತರಿರುವರು. ಮುಂದಿನ ವಿವರ. ಶ್ರಾವಣ ಮಾಸದ ಹಬ್ಬಗಳ ಸಾಲಿನಲ್ಲಿ ಮಹಿಳೆಯರಿಗೆ ವಿಶೇಷ ಮಹತ್ವ ಹೊಂದಿರುವ ಪವಿತ್ರ ಮಂಗಳಗೌರಿ ವ್ರತವನ್ನು ಶ್ರದ್ಧೆ ಭಕ್ತಿ ಹಾಗೂ ನಿಯಮಬದ್ಧವಾಗಿ ಆಚರಿಸಿದರೆ ದೇವಿಯ ಕೃಪೆಯಿಂದ ಸಕಲ ಇಷ್ಟಾರ್ಥಗಳು ನೆರವೇರುವುದರ ಜೊತೆಗೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ಸೌರಭ ಉತ್ತಮ್ ಅಭಿಪ್ರಾಯಪಟ್ಟರು. ನಗರದ ತಮ್ಮ ಸ್ವಗೃಹದಲ್ಲಿ ಆಯೋಜಿಸಿದ್ದ ಮಹಾಮಂಗಳಗೌರಿ ವ್ರತ ಪೂಜೆ ಹಾಗೂ ಬಾಗಿನ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಮಂಗಳಗೌರಿ ದೇವಿಯ ಆರಾಧನೆಯು ಮಹಿಳೆಯರ ಜೀವನದಲ್ಲಿ ವಿಶೇಷ ಸ್ಥಾನ ಹೊಂದಿದ್ದು ಭಕ್ತಿಯಿಂದ ಪೂಜಿಸಿದವರಿಗೆ ದೇವಿಯ ಅನುಗ್ರಹ ಸದಾ ಲಭಿಸುತ್ತದೆ ಎಂದರು. ಮುಂದಿನ ವಿವರ. ಪತ್ರಿಕಾ ವಿತರಕರು ಪ್ರತಿದಿನ ಮುಂಜಾನೆ ನಿದ್ದೆಯಿಂದ ಎದ್ದು ಮಳೆ ಚಳಿ ಬಿಸಿಲೆನ್ನದೆ ಪತ್ರಿಕೆಗಳನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಪತ್ರಿಕಾ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಓದುಗರ ಕೈಗೆ ಪತ್ರಿಕೆ ತಲುಪಿಸುವಲ್ಲಿ ವಿತರಕರ ಸೇವೆ ಮಹತ್ವದ್ದಾಗಿದೆ. ಸೆಪ್ಟೆಂಬರ್ 4 ಸಂಜೆ 6 ನಿವೃತ್ತ ನೌಕರರ ಭವನದಲ್ಲಿ ನಡೆಯಲಿರುವ ಪತ್ರಿಕಾ ವಿತರಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ಪತ್ರಿಕಾ ಸಂಪಾದಕರು ಹಾಗೂ ವರದಿಗಾರರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಆತ್ಮೀಯವಾಗಿ ವಿನಂತಿಸಿಕೊಳ್ಳಲಾಗಿದೆ. ಮುಂದಿನ ವಿವರ. ಕ್ರೀಡೆಯು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಮರ್ಪಣೆ ಹಾಗೂ ತಂಡದ ಕೆಲಸದ ಮನೋಭಾವವನ್ನು ಬೆಳೆಸುತ್ತದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷೆ ಸುಮತಿ ಜಿ ಕುಮಾರಸ್ವಾಮಿ ಹೇಳಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಮತ್ತು ಉನ್ನತೀಕರಿಸಿದ ರಾಷ್ಟೀಯ ಹಿರಿಯ ಪ್ರಾಥಮಿಕ ಪಾಠಶಾಲೆ ಉಂಬ್ಲೆಬೈಲು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಗಾಜನೂರು ವಲಯ ಮಟ್ಟದ 14 ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ಖೋಖೋ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟರ್ನ್ ಇಂಟ್ರಾ ಕ್ಲಬ್ ಶಾಲೆಯಿಂದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೋಗಾನೆ ವಿದ್ಯಾರ್ಥಿನಿಯರನ್ನು ಅಭಿನಂದಿಸಿ ಅವರು ಮಾತನಾಡಿದರು. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ, ಶಿಸ್ತು, ಸಮರ್ಪಣೆ ಹಾಗೂ ತಂಡದ ಸಹಕಾರದ ಗುಣಗಳು ಬೆಳೆಯುತ್ತವೆ. ಇವು ಭವಿಷ್ಯದ ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಮಾಜಿ ಸಹಾಯಕ ಗವರ್ನರ್ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ ಉಪಾಧ್ಯಕ್ಷ ರೋಟರಿಯನ್ ಜಿ ವಿಜಯ್ಕುಮಾರ್ ಮಾತನಾಡಿ, ಕ್ರೀಡಾಕೂಟಗಳು ವಿದ್ಯಾರ್ಥಿಗಳಲ್ಲಿ ಸ್ನೇಹ, ಏಕತೆ ಮತ್ತು ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ. ಈ ಸಾಧನೆ ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಉತ್ತಮ ಪ್ರದರ್ಶನಕ್ಕೆ ಪ್ರೇರಣೆಯಾಗಲಿದೆ ಎಂದು ಶುಭ ಹಾರೈಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಬದುಕಿನಲ್ಲಿ ಬೆಳೆಯಲು ಓದು ಅತಿ ಮುಖ್ಯ. ಹಾಗೆಯೇ ಓದಿನೊಂದಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳು ಸಹ ನಮ್ಮ ಜೀವನದ ಸಾಧನೆಗೆ ದಾರಿದೀಪವಾಗುತ್ತದೆ ಎಂದು ಶಿವಮೊಗ್ಗ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ದೇವರಾಜ್ ತಿಳಿಸಿದರು. ಶಿವಮೊಗ್ಗ ನೆಹರು ಕ್ರೀಡಾಂಗಣದಲ್ಲಿ ಆರಂಭಗೊಂಡ ಹಾರನಹಳ್ಳಿ, ಕುಂಸಿ ಹಾಗೂ ಚೋರಡಿ ವಲಯದ ಪ್ರಾಥಮಿಕ ಶಾಲೆಯ 14 ವರ್ಷದೊಳಗಿನ ಮಕ್ಕಳ ಕ್ರೀಡಾಕೂಟವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳು ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದರಿಂದ ನಮ್ಮ ದೈಹಿಕ ಸಾಮರ್ಥ್ಯದ ಜೊತೆಗೆ ಮಾನಸಿಕವಾಗಿ ಓದಿನ ಸ್ಥಿತಿಗೆ ಪೂರಕ ವಾತಾವರಣ ದೊರಕಲಿದೆ ಎಂದರು. ಕ್ರೀಡೆಯಲ್ಲಿ ಭಾಗವಹಿಸುವುದು ಅತಿ ಮುಖ್ಯ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ

ಕ್ರೀಡೆಯಲ್ಲಿ ಭಾಗವಹಿಸಿ ಗೆಲ್ಲಲು ಯತ್ನಿಸಿ, ಸೋತಾಗ ನಿರಾಶರಾಗದಿರಿ. ಮುಂದಿನ ಬಾರಿ ಗೆಲ್ಲಲು ಪ್ರಯತ್ನಿಸಿ. ಪ್ರಯತ್ನ ಜೀವನದ ಸಾಧನೆಗೆ ದಾರಿದೀಪವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಅವರು ಮಾತನಾಡುತ್ತಾ, ಇನ್ಸ್ಪೆಕ್ಟರ್ ದೇವರಾಜ್ ಅವರು ಓದು ಹಾಗೂ ಕ್ರೀಡೆಯಲ್ಲಿ ಮುಂದಿದ್ದರಿಂದ ಇಂದು ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ದೈಹಿಕ ಸಾಮರ್ಥ್ಯ ಹಾಗೂ ಮಾನಸಿಕ ಹಿಡಿತ ಸಾಧಿಸಲು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಅತ್ಯಗತ್ಯ. ಹಾರನಹಳ್ಳಿ ಹಿರಿಯ ಹಾರನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ಡಿಎಂಸಿ ಗ್ರಾಮಸ್ಥರ ಸಹಕಾರದಿಂದ ಈ ಕ್ರೀಡಾಕೂಟವನ್ನ ವ್ಯವಸ್ಥಿತವಾಗಿ ಮಾಡಿದ್ದು ಸಂತಸದ ವಿಷಯ. ಇಲ್ಲಿ ಗೆದ್ದ ಮಕ್ಕಳು ಮುಂದೆ ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಬಹುದಾಗಿದೆ ಎಂದು ಅವರು ಎಲ್ಲ ಕ್ರೀಡಾಪಟು ಮಕ್ಕಳಿಗೆ ಶುಭ ಹಾರೈಸಿದರು. ಮುಂದಿನ ವಿವರ. ಮೀನುಗಾರಿಕೆ ಇಲಾಖೆಯ ಬಿಆರ್ ಪ್ರಾಜೆಕ್ಟ್ನಲ್ಲಿರುವ ಮೀನುಗಾರಿಕೆ ತರಬೇತಿ ಕೇಂದ್ರದಲ್ಲಿ ಸೆಪ್ಟೆಂಬರ್ 18 ವಿವಿಧ ಜಲವಿನ್ಯಾಸಗಳಲ್ಲಿ ಮೀನುಮರಿ ಪಾಲನೆ, ಮೀನು ಕೃಷಿ ತರಬೇತಿ ಎಂಬ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆಸಕ್ತರು ಮೀನುಗಾರಿಕೆ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿ ಸೆಪ್ಟೆಂಬರ್ 10 ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಂದಣಿಯ ಆಧಾರದ ಮೇಲೆ ಮೊದಲ 50 ಶಿಬಿರಾರ್ಥಿಗಳಿಗೆ ಮಾತ್ರ ಆದ್ಯತೆಯನ್ನು ನೀಡಲಾಗುವುದು. ತರಬೇತಿಯ ದಿನಾಂಕ 18/9/2026. ಮೀನುಗಾರಿಕೆ ತರಬೇತಿ ಕೇಂದ್ರ ಬಿಆರ್ ಪ್ರಾಜೆಕ್ಟ್ ಭದ್ರಾವತಿ ತಾಲೂಕು ಇಲ್ಲಿ ನಡೆಯಲಿದೆ. ನೋಂದಣಿಗೆ ಸಹಾಯವಾಣಿ ಸಂಖ್ಯೆ 8277720000 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಗಾಜನೂರು ಗ್ರಾಮೀಣ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ 2ನೇ ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಇರುವುದರಿಂದ ಸೆಪ್ಟೆಂಬರ್ 5 ಬೆಳಗ್ಗೆ 10 ಸಂಜೆ 5 ಹೊಸಳ್ಳಿ, ರಾಮಿನಕೊಪ್ಪ, ಕಲ್ಲೂರು, ಅಗಸವಳ್ಳಿ, ಹೊಸೂರು, ಮತ್ತೂರು, ಲಕ್ಷ್ಮೀಪುರ, ಹೊನ್ನಾಪುರ, ಈಚಲವಾಡಿ, ಹಾಯ್ಹೊಳೆ, ಪುರದಾಳು, ಬೆಳ್ಳೂರು, ಬಸವಾಪುರ, ಭಾರತೀನಗರ, ಅನುಪಿನಕಟ್ಟೆ, ಗೋವಿಂದಾಪುರ, ಹನುಮಂತಪುರ, ಗಾಂಧಿನಗರ, ಖಾನೇಹಳ್ಳ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ವೆಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅಂತ ಹೇಳುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ, ಹೂವು, ಈ ಎಲ್ಲಾ ವಿಷಯವನ್ನ ಒಳಗೊಂಡಿರುತ್ತೆ. ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರುತ್ತೆ. ಹಾಗಿದ್ರೆ ಇವತ್ತು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಕೇಳುಗರೆ, ಇವತ್ತು ಒಂದು ವಿಶೇಷವಾದ ದಿನ ಇದೆ. ಏನ್ ಗೊತ್ತಾ, ನಾವೆಲ್ಲರೂ ಕೂಡ ವನ್ಯಜೀವಿಗಳ ಬಗ್ಗೆ ಕಾಳಜಿಯನ್ನ ಮಾಡಲೇಬೇಕು. ವನ್ಯಜೀವಿಗಳು ಇದ್ದಾಗ ಕಾಡಿಗೆ ಒಂದು ಬೆಲೆ ಅಂತ ಹೇಳ್ಬೋದು. ಅಂದ್ರೆ ವನಕ್ಕೆ ಬೆಲೆ ಹೆಚ್ಚಾಗೋದು ವನ್ಯಜೀವಿಗಳು ಇದ್ದಾಗ. ಯಾಕಿವತ್ತು ವನ್ಯಜೀವಿಗಳ ಬಗ್ಗೆ ಮಾತನಾಡ್ತಿದ್ದೀನಿ ಅಂದ್ರೆ, ಇವತ್ತು ರಾಷ್ಟ್ರೀಯ ವನ್ಯಜೀವಿ ದಿನ. ಇದನ್ನ ನ್ಯಾಷನಲ್ ವೈಲ್ಡ್ ಲೈಫ್ ಡೇ ಅಂತ ಕೂಡ ಕರೀತಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 4 ಈ ದಿನವನ್ನ ಆಚರಣೆ ಮಾಡ್ತಾರೆ. ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಹಾಗೆ ಪಕ್ಷಿ ಪ್ರಭೇದಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ಹಾಗೆ ವನ್ಯಜೀವಿ ಸಂರಕ್ಷಣೆಯ ಮಹತ್ವವನ್ನ ತಿಳಿಸೋದು ಈ ಒಂದು ದಿನದ ಮುಖ್ಯ ಉದ್ದೇಶ ಕೂಡ ಆಗಿದೆ. ಹಾಗಿದ್ರೆ ಈ ಒಂದು ವನ್ಯಜೀವಿ ದಿನ, ಅದರಲ್ಲೂ ರಾಷ್ಟ್ರೀಯ ವನ್ಯಜೀವಿ ದಿನ ಪ್ರಾರಂಭ ಆಗಿದ್ದು ಯಾವಾಗ ಅಂತ ನೀವು ಕೇಳೋದಾದ್ರೆ 2005ರಲ್ಲಿ. ಹೌದು, ಪ್ರಾಣಿ ಸಂರಕ್ಷಿತ ಹಾಗೆ ಬರಹಗಾರ್ತಿಯಾಗಿರುವಂತಹ ಕೋಲಿನ್ ಪೇಜ್ ಅವರು ಈ ದಿನವನ್ನ ಆಚರಿಸೋಕೆ ಪ್ರಾರಂಭಿಸಿದ್ರು. ಪ್ರಸಿದ್ಧ ಆಸ್ಟ್ರೇಲಿಯನ್ ವನ್ಯಜೀವಿ ಸಂರಕ್ಷಕ ದಿ ಕ್ರೊಕೊಡೈಲ್ ಹಂಟರ್ ಅಂತ ಹೆಸರಾಗಿರುವಂತಹ ಸ್ಟೀವ್ ಇರ್ವಿನ್ ಅವರ ಸ್ಮರಣಾರ್ಥವಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. ಇನ್ನು ಭಾರತದಲ್ಲಿ ರಾಷ್ಟ್ರೀಯ ವನ್ಯಜೀವಿ ವಾರ ಅಂತ ಕೂಡ ಆಚರಿಸ್ತಾರೆ. ಅಮೆರಿಕ ಹಾಗೆ ಬೇರೆ ದೇಶಗಳಲ್ಲಿ ಸೆಪ್ಟೆಂಬರ್ 4ರಂದು ಆಚರಿಸಿದ್ರೆ, ಇನ್ನು ನಮ್ಮ ಭಾರತದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 2ರಿಂದ ಅಕ್ಟೋಬರ್ 8ರವರೆಗೆ ರಾಷ್ಟ್ರೀಯ ವನ್ಯಜೀವಿ ವಾರ ಅಂತ ಕೂಡ ಆಚರಿಸ್ತಾರೆ. ಇನ್ನು ವನ್ಯಜೀವಿ ಸಂರಕ್ಷಣೆಗೆ ಮುಖ್ಯ ಕ್ರಮಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಕಾಡುಗಳ ಅತಿಕ್ರಮಣ ಹಾಗೆ ಅರಣ್ಯ ನಾಶವನ್ನ ತಡೆಯೋದು ತುಂಬಾನೇ ಮುಖ್ಯ ಆಗಿದೆ. ನೀವೆಲ್ಲರೂ ಗಮನಿಸ್ತಾ ಇರಬಹುದು ಅರಣ್ಯ ಎಷ್ಟು ನಾಶ ಆಗ್ತಾ ಇದೆ, ಈ ಹಿಂದೆ ಅರಣ್ಯ ಹೇಗಿತ್ತು ಈಗ ಹೇಗಾಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಗಮನಿಸಬಹುದು ಅಲ್ವಾ. ಹೌದು, ಕಾಡುಗಳ ಅತಿಕ್ರಮಣ ಇದು ಕೂಡ ಒಂದ್ ರೀತಿ ಬೇಸರದ ಸಂಗತಿ ಕೂಡ. ಹೌದು, ಹಾಗಾಗಿ ಕಾಡುಗಳನ್ನ ಕಾಡುಪಾಡಿಗೆ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಇನ್ನು ಕಾಡು ಪ್ರಾಣಿಗಳ ಅಕ್ರಮ ಬೇಟೆ ಹಾಗೆ ಸಾಗಾಣಿಕೆಯನ್ನ ಕೂಡ ತಡೆಯುವುದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಸಂರಕ್ಷಿತ ಪ್ರದೇಶಗಳು ಹಾಗೆ ಹುಲಿ ಯೋಜನೆಗಳಂತಹ ಯೋಜನೆಗಳನ್ನ ಬೆಂಬಲಿಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ನಾವು ಈ ರೀತಿಯ ದಿನಾಚರಣೆ ಮುಖಾಂತರನಾದ್ರೂ ವನ್ಯಜೀವಿಗಳ ಬಗ್ಗೆ ಇರುವಂತಹ ಇಂಪಾರ್ಟೆನ್ಸ್ ಆಗಿರ್ಬೋದು, ಇವುಗಳ ಮಹತ್ವವನ್ನ ಮತ್ತಷ್ಟು ತಿಳ್ಕೊಬಹುದು ಅಲ್ವಾ. ಈ ಒಂದು ದಿನವನ್ನಾದ್ರೂ ನಾವು ವನ್ಯಜೀವಿಗಳ ಬಗ್ಗೆ ಸ್ವಲ್ಪ ಕಾಳಜಿ ಮಾಡಿದ್ರೆ ವನ್ಯಜೀವಿಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬಹುದಲ್ವಾ. ಹಾಗಿದ್ರೆ ನಿಜಕ್ಕೂ ಈ ಒಂದು ವನ್ಯಜೀವಿ ಸಂರಕ್ಷಣಾ ದಿನದಂದು ನಾವು ಏನು ಮಾಡಬಹುದು, ವನ್ಯಜೀವಿಗಳ ಪ್ರಾಮುಖ್ಯತೆ ಆದ್ರೂ ಏನು, ಯಾಕೆ ಈ ದಿನವನ್ನ ಆಚರಣೆ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಕೂಡ ಇನ್ನಷ್ಟು ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವನ್ಯಜೀವಿಗಳ ಬಗ್ಗೆ ಮಾತಾಡ್ತಾ ಇದೆ. ಯಾಕಪ್ಪ ಅಂದ್ರೆ ಇವತ್ತು ರಾಷ್ಟ್ರೀಯ ವನ್ಯಜೀವಿಗಳ ದಿನ ಆಗಿದೆ. ಇನ್ನು ಸೆಪ್ಟೆಂಬರ್ 4 ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ವನ್ಯಜೀವಿಗಳ ಉಳಿವಿಗಾಗಿ ಭಾರತದಲ್ಲಿ ಸಾಕಷ್ಟು ಯೋಜನೆಗಳನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಪ್ರಾಜೆಕ್ಟ್ ಟೈಗರ್ ಇರ್ಬೋದು, ಪ್ರಾಜೆಕ್ಟ್ ಎಲಿಫೆಂಟ್, ಆಪರೇಷನ್ ಸೇವ್ ಕೂರ್ಮ್ ಅಂತ ಹೀಗೆಲ್ಲ ಮಾಡಿದ್ದಾರೆ. ಹಾಗಿದ್ರೆ ಏನು ಈ ಯೋಜನೆಗಳು, ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ, ಪ್ರಾಜೆಕ್ಟ್ ಟೈಗರ್ ಇದನ್ನ 1973 ಮಾಡಿದ್ರು. ಹುಲಿಗಳ ಸಂಖ್ಯೆಯನ್ನ ಹೆಚ್ಚಿಸುವುದಕ್ಕಾಗಿ ರೂಪಿಸಲಾದಂತಹ ಪ್ರಮುಖ ಯೋಜನೆ ಇದಾಗಿದೆ. ನೀವೇ ನೋಡ್ತಿರ್ಬೋದು, ಈ ಹಿಂದೆ ಹುಲಿಗಳು ಎಷ್ಟಿತ್ತು, ಈಗ ಎಷ್ಟಿದೆ. ಹುಲಿಗಳ ಸಂಖ್ಯೆ ಹೆಚ್ಚಾಗಬೇಕು. ಹುಲಿಗಳಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ನಲ್ಲಿಯಲ್ಲೂ ಕೂಡ ನೀರು ಬರೋದಿಲ್ಲ ಅಂತ ನಾನು ಯಾವಾಗ್ಲೂ ನಿಮಗೆ ಹೇಳ್ತಾ ಇರ್ತೀನಿ. ಹಾಗಾಗಿ ಹುಲಿಗಳನ್ನ ಸಂರಕ್ಷಿಸುವ ಸಲುವಾಗಿ ಟೈಗರ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ದಾರೆ. ಅದಾದ ಮೇಲೆ ಪ್ರಾಜೆಕ್ಟ್ ಎಲಿಫೆಂಟ್, ಈ ಒಂದು ಪ್ರಾಜೆಕ್ಟ್ ನ 1992 ಮಾಡಿದ್ರು. ಆನೆಗಳು ಹಾಗೆ ಇವುಗಳ ಸಂಚಾರ ಮಾರ್ಗವನ್ನ ರಕ್ಷಿಸೋಕೆ ತಂದಂತಹ ಒಂದು ವಿಶೇಷವಾದ ಯೋಜನೆ ಇದಾಗಿದೆ. ಇನ್ನು ಮತ್ತೊಂದು ಆಪರೇಷನ್ ಸೇವ್ ಕುರ್ಮ್ ಅಂತ. ಈ ಒಂದು ಯೋಜನೆ ಏನಿದೆ, ಅಕ್ರಮವಾಗಿ ಸಾಗಾಣಿಕೆ ಆಗುವಂತಹ ಆಮೆಗಳನ್ನ ರಕ್ಷಿಸುವಂತಹ ಕಾರ್ಯಾಚರಣೆಯ ಯೋಜನೆ ಇದಾಗಿದೆ. ಹಾಗಿದ್ರೆ ಈ ವನ್ಯಜೀವಿಗಳನ್ನ ಸಂರಕ್ಷಿಸೋದಕ್ಕೆ ನಾವು ಹೇಗೆ ನೆರವಾಗಬಹುದು ಅರ್ಪಿತಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಉತ್ತರವನ್ನ ನೀಡ್ತೀನಿ. ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡೋದು ತುಂಬಾ ಅಗತ್ಯವಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಕಾಡು ಪ್ರಾಣಿಗಳ ಹೊಟ್ಟೆ ಸೇರೋದನ್ನ ತಡಿಬಹುದು. ನಾವಿಲ್ಲೆಲ್ಲೋ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇರುವಂತಹ ಸ್ವೀಟ್ಸ್, ಚಾಕ್ಲೇಟ್ಸ್, ಚಿಪ್ಸ್ ಎಲ್ಲ ತಿಂತೀವಿ. ತಿಂದಾದ ನಂತರ ಪ್ಲಾಸ್ಟಿಕ್ ಕವರ್ ನ ಎಲ್ಲಿ ಬೇಕೋ ಲೆಸೆತೀವಿ. ಆದ್ರೆ ಆ ಪ್ಲಾಸ್ಟಿಕ್ ಕವರ್ ಗಳು ಕಾಡಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ, ಅವುಗಳ ಹೊಟ್ಟೆಗೂ ಕೂಡ ತೊಂದರೆ ಮಾಡ್ತಿದೆ ಅಂದ್ರೆ ನಾವು ಈ ಒಂದು ವಿಷಯವನ್ನ ಗಂಭೀರವಾಗಿ ತಗೊಳ್ಬೇಕಾಗಿದೆ. ಹಾಗೆ ಕಾಡು ಪ್ರಾಣಿಗಳಿಂದ ತಯಾರಿಸಿದಂತಹ ಯಾವುದೇ ವಸ್ತುಗಳನ್ನ, ಅಂದ್ರೆ ಚರ್ಮ, ಅಂದ್ರೆ ಕಾಡು ಪ್ರಾಣಿಗಳ ಚರ್ಮದಿಂದ ತಯಾರಿಸಿದಂತಹ ವಸ್ತುವನ್ನಾಗಿರ್ಬೋದು, ಅಥವಾ ದಂತದಿಂದ ತಯಾರಿಸಿದಂತಹ ವಸ್ತು, ಹೀಗೆ ಯಾವುದೇ ಪ್ರಾಣಿಗಳಿಂದ ತಯಾರಿಸಿದಂತಹ ವಸ್ತುಗಳನ್ನ ಖರೀದಿ ಮಾಡಬಾರದು. ಖರೀದಿಸೋರು ಇದ್ದಾಗ ತಾನೇ ಪ್ರಾಣಿಗಳಿಗೆ ಹಾನಿ ಮಾಡೋದು. ಅಕಸ್ಮಾತ್ ನಾವು ಖರೀದಿನೇ ಮಾಡೋಲ್ಲ ಅಂತ ನಿರ್ಧಾರ ಮಾಡಿದ್ರೆ ಇವರು ಕಾಡು ಪ್ರಾಣಿಗಳಿಗೆ ನಾಶ ಕೂಡ ಮಾಡಕ್ ಹೋಗಲ್ಲ. ಹಾಗೆ ಮತ್ತೊಂದೇನಪ್ಪಾ ಅಂದ್ರೆ, ಅರಣ್ಯ ಪ್ರದೇಶಗಳಿಗೆ ಭೇಟಿ ನೀಡುವಾಗ ಶಬ್ದ ಮಾಲಿನ್ಯ ಮಾಡದಿರೋದು, ಜೊತೆಗೆ ತ್ಯಾಜ್ಯವನ್ನ ಎಸೆದಿರುವುದು ನಾವೆಲ್ಲರೂ ಕಲಿಬೇಕಾಗಿದೆ. ಈಗ ಕಾಡಲ್ಲಿರುವಂತಹ ಪ್ರಾಣಿಗಳು ಅವುಗಳ ಒಂದು ಪರಿಸರದಲ್ಲಿ ಆರಾಮಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ನಮ್ಮ ವಾಹನವನ್ನ ತೆಗೆದುಕೊಂಡು ಹೋಗಿ ಜೋರಾಗಿ ಶಬ್ದ ಮಾಡೋದು ಅಥವಾ ಅಲ್ಲಿ ವಾಯು ಮಾಲಿನ್ಯ ಮಾಡೋದ್ರಿಂದ ಅವುಗಳ ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಇನ್ನು ತ್ಯಾಜ್ಯವನ್ನ ಎಸಿಲೇಬಾರದು. ಈ ಒಂದು ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಅಂದ್ರೆ ನಾನಾಗ್ಲೇ ಹೇಳಿದೆ, ನಾವು ತಿಂದೆಸುವಂತಹ ತ್ಯಾಜ್ಯಗಳು ಬೇರೆ ಯಾವುದೋ ಜೀವಿಗಳ ಪಾಲಿಗೆ ವಿಷಕಾರಿ ಆಗಿರ್ಬೋದು. ಅದಕ್ಕಾಗಿ ಈ ವಿಷಯದ ಬಗ್ಗೆ ನಾವು ಗಮನ ಹರಿಸಲೇಬೇಕು. ಮಾನವ ಕುಲದ ಆಸ್ತಿ ಹಾಗೆ ಪರಿಸರ ಸಮತೋಲನದ ಬೆನ್ನೆಲುಬಾಗಿರುವ ವನ್ಯಜೀವಿಗಳ ಪ್ರಾಮುಖ್ಯತೆ ಸಾಕಷ್ಟಿದೆ ಕೇಳುಗರೆ. ಹಾಗಿದ್ರೆ ಈ ವನ್ಯಜೀವಿಗಳ ಪ್ರಾಮುಖ್ಯತೆ ಕುರಿತು ಮತ್ತಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವನ್ಯ ಜೀವಿಗಳ ಬಗ್ಗೆ, ಇವುಗಳ ಪ್ರಾಮುಖ್ಯತೆಯ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೆ. ಯಾಕಪ್ಪ ಅಂದ್ರೆ ಇವತ್ತಿನ ದಿನ ಇಡೀ ಭಾರತವೆಲ್ಲ ರಾಷ್ಟ್ರೀಯ ವನ್ಯಜೀವಿ ದಿನವನ್ನ ಆಚರಣೆ ಮಾಡ್ತಾ ಇದೆ. ಹಾಗೆ ಮೇಲೆ ನಾವು ಕೂಡ ಈ ಒಂದು ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಆಚರಣೆಯನ್ನ ಮಾಡಲೇಬೇಕಲ್ವಾ. ನಾನಾಗ್ಲೇ ಹೇಳ್ತಿದ್ದೆ, ಮಾನವ ಕುಲದ ಆಸ್ತಿ ಹಾಗೆ ಪರಿಸರ ಸಮತೋಲನದ ಬೆನ್ನೆಲುಬಾಗಿರುವಂತಹ ವನ್ಯಜೀವಿಗಳು ಸಾಕಷ್ಟು ಮುಖ್ಯ ಆಗತ್ತೆ. ಯಾಕೆ ವನ್ಯಜೀವಿಗಳು ನಮಗೆ ಅಷ್ಟೊಂದು ಮುಖ್ಯ ಆಗತ್ತೆ, ಅದರಲ್ಲೂ ಪರಿಸರ ಸಮತೋಲನದಲ್ಲಿ ಯಾಕಷ್ಟೆಲ್ಲ ಮುಖ್ಯ ಆಗತ್ತೆ ಅನ್ನೋದಾದ್ರೆ, ಮೊದಲನೇದಾಗಿ ಆಹಾರ ಸರಪಳಿ. ಹೌದು ಕೇಳುಗರೆ, ಕಾಡಿನಲ್ಲಿರುವಂತಹ ಹುಲಿ ಸಿಂಹದಂತಹ ಮೃಗಗಳಿಂದ ಹಿಡಿದು ಸಣ್ಣ ಕ್ರಿಮಿ ಕೀಟಗಳವರೆಗೆ ಪ್ರತಿಯೊಂದು ಜೀವಿಯು ಆಹಾರ ಸರಪಳಿಯ ಭಾಗವಾಗಿದೆ. ಉದಾಹರಣೆಗೆ, ಹುಲಿಗಳ ಸಂಖ್ಯೆ ಕಡಿಮೆಯಾದ್ರೆ ಜಿಂಕೆ ಕಾಡು ಕೋಣಗಳ ಸಂಖ್ಯೆ ಹೆಚ್ಚಾಗಿ ಅರಣ್ಯ ನಾಶ ಆಗುತ್ತೆ. ಹಾಗೆ ಕಾಡಿನಲ್ಲಿ ಪಕ್ಷಿಗಳು, ಜೇನೊಣಗಳು, ಇನ್ನು ಬಾವಲಿಗಳು ಗಿಡ ಮರಗಳ ಪರಾಗಸ್ಪರ್ಶಕ್ಕೆ ಕಾರಣವಾಗಿ ನಮಗೆ ಆಹಾರ, ಧಾನ್ಯ, ಇನ್ನು ಹಣ್ಣುಗಳು ಸಿಗೋಕೆ ನೆರವಾಗ್ತಿದೆ. ಅಕಸ್ಮಾತ್ ಈ ಪಕ್ಷಿಗಳು ಇರೋದಿಲ್ಲ, ಬಾವಲಿಗಳು ಇರೋದಿಲ್ಲ, ಪರಾಗಸ್ಪರ್ಶಕಗಳು ಇರೋದಿಲ್ಲ ಅಂದ್ರೆ ನಮಗೆ ಆಹಾರನೂ ಸಿಗೋದಿಲ್ಲ, ಯಾವುದೇ ಧಾನ್ಯ ಆಗಿರ್ಬೋದು ಹಣ್ಣುಗಳು ಸಿಗೋದಿಲ್ಲ. ಮನುಷ್ಯ ಎಷ್ಟೇ ಬುದ್ಧಿವಂತ ಆದ್ರೂ, ಏನೆಲ್ಲ ಆವಿಷ್ಕಾರ ಮಾಡಿದ್ರು ಕೂಡ ಹೊಟ್ಟೆಗೆ ತಿನ್ನುವಂತ ಆಹಾರವನ್ನ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಅಲ್ಲ. ಅದನ್ನ ಭೂಮಿಯಲ್ಲೇ ಬೆಳಿಬೇಕು, ಅದನ್ನ ಪರಿಸರದೊಂದಿಗೆ ಬೆಳಿಬೇಕಾಗಿದೆ. ಹಾಗಾಗಿ ಇದಕ್ಕಾದ್ರೂ ನಾವು ವನ್ಯಜೀವಿಗಳನ್ನ ಸಂರಕ್ಷಿಸಿಕೊಳ್ಳೇಬೇಕು. ಇನ್ನು ಈ ರಣಹದ್ದುಗಳು ಹಾಗೆ ಕತ್ತೆ ಕಿರುಬಗಳು ಸತ್ತ ಪ್ರಾಣಿಗಳನ್ನ ತಿಂದು ರೋಗ ರುಜಿನಿಗಳು ಹರಡದಂತೆ ತಡೆಯುತ್ತೆ. ಅಕಸ್ಮಾತ್ ಇವು ಇರ್ಲಿಲ್ಲ ಅಂದಿದ್ರೆ ಇಡೀ ಭೂಮಿನೇ ಸ್ಮಶಾನ ಆಗೋಗಿರ್ತಿತ್ತು ಅಲ್ವಾ ಕೇಳುಗರೆ. ಹಾಗೆ ಸಣ್ಣ ಜೀವ ಜಂತುಗಳು ನಮಗೆ ಎಷ್ಟೋ ಬಾರಿ ಕಣ್ಣಿಗೆ ಕಾಣಿಸದೇ ಇರುವಂತಹ ಸಣ್ಣ ಜೀವ ಜಂತುಗಳಾಗಿರ್ಬೋದು, ಕೀಟಗಳು ಮಣ್ಣಿನ ಸಡಿಲಗೊಳಿಸಿ ಫಲವತ್ತತೆಯನ್ನ ಹೆಚ್ಚಿಸುತ್ತೆ. ಅವು ಇರ್ಲಿಲ್ಲ ಅಂದಿದ್ರೆ ಮಣ್ಣಿನ ಆರೋಗ್ಯ ಹದಗೆಡ್ತಾ ಇತ್ತು. ಇನ್ನು ವನ್ಯಜೀವಿ ಧಾಮಗಳು ಹಾಗೆ ರಾಷ್ಟ್ರೀಯ ಉದ್ಯಾನವನಗಳು ಪ್ರವಾಸೋದ್ಯಮವನ್ನ ಉತ್ತೇಜಿಸಿ ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ. ಇನ್ನು ಸಾಕಷ್ಟು ಪ್ರಾಣಿಗಳು, ಸಸ್ಯ ಪ್ರಭೇದಗಳು ವೈದ್ಯಕೀಯ ಸಂಶೋಧನೆಗೆ ಹಾಗೆ ಹೊಸ ಔಷಧಿಗಳ ತಯಾರಿಕೆಗೆ ಆಧಾರವಾಗಿದೆ. ಕೇಳುಗರೆ, ಈ ಪ್ರಾಣಿಗಳು ಬೀಜ ಪ್ರಸಾರ ಮಾಡುವ ಮುಖಾಂತರ ದಟ್ಟವಾದ ಅರಣ್ಯಗಳು ಬೆಳೆಯೋಕೆ ಕಾರಣವಾಗುತ್ತೆ. ಈ ಅರಣ್ಯಗಳು ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಂಡು ವಾತಾವರಣವನ್ನ ತಂಪಾಗಿರಿಸುತ್ತೆ. ಇದೆಲ್ಲ ನಮಗೆ ಗೊತ್ತೇ ಇರ್ಲಿಕ್ಕಿಲ್ಲ ಅಲ್ವಾ. ನಾವ್ಯಾರು ಕೂಡ ಕಾಡೊಳಗೆ ಹೋಗಿ ನೋಡಿರಲ್ಲ ಕಾಡಲ್ಲಿ ಏನಾಗತ್ತೆ, ಕಾಡಲ್ಲಿ ಯಾರು ಬಂದು ಗಿಡ ನೆಟ್ಟಿದ್ದಾರೆ, ಯಾಕೆ ಈ ಮರ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಅಂತ. ಇದಕ್ಕೆಲ್ಲ ವನ್ಯಜೀವಿಗಳೇ ಮೂಲತಃ ಕಾರಣ. ಇನ್ನು ವನ್ಯಜೀವಿಗಳು ನಮ್ಮ ಸಾಹಿತ್ಯ, ಕಲೆ, ಧರ್ಮ ಹಾಗೆ ಸಂಸ್ಕೃತಿಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ. ಉದಾಹರಣೆಗೆ ನಮ್ಮ ರಾಜ್ಯ ಲಾಂಛನದಲ್ಲಿರುವಂತಹ ಗಂಡ ಬೇರುಂಡ ಆಗಿರ್ಬೋದು, ಆನೆ ಆಗಿರ್ಬೋದು, ನೋಡಿ ಇವೆಲ್ಲವೂ ಕೂಡ ಸಾಹಿತ್ಯಕ್ಕೆ ಎಷ್ಟು ಪೂರಕವಾಗಿದೆ. ಇನ್ನು ನಿಸರ್ಗದ ಸೌಂದರ್ಯವನ್ನ ಹೆಚ್ಚಿಸಿ ಮಾನಸಿಕ ನೆಮ್ಮದಿ ನೀಡುವಲ್ಲಿ ಇವುಗಳ ಪಾತ್ರ ಕೂಡ ದೊಡ್ಡದು ಅಲ್ವಾ ಕೇಳುಕರೆ. ಖಂಡಿತವಾಗ್ಲೂ ಪ್ರತಿಯೊಂದು ಪ್ರಾಣಿ ಪಕ್ಷಿ, ಅದರಲ್ಲೂ ವಿಶೇಷವಾಗಿ ವನ್ಯಜೀವಿಗಳಿಂದ ನಮಗೆ ಸಾಕಷ್ಟು ಪ್ರಯೋಜನ ಇದೆ. ಆದರೆ ನಾವು ನಮ್ಮ ಸ್ವಾರ್ಥವನ್ನ ಸ್ವಲ್ಪ ಬದಿಗಿಟ್ಟು ವನ್ಯಜೀವಿಯಿಂದ ಇರುವಂತಹ ಪ್ರಾಮುಖ್ಯತೆ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಬಹುಶಃ ವನ್ಯಜೀವಿಯನ್ನ ನಾಶ ಪಡಿಸೋಕೆ ಮುಂದಾಗೋದಿಲ್ಲ ಅಂತ ಅನ್ಸುತ್ತೆ. ಹಾಗೆ ಇವುಗಳ ಪ್ರಾಮುಖ್ಯತೆಯನ್ನ ತಿಳ್ಕೊಂಡಾಗ ಖಂಡಿತವಾಗ್ಲೂ ಮನಸಾರೆ ಒಮ್ಮೆ ಈ ಎಲ್ಲಾ ವನ್ಯಜೀವಿಗಳಿಗೂ ಧನ್ಯವಾದ ಹೇಳಬೇಕು ಅಂತ ಅನ್ಸುತ್ತಲ್ವಾ. ನನಗಂತೂ ಅನಿಸ್ತಾ ಇದೆ, ನಮ್ಮ ಕಾರ್ಯಕ್ರಮದ ಪರವಾಗಿ ಈ ಎಲ್ಲಾ ವನ್ಯಜೀವಿಗಳಿಗೂ ಆತ್ಮೀಯ ಧನ್ಯವಾದವನ್ನ ತಿಳಿಸಿದ ಕೇಳುಗರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಬಂದಿದೆ. ವನ್ಯಜೀವಿಗಳನ್ನ ಉಳಿಸ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗಂತ ಹೇಳಿ ನಾವು ವನ್ಯಜೀವಿಗಳಿಗೆ ಪ್ರತಿನಿತ್ಯ ಆಹಾರವನ್ನ ನೀಡಬೇಕು ಅಂತನೋ ಅಥವಾ ಅವುಗಳಿಗೆ ನೀರನ್ನ ನೀಡಬೇಕು ಅನ್ನೋದು ನಮ್ಮ ಕೆಲಸ ಅಲ್ಲ. ವನ್ಯಜೀವಿಗಳನ್ನ ಔಪಾಡಿಗೆ ಅವು ಕಾಡಲ್ಲಿ ಇರೋಕೆ ಬಿಟ್ಬಿಡೋಣ, ಆವಾಗ ಅವುಗಳು ಕ್ಷೇಮವಾಗಿರುತ್ತೆ, ನಾವು ಕೂಡ ಕ್ಷೇಮವಾಗಿರ್ತೀವಿ. ಇಲ್ಲಪ್ಪ, ವನ್ಯಜೀವಿಗಳು ನಮಗ್ ಬೇಕು, ಕಾಡು ನಮಗ್ ಬೇಕು ಅಂತ ನಾವು ಮುಂದಾದ್ರೆ ಅಲ್ಲಿ ವನ್ಯಜೀವಿಗಳು ಇರೋದಿಲ್ಲ, ನಮ್ಮ ಮುಂದಿನ ಭವಿಷ್ಯ ಕೂಡ ಚೆನ್ನಾಗಿರೋದಿಲ್ಲ. ಏನಂತೀರಾ? ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆ ಪರಿಸರದ ಮೇಲೆ ಕಾಳಜಿಯನ್ನ ಯಾವಾಗ್ಲೂ ಮಾಡ್ತಾ ಇರಿ ಅಂತ ತಿಳಿಸ್ತಾ ಹಾಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಗೆದ್ದೇ ಗೆಲ್ತೇನೆ ಅಂತ ನಿರ್ಧರಿಸಿದಾಗ ಸೋಲೋಕೆ ಹೆದರಬಾರ್ದು. ಸೋಲು ಸಹ ಗೆಲುವಿನ ಭಾಗ ಅಂತಾನೆ ಪರಿಗಣಿಸ್ಬೇಕು. 4 ಸಲ ಬೀಳೋದು ದೊಡ್ಡದಲ್ಲ, ಆದ್ರೆ 5ನೇ ಸಲ ಮೈ ಕೊಡುವಿ ಎದ್ದು ನಿಲ್ಲೋದು ಮುಖ್ಯ. 5ನೇ ಸರಿ ಎದ್ದು ನಿಂತ್ವಿ ಅಂದ್ರೆ ಖಂಡಿತವಾಗ್ಲೂ ಜಯ ನಮ್ಮದಾಗಿರುತ್ತೆ. ಆಲ್ ಈಸ್ ವೆಲ್.
1: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
0: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
6: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
5: ಹೌದಾ, ಅದ್ ಹೇಗೆ?
6: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ. ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
10: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಅದೇ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲಿಂಗ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳಬಹುದು. ಹಾಗೇನೆ ಟ್ರಾವೆಲಿಂಗ್ ಅನ್ನೋದು ನಮ್ಮ ನೆನಪುಗಳನ್ನ ಹೆಚ್ಚಿಸುತ್ತೆ, ಹಾಗೆ ಹೊಸ ಹೊಸ ನೆನಪುಗಳು, ಹೊಸ ಹೊಸ ಖುಷಿಯನ್ನ ನಮಗೆ ಕೊಡುತ್ತೆ ಅಂತಾನೆ ಹೇಳಬಹುದು. ಹಾಗೆ ನಮಗಿರುವಂತಹ ಒತ್ತಡವನ್ನ ಈ ಒಂದು ಟ್ರಾವೆಲಿಂಗ್ ಕಡಿಮೆ ಮಾಡುತ್ತೆ ಅಂತಾನೆ ಹೇಳಬಹುದು. ಇನ್ನು ನಾವೆಲ್ಲ ಟ್ರಕ್ಕಿಂಗ್ ಹೋಗ್ತೀವಿ ಅಂತ ಹೇಳಿದ್ರೆ ಇದು ನಮ್ಮ ದೇಹದ ಆರೋಗ್ಯವನ್ನ ಕೂಡ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಸೊ ಹಾಗೇನೆ ನಾವೊಂದು ಊರಿನ ಸಂಸ್ಕೃತಿಯನ್ನ ತಿಳಿದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಹಾಗೆ ಒಂದು ಭಾಷೆಯನ್ನ ಕಲಿಯೋದಕ್ಕೆ ಕೂಡ ಸಹಾಯ ಆಗುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು. ನಮ್ಗೆ ಯಾವಾಗೆಲ್ಲ ಚಾನ್ಸ್ ಸಿಗುತ್ತೋ, ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಆಗೆಲ್ಲ ಎಲ್ಲಿಗಾದ್ರೂ ಹೋಗ್ತಾನೆ ಇರಬೇಕು. ದೂರ ದೂರಕ್ಕೆ ಅಥವಾ ಯಾವುದೋ ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ನಾವು ನಮ್ಮ ಮನೆಯ ಸುತ್ತಮುತ್ತಲು ಹತ್ತಿರದಲ್ಲೇ ಇರುವಂತಹ ಪ್ಲೇಸ್ಗಳು ಕೂಡ ನೋಡದೆ ಇರೋದು ತುಂಬಾ ಇರ್ತವಲ್ವಾ? ಅಂತಹ ಪ್ಲೇಸ್ಗಳಿಗೆಲ್ಲ ಹೋಗ್ತಾ ಇದ್ರೆ ನಮ್ಮ ಊರಿನ ಬಗ್ಗೆ, ನಮ್ಮ ಸುತ್ತಮುತ್ತಲು ಇರುವಂತಹ ಒಂದು ಪ್ರವಾಸಿ ತಾಣಗಳ ಬಗ್ಗೆ ಕೂಡ ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಐತಿಹಾಸಿಕ ಸ್ಮಾರಕಗಳಿರುತ್ತೆ, ಹಾಗೆ ಪಾರಂಪರಿಕ ಸ್ಥಳಗಳೆಲ್ಲ ಇರುತ್ತಲ್ವಾ? ಅದನ್ನೆಲ್ಲ ನೋಡಿದಾಗ, ಅಲ್ಲಿನ ಇತಿಹಾಸವನ್ನ ತಿಳ್ಕೊಂಡಾಗ ನಮ್ಮ ಊರಿನ ಬಗ್ಗೆ ನಮಗೆ ಒಂದು ಗೌರವ ಹೆಚ್ಚುತ್ತೆ ಅಂತಾನೆ ಹೇಳಬಹುದು. ಸೊ ಈ ರೀತಿಯಾಗಿ ನಾವು ಕೂಡ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕಾಗುತ್ತೆ. ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಂಡ್ಯ ಜಿಲ್ಲೆಯ ಹೊಸ ಹೊಳಲಿನಲ್ಲಿರುವಂತಹ ಲಕ್ಷ್ಮೀನಾರಾಯಣ ದೇವಸ್ಥಾನ. ಹೌದು, ಇದೊಂದು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿರುವಂತಹ 13ನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ವಿಷ್ಣುವಿಗೆ ಸಮರ್ಪಿತವಾದಂತಹ ಒಂದು ದೇವಾಲಯವಾಗಿದೆ. ಇದು ತುಂಬಾ ಸುಂದರವಾದ ಕಲ್ಲಿನ ಕೆತ್ತನೆಗಳು ಹಾಗೆ ಪೌರಾಣಿಕ ಕಥೆಗಳನ್ನ ಕೂಡ ಈ ಒಂದು ದೇವಾಲಯ ಹೊಂದಿದೆ. ಹಾಗೆ ದೇವಾಲಯವನ್ನ ಹೊಯ್ಸಳ ಸಾಮ್ರಾಜ್ಯದ ರಾಜ ವೀರ ಸೋಮೇಶ್ವರ ಕ್ರಿಸ್ತಶಕ 1250ರಲ್ಲಿ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಸೊ ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಇಲ್ಲಿನ ವಾಸ್ತುಶಿಲ್ಪದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ಮ ಜೊತೆ ಇವತ್ತು ಮದನ್ ಅವರು ಇದ್ದಾರೆ. ಸೊ ಹಾಗಿದ್ರೆ ಮದನ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಒಂದು ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ಮ ಜೊತೆ ಈಗ ಮದನ್ ಅವರು ಇದ್ದಾರೆ. ಸೊ ಹಾಗಿದ್ರೆ ಅವರನ್ನ ಮಾತಾಡ್ಸೋಣ, ಹಾಗೆ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ.
3: ಲಕ್ಷ್ಮೀ ನಾರಾಯಣ ದೇವಸ್ಥಾನ ಇದು ಹೊಯ್ಸಳರ ಕಾಲದಲ್ಲಿ ಕಟ್ಟಿದಂಥ ಒಂದು ದೇವಸ್ಥಾನ. ಈಗಿನ ಈ ಹೊಸ ಒಳಲು ಗಂಗಾ ಚೋಳ ರಾಜ್ಯದ ಒಂದು ಸೀಮೆಯೊಳಗೂ ಕೂಡ ಇದು ಬರ್ತಿತ್ತು. ಹೊಯ್ಸಳರ ಕಾಲದಲ್ಲಿ ಈ ಒಂದು ಹೊಸ ಒಳಲು ಏನಿದೆ ಅಗ್ರಹಾರವಾಗಿತ್ತು, ಮೈನ್ ಪ್ಲೇಸ್ ಆಗಿತ್ತು. ಕ್ರಿಸ್ತ ಶಕ 13ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ಲಕ್ಷ್ಮೀನಾರಾಯಣ ದೇವಾಲಯದಿಂದ ಈ ಊರು ಪ್ರಸಿದ್ಧವಾಗಿದೆ. ವಿಜಯನಗರದ ಕಾಲದಲ್ಲಿ ಈ ಊರಿನ ಸುತ್ತ ಒಂದು ಕೋಟೆಯು ಕೂಡ ನಿರ್ಮಾಣವಾಗಿತ್ತು. ಆದರೆ ಕಾಲಾಂತರವಾಗಿ ಆ ಕೋಟೆಗಳೆಲ್ಲ ಮುರಿದು ಹೋಗಿದೆ, ಅಂದರೆ ಇವಾಗ ಇಲ್ಲ ಕೋಟೆಗಳೆಲ್ಲ. ಈ ಒಂದು ಹೊಸವಳಲಿನಲ್ಲಿ ಇರುವಂಥ ಒಂದು ಲಕ್ಷ್ಮೀನಾರಾಯಣ ದೇವಾಲಯ ಏನಿದೆ, ಇದು ಹೊಯ್ಸಳರ ವಾಸ್ತುಶೈಲಿಯ ಒಂದು ಅಮೋಘವಾದ ನಿರ್ಮಾಣ ಅಂತ ನಾವು ಹೇಳ್ಬೋದು. ಈ ಒಂದು ಲಕ್ಷ್ಮೀನಾರಾಯಣ ದೇವಾಲಯ ತ್ರಿಕೂಟ ಚಲವಾದ ದೇವಾಲಯ, ಅಂದರೆ ಮೂರು ಕೂಟಗಳನ್ನು ಹೊಂದಿರುವಂಥ ಈ ದೇವಾಲಯ. ಈ ದೇವಾಲಯಗಳಲ್ಲಿ ನಾವು ಮೂರು ಗರ್ಭಗುಡಿಗಳನ್ನು ನೋಡಬಹುದು. ಮೂರು ಗರ್ಭಗುಡಿಯಲ್ಲೂ ಬೇರೆ ಬೇರೆ ದೇವರುಗಳನ್ನು ನಾವು ಕಾಣಬಹುದು. ಹಾಗೆಯೇ ಈ ದೇವಾಲಯವನ್ನು ನಕ್ಷತ್ರಾಕಾರದ ಒಂದು ತಳ ವಿನ್ಯಾಸದ ಮೇಲೆ ನಿರ್ಮಿಸಿದ್ದಾರೆ. ಈ ದೇವಾಲಯವನ್ನು ಎತ್ತರವಾದ ಜಾಗತಿಯ ಮೇಲೆ ಪೂರ್ವಾಭಿಮುಖವಾಗಿ ಕಟ್ಟಿದ್ದಾರೆ. ಜಾಗತಿ ಅಂತ ಹೇಳಿದ್ರೆ ಬೇಸ್ಮೆಂಟು. ಇಲ್ಲಿ ಪಶ್ಚಿಮದ ಗರ್ಭಗೃಹಕ್ಕೆ ಮಾತ್ರ ಶುಕನಾಸಿ ಮತ್ತು ವಿಮಾನವಿದೆ. ಮೂರು ಗರ್ಭಗೃಹಗಳಿಗೆ ಸೇರಿದಂತೆ ಒಂದು ನವರಂಗವನ್ನು ನಾವಿಲ್ಲಿ ಕಾಣಬಹುದು. ನವರಂಗಕ್ಕೆ ಪೂರ್ವ ದಿಕ್ಕಿನಲ್ಲಿ ಭದ್ರವಾದ ಮಂಟಪವಿದೆ. ನವರಂಗದ ಕಂಬಗಳು ನುಣುಪಾಗಿದ್ದು ಸುಂದರ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದೆ. ಇಲ್ಲಿ ಇರುವ ಕಂಬಗಳ ಬೋದಿಗೆಯ ಮೇಲೆ ನಾವು ಆಕರ್ಷಕವಾದ ಸ್ತ್ರೀ ಶಿಲ್ಪಗಳನ್ನು ನಾವು ಕಾಣಬಹುದು. ಅದು ಇಲ್ಲಿ ತುಂಬ ವಿಶೇಷವಾದದ್ದು. ಇನ್ನು ಹೊರ ಅಂಕಣದಲ್ಲಿ ಜಾಗತಿಯ ಮೂಲೆಗಳಲ್ಲಿ ದಿಗ್ಗಜಗಳ ಕಲ್ಪನೆಯ ಒಂದು ಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದು. ಪಶ್ಚಿಮದ ಗರ್ಭಗೃಹದ ಮೂರು ಹೊರಮುಖಗಳಲ್ಲಿ 2 ಅಂತಸ್ತಿನ 10 ಕೋಷ್ಟಕಗಳನ್ನು ನಾವಿಲ್ಲಿ ನೋಡಬಹುದು. ವಿಮಾನದ ಭದ್ರತೆಗಾಗಿ ನಿರ್ಮಿಸಲಾದ ಈ ಕೋಷ್ಟಕ ಗುಡಿಗಳೇನಿದೆ ಗರ್ಭಗೃಹದ ಒಂದು ಹೊರನಟಕ್ಕೆ ತುಂಬ ಒಂದು ಭವ್ಯತೆಯನ್ನು ನೀಡುತ್ತದೆ. ದೇವಾಲಯಗಳೆಂದರೆ ಒಳಭಾಗದ ಶಿಲ್ಪಗಳಿಗಷ್ಟೇ ಸೀಮಿತವಾಗಿತ್ತು. ಕಲಾತ್ಮಕ ಕೆತ್ತನೆಯ ಹೊಸ ಸ್ವರೂಪಕ್ಕೆ ಚಾಲುಕ್ಯರು ನಾಂದಿಯನ್ನು ಆಡ್ತಾರೆ. ಆದರೆ ಹೊಯ್ಸಳರು ಹೊರ ಭಿತ್ತಿಯಲ್ಲಿನ ಶಿಲಾ ಕೆತ್ತನೆಗೆ ಸೌಂದರ್ಯದ ಒಂದು ಲೇಪನನ ಮಾಡ್ತಾರೆ. ಹೊಯ್ಸಳರು ತಮ್ಮ ಶಿಲ್ಪ ಅಲಂಕಾರಗಳಿಂದ ದೇವಾಲಯಕ್ಕೆ ಹೊಸ ಮೆರುಗನ್ನು ನೀಡ್ತಾರೆ. ಅವರ ಮೇರು ದೇವಾಲಯಗಳಲ್ಲಿ ಹೊಸವಳಲಿನ ಲಕ್ಷ್ಮೀನಾರಾಯಣ ದೇವಾಲಯವು ಕೂಡ ಒಂದು.
2: ಓಕೆ ಮದನ್ ಸರ್, ಮಂಡ್ಯ ಜಿಲ್ಲೆಯ ಹೊಸಹೊಳಲು ಗ್ರಾಮದಲ್ಲಿರುವಂತಹ ಲಕ್ಷ್ಮೀನಾರಾಯಣ ದೇವಾಲಯದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗಿದ್ರೆ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಪುರಾತನ ಲಕ್ಷ್ಮೀನಾರಾಯಣ ದೇವಾಲಯದ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಮದನ್ ಅವರು ತುಂಬಾ ಚೆನ್ನಾಗಿ ಲಕ್ಷ್ಮೀನಾರಾಯಣ ದೇವಾಲಯದ ಬಗ್ಗೆ, ಇಲ್ಲಿನ ಒಂದು ವಾಸ್ತುಶಿಲ್ಪದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಮದನ್ ಅವರ ಜೊತೆ ಮಾತಾಡೋಣ, ಮುಂದುವರಿಸೋಣ. ಹಾಗೆ ಈ ಒಂದು ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೂಡ ಅವರಿಂದ ತಿಳ್ಕೊಳ್ಳೋಣ. ಮದನ್ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಸುಮಾರು 4 ಅಡಿ ಎತ್ತರದ ಜಾಗತಿಯ ಮೇಲೆ ನಿರ್ಮಾಣವಾದ ಈ ತ್ರಿಕೂಟಚಲ ದೇವಾಲಯಕ್ಕೆ 3 ಗರ್ಭಗುಡಿಗಳನ್ನು ನೋಡಬಹುದು. ಉತ್ತರದಲ್ಲಿ ಸುಂದರ ಲಕ್ಷ್ಮೀನಾರಾಯಣನ ಮೂರ್ತಿ ಇದ್ದರೆ, ದಕ್ಷಿಣದಲ್ಲಿ ವೇಣುಗೋಪಾಲ ಅವರ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡಬಹುದು. ಮತ್ತೊಂದರಲ್ಲಿ ನರಸಿಂಹನ ಒಂದು ಸುಂದರ ಮೂರ್ತಿಯನ್ನು ನಾವಿಲ್ಲಿ ಕಾಣಬಹುದು. ಈ ದೇವಾಲಯದ ಮುಖ್ಯ ಗರ್ಭಗುಡಿಯ ಮೇಲೆ ನಾವು ಶಿಖರವನ್ನು ಕಾಣಬಹುದು. ಈ ದೇವಾಲಯದಲ್ಲಿ ನವರಂಗವಿದ್ದು ಕಾಳಿಂಗ ಮರ್ದನ ಗಮನವನ್ನ ಸೆಳೆಯುತ್ತದೆ. ಉಳಿದ ವಿಧಾನದಲ್ಲಿ ಸುಂದರ ಕೆತ್ತನೆ ಇದ್ದು ಅಷ್ಟದಿಕ್ಪಾಲಕರು, ಹಂಸ ಹಾಗೂ ಯಕ್ಷ ಇವರ ಒಂದು ಕೆತ್ತನೆ ಏನಿದೆ, ಇದು ತುಂಬಾ ಗಮನವನ್ನ ಸೆಳೆಯುತ್ತದೆ. ಇಲ್ಲಿನ ದೇವಕೋಷ್ಟಕಗಳಲ್ಲಿ ಗಣೇಶ ಮತ್ತು ಮಹಿಷಾಸುರ ಮರ್ದಿನಿಯ ಒಂದು ಶಿಲ್ಪವಿದ್ದರೆ, ಕಂಬದಲ್ಲಿನ ಆಂಜನೇಯನ ಎಳನೀರು ಕುಡಿಯುವ ಕೆತ್ತನೆ ತುಂಬಾ ಗಮನವನ್ನ ಸೆಳೆಯುತ್ತದೆ. ನವರಂಗದ ದ್ವಾರದಲ್ಲಿ ನಾವು ವಿಷ್ಣು, ಸಿಂಹಗಜ ಹಾಗೂ ತಾಂಡವ ಕೃಷ್ಣನ ಕೆತ್ತನೆಯನ್ನು ನಾವು ಕಾಣಬಹುದು. ಈ ದೇವಾಲಯದ ಒಳ ಸೌಂದರ್ಯ ಗಮನ ಸೆಳೆದಂತೆ, ಇಡೀ ದೇವಾಲಯವನ್ನು ಪ್ರವೇಶ ಮಾಡಿದಂತೆ ಗಮನ ಸೆಳೆಯುವುದು ಇಲ್ಲಿನ ಸುಂದರ ಹೊರ ಭಿತ್ತಿಯ ಕೆತ್ತನೆಗಳು ಆಗಿರುತ್ತವೆ. ನಕ್ಷತ್ರಾಕಾರವಾದ ಜಾಗತಿಯ ಮೇಲೆ ನಿರ್ಮಾಣವಾದ ಈ ದೇವಾಲಯದ ಜಾಗತಿಯ ಒಂದು ಕೆಳಭಾಗದ ಗೋಡೆಯ ಮೇಲೆ ನಾವು 3 ಪಟ್ಟಿಕೆಗಳನ್ನು ಕಾಣಬಹುದು. ಅದರಲ್ಲಿ ಆನೆ, ಮಕರ, ಯಕ್ಷ, ಹಂಸ, ಕುದುರೆ, ಲತಾ ಪಟ್ಟಿಕೆಗಳ ಒಂದು ಕೆತ್ತನೆಗಳಿಂದ ಅಲಂಕೃತವನ್ನುಗೊಂಡಿದೆ. ನಂತರದ ಸಾಲಿನಲ್ಲಿ ಪೌರಾಣಿಕ ಕೆತ್ತನೆ ಇದ್ದು ರಾಮಾಯಣ, ಮಹಾಭಾರತ, ಭಾಗವತ ಮತ್ತು ದಶಾವತಾರದ ದೊಡ್ಡ ಸುಂದರ ಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದು. ಈ ಕೆತ್ತನೆಗಳು ದೇವಾಲಯಕ್ಕೆ ಮುಕುಟ ಪ್ರಾಯವಾಗಿರುತ್ತದೆ. ಇಲ್ಲಿ ಪ್ರಮುಖವಾಗಿ ಸಮುದ್ರ ಮಥನ, ಹಿರಣ್ಯ ಕಶಿಪುವಿನ ಒಂದು ಸಂಹಾರ, ಗಜಾಸುರನ ಒಂದು ಸಂಹಾರ, ರಾಮಾಯಣದಲ್ಲಿ ಪುತ್ರಕಾ ಮೇಷ್ಟಿಯಾಗ, ಸೀತೆಯ ಒಂದು ಜನನ, ಸೀತಾ ಕಲ್ಯಾಣ

0: ರಾಮನ ಅರಣ್ಯವಾಸಕ್ಕೆ ಹೋಗುವುದು, ಶೂರ್ಪಣಿಕೆ ನಾಸಿಕ ಭೇದ, ಸೀತೆಯನ್ನು ಅಪಹರಣ ಮಾಡುವುದು, ವಾಲಿ ಸುಗ್ರೀವ ಯುದ್ಧ, ಹನುಮಂತನ ಲಂಕಾ ಭೇಟಿ, ರಾಮಸೇತುವಿನ ನಿರ್ಮಾಣ, ಯುದ್ಧ ಪಟ್ಟಾಭಿಷೇಕ, ಅಗ್ನಿ ಪರೀಕ್ಷೆ ನಾವಿಲ್ಲಿ ನೋಡಬಹುದು. ಈ ರೀತಿಯ ಒಂದು ಬೇರೆ ಬೇರೆ ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು. ಈ ಎಲ್ಲ ಕೆತ್ತನೆಗಳು ತುಂಬ ಸುಂದರವಾಗಿ ಮಾಡಿರ್ತಾರೆ. ಇನ್ನು ಮಹಾಭಾರತದ ಒಂದು ಕೆತ್ತನೆಗಳಿಗೆ ನಾವು ಇಲ್ಲಿ ನೋಡಿದರೆ ಪಗಡೆ ಆಟ, ಅಜ್ಞಾತವಾಸ, ಕೀಚಕವಧೆ, ಯುದ್ಧ ಸನ್ನಿವೇಶಗಳು, ಚಕ್ರವ್ಯೂಹ, ಗದಾಯುದ್ಧ ಹಾಗೂ ಕರ್ಣಾರ್ಜುನನ ಕಾಳಗ, ಪಟ್ಟಾಭಿಷೇಕಗಳನ್ನು ಇಲ್ಲಿ ನಾವು ನೋಡಬಹುದು. ಈ ಎಲ್ಲ ಕೆತ್ತನೆಗಳನ್ನು ನಾವು ಇಲ್ಲಿ ದೇವಸ್ಥಾನದ ಗೋಡೆಯ ಮೇಲೆ ನೋಡಬಹುದು. ತುಂಬ ಸುಂದರವಾಗಿ ಅಚ್ಚುಕಟ್ಟಾಗಿ ಈ ಕೆತ್ತನೆಗಳನ್ನ ಮಾಡಿದ್ದಾರೆ.
1: ಓಕೆ, ಧನ್ಯವಾದಗಳು ಮದನ್ ಸರ್. ತುಂಬಾ ಚೆನ್ನಾಗಿ ಒಂದು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಬಗ್ಗೆ, ಹಾಗೆ ಅಲ್ಲಿರುವಂತಹ ವಾಸ್ತುಶಿಲ್ಪದ ಬಗ್ಗೆ, ಹಾಗೆ ಅಲ್ಲಿರುವ ಕೆತ್ತನೆಗಳನ್ನ ಕೂಡ ತುಂಬಾ ಚೆನ್ನಾಗಿ ವಿವರಿಸಿ ತಿಳಿಸ್ಕೊಡ್ತಾ ಇದ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಕೇಳಿದ್ರಲ್ವ ಸ್ನೇಹಿತರೆ, ಮದನ್ ಅವರು ಮಂಡ್ಯ ಜಿಲ್ಲೆಯ ಹೊಳಲೂರಿನಲ್ಲಿರುವಂತಹ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು ಅಲ್ವಾ. ಈ ಮಾಹಿತಿ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವೇನಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದು, ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮ್ಮ ಒಂದು ಪ್ರವಾಸದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಟಾ ಬಾಯಿ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818128083. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೊಂದು ಹಬ್ಬಗಳು ಕೂಡ ಒಂದೊಂದು ರೀತಿಯ ವಿಶೇಷತೆಯನ್ನು ಹೊಂದಿವೆ. ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಆಚರಿಸುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೂಡ ತುಂಬಾ ಸ್ಪೆಷಲ್ ಆಗಿರುವಂತಹ ಹಬ್ಬವಾಗಿದೆ. ದುಷ್ಟರ ಸಂಹಾರಕ್ಕಾಗಿ ವಿಷ್ಣು ಮಾನವ ರೂಪದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿದ ದಿನವೇ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತೀವಿ. ಅಂದಾಗೆ ಸ್ನೇಹಿತರೆ, ಜನ್ಮಾಷ್ಟಮಿ ಹಬ್ಬವನ್ನು ದೇಶದಾದ್ಯಂತ ವ್ಯಾಪಕವಾಗಿ ಆಚರಣೆ ಮಾಡಲಾಗತ್ತೆ ಕೂಡ. ಈ ದಿನವು ಶ್ರೀಕೃಷ್ಣನ ಜನ್ಮದಿನವನ್ನು ಕೂಡ ಸೂಚಿಸುತ್ತೆ. ಶ್ರೀಕೃಷ್ಣನನ್ನು ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಮಾನವ ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಅಂದಾಗೆ ವಿಷ್ಣುವಿನ 10 ಅವತಾರಗಳಲ್ಲಿ 8ನೇ ಅವತಾರವೇ ಶ್ರೀಕೃಷ್ಣನ ಜನನವನ್ನು ಆಚರಿಸುವ ಹಬ್ಬವಾಗಿದೆ. ಇದು ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣನ ಜನನವನ್ನು ಆಚರಿಸುವ ಹಬ್ಬವಾಗಿದೆ ಕೂಡ. ಅಂದಾಗೆ ಮತ್ಸ್ಯ ಅವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಈ ಎಲ್ಲ ಅವತಾರಗಳು ಕೂಡ ವಿಷ್ಣುವಿನ ದಶಾವತಾರಗಳಾಗಿವೆ. ಅದರಲ್ಲಿ 8ನೇ ರೂಪದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿದ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನದ ಮಧ್ಯರಾತ್ರಿ ಕೃಷ್ಣನ ಜನನವಾಗತ್ತೆ. ಅಂದಾಗೆ ಸ್ನೇಹಿತರೆ, ಈ ಜನ್ಮಾಷ್ಟಮಿಯನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಕೂಡ ಕರೆಯಲಾಗತ್ತೆ. ಇದನ್ನು ನಾನು ಆಗಲೇ ಹೇಳಿದಾಗೆ ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುವಂತಹ ಹಬ್ಬವಾಗಿದೆ. ಅಷ್ಟಮಿ ದಿನದಂದೇ ಕೃಷ್ಣನ ಜನ್ಮಾಷ್ಟಮಿಯನ್ನು ಯಾಕಾಗಿ ಆಚರಣೆ ಮಾಡಲಾಗುತ್ತದೆ ಎಂಬುದನ್ನು ತಿಳಿಯೋದಾದರೆ ಸ್ನೇಹಿತರೆ, ಕೃಷ್ಣ ತನ್ನ ತಾಯಿ ದೇವಕಿಯ ಎಂಟನೇ ಮಗು ಎನ್ನುವ ನಂಬಿಕೆ ಇದೆ. ಅಷ್ಟಮಿ ಅಂದರೆ ಎಂಟು. ಈ ಕಾರಣಕ್ಕಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅಷ್ಟಮಿ ತಿಥಿಯಲ್ಲಿ ಮಾತ್ರ ಆಚರಣೆ ಮಾಡಲಾಗುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ದುಷ್ಟರಾಜ ಕಂಸನು ಮಥುರಾವನ್ನು ಆಳ್ತಾ ಇರ್ತಾನೆ. ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಅವನು ತನ್ನ ಸಹೋದರಿಯನ್ನು ಯದುರಾಜನಾದ ವಾಸುದೇವನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಮದುವೆಯ ನಂತರ ಕಂಸನು ನವವಿವಾಹಿತರಿಗೆ ಅದ್ದೂರಿ ಉಡುಗೊರೆಗಳನ್ನು ನೀಡಲು ನಿರ್ಧಾರ ಮಾಡ್ತಾನೆ. ಯಾಕಪ್ಪ ಅಂದರೆ ಅವನು ವಾಸುದೇವನ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಬಯಸ್ತಾನೆ. ಆದರೆ ಸ್ವರ್ಗದಲ್ಲಿ ಕಂಸನಿಗೆ ಮತ್ತೊಂದು ಯೋಜನೆ ಆಗಿರುತ್ತೆ. ಏನಪ್ಪ ಅಂದರೆ, ಅವನು ಮದುವೆಯ ರಥದ ನಿಯಂತ್ರಣವನ್ನು ತೆಗೆದುಕೊಂಡಾಗ ಎಂಟನೇ ಮಗುವಿನಿಂದ ನಿನಗೆ ಮರಣ ಕಾದಿದೆ ಎನ್ನುವ ಧ್ವನಿಯನ್ನು ಸ್ವರ್ಗ ಲೋಕದಿಂದ ಕೇಳಿಸಿಕೊಳ್ಳುತ್ತಾನೆ. ಅವನ ಸಹೋದರಿಯ ಎಂಟನೇ ಮಗುವಿನಿಂದ ನಿನಗೆ ಮರಣ ಕಾದಿದೆ ಎನ್ನುವ ಧ್ವನಿಯನ್ನು ಸ್ವರ್ಗ ಲೋಕದಿಂದ ಕೇಳಿಸ್ಕೊಳ್ತಾನೆ. ಆಗ ಈ ಧ್ವನಿಯನ್ನು ಕೇಳಿದ ನಂತರ ಕಂಸನು ತನ್ನ ಸಹೋದರಿ ಮತ್ತು ಅವಳ ಪತಿ ವಾಸುದೇವನನ್ನು ಸೆರೆಮನೆಗೆ ಕಳುಹಿಸುತ್ತಾನೆ. ವಾಸ್ತವವಾಗಿ ಕಂಸನು ದೇವಕಿಯನ್ನು ಕೊಲ್ಲಲು ಬಯಸ್ತಾನೆ. ಆದರೆ ವಾಸುದೇವನು ದೇವಕಿಯ ಜೀವವನ್ನು ಉಳಿಸಿದರೆ ಅವನ ಎಲ್ಲ ಎಂಟು ಮಕ್ಕಳನ್ನು ಕಂಸನ ಕೈಯಲ್ಲಿ ಕೊಡುವುದಾಗಿ ಭರವಸೆ ನೀಡ್ತಾನೆ. ಇದಕ್ಕೆ ಕಂಸನು ಕೂಡ ಒಪ್ತಾನೆ. ಅಷ್ಟೇ ಅಲ್ಲದೆ ಕಂಸ ಆ ದಂಪತಿಗೆ ಜನಿಸಿದ ಆರು ಮಕ್ಕಳನ್ನು ಒಬ್ಬೊಬ್ಬರನ್ನಾಗೆ ಕೊಲ್ತಾ ಬರ್ತಾನೆ. ಏಳನೇ ಬಾರಿಗೆ ದೇವಕಿ ಗರ್ಭಿಣಿಯಾದಾಗ ಕುತೂಹಲಕಾರಿ ಸಂಗತಿಗಳು ನಡೆಯತೊಡಗತ್ತೆ. ದೈವಿಕ ಹಸ್ತಕ್ಷೇಪದ ಮೂಲಕ ದೇವಕಿಯ ಏಳನೇ ಮಗುವನ್ನು ಅವಳ ಗರ್ಭದಿಂದ ವಾಸುದೇವನ ಮೊದಲ ಹೆಂಡತಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಗತ್ತೆ. ಬದಲಾವಣೆ ಮಾಡ್ತಾರೆ. ಆಗ ಆ ಶಕ್ತಿ ಇತ್ತು, ಮಂತ್ರಗಳಿಂದ ಪೂಜೆ ಪುನಸ್ಕಾರಗಳಿಂದ ಬದಲಾವಣೆ ಮಾಡುವಂತಹ ಶಕ್ತಿ. ಈ ರೀತಿಯಲ್ಲಿ ದೇವಕಿ ಮತ್ತು ವಸುದೇವರ ಏಳನೇ ಮಗು ಸುರಕ್ಷಿತವಾಗಿ ಜನಿಸತ್ತೆ. ದೇವಕಿ ಮತ್ತೆ ಗರ್ಭಿಣಿಯಾದಾಗ ಕಂಸ ಮತ್ತೆ ದಂಪತಿಗಳ ಮಗುವನ್ನು ಕೊಲ್ಲಲು ಚಿಂತೆ ಮಾಡ್ತಾನೆ. ಅಲ್ಲಿ ದೇವರ ಪ್ಲ್ಯಾನ್ ಬೇರೆ ಆಗಿರುತ್ತೆ. ಕೃಷ್ಣನು ವಾಸ್ತವವಾಗಿ ದೇವಕಿಯ ಎಂಟನೇ ಮಗು ಮತ್ತು ಭಗವಾನ್ ವಿಷ್ಣುವಿನ ಅವತಾರ ಅಲ್ಲಿ ಆಗತ್ತೆ. ದೇವಕಿ ಮಗುವಿಗೆ ಜನ್ಮ ನೀಡುವ ಸಂದರ್ಭದಲ್ಲಿ ನೋವಿನಿಂದ ಬಳಲ್ತಾ ಇದ್ದಾಗ ವಿಷ್ಣುವು ಸೆರೆಮನೆಯಲ್ಲಿ ಕಾಣಿಸ್ಕೊಂಡು ವಾಸುದೇವನಿಗೆ ನಿನ್ನ ಎಂಟನೆಯ ಮಗು ವಿಷ್ಣುವೇ ಆಗಿದ್ದು ಕಂಸನ ರಾಜ್ಯವನ್ನು ಕೊನೆಗೊಳಿಸುವುದಾಗಿ ತಿಳಿಸ್ತಾನೆ. ಆ ರಾತ್ರಿ ಗುಡುಗು ಮಿಂಚುಗಳಿಂದ ಕತ್ಲು ಬೇರೆ ಆಗಿರುತ್ತೆ. ವಿಷ್ಣುವು ಸೆರೆಮನೆಯ ಎಲ್ಲ ಬೀಗಗಳನ್ನು ಮುರಿತಾನೆ. ಅಷ್ಟೇ ಅಲ್ಲದೆ ಕಾವಲುಗಾರರನ್ನು ನಿದ್ರೆಗೆ ಜಾರುವಂತೆ ಮಾಡ್ತಾನೆ. ವಿಷ್ಣು ವಾಸುದೇವನಿಗೆ ಮಗು ಜನಿಸಿದ ನಂತರ ಏನು ಮಾಡಬೇಕೆಂದು ಸೂಚನೆಯನ್ನು ನೀಡಿ ಅಲ್ಲಿಂದ ಕಣ್ಮರೆಯಾಗ್ತಾನೆ. ಹೀಗೆ ವಿಷ್ಣುವಿನ ಸೂಚನೆಯಂತೆ ವಾಸುದೇವನು ತನ್ನ ದೈವಿಕ ಮಗನನ್ನು ಹೊಂದಿರುವ ಬೆತ್ತದ ಬುಟ್ಟಿಯನ್ನು ಹೊತ್ತು ಅರಮನೆಯಿಂದ ಹೊರಡ್ತಾನೆ. ಆಗ ಯಮುನಾ ನದಿಯನ್ನು ದಾಟಿ ಗೋಕುಲ ಗ್ರಾಮಕ್ಕೆ ಬಂದು ಮಗುವನ್ನು ಗೋಕುಲದ ಮುಖ್ಯಸ್ಥ ನಂದ ಮತ್ತು ಅವನ ಹೆಂಡತಿ ಯಶೋದೆಯ ನವಜಾತ ಹೆಣ್ಣು ಮಗುವಿನೊಂದಿಗೆ ವಿನಿಮಯ ಮಾಡಿಕೊಳ್ತಾನೆ. ಈ ರೀತಿಯಾಗಿ ಕೃಷ್ಣನು ಗೋಕುಲದಲ್ಲಿ ಬೆಳೀತಾನೆ. ಜೊತೆಗೆ ಅಂತಿಮವಾಗಿ ತನ್ನ ಚಿಕ್ಕಪ್ಪನಾದ ಕಂಸನನ್ನು ಹತ್ಯೆಗೈತಾನೆ. ಈ ರೀತಿಯಲ್ಲಿ ಶ್ರೀಕೃಷ್ಣನ ಜನ್ಮಕಥೆ ತುಂಬಾ ರೋಚಕವಾಗಿದೆ ಸ್ನೇಹಿತರೆ. ಕಂಸನ ಸಂಹಾರಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ದೇವರು ತೆಗೆದುಕೊಂಡ ನಿರ್ಧಾರವೇ ವಿಷ್ಣು ಶ್ರೀಕೃಷ್ಣನಾಗಿ ಮಾನವ ರೂಪದಲ್ಲಿ ಭೂಲೋಕದಲ್ಲಿ ಜನಿಸುವುದಾಗಿತ್ತು. ಅದಕ್ಕೋಸ್ಕರ ಈ ದಿನವನ್ನೇ ಇಂದಿಗೂ ದೇಶದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆ ಮಾಡಲಾಗುತ್ತೆ. ನಾನಾಗಲೇ ಹೇಳ್ದಾಗೆ ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯದಲ್ಲಿ ಬರುವಂತಹ ಪ್ರತಿಯೊಂದು ಹಬ್ಬಗಳು ವಿಶೇಷವಾಗಿವೆ ಮತ್ತು ವಿಭಿನ್ನವಾಗಿವೆ. ಅಂದಾಗೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ, ಸಮಸ್ತ ಕನ್ನಡ ನಾಡಿನ ಜನತೆಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಂತೋಷ್ ಬಿದರಗಡ್ಡೆರವರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಆ ಎಲ್ಲ ಮಾಹಿತಿಗಳನ್ನು ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳವಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆ ಸರ್ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತು ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ತಡ ಮಾಡೋದು ಬೇಡ, ಸಂತೋಷ್ ಬಿದರಗಡ್ಡೆ ಸರ್ ಅವರಿಂದ ಗೋಕುಲಾಷ್ಟಮಿಯ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ. ಆತ್ಮೀಯರೇ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪೌರಾಣಿಕ ಮತ್ತು ಐತಿಹಾಸಿಕವಾಗಿ ತಿಳಿಯೋಣ. ಬನ್ನಿ, ಜ್ಞಾನ ಕರ್ಮ ಭಕ್ತಿ ಮತ್ತು ಧರ್ಮ ಬೋಧಕ ಶ್ರೀಕೃಷ್ಣ. ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಜ್ಞಾನ ಕರ್ಮ ಭಕ್ತಿ ಮತ್ತು ಧರ್ಮದ ಮಹತ್ವವನ್ನು ಬೋಧಿಸಿದ ಮಹಾನ್ ದೇವ. ಶ್ರೀಕೃಷ್ಣನನ್ನು ಧರ್ಮರಕ್ಷಕ, ಭಗವದ್ಗೀತೆಯ ಉಪದೇಶಕ, ಕರ್ಮಯೋಗದ ಬೋಧಕ, ಭಕ್ತಿಯೋಗದ ಪ್ರತೀಕ ಎಂದು ಕರೆಯುತ್ತೇವೆ. ಕಷ್ಟದ

0: ಸಂದರ್ಭಗಳಲ್ಲೂ ಧೈರ್ಯ, ವಿವೇಕ, ಸತ್ಯದ ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡುವ ಜೀವನದ ಮಾರ್ಗದರ್ಶಕ ಎನ್ನುತ್ತೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಗವಾನ್ ಶ್ರೀಕೃಷ್ಣನ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸುತ್ತೇವೆ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಮಥುರೆಯಲ್ಲಿ ದೇವಕಿ ಮತ್ತು ವಸುದೇವರ ಪುತ್ರನಾಗಿ ಜನಿಸಿದ ಶ್ರೀಕೃಷ್ಣ. ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪಿಸುವ ಉದ್ದೇಶದಿಂದ ಶ್ರೀಕೃಷ್ಣನು ಅವತರಿಸಿದನೆಂದು ನಂಬಲಾಗುತ್ತದೆ. ಕಂಸನ ದೌರ್ಜನ್ಯದಿಂದ ಜನರನ್ನು ಮುಕ್ತಗೊಳಿಸಿ ಜೀವನದುದ್ದಕ್ಕೂ ಧರ್ಮ, ಸತ್ಯ, ಪ್ರೀತಿ, ಕರ್ತವ್ಯ ಮತ್ತು ನಿಷ್ಠೆಯ ಮಹತ್ವವನ್ನು ಸಾರಿದವನು ಶ್ರೀಕೃಷ್ಣ. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ನೀಡಿದ ಭಗವದ್ಗೀತೆಯ ಉಪದೇಶ ಶ್ರೀಕೃಷ್ಣನ ಅಮೂಲ್ಯ ಸಂದೇಶವಾಗಿದೆ. ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು, ಫಲದ ಬಗ್ಗೆ ಅತಿಯಾದ ಚಿಂತೆ ಮಾಡಬೇಡ ಎಂದು ಗೀತೆಯ ಸಾರ ಇಂದಿಗೂ ಮಾನವ ಜೀವಕ್ಕೆ ಬೇಕಾದ ದಾರಿದೀಪವನ್ನು ನೀಡುತ್ತದೆ. ಇಂತಹ ಮಹಾನ್ ಬೋಧಕ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತಿಳಿಯುವುದೇ ಒಂದು ಸಂತೋಷ. ಇಂದು ನಾವು ಕೇವಲ ಒಂದು ಹಬ್ಬವನ್ನಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿಲ್ಲ, ಬದಲಿಗೆ ಇಡೀ ವಿಶ್ವಕ್ಕೆ ಧರ್ಮ, ಕರ್ಮ, ಪ್ರೀತಿಯ ಸಂದೇಶ ಸಾರಿದ ಭಗವಾನ್ ಶ್ರೀಕೃಷ್ಣನ ಅವತಾರ ದಿನವನ್ನು ಅತ್ಯಂತ ಭಕ್ತಿಯಿಂದ, ಸಂಭ್ರಮದಿಂದ ಸ್ಮರಿಸುತ್ತೇವೆ. ಈ ಪವಿತ್ರ ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಮಹತ್ವ, ಆಚರಣೆಯ ಕ್ರಮಗಳನ್ನ ಜೀವನದಲ್ಲಿ ಅರಿತುಕೊಂಡು ಅರ್ಥ ಮಾಡಿಕೊಂಡು ಆಚರಿಸಿದ್ದೆ ಆದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೂ ಸಾರ್ಥಕ್ಯ ಸಿಗುತ್ತದೆ.
1: ಖಂಡಿತವಾಗ್ಲೂ ಸರ್, ನೀವು ಹೇಳ್ದಾಗೆ ಜ್ಞಾನ, ಭಕ್ತಿ, ಕರ್ಮ, ಧರ್ಮದ ಮಹತ್ವವನ್ನು ಸಾರಿ ಹೇಳುತ್ತೆ ಶ್ರೀಕೃಷ್ಣನ ಸಂದೇಶಗಳು. ಅಷ್ಟೇ ಅಲ್ಲದೆ ವರ್ತಮಾನದಲ್ಲಿ ಜೀವಿಸಬೇಕು ಅಂತ ಹೇಳ್ತಾರೆ. ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡದೆ ಈಗ ಪ್ರೆಸೆಂಟ್ ಯಾವ ಖುಷಿ ಇದೆಯೋ ಏನಿದೆಯೋ ಅದನ್ನು ಅನುಭವಿಸಿ ಜೀವನ ಉತ್ತಮವಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಕಷ್ಟದ ಸಮಯದಲ್ಲಿ ತಾಳ್ಮೆ ಕಳ್ಕೊಳ್ಳದೆ ಸರಿಯಾದ ನಿರ್ಧಾರ ತೆಗೆದುಕೊಂಡಾಗ ಅಲ್ಲಿ ಕೂಡ ಭವಿಷ್ಯದ ದಾರಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಸ್ನೇಹ ಮಾಡುವಾಗ ಶ್ರೀಕೃಷ್ಣ ಮತ್ತು ಸುಧಾಮರಂತೆ ಸಂಪತ್ತು ಅಥವಾ ಬಡತನ ನೋಡದೆ ಪ್ರಾಮಾಣಿಕವಾಗಿರಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಬದುಕಲ್ಲಿ ಏನೇ ಆದರೂ ಏನೇ ನಡೆದರೂ ಒಳ್ಳೆಯದೇ ಆಗತ್ತೆ ಎಂಬುದು ಶ್ರೀಕೃಷ್ಣನ ಮುಖ್ಯ ಸಂದೇಶವಾಗಿತ್ತು ಕೂಡ. ಅಂತಹ ಸಂದೇಶಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು ಸಂತೋಷ್ ಬಿದರಗಡ್ಡೆ ಸರ್ ಅವರು. ಇಂತಹ ಮತ್ತಷ್ಟು ವಿಷಯಗಳನ್ನು ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕು ತಿಳವಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆ ಸರ್ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸಿದರು. ಖಂಡಿತವಾಗ್ಲೂ ಇಲ್ಲಿ ಜ್ಞಾನ, ಭಕ್ತಿ, ಕರ್ಮ, ಧರ್ಮದ ಮಹತ್ವವನ್ನು ಎತ್ತಿಸಾರತ್ತೆ ಶ್ರೀಕೃಷ್ಣನ ಸಂದೇಶಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಅವರಿಂದ ಕೇಳೋಣ.
0: ಈ ಪವಿತ್ರ ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಮಹತ್ವ, ಆಚರಣೆಯ ಕ್ರಮಗಳನ್ನು ಜೀವನದಲ್ಲಿ ಅರಿತುಕೊಂಡು ಅರ್ಥ ಮಾಡಿಕೊಂಡು ಆಚರಿಸಿದ್ದೆ ಆದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೂ ಸಾರ್ಥಕ್ಯ ಸಿಗುತ್ತದೆ. ಅಂತಹ ಒಂದೆರಡು ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಪೌರಾಣಿಕ ಹಿನ್ನೆಲೆಯನ್ನು ಮತ್ತು ಶ್ರೀಕೃಷ್ಣನ ಜನ್ಮ ರಹಸ್ಯವನ್ನು ನೋಡುವುದಾದರೆ ಶ್ರೀಕೃಷ್ಣನ ಜನನದ ಕಥೆ ಭಾರತೀಯ ಪುರಾಣಗಳಲ್ಲಿ ಅತ್ಯಂತ ರೋಮಾಂಚನಕಾರಿ ಹಾಗೂ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಮಧ್ಯರಾತ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕೃಷ್ಣನ ಜನನವಾಯಿತು. ದುಷ್ಟರ ಶಿಕ್ಷೆ, ಸಜ್ಜನರ ರಕ್ಷಣೆ, ಮಥುರೆಯಲ್ಲಿ ಉಗ್ರಸೇನ ರಾಜನ ಆಳ್ವಿಕೆ ಇತ್ತು. ಆದರೆ ಆತನ ಮಹತ್ವಾಕಾಂಕ್ಷೆಯ ಮಗ ಕಂಸ ತಂದೆಯನ್ನು ಪದಚ್ಯುತಗೊಳಿಸಿ ತಾನೇ ರಾಜನಾಗುತ್ತಾನೆ. ಕಂಸನ ಕ್ರೌರ್ಯ ಮಿತಿಮೀರಿರುತ್ತದೆ. ಕಂಸನ ತಂಗಿ ದೇವಕಿ ಹಾಗೂ ವಸುದೇವರ ವಿವಾಹದ ಸಂದರ್ಭದಲ್ಲಿ ಆಕಾ

0: ಆಕಾಶವಾಣಿಯೊಂದು ದೇವಕಿಯ 8ನೇ ಗರ್ಭದ ಮಗನು ಕಂಸನ ವಧೆ ಮಾಡುತ್ತಾನೆ ಎಂದು ಎಚ್ಚರಿಸಿತ್ತು. ಭಯಭೀತನಾದ ಕಂಸನು ದೇವಕಿ ಮತ್ತು ವಸುದೇವರನ್ನು ಸೆರೆಮನೆಯಲ್ಲಿ ಬಂಧಿಸಿದನು. ಹುಟ್ಟಿದ ತಕ್ಷಣ ಮಕ್ಕಳನ್ನು ಕಂಸ ಕೊಂದನು. ಆದರೆ 8ನೇ ಮಗುವಾಗಿ ಶ್ರೀಕೃಷ್ಣನು ಜನಿಸಿದಾಗ ದೈವಿಕ ಲೀಲೆಯಿಂದ ಸೆರೆಮನೆಯ ಕಾವಲುಗಾರರು ಗಾಢ ನಿದ್ರೆಗೆ ಜಾರಿದರು. ಯಮುನಾ ನದಿಯ ನೀರಿನ ಮಟ್ಟ ಏರಿತು. ಆದರೂ ಶೇಷನಾಗನು ಛತ್ರಿಯಂತೆ ನಿಂತು ರಕ್ಷಿಸಿದನು. ವಸುದೇವರು ಮಗನನ್ನು ಗೋಕುಲದಲ್ಲಿ ನಂದ ಯಶೋಧೆ ಜೋಳಿಗೆಯಲ್ಲಿ ಸುರಕ್ಷಿತವಾಗಿ ಬಿಟ್ಟು ಯಶೋಧೆಯ ಹೆಣ್ಣು ಮಗುವನ್ನ ಕರೆತಂದರು. ಕಂಸ ಮುಂದೆ ಕೃಷ್ಣನು ಗೋಕುಲದಲ್ಲಿ ಬೆಳೆದು ಯಶೋಧೆಯ ಕಣ್ಣಿಗೆ ಮಣಿಯಾಗಿ ಗೋಪಾಲಕರೊಂದಿಗೆ ಲೀಲೆಗಳನ್ನು ನಡೆಸಿ ಅಂತಿಮವಾಗಿ ಮಥುರೆಗೆ ಮರಳಿ ಕಂಸನನ್ನು ವಧಿಸಿ ಧರ್ಮಸ್ಥಾಪನೆ ಮಾಡಿದನು. ಐತಿಹಾಸಿಕವಾಗಿ ಕಾಲಮಾನ ಹಿನ್ನೆಲೆಯನ್ನು ನೋಡುವುದಾದರೆ ಪೌರಾಣಿಕ ಹಿನ್ನೆಲೆಯ ಜೊತೆಗೆ ಶ್ರೀಕೃಷ್ಣನ ಕಾಲಘಟ್ಟವು ಭಾರತೀಯ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಹಿಂದೂ ಕಾಲಗಣನೆಯ ಪ್ರಕಾರ ಕೃಷ್ಣಾವತಾರವು ದ್ವಾಪರ ಯುಗದ ಕೊನೆಯ ಹಂತದಲ್ಲಿ ಅಂದರೆ ಸುಮಾರು 5000 ವರ್ಷಗಳ ಹಿಂದೆ ನಡೆದಿತ್ತು ಎಂದು ನಂಬಲಾಗಿದೆ. ಮಹಾಭಾರತ ಯುದ್ಧ ಮತ್ತು ಭಗವದ್ಗೀತೆಯ ವಿಚಾರವಾಗಿ ನೋಡುವುದಾದರೆ ಇತಿಹಾಸದ ಪುಟಗಳಲ್ಲಿ ಮಹಾಭಾರತ ಯುದ್ಧವು ಭಾರತೀಯ ಉಪಖಂಡದ ರಾಜಕೀಯ ಸಾಮಾಜಿಕ ಸ್ವರೂಪವನ್ನೇ ಬದಲಾಯಿಸಿತು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅಧರ್ಮದ ವಿರುದ್ಧ ಹೋರಾಡಲು ನಿರಾಕರಿಸಿದ ಅರ್ಜುನನಿಗೆ ಕೃಷ್ಣನು ಬೋಧಿಸಿದ ಭಗವದ್ಗೀತೆಯು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಬದಲಿಗೆ ಜಾಗತಿಕ ದಾರ್ಶನಿಕ ಗ್ರಂಥವಾಗಿದೆ. ಕೃಷ್ಣನು ಮಥುರೆಯನ್ನ ತೊರೆದು ಸೌರಾಷ್ಟ್ರ ಕರಾವಳಿಯಲ್ಲಿ ನಿರ್ಮಿಸಿದ ವೈಭವೋಪೇತ ದ್ವಾರಕಾ ನಗರದ ಅವಶೇಷಗಳು ಆಧುನಿಕ ಕಡಲಾಳದ ಪುರಾತತ್ವ ಶಾಸ್ತ್ರದ ಸಂಶೋಧನೆಗಳಲ್ಲಿ ಬೆಳಕಿಗೆ ಬಂದಿವೆ. ಇದು ಕೃಷ್ಣನ ಐತಿಹಾಸಿಕ ಅಸ್ತಿತ್ವಕ್ಕೆ ಬಲವಾದ ಸಾಕ್ಷಿಯಾಗಿದೆ ಎಂದು ಹೇಳಬಹುದು. ಇನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ವೈವಿಧ್ಯತೆ ಮತ್ತು ಕ್ರಮಗಳನ್ನು ನೋಡುವುದಾದರೆ ಭಾರತದಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಭಿನ್ನ ಹಾಗೂ ಸಂಭ್ರಮದ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಉಪವಾಸ ಮತ್ತು ಜಾಗರಣೆಯ ಮೂಲಕ ಭಕ್ತರು ಇಡೀ ದಿನ ಉಪವಾಸವಿದ್ದು ಕೃಷ್ಣನ ಸ್ಮರಣೆಯಲ್ಲಿ ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ಕೃಷ್ಣನ ಜನನದ ಸಮಯಕ್ಕೆ ವಿಶೇಷ ಪೂಜೆ ಆರತಿ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ. ತೊಟ್ಟಿಲ ಪೂಜೆ ಮಾಡುವುದರ ಮೂಲಕ ಸುಂದರವಾಗಿ ಅಲಂಕಾರ ಮಾಡಿದ ತೊಟ್ಟಿಲನ್ನು ತೂಗಿ ಪೂಜಿಸಿ ಸಂಭ್ರಮಿಸುತ್ತಾರೆ. ದಹಿ ಹಂಡಿ ಅಂದರೆ ಮಡಕೆ ಒಡೆಯುವ ಉತ್ಸವವು ಕೂಡ ವಿಶೇಷವಾಗಿ ಮಹಾರಾಷ್ಟ್ರ, ಉತ್ತರ ಭಾರತ ಮತ್ತು ಕರ್ನಾಟಕದ ಹಲವೆಡೆ ಮಡಿಕೆಯಲ್ಲಿ ಬೆಣ್ಣೆ ಮೊಸರು ಹಾಕಿ ಎತ್ತರದಲ್ಲಿ ಕಟ್ಟಿರುತ್ತಾರೆ. ಯುವಕರ ಗುಂಪುಗಳು ಮಾನವ ಗೋಪುರ ನಿರ್ಮಿಸಿ ಆ ಮಡಕೆಯನ್ನು ಒಡೆಯುವ ಆಚರಣೆ ಕೃಷ್ಣನ ಬಾಲ್ಯದ ಲೀಲೆಗಳ ನೆನಪನ್ನ ಅತ್ಯಂತ ಜನಪ್ರಿಯವಾಗಿ ಕಣ್ಣ ಮುಂದೆ ತರುತ್ತದೆ. ರಾಧಾ ಕೃಷ್ಣರ ಪ್ರೇಮ ಹಾಗೂ ರಾಸಲೀಲೆಯನ್ನು ನೋಡುವುದಾದರೆ ಉತ್ತರ ಭಾರತದ ಮಥುರಾ, ಬೃಂದಾವನ, ಗೋಕುಲಗಳಲ್ಲಿ ಈ ಹಬ್ಬವು ವಾರಗಳ ಮುಂಚೆಯೇ ಆರಂಭವಾಗುತ್ತದೆ. ರಾಸ್ ಲೀಲಾ ನಾಟಕಗಳು, ಭಕ್ತಿ ಗೀತೆಗಳ ಗಾಯನದಿಂದ ಇಡೀ ವಾತಾವರಣವೇ ಕೃಷ್ಣಮಯವಾಗಿರುತ್ತದೆ. ಇದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ನೋಟ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಧ್ಯಾತ್ಮಿಕ ಜೀವನ ಮೌಲ್ಯವನ್ನು ನಾವು ಮಹತ್ವವನ್ನು ತಿಳಿಯುವುದಾದರೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದರ ಹಿಂದೆ ಕೇವಲ ಸಾಂಸ್ಕೃತಿಕ ಆಚರಣೆ ಮಾತ್ರವಲ್ಲ, ಆಳವಾದ ಸಂದೇಶವಿದೆ. ಕರ್ಮಯೋಗ ಅಂದರೆ ಕರ್ಮಣ್ಯೇ ವಾಧಿಕಾರಾಸ್ತೆ ಮಾ ಫಲೇಶು ಕರ್ಮ ಕಥಾಚನ, ಫಲದ ಅಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದೇ ಜೀವನದ ನಿಜವಾದ ಸೌಂದರ್ಯ ಎಂದು ಕೃಷ್ಣ ನಮಗೆ ಕಲಿಸಿದ್ದಾನೆ. ಸ್ನೇಹ ಮತ್ತು ಸಮಾನತೆ ಅಂದರೆ ಬಡ ಬ್ರಾಹ್ಮಣ ಸುಧಾಮನಿಗಾಗಿ ಅಂದರೆ ಕುಚೇಲನಿಗಾಗಿ ಸಿಂಹಾಸನದಿಂದ ಓಡಿ ಬಂದು ಸ್ವಾಗತಿಸಿದ ಕೃಷ್ಣನ ಸ್ನೇಹ ನಮಗೆ ನಿಜವಾದ ಸಮಾನತೆಯ ಪಾಠವನ್ನು ಕಲಿಸುತ್ತದೆ. ಈ ಸಂದರ್ಭದಲ್ಲಿ ನನಗೆ ಕೃಷ್ಣ ಸುಧಾಮರ ಮತ್ತೊಂದು ನೆನಪು ಬರುತ್ತದೆ. ಶ್ರೀಕೃಷ್ಣನು ಅರಮನೆಯಲ್ಲಿ ಇರುವಾಗ ಸುಧಾಮನು ತನ್ನ ಹೆಂಡತಿಯ ಮಾತನ್ನು ಕೇಳಿ ತನ್ನ ಮನೆಯಲ್ಲಿ ಬಡತನ ಇದ್ದಾಗ ತನ್ನ ಸ್ನೇಹಿತ ಕೃಷ್ಣ ಶ್ರೀಮಂತನೆಂದು ತಿಳಿದಾಗ ಆತನ ಹೆಂಡತಿ ಸುಧಾಮನಿಗೆ ನಿನ್ನ ಸ್ನೇಹಿತ ಕೃಷ್ಣನ ಬಳಿ ಸಹಾಯವನ್ನು ಕೇಳು ಎಂದು ಕಳುಹಿಸಿದಾಗ ಅವಲಕ್ಕಿಯನ್ನು ಕಟ್ಟಿಕೊಂಡು ಬಂದು ಶ್ರೀಕೃಷ್ಣನ ಮನೆಯಲ್ಲಿ 2-3 ದಿನ ತಂಗಿ ವಾಪಸ್ ಹೋಗುವಾಗ ಕೃಷ್ಣನನ್ನ ಸಹಾಯವನ್ನೇ ಕೇಳುವುದಿಲ್ಲ ಸುಧಾಮ. ಎಲ್ಲಿ ಸಹಾಯವನ್ನು ಕೇಳಿದರೆ ನಮ್ಮ ಸ್ನೇಹ ಮುರಿದು ಬೀಳುತ್ತದೆಯೋ ಎಂಬ ಕಾರಣದಿಂದ ಸುಧಾಮ ಕೇಳದೆ ವಾಪಸ್ಸು ಹೋಗಿದಾಗ ತನ್ನ ಮನೆಯಲ್ಲಿ ಅರಮನೆಯಂತಹ ಮನೆ, ಮಕ್ಕಳು ಮೈತುಂಬ ಒಡವೆ ವಸ್ತ್ರಗಳೊಂದಿಗೆ ಕಂಗೊಳಿಸುವುದನ್ನು ನೋಡಿ ಆಶ್ಚರ್ಯಚಕಿತನಾಗುತ್ತಾನೆ. ಇದು ಶ್ರೀಕೃಷ್ಣನ ಮತ್ತು ಸುಧಾಮನ ಅಸಲಿ ಸ್ನೇಹಕ್ಕೆ ಒಂದು ಉದಾಹರಣೆಯಾಗಿದೆ. ಇನ್ನು ಸಂಕಷ್ಟದಲ್ಲಿ ಸ್ಥೈರ್ಯ, ಅಂದರೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸೆರೆಮನೆಯಂತಹ ಪರಿಸ್ಥಿತಿ ಬಂದರೂ ಭರವಸೆ ಕಳೆದುಕೊಳ್ಳದೆ ಧರ್ಮದ ಹಾದಿಯಲ್ಲಿ ಮುನ್ನಡೆಯಬೇಕು ಎಂಬ ಸಂದೇಶವನ್ನ ಕೃಷ್ಣನ ಜನನ ನಮಗೆ ನೀಡುತ್ತದೆ. ಹೀಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯು ನಮಗೆ ಅನೇಕ ಪಾಠಗಳನ್ನು ಹೇಳಿಕೊಡುತ್ತದೆ. ಇನ್ನು ಕೃಷ್ಣನ ಸಂದೇಶಗಳನ್ನು ನೋಡುವುದಾದರೆ ನಾಲ್ಕಾರು ಸಂದೇಶಗಳಲ್ಲಿ ಧರ್ಮದ ಹಾದಿಯಲ್ಲಿ ನಡೆಯಿರಿ, ಸತ್ಯವನ್ನು ನಂಬಿರಿ, ಕರ್ಮವನ್ನು ನಿಷ್ಠೆಯಿಂದ ಮಾಡಿ, ಇದೇ ಶ್ರೀಕೃಷ್ಣನ ಸಂದೇಶ. ಇನ್ನು ಫಲದ ಚಿಂತೆ ಮಾಡದೆ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು, ಇದು ಶ್ರೀಕೃಷ್ಣನ ಗೀತೋಪದೇಶದಲ್ಲಿ ಕಂಡುಬರುತ್ತದೆ. ಮನಸ್ಸಿಗೆ ಶಾಂತಿ, ಬದುಕಿಗೆ ಧೈರ್ಯ, ಕರ್ಮಕ್ಕೆ ನಿಷ್ಠೆ ಶ್ರೀಕೃಷ್ಣನ ಜೀವನದ ಸಂದೇಶವಾಗಿದೆ. ಅಹಂಕಾರವನ್ನು ತೊರೆದು ಪ್ರೀತಿಯನ್ನು ಬೆಳೆಸಿ ಧರ್ಮದ ಮಾರ್ಗದಲ್ಲಿ ಸಾಗೋಣ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕರ್ತವ್ಯದಲ್ಲಿ ನಂಬಿಕೆ ಇಡುವುದೇ ನಿಜವಾದ ಕೃಷ್ಣ ಸಂದೇಶ. ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡಿ, ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯಿರಿ. ಪ್ರೀತಿ ಇರಲಿ ಹೃದಯದಲ್ಲಿ, ಸತ್ಯ ಇರಲಿ ಮಾತಿನಲ್ಲಿ, ಧರ್ಮ ಇರಲಿ ನಡೆನುಡಿಯಲ್ಲಿ, ಇದು ಶ್ರೀಕೃಷ್ಣನ ಮಾರ್ಗವಾಗಿದೆ. ಕರ್ಮ ಮಾಡುವುದು ನಮ್ಮ ಹಕ್ಕು, ಫಲದ ಬಗ್ಗೆ ಚಿಂತಿಸುವುದು ನಮಗೆ ಕರ್ತವ್ಯವಲ್ಲ. ಶ್ರೀಕೃಷ್ಣನು ಕೇವಲ ದೇವರ ರೂಪವಲ್ಲ, ಧರ್ಮ, ಜ್ಞಾನ, ಕರ್ಮ, ಭಕ್ತಿಯ ಜೀವನ ಮಾರ್ಗವನ್ನು ತೋರಿಸಿದ ಮಹಾನ್ ಮಾರ್ಗದರ್ಶಕ. ಸ್ನೇಹಿತರೆ, ಹೀಗೆ ಭಗವಾನ್ ಶ್ರೀಕೃಷ್ಣನು ಒಬ್ಬ ದೇವನಲ್ಲ, ಕೇವಲ ಒಬ್ಬ ದೇವನಲ್ಲ, ಆತ ನಮ್ಮೆಲ್ಲರ ಒಡನಾಡಿ, ಸಾರಥಿ, ತತ್ವಜ್ಞಾನಿ, ಮಾರ್ಗದರ್ಶಕ. ಕೃಷ್ಣನ ಕೊಳಲಿನ ನಾದವು ಪ್ರೀತಿ ಮತ್ತು ಶಾಂತಿಯ ಸಂದೇಶ ಸಾರಿದರೆ ಆತನ ಗೀತೆಯು ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸುವ ಜ್ಞಾನದ ಬೆಳಕಾಗಿದೆ. ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಯಲ್ಲೂ ಕೃಷ್ಣನ ನಗುಮುಖದ ಧೈರ್ಯವನ್ನು ನಾವು ಅಳವಡಿಸಿಕೊಳ್ಳೋಣ. ಈ ಶುಭ ದಿನದಂದು ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರ ದ್ವೇಷಗಳನ್ನು ತೊಲಗಿಸಿ ಕೃಷ್ಣನ ಪ್ರೀತಿಯನ್ನು ತುಂಬಿಕೊಳ್ಳೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಶ್ರೀಕೃಷ್ಣ, ಜೈ ಜೈ ಶ್ರೀಕೃಷ್ಣ, ಜೈ ಜೈ ಶ್ರೀಕೃಷ್ಣ.
1: ನಿಮಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು. ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸಂತೋಷ್ ಬಿದರಗಡ್ಡೆ ಸರ್, ಈ ದಿನ ಕೃಷ್ಣನ ಮಹತ್ವವನ್ನು ಸಾರುವಂತಹ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆ ಬಗ್ಗೆ, ಪೌರಾಣಿಕ ಹಿನ್ನೆಲೆ ಬಗ್ಗೆ, ಜೊತೆಗೆ ಜೀವನದಲ್ಲಿ ಕಷ್ಟ ಬಂದಾಗ ಯಾವ ರೀತಿಯೆಲ್ಲ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ಸಂದೇಶಗಳನ್ನು ಯಾವ ರೀತಿ ತಿಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ನಿಮಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ, ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ಇವತ್ತು ಸೋತಿದ್ದೀವಿ ಅಂದರೆ ಜೀವನ ಪೂರ್ತಿ ಸೋಲ್ತಾನೇ ಇರೋದಿಲ್ಲ, ನಮಗೂ ಕೂಡ ಗೆಲುವು ಸಿಗತ್ತೆ, ನಮ್ಮ ಜೀವನದಲ್ಲಿ ಕೂಡ ಬೆಳಕು ಇದ್ದೇ ಇರತ್ತೆ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮನಸ್ಸೇ ನಿಮ್ಮ ಮಿತ್ರ, ಮನಸ್ಸೇ ನಿಮ್ಮ ಶತ್ರು ಅನ್ನುವಂತಹ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ನಂಬಿಕೆ ಬಗ್ಗೆ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ನಂಬಿಕೆ ಇರುವವನಿಗೆ ಜ್ಞಾನ ಸಿಗತ್ತೆ, ನಿನ್ನ ಮೇಲೆ ನೀನು ನಂಬಿಕೆ ಇಡು ಅನ್ನುವಂತಹ ಮಹತ್ವದ ಸಂದೇಶವನ್ನು ಕೂಡ ಸಾರಿದ್ದಾರೆ. ಈ ರೀತಿಯಲ್ಲಿ ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿಯತ್ತೆ ಶ್ರೀಕೃಷ್ಣನ ಸಂದೇಶಗಳು. ಭಕ್ತಿ ಮಾರ್ಗ ಅಷ್ಟೇ ಅಲ್ಲದೆ ಜೀವನದ ಮಾರ್ಗವನ್ನು ತಿಳಿಸುವಂತಹ ಗೀತೆಯಾಗಿದೆ. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
8: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಎಸ್, ಇವತ್ತು ಬೆಳ್ಳಂ ಬೆಳಗ್ಗೆನೆ ಗಾಳಿಯಲ್ಲಿ ಏನೋ ಒಂಥರ ಸಿಹಿ ಸಿಹಿ ಪರಿಮಳ. ಮನೆ ಮನೆಯಲ್ಲೂ ತುಪ್ಪ ಬೆಣ್ಣೆಯ ಘಮ, ಹೊಸ್ತಿಲ ಮೇಲಿನಿಂದ ಪೂಜಾ ಕೋಣೆಯವರೆಗೂ ಮಲ್ನಾಡ್ ಶೈಲಿಯಲ್ಲಿ ಅರಳಿರೋ ಪುಟ್ಟ ಪುಟ್ಟ ಕೃಷ್ಣನ ಹೆಜ್ಜೆಗಳ ಸಂಭ್ರಮ. ಹೌದು, ಇವತ್ತು ಜಗತ್ತಿಗೆ ಪ್ರೀತಿ, ಧರ್ಮ ಮತ್ತೆ ಬದುಕಿನ ಮಹಾಪಾಠವನ್ನೇ ಕಲಿಸಿದ ಆ ಕೃಷ್ಣ ಅವತಾರದ ಹುಟ್ಟಿದ ಹಬ್ಬ. ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸ್ನೇಹಿತರೆ, ಕೃಷ್ಣ ಅಂತ ಹೇಳಿದ ಕೂಡಲೇ ನಮಗೆಲ್ಲ ಮೊದಲಿಗೆ ನೆನಪಾಗೋದು ಆತನ ಬಾಲ್ಯದ ತುಂಟಾಟ. ಕೈಯಲ್ಲಿರೋ ಕೊಳಲು, ತಲೆಯಲ್ಲಿರೋ ನವಿಲುಗರೆ ಮತ್ತು ಆ ಒಂದು ಬೆಣ್ಣೆ ಕದಿಯೋ ಸುಂದರ ಲೀಲೆಗಳು ಅಂತಾನೆ ಹೇಳ್ಬೋದು. ಆದರೆ ಕೃಷ್ಣ ಅಂತಂದ್ರೆ ಬರೀ ಪ್ರೀತಿಯಷ್ಟೇ ಅಲ್ಲ ಸ್ನೇಹಿತರೆ. ಬದುಕಿನ ಪ್ರತಿಯೊಂದು ಕಷ್ಟದಲ್ಲೂ ಹೆದರದೆ ನಗ್ತಾ ಗೆಲ್ಲುವುದು ಹೇಗೆ ಅಂತ ತೋರಿಸಿಕೊಟ್ಟ ಜಗದ್ಗುರು. ಮಹಾಭಾರತದ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನ ಗೊಂದಲಕ್ಕೊಳಗಾಗಿ ಕಂಗಾಲಾಗಿ ನಿಂತಾಗ ಭಾರತ, ಧೈರ್ಯಗೆಡಬೇಡ, ನಿನ್ನ ಕರ್ತವ್ಯ ನೀನು ಮಾಡು, ಫಲದ ಚಿಂತೆ ನನಗಿರಲಿ ಅಂತ ಭಗವದ್ಗೀತೆಯ ಮೂಲಕ ಪ್ರಪಂಚಕ್ಕೆ ಬೆಳಕಾದವನು ಈ ನಮ್ಮ ಯದುನಂದನ. ಇವತ್ತಿನ ನಮ್ಮ ಓಡು ಬೆನ್ನಟ್ಟುವಿಕೆಯ ಜಂಜಾಟದ ಬದುಕಿನಲ್ಲಿ ನಮಗೆ ಧೈರ್ಯ ಕೊಡುವಂತಹ, ಮನಸ್ಸಿಗೆ ಪ್ರಶಾಂತತೆ ನೀಡುವಂತಹ ಸಾರ್ವಕಾಲಿಕ ಸತ್ಯಗಳು ಆ ಕೃಷ್ಣನ ಮಾತುಗಳಲ್ಲಿವೆ. ಅದಕ್ಕಾಗಿ ಇವತ್ತು ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಭಗವಾನ್ ಶ್ರೀಕೃಷ್ಣ ಆಡಿರುವಂತಹ ಮಾತುಗಳನ್ನ ನೀವು ನಿಮ್ಮ ಒಂದು ಅರ್ಥವನ್ನ ಬಿಡಿಸ್ತಾ ಮಾತುಗಳನ್ನ ಹಾಡ್ಬೋದು. ಹಾಗೆ ಕೃಷ್ಣನ ಹಾಡುಗಳನ್ನ ಕೂಡ ನೀವು ಹಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ ಹಲೋ
9: ಹಲೋ, ಗುಡ್ ಮಾರ್ನಿಂಗ್ ಮೇಡಮ್.
8: ಗುಡ್ ಮಾರ್ನಿಂಗ್, ಶುಭೋದಯ, ಸಂಕಲ್ಪ ಸರ್.
9: ಬೆಳಗಿನ ಶುಕ್ರವಾರ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಎಲ್ಲಾ ಕೇಳುವರೆಗೂ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಶ್ರೀಕೃಷ್ಣ ಕೇಳ್ಕೊಳ್ತಾ ಒಂದು ಕೃಷ್ಣನ ಬಗ್ಗೆ ಹಾಡು ಹೇಳ್ತೀನಿ.
8: ಹಾಡಿ ಸರ್.
9: ಕಂಡು ಕಂಡು ಎನ್ನ ಕೈ ಬಿಡುವರೆ ಕೃಷ್ಣ, ಕಂಡು ಕಂಡು ಎನ್ನ ಕೈ ಬಿಡುವರೆ ಕೃಷ್ಣ, ಪುಂಡರೀಕ ಪುರುಷೋತ್ತಮ ದೇವಾ, ತಂದೆ ತಾಯಿಯು ನೀನೆ, ಬಂಧು ಬಳಗವು ನೀನೆ, ನಂದೆ ನಯ್ಯ ನೀರಜಾಕ್ಷ, ಕಂಡು ಕಂಡು ಎನ್ನ ಕೈ ಬಿಡುವರೆ ಕೃಷ್ಣ ಕೃಷ್ಣ. ಧನ್ಯವಾದಗಳು.
8: ಧನ್ಯವಾದಗಳು ಕರೆ ಮಾಡೋದಕ್ಕೆ.
9: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
8: ಓಕೆ, ಎಸ್, ಸಂಕಪ್ಪ ಅವರು ಕೃಷ್ಣನ ಒಂದು ಸುಂದರವಾದ ಗೀತೆಯನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಕೇಳೋಣ. ಹಲೋ,
10: ನಮಸ್ತೆ ಮೇಡಮ್.
8: ನಮಸ್ತೆ ಪ್ರೇಮ ಅವರು. ತಿಂಡಿ
10: ತಿಂಡಿ ಆಯ್ತು ಮೇಡಮ್. ಪಲಾವ್, ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಮೇಡಮ್.
8: ತಮಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
10: ಥ್ಯಾಂಕ್ ಯು ಮೇಡಮ್.
8: ಓಕೆ, ಹೇಗೆ ಆಚರಿಸ್ತಾ ಇದ್ದೀರಾ ಮನೇಲಿ?
10: ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸ್ತು ಮೇಡಮ್. ಈಗ
8: ಸೂಪರ್ ಸೂಪರ್ ಸೂಪರ್. ಓಕೆ, ಇನ್ನು ರಾಧೇನಾ ಕೃಷ್ಣೇನಾ ಕೃಷ್ಣನಾ?
10: ಕೃಷ್ಣ
8: ಕೃಷ್ಣ
10: ಕೃಷ್ಣ ಮಾಡಿದ್ರು ಸ್ಕೂಲಲ್ಲಿ
8: ಕೃಷ್ಣ. ಓ ಸೂಪರ್ ಸೂಪರ್. ಓಕೆ ಮಾ, ಹಾಡ್ ಹೇಳ್ತೀರಾ ಕೃಷ್ಣನ
10: ಮಾತುಗಳೊಂದು? ಇದನ್ನ ಹೇಳ್ತೀನಿ ಮೇಡಮ್,
8: ಮಾತನ್ನ ಹೇಳ್ತೀರಾ.
10: ಒಂಟಿಯಾದೆ ಎಂದು ಕೊರಗಬೇಡ, ಸೂರ್ಯನೂ ಒಂಟಿ ಚಂದ್ರನೂ ಒಂಟಿ, ಆದರೂ ಜಗತ್ತಿಗೆ ಬೆಳಕು ನೀಡುತ್ತಿಲ್ಲವೇ. ಒಂಟಿ ಆದಾಗಲೇ ನೀನು ಏನು ಎಂದು, ನಿನ್ನ ಸಾಮರ್ಥ್ಯ ಏನು ಎಂದು ಅರ್ಥವಾಗುವುದು. ಸೂರ್ಯ ಚಂದ್ರನಂತೆ ಜಗತ್ತಿಗೆ ಬೆಳಕು ನೀಡುವುದು ಬೇಡ, ನಿನ್ನ ಬದುಕಿಗೆ ನೀ ಬೆಳಕಾಗು ಸಾಕು, ಆಗ ನಿನ್ನ ಬದುಕಿಗೆ ಧನ್ಯ. ಇದೊಂದು ಶ್ರೀಕೃಷ್ಣ ತುಂಬಾ ಇಷ್ಟ ಆಯ್ತು ಮೇಡಮ್.
8: ಸೂಪರ್ ಸೂಪರ್ ಅಲ್ವಾ, ತುಂಬಾ ಚೆನ್ನಾಗಿ ಹೇಳಿದ್ರಿ ಕೃಷ್ಣನ ಈ ಒಂದು ಅರ್ಥಪೂರ್ಣವಾದಂತಹ ವಿಚಾರ ಅಂತಾನೆ ಹೇಳ್ಬೋದು. ಖಂಡಿತ ಖಂಡಿತ ಪ್ರೇಮ ಅವರೇ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಸೂಪರ್, ನಮ್ಮ ಪ್ರೇಮ ಅವರು ಕೃಷ್ಣನ ಒಂದು ವಿಚಾರ ಅಂದ್ರೆ ಒಂದು ಒಳ್ಳೆ ಅರ್ಥಪೂರ್ಣವಾದಂತಹ ಒಂದು ವಿಚಾರವನ್ನ ತಿಳಿಸಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ.
11: ನಮಸ್ತೆ ಮೇಡಮ್. ಶುಭೋದಯ.
8: ಶುಭೋದಯ. ಉಮಾ ಮೇಡಮ್,
11: ಆಯ್ತಮ್ಮ?
8: ಆಯ್ತು, ನಮ್ದಾಯ್ತು, ನಿಮ್ದಾಯ್ತಾ?
11: ಹೂನಪ್ಪ, ಇನ್ನು ಆಗಿಲ್ಲ, ಆಗ್ಬೇಕಿನ್ನು. ಹಿರೇತಾ ಪಲ್ಯ.
8: ಸೂಪರ್. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ತಮಗೆ,
11: ನಿಮಗೂ ನಿಮಗೂ ಎಲ್ಲರಿಗೂ, ಕೆಲವರಿಗೂ ಎಲ್ಲರಿಗೂ ಜನ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಮ್ಮ ಕಡೆಯಿಂದ.
8: ಸೂಪರ್ ಸೂಪರ್ ಮ್ಯಾಮ್. ಯಾವ ಹಾಡ್ ಹಾಡ್ ಹೇಳ್ತೀರಾ ಅಥವಾ ಕೃಷ್ಣ ನುಡಿದ ಮಾತು?
11: ಬೇಗನೆ ಬಾರೋ ಫಿಲಮ್ ಇನ್ ತಗೊಂಡಿದ್ದೀನಮ್ಮ.
8: ಹಾಡಿ ಹಾಡಿ.
11: ಅಲಾರಿ ಅಲಾರಿ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರೋ, ಶ್ರೀ ಕೃಷ್ಣ ನೀ ಬೇಗ ಬಾರೋ. ಅಲಾರಿ ಅಲಾರಿ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರೋ, ಶ್ರೀ ಕೃಷ್ಣ ನೀ ಬೇಗ ಬಾ. ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ, ನನ್ನ ಮನದಲ್ಲಿ ಇಂದು ನಿನ್ನ ರೂಪವೇ. ಬಲ್ಲೆಯ ಕೃಷ್ಣನೇ, ನಿನ್ನೆ ಕನಸಲ್ಲೂ ನಾನು ನಿನ್ನ ಕಂಡೆನೆ, ನಿನ್ನ ಮನ ನೋಡು ಆಸೆನ ತಾಳಲಾರೆನೆ. ಕೇಶವ ಮಾಧವ ರಾಧಾಲೋಲ, ಅಲಾರಿ ಅಲಾರಿ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರೋ, ಶ್ರೀ ಕೃಷ್ಣ ನೀ ಬೇಗ ಬಾರೋ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ ಅವಕಾಶ ಕೊಟ್ಟಿದ್ದಕ್ಕೆ.
8: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಮ್ಯಾಮ್.
11: ಥ್ಯಾಂಕ್ ಯು ಮಾ.
8: ಓಕೆ, ಉಮಾ ಅವರು ಕೃಷ್ಣನ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ, ನಮಸ್ತೆ.
12: ನಮಸ್ಕಾರ ಮೇಡಮ್.
8: ಯಾರಿದು?
12: ಸೋಮಶೇಖರ್ ಅಂತ ಮೇಡಮ್.
8: ಓಕೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
12: ಆರಾಮ ಮೇಡಮ್, ನೀವು?
8: ಸೂಪರ್ ಆಗಿದ್ದೀವಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ. ಗೀತೆಯನ್ನ ಹಾಡ್ತೀರಾ ಕೃಷ್ಣ ಆಡಿದ ಮಾತುಗಳನ್ನ
12: ತಿಳಿಸ್ತೀರಾ? ಲಾಲಿ ಲಾಲಿ ಲಾಲಿ ರಮಣೀಯ.

0: ಮನೆಗೆ ಪದ ಮಾಲೆ ಲಾಲಿ ಶ್ರೀ ಚಕ್ರಧಾರಿಗೆ ಶಿರ ಬಾಗಿಲಾಲಿ ರಾಜೀರನೇತ್ರನಿಗೆ ರಮಣೀಯ ಲಾಲಿ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ, ಸೋಮಶೇಖರ್ ತಟ್ಟಿಯವರು ಸ್ವಾತಿ ಮುತ್ತು ಚಿತ್ರದಿಂದ ಕೃಷ್ಣನ ಹಾಡನ್ನ ಹಾಡಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ನಮಸ್ತೆ.
2: ಜನ್ಮಾಷ್ಟಮಿಯ ಶುಭಾಶಯಗಳು
1: ತಮಗೂ ಕೂಡ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಓಕೆ ಶುಭ ಮೇಡಮ್,
2: ಚೆನ್ನಾಗಿದೆಯಲ್ಲ, ಖುಷಿ ಆಗ್ತಾ ಇದೆ ವಾತಾವರಣ.
1: ಎಸ್, ಸೂಪರ್ ಆಗಿದೆ. ಕೊಳಲಿನ ನಾದ ಬೆಳಗ್ಗೆ ಬೆಳಗ್ಗೆನೆ
2: ಅಲ್ವಾ?
1: ಎಸ್, ಅದರಲ್ಲೂ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಅಲ್ಲಿ ಬೆಳಗ್ಗೆನೆ ನಾವು ಯಾವಾಗ್ಲೂ ದಿನ ಕೊಳಲಿನ ನಾದ ಕೇಳಿ ಖುಷಿ ಆಗುತ್ತೆ.
2: ನಿಜ, ಹೌದು.
1: ಎಸ್, ಶುಭ ಮೇಡಮ್ ಹೇಳಿ, ಇವತ್ತು ಹಾಡು ಹೇಳ್ತಿರೋ ಅಥವಾ ಕೃಷ್ಣನ ಮಾತುಗಳನ್ನ ತಿಳಿಸ್ತಿರೋ?
2: ಕೃಷ್ಣನ್ ಮಾತು ತಿಳಿಸಿದೀನಿ.
1: ಖಂಡಿತ ಖಂಡಿತ ಖಂಡಿತ.

0: గోపాల కృష్ణ
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶುಭಾ ಮ್ಯಾಮ್.
0: ನಿಮಗೂ ಕೂಡ ಧನ್ಯವಾದಗಳು.
1: ಓಕೆ, ಎಸ್ ತುಂಬಾ ಚೆನ್ನಾಗಿ ಸೊಗಸಾಗಿ ಹಾಡಿದ್ರು ನಮ್ಮ ಕೃಷ್ಣನ ಹಾಡಿನ ಬಗ್ಗೆ ತುಂಬಾ ಚೆನ್ನಾಗಿ ಹಾಡಿದ್ರು ಶುಭಾ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ಹಲೋ
2: ಹಲೋ
1: ನಮಸ್ತೆ.
2: ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮಂಜುನಾಥ್.
2: ಜನ್ಮಾಷ್ಟಮಿಯ ಶುಭಾಶಯಗಳು.
1: ನಿಮಗೂ ಕೂಡ
2: ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ, ಚೆನ್ನಾಗಿತ್ತು ವಿಷಯ.
1: ಓಕೆ, ಶುಭಾ ಮೇಡಮ್, ಶೋಭಾ ಮೇಡಮ್, ಶುಭಾ ಶೋಭಾ ಎಲ್ಲ ಕನ್ಫ್ಯೂಷನ್. ಓಕೆ, ನಿಮಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
2: ಎಲ್ಲ ನಮ್ಮ ಇಡೀ ನಮ್ಮ ಸಮಾಜಕ್ಕೆ ಲೋಕಕ್ಕೆ ಎಲ್ಲ ಒಳ್ಳೇದ್ ಮಾಡ್ಲಿ ಅದನ್ನ ಫಸ್ಟ್ ಕೇಳ್ಕೊತೀನಿ ಅಲ್ವಾ.
1: ಎಸ್ ಖಂಡಿತ. ಓಕೆ,
2: ಸಮಾಚಾರ ಆರಾಮ? ಎಲ್ಲ
1: ಸೂಪರ್ ಆಗಿದ್ದೀವಿ. ನೀವು
2: ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ.
1: ಅಡಿಮ
2: ಬಾರೋ ಬಾರೋ ಮುರಳೀಧರ ಕೃಷ್ಣ.

ಕೃಷ್ಣ ಬಾರೋ ಬಾರೋ ಶರಣೆಂಬೆನು ದೇವ ನಂದ ಕಿಶೋರ ನೀ ನವನೀತ ಚೋರ

ಬಾರು ಬಾರು ಮುರಳೀಧರ ಕೃಷ್ಣ, ಬಾರು ಬಾರು ಶರಣಂಬೆನು ದೇವಾ.

0: ನಾ ಭಕ್ತಿಯಿಂದ ಕೃಷ್ಣನ ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಅಯ್ಯೋ ಹಲೋ ಹಲೋ
1: ಹಲೋ
0: ನಮಸ್ತೆ
1: ನಮಸ್ತೆ ಗುಡ್ ಮಾರ್ನಿಂಗ್
0: ಗುಡ್ ಮಾರ್ನಿಂಗ್
1: ಜನ್ಮಾಷ್ಟಮಿ ಶುಭಾಶಯಗಳು
0: ನಿಮಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮೀನಾ ಮೇಡಮ್. ಹೇಗ್ ನಡೀತಾ ಇದೆ ಆಚರಣೆ?
1: ಆಚರಣೆ ಮನೆಯಲ್ಲಿ ಮಾಡಿದ್ವಿ,
0: ಆಮೇಲೆ
1: ದೇವಸ್ಥಾನಕ್ಕೆ
0: ಹೋಗ್ಬೇಕು.
1: ಇದೆ ಮಲ್ಲೇಶ್ವರಂನಲ್ಲೇ
0: ಸೂಪರ್ ಸೂಪರ್
1: ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಎಲ್ಲಾ ತಿಂಡಿಗಳ ಅಲಂಕಾರ ಮಾಡಿರ್ತಾರೆ, ಕಣ್ ತುಂಬಿಸ್ಕೊಂಡು ಬರೋದು.
0: ಓಕೆ, ಯಾವ ಗೀತೆ ಹಾಡ್ತಿರೋ? ಕೃಷ್ಣ ಆಡಿದ ಮಾತುಗಳನ್ನು ತಿಳಿಸ್ತೀನಿ.
1: ನೀಲ ನೀಲ ನೀಲ ಮೇಘ ಶಾಮ, ನೀಲ ನೀಲ ನೀಲ ಮೇಘ ಶಾಮ, ಓಡಿ ಓಡಿ ಬಾ ನೀಲಾದೇವಿ ರಮಣನೆ ನಿಗಮ ವೇದ್ಯ ಬಾ, ನೀಲಾದೇವಿ ರಮಣನೆ ನಿಗಮ ವೇದ್ಯ ಬಾ, ಬಾಯಿ ಬಾಯಿ ಪುಟ್ಟ ಬಾಯಿ ಮಣ್ಣು ನೊಂದ ಬಾಯಿ, ಮಣ್ಣು ಕಾಣಲೆಲ್ಲ ಜಗವ ಕಂಡಳು ತಾಯಿ, ಮಣ್ಣು ಕಾಣಲೆಲ್ಲ ಜಗವ ಕಂಡಳು ತಾಯಿ, ದೂರ ದೂರ ದುರುತದೆ ನಿನ್ನ ನಾಮ, ಸಾರಿ ಸಾರಿ ಬಜಿಪೆನು ಪರಿ

0: ಓಕೆ ಥ್ಯಾಂಕ್ ಯು ಧನ್ಯವಾದಗಳು.
1: ಬಾಯಲ್ಲಿ ಯಶೋದ ಮಣ್ಣು ತಿಂದ ಅಂತ ಬಾಯಿ ತೆಗೆ ಅಂದ್ರೆ ಜಗವನ್ನೇ ಕಂಡ್ಲಂತೆ.
0: ಓಕೆ ಸೂಪರ್ ಸೂಪರ್ ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮೀನಾ ಅವರು ಒಂದು ಸುಂದರವಾದ ಕೃಷ್ಣನ ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ.
2: ಹಾಯ್ ಶ್ವೇತಾ.
0: ಹಾಯ್ ಕುಸುಮಾ ಅವರೇ,
2: ಚೆನ್ನಾಗಿದ್ದೀರಾ?
0: ಸೂಪರ್ ಆಗಿದ್ದೀವಿ, ನೀವು?
2: ನಾನು ಸೂಪರ್, ಡಬಲ್ ಸೂಪರ್ ಆಗಿದ್ದೀನಿ.
0: ಓಕೆ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
2: ನಿಮಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು, ಎಲ್ಲರಿಗೂ ಕೂಡ, ಸಮಸ್ತ ಜನಕ್ಕೂ ಕೂಡ ಶುಭಾಶಯಗಳು.
0: ಓಕೆ ಕುಸುಮಾ ಅವರು. ಓಕೆ ಇವತ್ತು
2: ಇವತ್ತು ಕೃಷ್ಣ ಹೇಳಿದ್ದು ನಾನು ಅದು ಒಂದು ಫಾಲೋ ಮಾಡ್ತೀನಿ, ವರ್ತಮಾನದಲ್ಲಿರು ಅಂತ ಹೇಳಿರ್ತಾರೆ ಕೃಷ್ಣ ಅವರು. ಹಾಗಾಗಿ ಯಾವಾಗ್ಲೂ ಕೂಡ ವರ್ತಮಾನದಲ್ಲೇ ಇರ್ಬೇಕು, ಎಲ್ಲದು ಕೂಡ ಬರುತ್ತೆ ಹೋಗುತ್ತೆ ಅಂತ ಅವ್ರು ಹೇಳಿರೋ ಒಂದು ಸರ್ವಕಾಲಿಕ ಸತ್ಯವಾದ ಮಾತಿದು. ನಾನು ಕೂಡ ಜೀವನದಲ್ಲಿ ಅದನ್ನೇ ಫಾಲೋ ಮಾಡ್ತೇನೆ. ಕೃಷ್ಣನ್ ಬಗ್ಗೆ ಒಂದು ಹಾಡು.
0: ಓಕೆ.
2: ಕಂಡೆ ಕಂಡ

0: ಥ್ಯಾಂಕ್ ಯು ಶ್ವೇತಾ.
1: ಓಕೆ, ಥ್ಯಾಂಕ್ ಯು ಕುಸುಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ತುಂಬ ಚೆನ್ನಾಗಿ ಸೊಗಸಾಗಿ ಹಾಡಿದ್ರು ನಮ್ಮ ಕುಸುಮ ಅವರು ಕೃಷ್ಣನ ಹಾಡನ್ನ ಅಂತ ಹೇಳ್ತಾ. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ಎಲ್ಲಿಗೂ ಹೋಗ್ಬೇಡಿ, ವೇಟ್ ಮಾಡ್ತಾ ಇರಿ. ನೀವು ಕೂಡ ಕರೆ ಮಾಡಿ ಹಾಡ್ಬೋದು, ಹಾಗೆ ಕೃಷ್ಣನ ನುಡಿದ ಮಾತುಗಳನ್ನ ಆಡ್ಬೋದು ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
0: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ. ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಸೇತರೆ ಮಾತು ನಿಮ್ದು, ಸಂದೇಶ ಕೃಷ್ಣಂದು. ಎಸ್, ಈ ಒಂದು ಟಾಪಿಕ್ನಲ್ಲಿ ನೀವು ಕೃಷ್ಣನ ಹಾಡನ್ನು ಹಾಡ್ಬೋದು, ಹಾಗೆ ಕೃಷ್ಣ ನುಡಿದ ಮಾತುಗಳನ್ನು ನೀವು ನುಡಿಬಹುದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
6: ಹಲೋ, ನಮಸ್ತೆ ರೀ ಮೇಡಮ್.
5: ನಮಸ್ತೆ ನವಾಜ್ ಅವರೇ.
6: ಆರಾಮದಿರಿ ಮೇಡಮ್?
5: ಸೂಪರ್ ಆಗಿದ್ದೀವಿ. ನೀವು?
6: ನಾವು ಸೂಪರ್ ಆಗಿದ್ದೇವ್ರಿ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರಕತ್ತಾರೆ. ಕೇಳತ್ತಾರೆ ಜನ್ಮಾಷ್ಟಮಿ, ಶ್ರೀಕೃಷ್ಣನ ಜನ್ಮಾಷ್ಟಮಿಯ ಶುಭಾಶಯಗಳು ಮೇಡಮ್, ನಿಮಗ ಹಾಗೂ ನಿಮ್ಮ ಸಿಬ್ಬಂದಿ ಅವರಿಗೆ, ನಮ್ಮ ಎಲ್ಲ ಕೇಳುಗರು ಮಿತ್ರರು ಇರ್ರಿ ಮೇಡಮ್.
5: ಧನ್ಯವಾದಗಳು ನವಾಜ್ ಅವರೇ. ನಿಮ್ ಕಡೆ ಹೇಗೆ ಆಚರಣೆ ಮಾಡ್ತಾ ಇದ್ದಾರೆ?
6: ನಮ್ ಕಡೆ ಏನ್ ಜಾಸ್ತಿ ಆಚರಣೆ ಮಾಡಂಗಿಲ್ರಿ ಮೇಡಮ್, ಅದು ಹಂಗೆ ಸ್ವಲ್ಪ ಸ್ವಲ್ಪ ಮಾಡ್ತಾರಿ ಕೆಲವೊಬ್ಬರಿ, ನಮ್ಮಲ್ಲಿ ಬಹಳ ಮಾಡಲ್ರಿ ಮೇಡಮ್.
5: ಹೌನ್ರಿ, ಯಾವ ಹಾಡನ್ನ ಹಾಡ್ತೀರಾ ಅಥವಾ ನೋಡಿ?
6: ಸ್ವಲ್ಪ ಹಾಡ್ಬಿಡ್ತೀನಿ ನೋಡಿ ಮೇಡಮ್ ಒಂದ್ರಿ.
5: ಹಾಡಿಪ.
6: ಎಷ್ಟು ಸುಂದರ ಉಡುಪಿಯ ಕೃಷ್ಣನ ಮಂದಿರ, ಎಷ್ಟು ಸುಂದರ ಉಡುಪಿಯ ಕೃಷ್ಣನ ಮಂದಿರ, ಕನಕನ ನೋಡಿದಿರ ಅವನ ಭಕ್ತಿಗೆ ಸಾಟಿ ಯಾರಿಲ್ಲ, ಕಡಗೊಲು ಕೈಯಲ್ಲಿ ಹಿಡಿದು ಜಗದ ಜಾಲಗಳ ಕಡಿದು ಭಕ್ತಿಯ ಮುಕ್ತಿಯ ಕಳೆದು ಸುಂದರ ಮರೆತೆಯ ನೋಡಿ ಸುಂದರ ಮೂರ್ತಿಯ ನೋಡಿದಿರ, ಎಷ್ಟು ಸುಂದರ ಉಡುಪಿಯ ಕೃಷ್ಣ ಮಂದಿರ. ಧನ್ಯವಾದ ಮೇಡಮ್.
5: ಧನ್ಯವಾದಗಳು ಕರೆ ಮಾಡಿದಕ್ಕೆ.
6: ಧನ್ಯವಾದ. ನಮಸ್ತೆ ಮೇಡಮ್.
5: ನಮಸ್ತೆ. ಓಕೆ, ನವಾಸ್ ಅವರು ಕರೆ ಮಾಡಿ ಕೃಷ್ಣನ ಒಂದು ಹಾಡನ್ನ ಸುಂದರವಾಗಿ ಹಾಡಿದ್ದಾಯ್ತು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
7: ಹಲೋ, ನಮಸ್ತೆ ಶ್ವೇತಾ.
5: ನಮಸ್ತೆ ಬೀನಾ ಮೇಡಮ್.
7: ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ.
5: ನಿಮಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಓಕೆ, ಇವತ್ತು
7: ಹೇಳಿದ ಮಾತುಗಳು ಅಂದ್ರೆ ಕರ್ಮಣ್ಯ ವಾ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ.
5: ಓಕೆ,
7: ನನ್ನ ಕರ್ಮ ಮಾಡೋದು ನಮ್ಮ, ನಾವು ಕೆಲಸ ಮಾಡಿದ್ರೆ ಅದರ ಫಲ, ಕೆಲಸ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿ,
5: ಅದರ
7: ಫಲಾಫಲ ಅವನಿಗೆ
5: ಬಿಟ್ಟಿದ್ದು. ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು.
7: ಹಾಡಿ. ಚೆಲುವನು ನಮ್ಮ ಚೆಲುವು ನಮ್ಮ ಉಡುಪಿ ಕೃಷ್ಣನ ಚೆಲುವು, ಚೆಲುವನು ನಮ್ಮ ಚೆಲುವು ನಮ್ಮ ಉಡುಪಿ ಕೃಷ್ಣನ ಚೆಲುವು, ಸುಂದರ ನಯನ ಅರವಿಂದ ವದನ ದೇವಕಿ ಕಂದನ ಆನಂದ ಕಂದನ, ಚೆಲುವು ನೋಡಮ್ಮ ಚೆಲುವು ನಮ್ಮ ಉಡುಪಿ ಕೃಷ್ಣನ ಚೆಲುವು, ಅಡಗಿ ಗೋಪಿ ಚಂದನದಲ್ಲಿ ಪಡುವನ ಕಡಲನ್ನು ಹಡಗಲಿ ದಾಟಿ ಮಧ್ವಾಚಾರ್ಯರ ಕೈಗಳ ಸೇರಿ ಉಡುಪಿಯಲ್ಲಿ ನೆಲೆ ಮಾಡಿ ನಿಂತವನ ಚೆಲುವು ನೋಡಮ್ಮ ಚೆಲುವು ನಮ್ಮ ಉಡುಪಿ ಕೃಷ್ಣನ ಚೆಲುವು. ಧನ್ಯವಾದ ನಮ್ಮ.
5: ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದಕ್ಕೆ.
7: ಧನ್ಯವಾದ.
5: ಓಕೆ, ಎಸ್ ಬೀನಾ ಮೇಡಮ್ ಅವರು ಒಂದು ಕೃಷ್ಣನ ನುಡಿ ಮಾತುಗಳನ್ನ ಆಡಿ ಹಾಗೆ ಕೃಷ್ಣನ ಹಾಡನ್ನು ಕೂಡ ಸೊಗಸಾಗಿ ಹಾಡಿದ್ರು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
8: ಹಲೋ ಮೇಡಮ್ ಅರೆ, ನಮಸ್ಕಾರ, ಹೇಗಿದ್ದೀರಾ?
5: ನಮಸ್ತೆ ಚಿಕ್ಕಪ್ಪರೆ, ಹೇಗಿದ್ದೀರಾ?
8: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅರೆ.
5: ನಾವು ಕೂಡ ಸೂಪರ್ ಆಗಿದ್ದೀವಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ.
8: ನಿಮಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಮತ್ತೆ ನಮ್ ಎಲ್ಲೆಲ್ಲಿ ನಮ್ಮ ಶಿವಮೊಗ್ಗ ರೇಡಿಯೋ ಎಲ್ಲೆಲ್ಲಿ ಯಾರ್ಯಾರು ಕೇಳ್ತಾ ಅವ್ರೆಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ತಿಳಿಸುತ್ತಾ, ಈಗ ಕೃಷ್ಣನಿಗೆ ಸಂಬಂಧಪಟ್ಟ ಹಾಡನ್ನ ಹೇಳ್ತೇನೆ ಮೇಡಮ್ ಅರೆ.
5: ಹಾಡಿ ಹಾಡಿ.
8: ಆದ್ರೆ ಅದ್ರಲ್ಲಿ ಕೃಷ್ಣ ಅಂತ ಬರೋದಿಲ್ಲ, ಆದ್ರೂ ಅದು ಕೃಷ್ಣಕ್ಕೆ ಸಂಬಂಧಪಟ್ಟಿರೋ ಹಾಡಯ್ಯ.
5: ಓಕೆ ಓಕೆ,
8: ಹಾಡ್ಲೇನ್ರಿ?
5: ಹಾಡಿ ಹಾಡಿ.
8: ಭೂಮಿಗೆ ಬಂದ

0: ಈ ಪಾದವು ಮೈಸೋಕಲು, ಈ ಪಾದವು ಮೈಸೋಕಲು, ನನ್ನಲ್ಲಿ ಎಂತ ಆನಂದವು, ನನ್ನಲ್ಲಿ ಎಂತ ಆನಂದವು. ಆಕಾಶದಲ್ಲಿ ಬೆಳಕಾಗಿ ಬಂದೆ, ಆಕಾಶದಲ್ಲಿ ಬೆಳಕಾಗಿ ಬಂದೆ, ಈ ಭೂಮಿಯಲ್ಲಿ ಹಸಿರಾಗಿ ನಿಂತೆ. ಹೂವಿನಲ್ಲಿ ಕಂಪು, ಗಾಳಿಯಲ್ಲಿ ತಂಪು, ಸಂಗೀತದಲ್ಲಿ ಇಂಪಾದ ನೀನು. ಭೂಮಿಗೆ ಬಂದ ದೇವಕ್ಕೆ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಧನ್ಯವಾದಗಳು ಮೇಡಮ್ ಅವರೇ.
1: ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
0: ನಮಸ್ಕಾರ.
1: ನಮಸ್ಕಾರ. ಓಕೆ, ಚಿಕ್ಕಪ್ಪ ಅವರು ಕೃಷ್ಣನ ಒಂದು ಹಾಡನ್ನ ಹಾಡಿದ್ದಾಯ್ತು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ.
3: ದಿಸ್ ಕಾಲ್ ಇಸ್ ನೌ ಬೀಯಿಂಗ್ ರೆಕಾರ್ಡೆಡ್.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅಂತ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ.
2: ತಮಗೂ ಕೂಡ ಮೇಡಮ್.
1: ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ರೊಟ್ಟಿ, ಎಣ್ಣೆಗಾಯಿ, ಬದನೆಕಾಯಿ ಗೊಜ್ಜು ಮೇಡಮ್.
1: ಹಾ, ಸೂಪರ್.
2: ನಿಮ್ದು ಆಯ್ತಾ ಮೇಡಮ್?
1: ನಮ್ದು ಆಯ್ತು.
2: ಏನ್ ಮಾಡ್ಕೊಂಡ್ರಿ ಮೇಡಮ್?
1: ಪುಳಿಯೋಗರೆ ಇವತ್ತು.
2: ಸೂಪರ್.
1: ಓಕೆ, ಹಾಡನ್ನ ಹೇಳ್ತಿರೋ ಕೃಷ್ಣ ನುಡಿದ ಮಾತುಗಳನ್ನ
2: ಮೇಡಮ್. ನಾನು ಸತೀಸಕ್ಕು ಬಾಯಲ್ಲಿ ನಮ್ಮ ಜನಕಮ್ಮ ಅವರ ಹಾಡಿರೋದು, ಚೀವುದಯ ಶಂಕರ್ ಅವರ ಸಾಹಿತ್ಯ, ಸತ್ಯಮ್ ಅವರ ಸಂಗೀತ, ಅದೇ ಒಂದು ಗೀತೆ ತಗೊಂಡಿದ್ದೀನಿ.
1: ಓಕೆ, ಹಾಡಿಪ.
2: ಬೆಳಗಾಯಿತು ಶ್ರೀ ಗೋಪಾಲ, ಏಳೋ ವಿಠಲ ಕಂಠೆರೆಯೋ ವಿಠಲ. ಬೆಳಗಾಯಿತು ಶ್ರೀ ಗೋಪಾಲ, ಏಳೋ ವಿಠಲ ಕಂಠೆರೆಯೋ ವಿಠಲ. ಕರದಿಯ ಆರತಿಯ ಹಿಡಿದು ಉಷ ಬಂದಳಯ್ಯ ನೋಡು, ಹೊನ್ನ ಕಾಂತಿಯನ್ನು ಸುರಿಸಿ ರವಿ ಬಂದನಯ್ಯ ನೋಡು. ಉದಯ ರಾಗವನ್ನು ಮುದದಿ ಬಾನಾಡಿ ಆಡುತ್ತಿದೆ ಕೇಳು, ಉದಯ ರಾಗವನ್ನು ಮುದದಿ ಬಾನಾಡಿ ಆಡುತ್ತಿದೆ ಕೇಳು. ಬೆಳಗಾಯಿತು ಶ್ರೀ ಗೋಪಾಲ, ಏಳೋ ವಿಠಲ ಕಂಠೆರೆಯೋ ವಿಠಲ. ಪಾದ ಕಮಲಗಳ ಸೇರಿ ತಾರೆಯು ಅರಳುತ್ತಿದೆ ನೋಡು, ಹೂವ ಪರಿಮಳವ ತಂದು ತಂಗಾಳಿ ಚೆಲ್ಲಿದೆ ನೋಡು. ಓಂ ಎಂಬ ನಾದವನು ಪಾಡೋ ಭ್ರಮರ ಗೀತೆಯ ಕೇಳು, ಓಂ ಎಂಬ ನಾದವನ್ನು ಪಾಡೋ ಭ್ರಮರವ ಗೀತೆಯ ಕೇಳು. ಬೆಳಗಾಯಿತು ಶ್ರೀ ಗೋಪಾಲ, ಏಳೋ ವಿಠಲ ಕಂಠೆರೆಯೋ ವಿಠಲ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಸುಬ್ರಹ್ಮಣ್ಯ ಸರ್.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರು. ಸತಿ ಸಕ್ಕು ಬಾಯಿ ಚಿತ್ರದ ಕೃಷ್ಣನ ಹಾಡನ್ನ ಸುಬ್ರಹ್ಮಣ್ಯ ಅವರು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
4: ಹಲೋ, ಶ್ವೇತಾ ಮೇಡಮ್ ಅವರೇ.
1: ಹಾ, ಸೂಪರ್ ಆಗಿದ್ದೀವಿ, ನೀವು? ಉಲ್ಲಾಸ್ ಅವರೇ. ಆಯ್ತಾ ತಿಂಡಿ?
4: ನಿಮ್ದು?
1: ಹಾ, ನಮ್ದು ಪುಳಿಯೋಗರೆ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ.
4: ನಿಮಗೂ ಮೇಡಮ್, ರೇಡಿಯೋ ಸಿಬ್ಬಂದಿ ಅವರಿಗೂ ಮೇಡಮ್.
1: ಓಕೆ.
4: ಹಾ ಮೇಡಮ್.
1: ಉಲ್ಲಾಸ್ ಅವರು ಇವತ್ತು.
4: ಹಾ, ಕೃಷ್ಣ ಹಾಡಿ ಹೇಳ್ಬೇಕು ಮೇಡಮ್.
1: ಹಾ, ಹಾಡಿ
4: ಹೇಳ್ತೀನಿ ಮೇಡಮ್. ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತಿ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ರುಚಿಕಾ ಪತಿ, ನಯನ ಮೋಹನ ಕೃಷ್ಣ ನೀರದೀಕ್ಷಣ. ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತಿ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಸುಜನ ಬಾಂಧವ ಕೃಷ್ಣ ಸುಂದರ ಕೃತಿ, ಮಗನ ಕೋಮನ ಕೃಷ್ಣ ಮಾಧವ ಹರಿ, ವಸುಮಪತಿ ಕೃಷ್ಣ ವಾಸವಾನುಜ, ವರಗುಣಕರ ಕೃಷ್ಣ ವೈಷ್ಣವ ಕೃತಿ. ಸುರುಚಿರಾನನ ಕೃಷ್ಣ ಶೌರ್ಯವಾರಿದೆ, ಮುರುಹರಾರ ವಿಭೋ ಕೃಷ್ಣ ಮುಕ್ತಿದಾಯಕ, ವಿಮಲ ಪಾಲಕ ಕೃಷ್ಣ ವಲ್ಲಭೀಪತಿ, ಕಮಲ ಲೋಚನ ಕೃಷ್ಣ ಕಾಮದಾಯಕ. ಜಯ ಜನಾರ್ದನ ಕೃಷ್ಣ ರಾಧಿಕಾ ಪತಿ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ.
5: ಸಾಕ ಮೇಡಮ್.
1: ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
5: ಇಷ್ಟೇ ಮೇಡಮ್ ಹೇಳಿಕ್ ಬರೋದು.
1: ಚೆನ್ನಾಗಿ ಹಾಡಿದ್ವಿ, ಥ್ಯಾಂಕ್ ಯು ಮ್ಯಾಮ್.
5: ಥ್ಯಾಂಕ್ ಯು ಮೇಡಮ್.
1: ಓಕೆ, ಸೂಪರ್ ಆಗಿ ಹಾಡಿದ್ರು ಉಲ್ಲಾಸ್ ಅವರು. ಜಯ ಜನಾರ್ದನ ಎಲ್ಲರೂ ಕೇಳುವಂತಹ ಸಾಂಗ್ ಈಗಂತೂ ಟ್ರೆಂಡ್ ಆಗಿ ಹೋಗಿದೆ. ಸೊ ಕೃಷ್ಣನ ಹಾಡನ್ನ ಈಗ ತಾನೇ ಉಲ್ಲಾಸ್ ಅವರು ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
6: ನಮಸ್ಕಾರ ಮೇಡಮ್.
1: ನಮಸ್ತೆ, ನಮಸ್ತೆ ಬಸವರಾಜ್ ಸರ್.
6: ಚೆನ್ನಾಗಿದ್ರೆ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
6: ನಾವು ಆರಾಮಾಗಿದ್ದೀವಿ.
1: ಓಕೆ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ.
6: ತಮಗೂ ಕೂಡ ಹಾಗೂ ಕೇಳುಗರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು.
1: ಓಕೆ, ಇವತ್ತು ಗೀತೆ ಹಾಡ್ತೀರಾ ಅಥವಾ ಕೃಷ್ಣ ನುಡಿದ ಮಾತುಗಳನ್ನ ತಿಳಿಸ್ತೀರೋ?
6: ಮೇಡಮ್, ನಾನೊಂದು ಕೃಷ್ಣನ ಬಗ್ಗೆ ಕವನ ಬರೆದಿದ್ದೀನಿ. ಅದು ಕಾಕಾ ಬಳ್ಳಿಯಲ್ಲಿ ಕಾಕಾ ಕೀಕಿ ಕೂಕೋ ಇದರಲ್ಲಿ.
1: ಓಕೆ ಹಾಡಿ, ಹಾ ಹೇಳಿ.
6: ಅದ್ರ ಬಗ್ಗೆ ಹೇಳ್ತೀನಿ ಮೇಡಮ್.
1: ಹಾಡಿ ಸರ್.
6: ಕನಕದಾಸರ ನಿಜ ಭಕ್ತಿಗೆ ಒಲಿದು ಗೋಡೆಯ ಒಡೆದು ಕಂಡವನೇ, ಕಾಳಿಂಗನ ಸಿರದಿ ಹೆಜ್ಜೆಯ ನಿಟ್ಟು ಚೈತಕ ಭರತ ನಾಟ್ಯವ ಗೈದವನೇ, ಕಿರು ಬೆರಳಲ್ಲಿ ಗೋವರ್ಧನ ಗಿರಿಯ ಎತ್ತಿ ಗೋಕುಲವನ್ನೇ ಕಾಯ್ದವನೇ, ಕೀಟಲೆ ಮಾಡುತ್ತ ಗೋಪಿಯರ ಬೆಣ್ಣೆಯ ಮುದ್ದೆಯ ಕದ್ದವನೇ, ಕುಚೇಲನ ಬಡವನಾದರೂ ಸ್ನೇಹದಿ ಸಹೋದರ ಪ್ರೀತಿಯ ಇಟ್ಟವನೇ, ಕೂರ್ಮ ಅವತಾರವ ಪಡೆದು ಜಗಕ್ಕೆ ಸಂರಕ್ಷಣೆಯ ಕೊಟ್ಟವನೇ, ಕೃಷ್ಣ ಮುಕುಂದ ಮುರಾರಿ ನಾಮದಿ ಭಕ್ತಗಣ ಪೊರೆದವನೇ, ಕೆನೆಯ ಮೊಸರಂತೆ ಮಣ್ಣುಂಡು ಬ್ರಹ್ಮಾಂಡವನ್ನು ತೋರಿದವನೇ, ಕೇಶವ ಮಾಧವ ವಲ್ಲಭ ರೂಪದಿ ರಾಧೆಯ ಮನವನ್ನು ಗೆದ್ದವನೇ, ಕೈಯನ್ನು ಹಿಡಿದು ಆಡುತ್ತ ನಲಿದು ರುಕ್ಮಿಣಿ ಹೃದಯದಿ ನಿಂತವನೇ, ಕೊಳಲಿನ ಮಧುರ ನಾದದಿ ಗೋವಿಗೆ ಖುಷಿಯ ಕೊಟ್ಟವನೇ, ಕೋಗಿಲ ಮೈನ ಗಿಣಿಗಳ ಸ್ವರ ಮಾಧುರ್ಯದಿ ಬೆರೆತವನೇ, ಕೌರವ ದಂಡು ದಾಳಿಯ ಎದರು ಆರ್ತಕ್ಕೆ ಸಾರಥಿಯಾದವನೇ, ಕಂಸನ ಸೊಕ್ಕು ಬಾಲ್ಯದಿ ಮೆಟ್ಟಿ ಮಹಾಭಾರತ ನಾಯಕನಾದವನೇ.
1: ಸೂಪರ್ ಸೂಪರ್ ಸರ್, ಕಾಯಿಂದ ಕಂ ಕಹವರೆಗೂ ಚೆನ್ನಾಗಿ ಹೇಳಿದ್ರಿ, ಸಖತ್ತಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
6: ಧನ್ಯವಾದ ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಓಕೆ, ತುಂಬಾ ಚೆನ್ನಾಗಿ ಸೊಗಸಾಗಿ ಕೃಷ್ಣನ ಕವನವನ್ನ ತಿಳಿಸಿದ್ರು ನಮ್ಮ ಬಸವರಾಜ್ ಸರ್ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
7: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ನಮಸ್ತೆ ಸತೀಶ್, ಆಯ್ತಾ ತಿಂಡಿ? ಸೂಪರ್, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
7: ಮೇಡಮ್ ಎಲ್ಲಾರ್ಗೂ, ಮೇಡಮ್ ಎಲ್ಲ ನಮ್ಮ ಕೇಳಿದ ಮಿತ್ರರಿಗೆ ಮತ್ತೆ ಎಲ್ಲಾರ್ಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು ಮೇಡಮ್.
1: ಓಕೆ,
7: ಎಲ್ಲ ಒಳ್ಳೇದಾಗ್ಲಿ ಮೇಡಮ್.
1: ಓಕೆ ಸರ್, ನಮ್ಮಲ್ಲಿ ತಿಂಡಿ ಪುಳಿಯೋಗರೆ. ಇವತ್ತು ಯಾವ ಹಾಡನ್ನ ಹಾಡ್ತೀರಾ ಅಥವಾ ಕೃಷ್ಣ ನುಡಿದ ಮಾತನ್ನ ತಿಳಿಸ್ತೀರೋ?
7: ಒಂದು ಹಾಡು ಹೇಳ್ತೀನಿ ಮೇಡಮ್.
1: ಹಾಡಿ ಸರ್.
7: ಒಂದು ಹಾಡು ಹೇಳ್ತೀನಿ. ಜಗದೋದಾರನ ಜಗದೋ

0: ಇಳಿಯುತ ಸುಗುಣಾಂತರಂಗನ ಆಡಿಸಿದಳಶ ಯೋಗೆ ಸುಗುಣಾಂತರಂಗನ ಆಡಿಸಿದಳಶೋಗೆ ಜಗದೋತ್ಥಾರನ ಆಡಿಸಿದಳಶೋಗೆ ಜಗದೋತ್ಥಾರನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಕ್ಕಳ ಮಾಣಿಕ್ಯನ ಆಡಿಸಿದಳೆ ಶೋದೆ ಜಗದೋತ್ಥಾರನ ಆಡಿಸಿದಳೆ ಶೋದೆ.
1: ಓಕೆ ಸೂಪರ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸತೀಶ್ ಅವರು ಒಂದೊಳ್ಳೆ ಗೀತೆಯನ್ನ ಹಾಡಿದಾಯ್ತು. ಕೃಷ್ಣನ ಗೀತೆ ಪುರಂದರದಾಸರ ಕಂಪೋಸ್ ಮಾಡಿರುವಂತಹ ಒಂದು ಗೀತೆಯನ್ನ ಸತೀಶ್ ಅವರು ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: Yes, welcome back. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಮಾತು ನಿಮ್ದು, ಸಂದೇಶ ಕೃಷ್ಣಂದು. ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ, ಪ್ರತಿಯೊಂದು ಕುಟುಂಬವು ಅವರದ್ದೇ ಆದಂತಹ ಪೂಜಾ ವಿಧಾನಗಳನ್ನ, ಸಂಪ್ರದಾಯಗಳನ್ನ ಒಳಗೊಂಡಿರ್ತಾರೆ. ಕೆಲವು ಕುಟುಂಬದಲ್ಲಿ ಸಣ್ಣ ತೊಟ್ಟಿಲನ್ನ ಅಲಂಕರಿಸಿ ಅದರಲ್ಲಿ ಕೃಷ್ಣವನ್ನಿಟ್ಟು ಪೂಜೆ ಮಾಡ್ತಾರೆ. ಇನ್ನು ಕೆಲವು ಕುಟುಂಬಗಳಲ್ಲಿ ಕೃಷ್ಣನ ಬಾಲ ರೂಪವನ್ನು ಪೂಜಿಸಿ ವಿವಿಧ ಖಾದ್ಯಗಳನ್ನ ತಯಾರಿಸಿ ನೈವೇದ್ಯಕ್ಕೆ ಇಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಕೆಲವು ಕುಟುಂಬಗಳಲ್ಲಿ ತಮ್ಮ ಮನೆಯಲ್ಲಿರುವ ಪುಟ್ಟ ಪುಟ್ಟ ಮಕ್ಕಳಿಗೆ ರಾಧೆ ಮತ್ತು ಕೃಷ್ಣನ ಅಲಂಕಾರವನ್ನ ಮಾಡಿ ಹಬ್ಬವನ್ನ ಆಚರಿಸ್ತಾರೆ. ಸೊ ಹಾಗೆ ಇವತ್ತಿನ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಪುಟ್ ಪುಟ್ಟ ರಾಧೆ ಮತ್ತು ಕೃಷ್ಣನ ನಾನು ಇವತ್ತು ಬೆಳಗ್ಗೆ ನೋಡ್ಕೊಂಡು ಬಂದಿದ್ದಾಯ್ತು. ತುಂಬ ಚೆನ್ನಾಗಿ ರೆಡಿಯಾಗಿ ಅವರು ಈ ಒಂದು ಇವತ್ತಿನ ದಿನದಲ್ಲಿ ತುಂಬ ಸೊಗಸಾಗಿ ಕಾಣ್ತಾ ಇದ್ರು ಮಕ್ಕಳು ಅಂತಾನೆ ಹೇಳ್ಬೋದು. ಸೊ ಈಗ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಹಾಡನ್ನ ಹೇಳ್ಬೋದು, ಹಾಗೆ ಕೃಷ್ಣ ಆಡಿದ ನುಡಿದ ಮಾತುಗಳನ್ನ ಕೂಡ ನೀವು ತಿಳಿಸಬಹುದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
8: ಹಲೋ ಮೇಡಮ್.
1: ಹಲೋ ಮೇಡಮ್,
8: ನಮಸ್ತೆ. ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ ಮೇಡಮ್.
1: ಸುಧಾ ಅವರೇ, ನಾಷ್ಟ ಆಯ್ತಾ?
8: ಆಯ್ತು ನೋಡ್ರಿ, ಗೋಧಿ ದೋಸೆ ಚಟ್ನಿ ಪಲ್ಲೆ.
1: ಸೂಪರ್. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ.
8: ಎಲ್ಲ ಜನತೆಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಮೇಡಮ್.
1: ಓಕೆ ಸುಧಾ ಅವರೇ, ಗೀತೆಯನ್ನ ಹಾಡ್ತಿರೋ ಅಥವಾ ಕೃಷ್ಣ
8: ಹಾಡ್ತೀನಿ? ಕೃಷ್ಣ ಕೃಷ್ಣ ಕೃಷ್ಣ

ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಒಳಗಿರುವ ಗಿರಿಧರನೆ ಹೊರಗೆ ಬಾರೋ ಕಣ್ಣೆದುರು ನಿಂತು ಆರೂಪ ತೋರೋ ಒಳಗಿರುವ ಗಿರಿಧರನೆ ಹೊರಗೆ ಬಾರೋ ಕಣ್ಣೆದುರು ನಿಂತು ಆರೂಪ ತೋರೋ

0: ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ಬಾಳೊಂದು ಬಾಳೆ ಕೃಷ್ಣ, ಬಾಳೊಂದು ಬಾಳೆ ಕೃಷ್ಣ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಸುಧಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಸುಧಾ ಅವರು ಕೃಷ್ಣನ ಹಾಡನ್ನ ಸೊಗಸಾಗಿ ಹಾಡಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ ಅವರಿಗೆ, ಏನ್ ಟಿಫನ್?
1: ಟಿಫನ್ ಇವತ್ತು ಪುಳಿಯೋಗರೆ ಮ್ಯಾಮ್. ಓಕೆ, ನಿಮ್ಮನೇಲಿ?
2: ನಮ್ಮಲ್ಲಿ ಚಪಾತಿ ಪಲ್ಯ.
1: ಸೂಪರ್. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ.
2: ಅಷ್ಟೇ, ನಮ್ಮ ಕೇಳುವ ಮಿತ್ರರಿಗೂ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಹಾಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮ್ಮ ಕೇಳುವ ಮಿತ್ರರಿಗೆ ಮತ್ತು ಬಾನುಲಿ ಕೇಂದ್ರ ಎಲ್ಲರಿಗೂ ಶ್ವೇತಾ.
1: ಓಕೆ ಸೂಪರ್. ಶಾಂತ ಅವರು ಇವತ್ತು ಹಾಡು ಹೇಳ್ತಿರೋ ಅಥವಾ ಕೃಷ್ಣನ ನುಡಿದ ಮಾತುಗಳನ್ನು
2: ಹೇಳೋಣ ಅಂತ
1: ಹಾಡಿ ಹಾಡಿ.
2: ಒಂದು ಕೈ

0: ಚಲೋ. ಥ್ಯಾಂಕ್ ಯು ಶ್ವೇತಾ.
1: ಥ್ಯಾಂಕ್ ಯು ಶಾಂತಾ ಮೇಡಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್ ಶಾಂತಾ ಅವರು ಕೃಷ್ಣನ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ, ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
1: ತಮಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮೇಡಮ್.
2: ಧನ್ಯವಾದ ಮೇಡಮ್.
1: ಓಕೆ, ಇವತ್ತು ಹಾಡು ಹೇಳ್ತಿರೋ ಅಥವಾ ಕೃಷ್ಣ ನುಡಿದ ಮಾತನ್ನ ತಿಳಿಸ್ತಿರೋ?
2: ಹಾಡು ಹೇಳ್ತೀವಿ, ಅದರಲ್ಲೇ ಸಾಕಷ್ಟು ತಿಳುವಳಿಕೆ ಮಾತ್ರ.
1: ಓಕೆ ಓಕೆ.
2: ಶ್ರೀಕೃಷ್ಣ ಜನ್ಮ

0: ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ ದೇವಕಿ ಇರುವಾಗ ಸೆರೆಯಲ್ಲಿ. ಓಕೆ ಮೇಡಮ್,
1: ಓಕೆ, ತುಂಬ
0: ಚೆನ್ನಾಗಿದೆ. ನಂಗೆ ಹೇಳಕ್ಕೆ ತುಂಬಾ ಧ್ವನಿ ಎತ್ತಬೇಕಲ್ಲ. ವಾಣಿ ಜಯರಾಮ್ ಅವ್ರು ಹಾಡಿದಾರೆ ಅಂದ್ರೆ ಆ ಹಾಡುಗಳು ಸಾಕಷ್ಟು ಧ್ವನಿ ಎತ್ತಿ
1: ಹಾಡಬೇಕಾಗುತ್ತೆ.
0: ತುಂಬಾ ಹಳೆ ಚಿತ್ರ ದೇವರ ಗುಡಿದು. ನಾನು ಕೂಡ ನನ್ ಮಗ ಚಿಕ್ಕವನಿದ್ದಾಗ ಫ್ಯಾನ್ಸಿ ಡ್ರೆಸ್ ಅಲ್ಲಿ ವಿಷ್ಣುವಿನ ಮತ್ಸ್ಯಾವತಾರ ಹಾಕಿದ್ದೆ. ಆಗ ಯದಾ ಯದಾ ಹಿದ್ದರ್ಮಸಿ ಅವರ ಅದನ್ನ ಹೇಳ್ಕೊಟ್ಟಿದ್ದೆ.

0: ಪ್ರೈಸ್ ಬಂದಿತ್ತು.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
0: ನಮ್ಮ ಮಕ್ಕಳನ್ನ ನಾವು ಕೃಷ್ಣನನ್ನ ಕಾಣ್ತೇವಲ್ವಾ?
1: ಖಂಡಿತ.
0: ಹೌದು, ಅವ್ರ ಆಟ ಪಾಠ, ಅವ್ರ ನಗು, ಒಳ್ಳು ಎಲ್ಲದರಲ್ಲೂ ನಾವು ಕೃಷ್ಣನನ್ನ ಮಕ್ಕಳ
1: ಕಾಣ್ತೀವಿ. ಹೌದು.
0: ಓಕೆ ಮೇಡಮ್,
1: ಧನ್ಯವಾದ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ತುಂಬಾ ಚೆನ್ನಾಗಿ ಶಾಂತಿನಿ ಅವರು ಹಾಡ್ತಾ ಇದ್ರು. ಹಾಗೆ ಮಕ್ಕಳಲ್ಲಿ ನಾವು ಕೃಷ್ಣನನ್ನ ಕಾಣ್ತೀವಿ ಅಂದ್ರು, ನೂರಕ್ಕೆ ನೂರು ಮಾತು ಸತ್ಯ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ ಮೇಡಮ್,
1: ನಮಸ್ತೆ.
2: ನಮಸ್ತೆ, ನಾನು ಲೀಲಾ, ವಿದ್ಯಾನಗರದಿಂದ.
1: ಓಕೆ ಲೀಲಾ ಅವರೇ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮಗೆ.
2: ನಿಮಗೂ ಕೂಡ, ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
1: ಓಕೆ, ಆಯ್ತು ತಿಂಡಿ?
2: ತಿಂಡಿ ಆಯ್ತು, ಅಲ್ಲಿಂದ ಒಂದು ಟ್ರೈ ಮಾಡ್ತಾ ಇದ್ದೆ, ಇಷ್ಟು ತನಕ ಸಿಕ್ಕಿರಲಿಲ್ಲ.
1: ಸೂಪರ್ ಸೂಪರ್. ಈಗ ಸಿಕ್ತು ಖುಷಿಯಿಂದ. ಈಗ ಹಾಡನ್ನ ಹೇಳ್ತಿರೋ ಅಥವಾ ಕೃಷ್ಣ ನುಡಿದ ಮಾತನ್ನ ತಿಳಿಸ್ತಿರೋ?
2: ಹಾಡು ಹೇಳ್ತೀನಿ.
1: ಹಾಡು ಹೇಳ್ತೀರಾ? ಹಾಡಿಮ.
2: ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಪುಂಡರಿ ಕಾಕ್ಷ ಶ್ರೀ ಪುರುಷೋತ್ತಮ ದೇವ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖಲ್ಲ, ಬಂಧುಗಳು ಎನಗಿಲ್ಲ ಬದು

ಬಂದು ಬಳಗವು ನೀನೆ, ತಂದೆ ತಾಯಿಯು ನೀನೆ, ಬಂದು ಬಳಗವು ನೀನೆ.

0: ಕೃಷ್ಣ. ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದ.
1: ಓಕೆ, ಲೀಲಾ ಅವರು ಸೊಗಸಾಗಿ ಒಂದು ಕೃಷ್ಣನ ಗೀತೆಯನ್ನ ಹಾಡಿದ್ದಾಯ್ತು ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ನಮ್ಮ ಕಾರ್ಯಕ್ರಮ ಕೃಷ್ಣ ಜನ್ಮಾಷ್ಟಮಿಯ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕೇಳುಗರು ಸೊಗಸಾಗಿ ಕೃಷ್ಣನ ಹಾಡುಗಳನ್ನು ಹಾಡ್ತಾ, ಹಾಗೆ ಕೃಷ್ಣನ ನುಡಿದ ಮಾತನ್ನು ಹಾಡ್ತಾ ತುಂಬ ಇವತ್ತಿನ ಕಾರ್ಯಕ್ರಮ ಸೊಗಸಾಗಿ ಮೂಡ್ ಬಂತು ಅಂತ ಅಂದ್ಕೊಳ್ತೀನಿ. ಹಾಗೆ ನನಗೂ ಕೂಡ ನೀವು ಯಾವುದಾದ್ರೂ ಹಾಡು ಹೇಳಿ ಮೇಡಮ್ ಅಂತ ಮೆಸೇಜ್ ಹಾಕಿದ್ದಾರೆ. ಹಾಡು ಹೇಳೋದಕ್ಕಿಂತ ನನಗೆ ತುಂಬ ಇಷ್ಟವಾದಂತಹ ಒಂದು ಸಾಲನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪವಿತ್ರ ಸಂದರ್ಭದಲ್ಲಿ ಭಗವದ್ಗೀತೆಯಲ್ಲಿ ಹಾಗೂ ತಮ್ಮ ಜೀವನದ ಮೂಲಕ ಶ್ರೀಕೃಷ್ಣ ಅವರು ಅರ್ಥಪೂರ್ಣವಾದಂತಹ ಮಾತನ್ನು ನುಡಿದಿದ್ದಾರೆ. ಸೊ ಆ ಒಂದು ಏನು ಮಾತನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬದಲಾವಣೆ ಎಂಬುದು ಜಗತ್ತಿನ ನಿಯಮ. ನಿನ್ನೆ ಯಾವುದೋ ಒಂದಿತ್ತು, ಇಂದು ಇನ್ನೊಂದೇನೋ ಆಗಿದೆ, ಬಟ್ ನಾಳೆ ಇನ್ನು ಮತ್ತೊಂದು ಆಗುತ್ತೆ ಅನ್ನೋದು ನಮ್ಮ ಕೃಷ್ಣ ಅವರು ತಿಳಿಸಿರುವಂತಹ ಮಾತು ಅಂತಲೇ ಹೇಳ್ಬೋದು. ಜೀವನದಲ್ಲಿ ಯಾವುದಕ್ಕೂ ಅಂದರೆ ಏನೇ ಬಂದರೂ ಅದನ್ನು ಸ್ವೀಕರಿಸ್ಬೇಕು, ತಲೆ ಕೆಡಿಸ್ಕೊಳ್ಬಾರ್ದು. ಬಟ್ ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ. ಸುಖ ಆಗಲಿ, ದುಃಖ ಆಗಲಿ, ಸೋಲಾಗಲಿ, ಗೆಲುವಾಗಲಿ, ಯಾವುದು ಶಾಶ್ವತವಲ್ಲ. ಸಮಾನವಾಗಿ ಸ್ವೀಕರಿಸೋದು ಕಲಿಬೇಕು ಅಂತ ನಮ್ಮ ಕೃಷ್ಣವರು ನುಡಿದ ಮಾತನ್ನು ನಾನು ಇವಾಗಲೂ ಒಂದೊಂದ್ಸರಿ ನೆನೆಸ್ಕೊಳ್ತಾ ಇರ್ತೀನಿ. ಈ ಒಂದು ಸಾಲು ಯಾವಾಗಲೂ ನೆನಪಾಗ್ತಾ ಇರತ್ತೆ. ಸೊ ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ. ನಿನ್ನೆ ಯಾವುದೋ ಒಂದಿತ್ತು, ಇವತ್ತು ಇನ್ನೊಂದಾಗಿದೆ, ನಾಳೆ ಮತ್ತೊಂದಾಗತ್ತೆ ಅಂತ. ಎಸ್, ಈ ಒಂದು ಮಾತುಗಳನ್ನು ತಿಳಿಸ್ತಾ, ಹಾಗೆ ನಮ್ಮ ಒಂದು ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ನೋದು ಕೇವಲ ಭೌತಿಕವಾಗಿ ಗೋಕುಲ

ಅಲ್ಲಿ ಜನಿಸಿದ ಸಂಭ್ರಮವಲ್ಲ, ಅದು ಪ್ರತಿಯೊಬ್ಬರ ಅಂತರಾಳದಲ್ಲೂ ದೈವತ್ವದ ಜ್ಯೋತಿಯನ್ನ ಬೆಳಗಿಸುವ ಒಂದು ಪವಿತ್ರ ಸಮಯ ಅಂತಾನೆ ಹೇಳಬಹುದು. ಧರ್ಮದ ಹಾದಿ ತಪ್ಪಿದಾಗ ಸತ್ಯದ ನೆಲೆಗಟ್ಟನ್ನ ಭದ್ರಪಡಿಸಲು ಭರತಖಂಡದಲ್ಲಿ ಜನ್ಮ ತಾಳಿದ ಆ ಪರಮಾತ್ಮನ ಲೀಲೆಗಳು ಅನನ್ಯ ಅಂತಾನೆ ಹೇಳ್ಬೋದು ಅಲ್ವಾ ಸ್ನೇಹಿತರೆ. ಸೊ ಆತನ ಬದುಕು ನಮಗೆ ಸರಳತೆ, ಪ್ರೀತಿ ಹಾಗೂ ಕರ್ತವ್ಯ ನಿಷ್ಠೆಯ ಪಾಠವನ್ನ ಕಲಿಸುತ್ತೆ. ಆತನ ಮುಖದ ಮಂದಹಾಸವು ಪ್ರಪಂಚದ ನೋವುಗಳನ್ನು ಮರೆಸಿ ಆನಂದವನ್ನೇ ನೀಡುತ್ತೆ. ಪ್ರತಿಯೊಬ್ಬ ಸಾಧಕನು ಭಗವದ್ಗೀತೆಯ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದುವೇ ಆ ಪರಮಾತ್ಮನಿಗೆ ಸಲ್ಲಿಸುವ ನಿಜವಾದ ಪೂಜೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬೇಕು.
1: ಎಲ್ಐಸಿ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ

0: ఫోన్ కి 1800-309-0309 సహ్యాద్రి నారాయణ హాస్పిటల్ శివమొగ్గ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ನಾವು ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗೆ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ನಾನು ಹೇಳೋ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಸೊ ಹಾಗಿದ್ರೆ ಕಥೆಯನ್ನು ಪ್ರಾರಂಭಿಸೋಣ. ಹಾಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇರುವಂತಹ ಕಥೆ ಅರಮನೆಯ ನಿಗೂಢ ಕೊಠಡಿ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಅರಮನೆಯ ನಿಗೂಢ ಕೊಠಡಿ. ರಶ್ಮಿಗೆ ನಿದ್ದೆಯ ಮಂಪರಿನಿಂದ ಎಚ್ಚರವಾದಾಗ ಆಚೆ ಈಚೆ ನೋಡ್ತಾಳೆ. ಯಾವುದೋ ಅಪರಿಚಿತ ಸ್ಥಳದಲ್ಲಿ ತಾನು ಮಲಗಿರುವಂತೆ ಅನಿಸಿತ್ತು. ಯಾವುದೋ ಸುಂದರವಾದ ಸ್ವರ್ಗಲೋಕದ ಅರಮನೆಯ ನಿಗೂಢ ಕೊಠಡಿಯಲ್ಲಿ ಇದ್ದಂತಹ ಅನುಭವ. ತನ್ನ ನಿಜ ಜೀವನದಲ್ಲಿ ಇಂತಹ ಸುಸಜ್ಜಿತ ಬೆಡ್ರೂಮ್ ಅನ್ನ ನೋಡಿಯೇ ಇಲ್ಲ. ಸವಲತ್ತುಗಳಿಂದ ಕೂಡಿದ ಹವಾನಿಯಂತ್ರಿತ ಕೊಠಡಿ. ತಾನು ಇಂದು ಇಲ್ಲಿಗೆ ಹೇಗೆ ಬಂದೆ ಎಂಬ ಪ್ರಶ್ನೆ ಕಾಡಿತ್ತು. ಇದು ಕನಸೋ ಅಥವಾ ನನಸೋ ಎಂದು ತಿಳಿಯಲಿಲ್ಲ. ಆ ಕೊಠಡಿಯ ವೈಭವ ನೋಡಿ ಬೆರಗುಗೊಂಡ್ಲು. ತನ್ನ ಜೀವಮಾನದಲ್ಲಿಯೇ ಇಂತಹ ಅನುಭವವೇ ಇರಲಿಲ್ಲ. ಆದ್ರೆ ತಾನು ಇಲ್ಲಿಗೆ ಹೇಗೆ ಬಂದೆ ಎನ್ನುವುದೇ ದುಟ್ಟ ವಿಸ್ಮಯ. ತಾನು ಈ ಹಿಂದೆ ಎಲ್ಲಿ ಇದ್ದಿದ್ದೆ, ಎಲ್ಲಿಂದ ಇಲ್ಲಿಗೆ ಬಂದೆ ಎಂದು ನೆನಪಿಸಿಕೊಂಡಾಗ ಕೊನೆಗೆ ತಿಳಿಯಿತು. ನಿನ್ನೆ ಗೀತಾ ಮೇಡಮ್ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾನು ಭಾಗವಹಿಸುವ ಬಗ್ಗೆ ಚರ್ಚಿಸಲು ತನ್ನ ರೂಮ್ಗೆ ಕರೆದಿದ್ರು. ತನಗೆ ನೃತ್ಯದಲ್ಲಿ ಅನುಭವ ಇದ್ದಿದ್ರಿಂದ ತನ್ನನ್ನ ನೃತ್ಯದ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿ ತನ್ನ ಆಫೀಸ್ಗೆ ಕರೆಸಿದ್ರು. ಅವರ ಹತ್ತಿರ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡುವಾಗ ಹಣ್ಣಿನ ರಸ ತರಿಸಿದ್ರು. ಇಬ್ಬರು ಕುಡಿದಿದ್ದೆವು. ಹಣ್ಣಿನ ರಸ ಕುಡಿದು ಒಂದೇ ನಿಮಿಷದಲ್ಲಿ ತಲೆ ಸುತ್ತು ಬಂದಂತಾಯಿತು. ಕುಳಿತಿದ್ದ ಸೋಫಾದ ಮೇಲೆ ಹಾಗೆಯೇ ಒರಗಿದ್ದು ಮಾತ್ರ ನೆನಪಿತ್ತು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಎಚ್ಚರವಾದ ಮೇಲೆ ಅವಳ ಮನಸ್ಸಿನಲ್ಲಿ ತನ್ನ ವಿರುದ್ಧ ಏನೋ ಮಸಲತ್ತು ನಡೆಯುತ್ತಿದೆ ಎಂಬ ಅನುಮಾನ ಹುಟ್ಟಿಕೊಂಡಿತು. ತನ್ನ ಮೊಬೈಲ್ ಎಲ್ಲಿ ಎಂದು ಹುಡುಕಾಡಿದಳು. ಹಾಸಿಗೆಯ ಪಕ್ಕದಲ್ಲಿ ಇರುವ ತನ್ನ ಬ್ಯಾಗ್ನಲ್ಲಿ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದರು. ಅದನ್ನ ತೆಗೆದು ಆನ್ ಮಾಡಿದ್ಲು. ಬ್ಯಾಟರಿಯಲ್ಲಿ ಸಾಕಷ್ಟು ಚಾರ್ಜ್ ಇರುವುದನ್ನ ಖಚಿತಪಡಿಸಿಕೊಂಡು ಇಂತಹ ಪರಿಸ್ಥಿತಿಯಲ್ಲಿ ತಾಯಿಗೆ ಫೋನ್ ಮಾಡಬೇಕೆಂದುಕೊಂಡ್ರು. ಆದರೂ ಆತಂಕಕ್ಕೆ ಒಳಗಾಗಬಹುದೆಂದು ಹೆದರಿ ಸುಮ್ಮನಾದ್ಲು. ಸ್ವಲ್ಪ ಹೊತ್ತು ಶಾಂತವಾಗಿ ಆಲೋಚಿಸಿ ತಾನು ಈಗ ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸಿದ್ಲು. ತಾನು ಓದುತ್ತಿರುವ ಈ ದೊಡ್ಡ ಸಂಸ್ಥೆಯಲ್ಲಿ ಏನೇನು ಚಟುವಟಿಕೆಗಳು ನಡೆಯುತ್ತಿದೆ ಮತ್ತು ಇದರಲ್ಲಿ ಕೆಲವರ ಕೈವಾಡ ಇದೆ. ದೊಡ್ಡ ಪ್ರತಿಷ್ಠೆಯ ವ್ಯಕ್ತಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದರಿಂದ ಯಾರೂ ಬಾಯಿ ಬಿಡುತ್ತಿರಲಿಲ್ಲ. ಒಂದು ವೇಳೆ ಹೀಗೇನಾದರೂ ಬಾಯಿ ಬಿಟ್ರೆ ಅವರ ಕತೆ ಮುಗಿದಂತೆಯೇ. ಇದಕ್ಕೆ ಇಂದೇ ಒಂದು ಗತಿ ಕಾಣಿಸಬೇಕೆಂದು ಗಟ್ಟಿ ನಿರ್ಧಾರ ಮಾಡಿದ್ಲು. ಬ್ಯಾಗ್ನಲ್ಲಿ ಇದ್ದ ಮೊಬೈಲ್ ವಾಯ್ಸ್ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿ ತನ್ನ ಪ್ಯಾಂಟಿನ ಕಿಸೆಯಲ್ಲಿಯೇ ಇಟ್ಟುಕೊಂಡು ರಕ್ಷಣೆಗಾಗಿ ತನ್ನ ಜೊತೆಗೆ ಸದಾ ಇರುತ್ತಿದ್ದ ಒಂದು ಬಾಟಲ್ ಮತ್ತೆ ಬಟ್ಟೆ ತೆಗೆದುಕೊಂಡು ಅದನ್ನ ತನ್ನ ಮತ್ತೊಂದು ಕಿಸೆಯಲ್ಲಿ ಅಡಗಿಸಿಕೊಂಡ್ಲು. ಸ್ವಲ್ಪ ಸಮಯದ ನಂತರ ಗೀತಾ ಮೇಡಮ್ ಅವರು ಬಂದು ಚೆನ್ನಾಗಿದೆಯಾ ರಶ್ಮಿ ಅಂತ ಕೇಳಿದ್ರು. ಕೂಡಲೇ ಅವಳು ಪ್ರಾರಂಭ ಮಾಡಿ, ಮೇಡಮ್ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ಯಾರು, ಯಾಕೆ, ನನಗೇನಾಗಿದೆ ಅಂತ ಕೇಳಿದ್ಲು. ಹಾಗೇನಿಲ್ಲ ರಶ್ಮಿ, ಆಗ ನೀನು ನನ್ನ ಚೇಂಬರಿಗೆ ಬಂದಾಗ ತುಂಬ ಸುಸ್ತಾಗಿದ್ದೆ ಅಂತ ಹೇಳಿ ನೀನು ಅಲ್ಲಿ ಸೋಫಾದಲ್ಲೇ ಪ್ರಜ್ಞೆ ತಪ್ಪಿ ಮಲಗಿಬಿಟ್ಟಿದ್ದೆ. ತಕ್ಷಣ ಏನು ಮಾಡಬೇಕೆಂದು ತೋಚದೆ ಪಕ್ಕದಲ್ಲೇ ಇದ್ದಿದ್ದ ಈ ಕೊಠಡಿಯಲ್ಲಿ ತಂದು ಮಲಗಿಸಿಬಿಟ್ಟಿದ್ದೆ ಎಂದು ಹೇಳಿದ್ರು. ಇಷ್ಟು ಭವ್ಯವಾದ ಕೊಠಡಿ ಇಲ್ಲಿ ಇರೋದು ನನಗೆ ಗೊತ್ತೇ ಇರಲಿಲ್ಲ ಮೇಡಮ್. ನನಗೆ ಎಚ್ಚರವಾದಾಗ ನಾನು ಎಲ್ಲಿ ಇದ್ದೇನೆ ಅನ್ನುವುದೇ ತಿಳಿಯಲಿಲ್ಲ. ಇದು ಒಂದು ಅರಮನೆಯ ಹಾಗಿದೆ. ನನ್ನಂತಹ ಸಾಮಾನ್ಯ ಹುಡುಗಿ ಇಂತಹ ಕೊಠಡಿಯಲ್ಲಿ ಮಲಗೋದಾ? ನನಗೆ ಏನೋ ಒಂದು ತರಹದ ಭಯವಾಗ್ತಿದೆ ಮೇಡಮ್. ನನ್ನನ್ನು ಆದಷ್ಟು ಬೇಗ ಬಿಟ್ಟು ಬಿಡಿ ಎಂದು ಬೇಡ್ಕೊಂಡ್ಲು. ನೀನಂತೂ ಚಿಂತೆ ಮಾಡಬೇಡ ರಶ್ಮಿ, ನೀನು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವವರೆಗೆ ಇಲ್ಲೇ ವಿಶ್ರಾಂತಿ ಪಡೆ ಎಂದು ಹೇಳಿದ್ರು. ಇದು ಯಾರ ಕೊಠಡಿ ಮೇಡಮ್? ಇಲ್ಲಿ ಯಾರು ವಾಸವಾಗಿದ್ದಾರೆ ಎಂದು ಕುತೂಹಲದಿಂದ ಕೇಳಿದ್ಲು. ಇದು ಈ ಸಂಸ್ಥೆಯಲ್ಲಿ ಇರುವ ಒಂದು ನಿಗೂಢ ಕೊಠಡಿ. ಇಲ್ಲಿ ಮಲಗುವುದು ಈ ಸಂಸ್ಥೆಯ ಅಧ್ಯಕ್ಷರು ಅಥವಾ ಇಲ್ಲಿಗೆ ಬಂದು ಹೋಗುವ ಅತಿಥಿಗಳಾದ ಸಮಾಜದ ಗಣ್ಯ ವ್ಯಕ್ತಿಗಳು ಮಾತ್ರ. ಇದು ನಿಗೂಢ ಕೊಠಡಿ. ಈ ನಿಗೂಢ ಕೊಠಡಿಯ ಬಗ್ಗೆ ಮಾಹಿತಿ ಹೆಚ್ಚಿನವರಿಗೆ ಇಲ್ಲ. ನಾನು ಮತ್ತೆ ಇನ್ನಿಬ್ಬರು ವ್ಯಕ್ತಿಗಳಿಗೆ ಮಾತ್ರ ತಿಳಿದಿದೆ. ನೀನ್ ಕೂಡ ಯಾರಿಗೂ ಹೇಳ್ಬೇಡ ಎಂದು ಹೇಳಿದ್ರು. ಅಷ್ಟರಲ್ಲಿ ಗೀತಾ ಮೇಡಮ್ ಮೊಬೈಲ್ಗೆ ಯಾರದೋ ಫೋನ್ ಬಂದಾಗ ಗಡಿಬಿಡಿಯಾಗಿ, ಆಯ್ತು ಗುರುಗಳೇ, ನಾನು ಈಗಲೇ ಬರುತ್ತೇನೆ ಅಂತ ಹೇಳಿದ್ರು. ರಶ್ಮಿ, ನಮ್ಮ ಅಧ್ಯಕ್ಷರು ಈಗ ಇಲ್ಲಿಗೆ ಬರುತ್ತಿದ್ದಾರೆ, ನೀನು ಇಲ್ಲೇ ಇರು, ನಾನು ಬರ್ತೀನಿ ಎಂದು ಹೇಳಿದಾಗ ರಶ್ಮಿ ತುಂಬಾ ಬಯಗೊಂಡು, ಮೇಡಮ್ ನನ್ನೊಬ್ಳನ್ನ ಇಲ್ಲಿ ಬಿಟ್ಟು ಹೋಗ್ಬೇಡಿ, ನಾನು ಈಗ ಸಂಪೂರ್ಣ ಚೇತರಿಸಿಕೊಂಡಿದ್ದೇನೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹಠ ಹಿಡಿದ್ಲು. ಹಾಗೇನೂ ಆಗಲ್ಲ ರಶ್ಮಿ, ನೀನಿಲ್ಲೇ ಇದ್ದು ಬಿಡು. ಗುರುಗಳು ಬಂದು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಅವರಿಗೆ ನೀನು ಸಹಕರಿಸು, ನಿನಗೆ ಉಜ್ವಲವಾದ ಭವಿಷ್ಯ ಇದೆ, ಆತಂಕ ಪಡಬೇಕಾಗಿಲ್ಲ ಎಂದು ಹೇಳಿ ಹೊರಟರು. ಆಗಲೇ ಆ ಸಂಸ್ಥೆಯ ಅಧ್ಯಕ್ಷರ ಪ್ರವೇಶವಾಯಿತು. ಆಗ ರಶ್ಮಿ ಭಯದಿಂದ ಥರ ಥರ ನಡುಗಲು ಪ್ರಾರಂಭಿಸಿದ್ಲು. ಆಗ ಅವರೇ, ಏನೂ ಹೆದರಬೇಡ ಹುಡುಗಿ, ಸಮಾಧಾನ ಚಿತ್ತದಿಂದಿರು, ನೀನು ಪಕ್ಕದ ಕಚೇರಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿದ್ದೆ ಅಂತ ಈಗ ತಾನೇ ರಶ್ಮಿ ಹೇಳಿದ್ರು. ಹಾಗಾಗಿ ನೀನು ಹೇಗಿದ್ದೀಯಾ ಎಂದು ವಿಚಾರಿಸಲು ನಾನೇ ಸ್ವತಃ ಬಂದೆ ಎಂದು ಹೇಳಿ ಹಾಸಿಗೆಯ ಮೇಲೆ ಕುಳಿತು ರಶ್ಮಿಯ ಹಣೆ ಕೈ ಹಿಡಿದು, ಮೈಯೆಲ್ಲ ತುಂಬಾ ಬಿಸಿಯಾಗಿದೆ, ತುಂಬಾ ಜ್ವರ ಬಂದ ಹಾಗಿದೆಯಲ್ಲ, ಏನು ಹುಷಾರಿಲ್ವಾ ಎಂದು ಕೇಳಿದ್ರು. ತಾನು ನಂಬಿದ ಗುರುಗಳು ತನ್ನ ಹಣೆಯನ್ನು ಮುಟ್ಟಿ ತನಗೆ ಜ್ವರ ಎಂದು ಹೇಳಿದಾಗ ತುಂಬಾ ಆತಂಕಕ್ಕೊಳಗಾದಳು ರಶ್ಮಿ. ನಾನು ಆರಾಮವಾಗಿದ್ರೂ ಹೀಗೆ ಹೇಳೋದರ ಹಿಂದಿನ ಮರ್ಮ ಏನೆಂದು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ ಅವಳಿಗೆ. ನನಗೆ ಏನೂ ಆಗಿಲ್ಲ ಗುರುಗಳೇ, ನಾನು ಈಗ ಆರಾಮಾಗಿದ್ದೇನೆ, ನಾನು ನನ್ನ ಹಾಸ್ಟೆಲ್ಗೆ ಹೋಗ್ತಿದ್ದೇನೆ ಎಂದು ಹೇಳಿದಾಗ, ಇಲ್ಲ ಇಲ್ಲ, ನೀನು ಈ ದಿನ ಇಲ್ಲಿಯೇ ಇರಬೇಕು ಎಂದು ಅವಳಿಗೆ ಆಜ್ಞೆ ಮಾಡಿದ್ರು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದ ಕತೆ ಅರಮನೆಯ ನಿಗೂಢ ಕೊಠಡಿ ಅಂತ ಹೇಳಿ, ಹಾಗಿದ್ರೆ ಕಥೆಯನ್ನ ಮುಂದುವರಿಸೋಣ. ಹಾಗೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ರಶ್ಮಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಆದರೂ ಈ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲೇಬೇಕೆಂದು ನಿರ್ಧರಿಸಿದಳು. ಹಾಗೇ ಆಗಲಿ ಗುರುಜಿ, ನಿಮ್ಮ ಆಜ್ಞೆಯನ್ನು ಮೀರಲು ನನಗೆ ಸಾಧ್ಯವಿದೆಯೇ ಎಂದು ಹೇಳಿದಾಗ ಗುರುಗಳು, ಹಾಗೆ ಬಾ ದಾರಿಗೆ, ನೀನು ಏನೂ ಹೆದರಬೇಡ. ನಿನ್ನ ಮತ್ತು ನಿನ್ನ ತಂದೆ ತಾಯಿ ಸಕಲ ಜವಾಬ್ದಾರಿಯನ್ನು ಈ ಸಂಸ್ಥೆಯೇ ನೋಡಿಕೊಳ್ಳುತ್ತದೆ. ನಿಮಗೆ ಏನೇ ಆರ್ಥಿಕ ಸಹಾಯವಾಗಲಿ ಅಥವಾ ಸಹಕಾರದಿಂದ ಏನೇ ಸಹಾಯ ಬೇಕಾದರೂ ನಾನು ಮಾಡುತ್ತೇನೆ ಎಂದು ಅಭಯ ನೀಡಿ ಹಾಸಿಗೆ ಮೇಲೆ ಪವಡಿಸಿದರು. ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷವಾಯಿತು ಗುರುಗಳೇ. ನೀವು ವಿಶ್ರಾಂತಿ ಪಡೆಯುತ್ತೀರಿ, ನಾನು ಬಾತ್ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬರ್ತೇನೆ ಎಂದು ಹೇಳಿ ಬಾತ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡರೆ ಇತ್ತ ಗುರುಗಳು ಹಾಸಿಗೆಯ ಮೇಲೆ ಮಲಗಿಕೊಂಡು ಅವಳಿಗಾಗಿ ಕಾಯುತ್ತಿದ್ರು. ಸುಮಾರು 5-10 ನಿಮಿಷದ ನಂತರ ರಶ್ಮಿ ಹೊರಗೆ ಬರುವಾಗ ಗುರುಗಳು ಹಾಸಿಗೆ ಮೇಲೆ ಕಣ್ಣು ಮುಚ್ಚಿಕೊಂಡು ಇವಳಿಗಾಗಿ ಕಾಯ್ತಿದ್ರು. ರಶ್ಮಿ ತನ್ನ ಕೈಯಲ್ಲಿ ಅಡಗಿಸಿಟ್ಟುಕೊಂಡ ಬಟ್ಟೆಯಿಂದ ಅವರ ಮೂಗಿನ ಹತ್ತಿರ ಹಿಡಿದ್ಲು. ಆಗ ಅದರಲ್ಲಿ ಅದ್ದಿರುವ ಕ್ಲೋರೋಫೋಮ್ ಘಾಟಿನಿಂದ ಗುರುಗಳಿಗೆ ಕೂಡಲೇ ಪ್ರಜ್ಞೆ ತಪ್ಪಿತು. ಅವರಿಗೆ ಪ್ರಜ್ಞೆ ತಪ್ಪಿದ್ದು ದೃಢಪಡಿಸಿಕೊಂಡ ರಶ್ಮಿ ಆ ನಿಗೂಢ ಕೋಣೆಯ ಬಾಗಿಲಿನ ಹೊರಗೆ ಚಿಲಕ ಹಾಕಿಕೊಂಡು ಈಚೆಗೆ ಬಂದ್ಲು. ನೇರವಾಗಿ ಹಾಸ್ಟೆಲ್ಗೆ ಬಂದು ತನ್ನ ಕೈಗೆ ಸಿಕ್ಕ ಬ್ಯಾಗು ಬಟ್ಟೆಗಳನ್ನ ಹಿಡಿದುಕೊಂಡು ಮುಖ್ಯ ರಸ್ತೆಗೆ ಬಂದು ತನಗೆ ಇನ್ನೂ ಈ ಸಂಸ್ಥೆಯ ಸಹವಾಸವೇ ಬೇಡ ಎಂದು ನಿರ್ಧರಿಸಿ ತನ್ನ ಊರಿಗೆ ಹೊರಟ್ಲು. ಊರಿಗೆ ತಲುಪಿದಳು. ಮೊದಲು ಚೆಕ್ ಮಾಡಿದ್ದು ತನ್ನ ಮೊಬೈಲ್ನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿಸಿಕೊಂಡಿದ್ದ ಪುರಾವೆಯನ್ನ. ಇದೇ ಪುರಾವೆಯಿಂದ ಆ ಸಂಸ್ಥೆಯ ತೆರೆಯ ಮರೆಯಲ್ಲಿ ಮತ್ತೆ ಆ ಅರಮನೆಯ ನಿಗೂಢ ಕೊಠಡಿಯಲ್ಲಿ ನಡೆಯುತ್ತಿರುವ ಸಮಾಜ ಬಾಹಿರ ಚಟುವಟಿಕೆಯನ್ನ ನಿಲ್ಲಿಸುವ ದೃಢ ನಿರ್ಧಾರ ಮಾಡಿದ್ಲು. ಭವಿಷ್ಯದಲ್ಲಿ ಯಾವ ಅಮಾಯಕ ವಿದ್ಯಾರ್ಥಿಗಳು ಮತ್ತೆ ಇನ್ನಿತರರಿಗೆ ಇಂತಹ ತೊಂದರೆಯಾಗದ ಹಾಗೆ ಮಾಡಬೇಕೆಂದು ನಿರ್ಧರಿಸಿ ಮಹಿಳಾ ಪರ ಸಂಘಟನೆಗಳ ಮುಖಂಡರನ್ನ ಭೇಟಿ ಮಾಡಿ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ನೀಡಿದ್ಲು. ಅಸಹಾಯಕತೆಯ ಕಾರಣದಿಂದ ಬಲಿಪಶುವಾಗಿ ಇಂತಹ ಸಮಾಜ ಬಾಹಿರ ಚಟುವಟಿಕೆಯನ್ನ ನಡೆಸಿಕೊಂಡು ಸುಮ್ಮನಾಗುವುದನ್ನು ಬಿಟ್ಟು ಸಮಯ ಪ್ರಜ್ಞೆಯಿಂದ ಅದನ್ನು ಎದುರಿಸಿ ಹೊರ ಜಗತ್ತಿಗೆ ತೋರಿಸಿದರೆ ಮುಂದೆ ಇಂತಹ ಪರಿಸ್ಥಿತಿಗೆ ಸಿಕ್ಕಿ ಬದುಕು ಹಾಳಿ ಮಾಡಿಕೊಳ್ಳುವ ಇತರ ಅಮಾಯಕರನ್ನ ರಕ್ಷಿಸಬಹುದಲ್ವೇ? ಎಂಥ ಒಂದು ವಿಭಿನ್ನವಾಗಿರುವಂತಹ ಕಥೆ ಇದಾಗಿದೆ ಅಲ್ವಾ? ಇದನ್ನ ಬರೆದಿರೋರು VKS ಶೆಟ್ಟಿ ಎನ್ನುವರು. ಈ ಕಥೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿತ್ತು. ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9689962796279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818182358083. ಸಂಖ್ಯೆ ಮತ್ತೊಮ್ಮೆ 0818235 8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಮ್ಮೂರ ಭಾಷೆ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿ ಮಾಡೋ ಮನ್ಸು ಕೊಟ್ಟೆ ಸೂಪರ್ ವೆಂಕಟೇಶ, ಹೇಳೋ ಗುಂಡಿಗೆ ಕಿತ್ಕೊಂಬೋಟೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30 to 9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಯಾರೋ ಇವನು, ಯಾರೋ ಇವನು, ಯಾರೋ ಇವನು.

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
3: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
2: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
3: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗಿ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
8: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound.

ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 21 ಸೋಮವಂಶೀಯ ನಿರಾಶ್ರಿತಿಯ ನಿಧಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದಷ್ಟು ಉಲ್ಲೇಖ ಮಾಡಿದ್ದಾರೆ. ಅದನ್ನ ನಾನು ನಿಮ್ಮ ಮುಂದೆ ಓದಲಿದ್ದೇನೆ. ಈಗಷ್ಟೇ ಬಿಡುಗಡೆಯಾಗಿರುವ ಈ ನಿಧಿಯ ಅಹವಾಲು ನಮ್ಮಲ್ಲಿದೆ. ಮುಂಬಯಿಯಲ್ಲಿ ಸಾರ್ವಜನಿಕ ಕೆಲಸದ ಬಗ್ಗೆ ವಿಚಾರ ವಿನಿಮಯ ಮಾಡಲು ಹಾಗೂ ಇಲ್ಲಿಯ ಸಮಸ್ತ ಒಲೆಯರಿಗಾಗಿ ಒಂದು ದೇವಸ್ಥಾನ ಕಟ್ಟಲು 13 ನವೆಂಬರ್ 1909 ಸೋಮವಂಶೀಯ ಮಿತ್ರ ಸಮಾಜದಿಂದ ಈ ನಿಧಿಯು ಸ್ಥಾಪನೆಯಾಯಿತು ಅನ್ನುವುದು ಈ ಅಹವಾಲಿನಿಂದ ತಿಳಿಯುತ್ತದೆ. ಈ ನಿಧಿಯು ಸಂಚಾಲಕರು ಬೇರೆ ಯಾವುದೇ ಸಂಸ್ಥೆ ಇಂತಹ ಅಹವಾಲನ್ನು ಸಾದರಪಡಿಸಿಲ್ಲ ಎಂದು ಅಹಂಕಾರದಿಂದಲೂ ಬೀಗುತ್ತಾರೆ. ದಲಿತರ ಉನ್ನತಿಗಾಗಿ ಕಟಿಬದ್ಧವಿರುವ ಎಲ್ಲಾ ಸಂಸ್ಥೆಗಳು ತಮ್ಮ ಅಹವಾಲುಗಳನ್ನು ಸಮಯಕ್ಕೆ ಸರಿಯಾಗಿ ಸಾದರಪಡಿಸಬೇಕು ಅನ್ನುವ ಎಚ್ಚರಿಕೆಯನ್ನು ನಾನು ಅನುಮೋದಿಸುತ್ತೇನೆ. ಈ ಎಚ್ಚರಿಕೆ ನಿರ್ವಿವಾದವಾದದ್ದು ಅನ್ನುವುದಕ್ಕೆ ಬೇರೆ ಮಾತಿಲ್ಲ. ಹಣಕಾಸಿನ ವಿವರಗಳನ್ನು ಕಾಲಕಾಲಕ್ಕೆ ಸಾದರಪಡಿಸದಿದ್ದರೆ ಸಂಸ್ಥೆಯ ಕಾರ್ಯದ ನಿಜ ಸ್ವರೂಪ ಈ ಸಮಾಜಕ್ಕೆ ತಿಳಿಯುವುದು ಬಹಳ ಕಷ್ಟ. ಕೆಲಸದ ಯಾವುದೇ ಅಹವಾಲಿಲ್ಲದೆ ಅಂದರೆ ವರದಿ ಇಲ್ಲದೆ ದಾನಿಗಳು ಧನ ಸಹಾಯ ಮಾಡಲು ಇಷ್ಟಪಡುವುದಿಲ್ಲ ಹಾಗೂ ದಾನ ಮಾಡುವ ಸಾಹಸವನ್ನು ಮಾಡುವುದಿಲ್ಲ ಅನ್ನುವುದನ್ನು ಎಲ್ಲಾ ಸಂಸ್ಥೆಗಳು ಗಮನಿಸಬೇಕು. ಎಲ್ಲರಿಗಾಗಿ ಇರುವಂತಹ ಈ ಎಚ್ಚರಿಕೆಯನ್ನು ಸೋಮವಂಶೀಯ ನಿರಾಶ್ರಿತ ದೇವಸ್ಥಾನ ನಿಧಿಯವರು ಪಾಲಿಸದಿದ್ದರೆ ಅವರಿಗೂ ಒಳ್ಳೆಯದಿತ್ತು ಎಂದು ನನಗನ್ನಿಸುತ್ತದೆ. ನಿಧಿ ಸ್ಥಾಪನೆಯಾದ ದಿನದಿಂದ ಇಂದಿನವರೆಗೆ ಕೇವಲ 1183 ರೂಪಾಯಿಗಳು 3 ಆಣೆ ಹಾಗೂ 7 ಪೈಸೆಗಳಷ್ಟೇ ಇವರ ಸಂಗ್ರಹದಲ್ಲಿದೆ. ಹಾಗೆ ನೋಡಿದರೆ ಕಳೆದ 4 ವರ್ಷಗಳಲ್ಲಿ ಈ ನಿಧಿ ಬೆಳೆದೇ ಇಲ್ಲ. ಇದು ಸ್ಥಾಪನೆಯಾದ ದಿನದಿಂದ ಈ ಸಂಸ್ಥೆಯು ಹಣಕಾಸಿನ ಯಾವುದೇ ಲೆಕ್ಕಾಚಾರವನ್ನು ಒಪ್ಪಿಸದಿರುವುದೇ ಇದಕ್ಕೆ ಕಾರಣ ಎಂದು ನನ್ನ ಅನಿಸಿಕೆ. ಈ ನಿಧಿಯ ಬಗ್ಗೆ ಸಮಾಜದಲ್ಲಿ ಇನ್ನೂ ಒಮ್ಮತವಿಲ್ಲ. ದಲಿತರು ಮೇಲ್ವರ್ಗದ ಜನರ ದೇವಸ್ಥಾನದಲ್ಲಿ ಕಾಲಿಡಲು ಸಾಮಾಜಿಕ ಹಕ್ಕು ಪಡೆಯಲು ಪ್ರಯತ್ನಿಸಬೇಕೇ? ಇಲ್ಲ, ಹಣ ಹೊಟ್ಟು ಮಾಡಿ ತಮ್ಮ ಧಾರ್ಮಿಕ ಹಿತಕ್ಕಾಗಿ ತಮ್ಮದೇ ಸ್ವತಂತ್ರ ದೇವಸ್ಥಾನವನ್ನು ಕಟ್ಟಿಕೊಳ್ಳಬೇಕೆ ಅನ್ನುವ ಪ್ರಶ್ನೆಗೆ ನಮ್ಮಲ್ಲಿನ್ನೂ ಉತ್ತರವಿಲ್ಲ. ಇದೇ ಕಾರಣವನ್ನು ಮುಂದಿಟ್ಟು ನಿಧಿ ಬೆಳೆಸುವ ಪ್ರಯತ್ನ ಮಾತ್ರ ನಿಲ್ಲಕೂಡುದು. ನಾಳೆ ಏನಾದರೂ ನಿಧಿಯ ಗುರಿಯನ್ನು ಬದಲಿಸಬೇಕಾಗಿ ಬಂದರೂ ನಿಧಿಯ ಸಹಾಯದಿಂದ ಒಳ್ಳೆಯ ಕೆಲಸಗಳನ್ನಷ್ಟೇ ಮಾಡಬಹುದು. ಸಂಚಾಲಕರು ಮಾತ್ರ ನಿಧಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಆಲಸ್ಯ ಅಥವಾ ನಿರಾಸೆ ತೋರಿಸದೆ ಮುಂದುವರೆಯುತ್ತಾ ಲೆಕ್ಕಾಚಾರವನ್ನು ಮಾತ್ರ ತಪ್ಪದೆ ಸಾದರಪಡಿಸುತ್ತಿರಬೇಕು ಅನ್ನುವುದನ್ನಷ್ಟೇ ಹೇಳಬಯಸುತ್ತೇನೆ. ಕೊಂಡಾಜಿ ರಾಮ್ಜಿ ಮಾಸ್ತರ್, ಲಿಂಬಾಜಿ ತುಳಸಿರಾಮ್ ಒಸೂರ್ಕರ್, ಪಾಪುಜಿ ಅಂಬಾಜಿ ವಾವಾಳ್, ರಾಜಶ್ರೀ ಕೋಂಡಿರಾಮ್ ಮಾಣಕೋಜಿ ರೋಕಾಡೆ, ಮಾರುತಿ ಸಬ್ಜಿ ಗಾಯಕ್ವಾಡ್ ಇವರುಗಳು ಈ ನಿಧಿಯ ಟ್ರಸ್ಟಿಗಳಾಗಿದ್ದು ಈ ನಿಧಿಯ ಹಣ ಮುಂಬೈ ಸೇವಿಂಗ್ಸ್ ಬ್ಯಾಂಕಿನಲ್ಲಿದೆ ಅನ್ನುವ ಮಾಹಿತಿ ಇದೆ. ಈ ರೀತಿಯಾದಂತಹ ಲೇಖನವನ್ನ ಮಾಹಿತಿಯನ್ನ ಸೋಮವಂಶೀಯ ನಿರಾಶ್ರಿತ ನಿಧಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 21ನೇ ಸಂಪುಟದಲ್ಲಿ ನಮ್ಮ ಮುಂದೆ ಹೇಳಿದ್ದಾರೆ. ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ನಾನು ಶಿವರಂಜನಿ. ಅಂಬೇಡ್ಕರ್ ಓದು ಸರಣಿ ಭಾಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಪ್ರಕಟಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 21. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರಿಕಾ ಬರಹಗಳು 1920-1928. 58ನೇ ಭಾಗವಾಗಿ ಇಂದಲ್ಲ ನಾಳೆ ಶುದ್ಧೀಕರಣ ಮಾಡುವವರ ಧರ್ಮ ಅಳಿಯದೇ ಇರದು ಎನ್ನುವ ಭಾಗವನ್ನು ಓದುತ್ತಿದ್ದೇನೆ. ಕರು ಒಮ್ಮೆ ಹೊಟ್ಟೆ ತುಂಬ ಹಾಲು ಕುಡಿದ ಮೇಲೆ ಮೈಯಲ್ಲಿ ಚಳಿ ಒಕ್ಕಂತೆ ಹಟ್ಟಿ ತುಂಬ ಹೆಗರಿ ಹೆಗರಿ ಕುಣಿಯುವ ತರಹ ಶುದ್ಧೀಕರಣ ಆರಂಭವಾದಂದಿನಿಂದ ಸನಾತನ ಧರ್ಮವಾದಿಗಳ ಮನಸ್ಸಿನಲ್ಲಿ ಹುಚ್ಚುಚ್ಚಾದ ಗಾಳಿ ಹೊಕ್ಕಿರುವುದು ಕಾಣುತ್ತದೆ. ಹಿಂದಿನವರೆಗೆ ಕೇವಲ ಮುಸಲ್ಮಾನರನ್ನೇ ಹಿಂದೂಗಳನ್ನಾಗಿ ಪರಿವರ್ತಿಸುವುದಾಗಿ ಶುದ್ಧೀಕರಣದವರು ಪ್ರತಿಜ್ಞೆ ಮಾಡಿದ್ದರು. ಆದರೆ ತುರ್ಕಿಯಲ್ಲಿ ಕಮಲ್ ಪಾಷಾರು ಯಾರೂ ಯಾವುದೇ ಧರ್ಮವನ್ನು ಪುರಸ್ಕರಿಸುವ ಸ್ವಾತಂತ್ರ್ಯ ಕೊಟ್ಟಂದಿನಿಂದ ಶುದ್ಧೀಕರಣದ ಸುಳಿಯಲ್ಲಿ ಸಿಲುಕಿರುವ ಕೆಲವರು ತುರ್ಕರನ್ನ ಶುದ್ಧಿ ಮಾಡಿ ಹಿಂದೂಗಳನ್ನಾಗಿ ಪರಿವರ್ತಿಸಲು ತುರ್ಕಿಗೆ ಹೋಗಲೆಂದೇ ತುದಿಗಾಲಲ್ಲಿ ನಿಂತಿದ್ದಾರೆ. ಇದನ್ನೆಲ್ಲ ನೋಡುವಾಗ ಹಿಂದೂ ಸಭೆಯು ಹಿಂದೂ ಸಮಾಜವನ್ನ ಗಟ್ಟಿಗೊಳಿಸಬಲ್ಲದೆ ಅನ್ನುವ ಅನುಮಾನ ಕಾಡುತ್ತದೆ. ಹಿಂದೂ ಮಹಾಸಭೆಯ ಎರಡು ಮುಖ್ಯ ಕೆಲಸಗಳಾಗಿವೆ, ಒಂದು ಸಂಘಟನೆ, ಮತ್ತೊಂದು ಶುದ್ಧಿ. ಈ ಎರಡು ಕಾರ್ಯಗಳಲ್ಲಿ ಸಂಘಟನೆಯೇ ಬಹಳ ಮುಖ್ಯವಾದದ್ದು. ಏಕೆಂದರೆ ನನ್ನ ಮಟ್ಟಿಗೆ ಹಿಂದೂಗಳು ಸಂಘಟಿತರಾದರೆ ಶುದ್ಧೀಕರಣದ ಅಗತ್ಯ ಕಂಡುಬರಲಾರದು. ಶುದ್ಧಿಯ ಮುಖ್ಯ ಉದ್ದೇಶ ಹಿಂದೂಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಹಿಂದೂ ಮುಸ್ಲಿಮರ ದಂಗೆಯಲ್ಲಿ ಹಿಂದೂಗಳ ಸೋಲಿಗೆ ಕಾರಣ ಅವರ ಅಲ್ಪಸಂಖ್ಯೆಯೇ ಅನ್ನುವುದು. ನಿಜವಾದರೆ ಹಿಂದೂ ಸಮಾಜದ ಉದ್ಧಾರಕ್ಕಾಗಿ ಶುದ್ಧಿ ಅಗತ್ಯ ಅನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸುವ ಮುಸಲ್ಮಾನರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅನ್ನುವ ವಸ್ತುಸ್ಥಿತಿಯನ್ನ ಹಿಂದೂ ಮಹಾಸಭಾ ಜನ ಕಣ್ಣು ತೆರೆದು ಗಮನಿಸಿದರೆ ಹಿಂದೂ ಸಮಾಜವನ್ನ ಗಟ್ಟಿ ಮಾಡಲು ಶುದ್ಧಿಯ ಅಗತ್ಯವಿಲ್ಲ ಅನ್ನುವುದು ಗೊತ್ತಾದೀತು. ಅಷ್ಟೇ ಅಲ್ಲದೆ ಸಂಘಟನೆ ಆಗದ ಹೊರತು ಶುದ್ಧೀಕರಣ ಯಾವತ್ತೂ ಯಶಸ್ವಿಯಾಗಲಾರದು. ಸ್ವಲ್ಪ ಯೋಚಿಸಿದರೆ ಇದರ ಕಾರಣವೂ ಅರ್ಥವಾದೀತು. ಹಿಂದೂ ಧರ್ಮವನ್ನ ತೌಲನಿಕವಾಗಿ ಅಭ್ಯಾಸಿಸುವವರ ಪ್ರಕಾರ ಉಳಿದ ಧರ್ಮಕ್ಕಿಂತ ಹಿಂದೂ ಧರ್ಮ ಶೋಧಕ ಧರ್ಮವಲ್ಲ. ಆದರೆ ಇದಕ್ಕೆ ಯಾವುದೇ ಆಧಾರವಿಲ್ಲ. ಆಧಾರ ಇರುವುದೇ ಆದರೆ ಇಷ್ಟೇ, ಇಂದು ಅನೇಕ ಶತಕಗಳಿಂದ ಶುದ್ಧೀಕರಣವಾದರೂ ಹಿಂದುತ್ವ ಸಿಕ್ಕಿರುವುದು ಕಾಣುವುದಿಲ್ಲ ಅನ್ನುವುದು. ಆದರೆ ಇಷ್ಟರಿಂದಲೇ ಹಿಂದೂ ಧರ್ಮ ಶೋಧಕ ಧರ್ಮ ಅಲ್ಲ ಎಂದು ಹೇಳಲಾಗದು. ಉತ್ತರ ಭಾರತದ ತುದಿಯಲ್ಲಿ ವಾಸಿಸುವ ಮುಷ್ಟಿಯಷ್ಟು ಆರ್ಯರ ಧರ್ಮ ಭಾರತದಾದ್ಯಂತ ವ್ಯಾಪಿಸಿರುವುದು ಹಿಂದೂ ಧರ್ಮ ಶೋಧಕವಾಗಿರುವುದರಿಂದಲೇ. ಆರ್ಯರಿಗಿಂತ ಸಂಸ್ಕೃತಿ, ರೂಪ, ಬಣ್ಣದಲ್ಲಿ ಬೇರೆಯಾಗಿದ್ದ ದ್ರವಿಡರು ಹಿಂದೂ ಧರ್ಮವನ್ನು ಒಪ್ಪಿಕೊಂಡರೆಂದರೆ ಆ ಧರ್ಮವು ಕೆಲವು ಶತಕಗಳ ಹಿಂದೆಯಾದರೂ ಶೋಧಕ ಧರ್ಮವಾಗಿರಲೇಬೇಕು. ಹಾಗಾದರೆ ಒಂದು ಕಾಲದಲ್ಲಿ ಶೋಧಕವಾಗಿದ್ದ ಹಿಂದೂ ಧರ್ಮ ಶುದ್ಧಿಗೆ ಒಪ್ಪಿಗೆ ಕೊಟ್ಟಿದ್ದು ಯಾಕೆ ಅನ್ನುವ ಪ್ರಶ್ನೆ ಕಾಡುತ್ತದೆ. ನನ್ನ ಮಟ್ಟಿಗೆ ಇದರ ಉತ್ತರ ಬಹಳ ಸರಳವಾಗಿದೆ. ಶುದ್ಧೀಕರಣಕ್ಕೆ ಸಾಮಾಜಿಕ ಪರಿಸ್ಥಿತಿ ಒಂದೇ ವರ್ಣದ್ದಾಗಿರಬೇಕು. ಬೇರೆ ಜಾತಿಯ ಮನುಷ್ಯ ಒಂದು ಧರ್ಮ ಬಿಟ್ಟು ಶುದ್ಧೀಕರಣದಿಂದ ಮತ್ತೊಂದು ಧರ್ಮಕ್ಕೆ ಕಾಲಿಟ್ಟಾಗ ಆ ಧರ್ಮದಲ್ಲಿ ಆತನ ಸಾಮಾಜಿಕ ವ್ಯವಹಾರಗಳು ಸುಸೂತ್ರವಾಗಿರಬೇಕಾಗುತ್ತವೆ. ಹಾಗೂ ಸಮಾಜ ಒಂದೇ ವರ್ಣದ್ದಾಗಿದ್ದರೆ ಸಹಭೋಜನ ಹಾಗೂ ಮದುವೆಯ ಸಂಬಂಧದಂತಹ ವ್ಯವಹಾರಗಳು ಸಾಧ್ಯವಾಗುವುದಿಲ್ಲ. ಇದೇ ನ್ಯಾಯವನ್ನ ಹಿಂದೂ ಧರ್ಮಕ್ಕೆ ಅನ್ವಯಿಸಿದಾಗ ಎಲ್ಲಿಯವರೆಗೆ ಹಿಂದೂ ಸಮಾಜ ಒಂದೇ ವರ್ಣದಲ್ಲಿ ಇರುತ್ತೋ ಅಲ್ಲಿಯವರೆಗೆ ಶುದ್ಧೀಕರಣದ ಕೆಲಸ ಸುಲಭವಾಗಿತ್ತು. ಆದರೆ ಅದೇ 1-4, 4-4000 ಜಾತಿಗಳು ತಲೆ ಎತ್ತಿದಾಗ ಶುದ್ಧೀಕರಣದ ಕೆಲಸ ತಂತಾನೆ ನಿಂತು ಹೋಯಿತು. ಹಾಗೆ ನಿಂತು ಹೋಗುವುದು ಅನಿವಾರ್ಯವಾಗಿದೆ. ಏಕೆಂದರೆ ಒಂದು ವರ್ಣವಿದ್ದ ಸಮಾಜದಲ್ಲಿ 4000 ಜಾತಿಗಳು ತಲೆ ಎತ್ತಿದಾಗ ಶುದ್ಧೀಕರಣದಿಂದ ಹಿಂದೂ ಸಮಾಜಕ್ಕೆ ಬರಲಿಚ್ಛಿಸುವ ಜನರನ್ನ ಯಾವ ಜಾತಿಗೆ ಸೇರಿಸುವುದು ಅನ್ನುವ ಪ್ರಶ್ನೆಗೆ ಪರಿಹಾರವೇ ಸಿಗುವುದಿಲ್ಲ. ಹಿಂದೂ ಸಮಾಜವನ್ನ ಮತ್ತೆ ಒಂದೇ ಜಾತಿಯಡಿ ತರುವುದೇ ಇದಕ್ಕಿರುವ ಉಪಾಯ. ಆದರೆ ಮೊದಲು ಸಂಘಟನೆಯ ಕೆಲಸವನ್ನು ಆರಂಭಿಸಬೇಕು. ಶುದ್ಧೀಕರಣ ಮಾಡುವ ನಮ್ಮ ಜನರಿಗೆ ಈ ಯುಕ್ತಿವಾದ ಅರ್ಥವಾಗುತ್ತಿಲ್ಲ ಅಥವಾ ಒಪ್ಪಿಗೆಯಾಗುತ್ತಿಲ್ಲ ಎಂದಲ್ಲ, ಆದರೆ
1: ಹಿಂದೂ ಧರ್ಮಕ್ಕೆ ಯಾವುದೇ ಧಕ್ಕೆ ಬರದಂತೆ ಮುಸಲ್ಮಾನರಿಂದ ಸಿಗುತ್ತಿರುವ ಒಡತೆಗಳನ್ನ ವಿರೋಧಿಸುವುದಷ್ಟೇ ಇದರ ಉದ್ದೇಶ. ಹಾಗಿಲ್ಲದಿದ್ದರೆ ಸಂಘಟನೆಯ ಕೆಲಸವನ್ನ ಕಡೆಗಾಣಿಸಿ ಮನೆಯ ಕಸವನ್ನ ಮೊಗೆದು ಹೊರಹಾಕುವುದರ ಬದಲು ತುರ್ಕಿಯನ್ನು ಶುದ್ಧ ಮಾಡುವ ಯೋಜನೆಯನ್ನ ರೂಪಿಸುತ್ತಿರಲಿಲ್ಲ. ಹಾಗಾಗಿ ಈ ಜನರ ತೋರಿಕೆಯ ಧರ್ಮದ ಅಳಿವು ಹತ್ತಿರವಾಗಿದೆ. ಅವರಾಡುತ್ತಿರುವ ಕಣ್ಣ ಮುಚ್ಚಾಲೆ ಆಟದಿಂದ ಇವತ್ತಿನ ಸಾವನ್ನವರು ನಾಳೆಗೆ ದೂಡಬಹುದೇ ಹೊರತು ಅದು ಅಮರವಲ್ಲ ಅನ್ನುವ ಸೂಚನೆಯನ್ನವರಿಗೆ ಕೊಡುತ್ತಿದ್ದೇವೆ. ನಮಸ್ಕಾರ.

ಅಂಬೇಡ್ಕರ್ ಓದು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಕಮ್ಮನಕೋಟೆ. ಕುವೆಂಪು ಭಾಷಾ ಭಾರತಿ ಮತ್ತು ಸಂಸ್ಕೃತಿ ಇಲಾಖೆ ಪ್ರಕಟಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 21 ಪತ್ರಿಕಾ ಬರಹವನ್ನು ಓದುತ್ತಿದ್ದೇನೆ. ಈ ಭಾಗವು ಭಾರತೀಯ ಇತಿಹಾಸದಲ್ಲಿ ಪ್ರಸಿದ್ಧರಾದ ಸ್ವಾತಂತ್ರ್ಯ ಹೋರಾಟಗಾರರು ಶ್ರೇಷ್ಠ ಬರಹಗಾರರೂ ಆಗಿದ್ದ ಲಾಲಾ ಲಜಪತ್ ರಾಯ್ ಅವರ ಕುರಿತ ಓದು. ಶೀರ್ಷಿಕೆ: ದೇಶಭಕ್ತ ಲಾಲಾ ಲಜಪತ್ ರಾಯ್, ರಾಜಕಾರಣ ಮತ್ತು ಸಮಾಜ ಕಾರಣದ ಕ್ರಾಂತಿಕಾರಿ. ದೇಶಭಕ್ತ ಲಾಲ್ ಲಜಪತ್ ರಾಯ್ ಅವರ ಹೃದಯ ಕ್ರಿಯೆ ನಿಂತು ಸಾವಿಗೀಡಾಗಿದ್ದಾರೆ ಎಂದು ತಿಳಿಸಲು ಅತ್ಯಂತ ದುಃಖವಾಗುತ್ತಿದೆ. ಭಾರತದಲ್ಲಿನ ಅಂದಿನ ಪರಿಸ್ಥಿತಿಯನ್ನು ವರದಿ ಮಾಡಲು ನೇಮಕಗೊಂಡಿದ್ದ ಸರ್ ಜಾನ್ ಸೈಮನ್ ನೇತೃತ್ವದ ಆಯೋಗದಲ್ಲಿ ಯಾರೊಬ್ಬ ಭಾರತೀಯ ಪ್ರತಿನಿಧಿಗಳು ಇರಲಿಲ್ಲ ಎಂಬ ಬಲವಾದ ಕಾರಣದಿಂದ ಭಾರತೀಯ ಸಂಘಟನೆಗಳು ಇಡೀ ಆಯೋಗವನ್ನು ಬಹಿಷ್ಕರಿಸುವ ತೀರ್ಮಾನ ಕೈಗೊಳ್ಳುತ್ತವೆ. ಅದರ ಭಾಗವಾಗಿ ದೇಶಾದ್ಯಂತ ಅನೇಕ ಚಳುವಳಿಗಳು ನಡೆಯುತ್ತವೆ. ಸೈಮನ್ ಆಯೋಗ ಲಾಹೋರಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಲಜಪತ್ ರಾಯ್ ಶಾಂತಿಯುತ ಮೆರವಣಿಗೆಯ ನೇತೃತ್ವ ವಹಿಸಿರುತ್ತಾರೆ. ಮೆರವಣಿಗೆ ನಿರತರ ಮೇಲೆ ಲಾಠಿಚಾರ್ಜ್ ಆದೇಶ ಹೊರಡಿಸಿದ್ದರಿಂದ ಗುಂಪನ್ನು ಹಿಂದೆ ಚದುರಿಸುವ ಪ್ರಯತ್ನ ಮಾಡುವಾಗ ಪೊಲೀಸ್ ಅಧಿಕಾರಿಯು ಲಾಲಾಜಿಯ ಎದೆಯ ಮೇಲೆ ಲಾಠಿ ಪ್ರಹಾರ ಮಾಡಿದ ಪರಿಣಾಮ ಲಾಲಾಜಿಯವರ ಹೃದಯ ಕ್ರಿಯೆ ನಿಲ್ಲಲು ಕಾರಣವಾಗಿದೆ ಎಂಬುದು ಡಾಕ್ಟರುಗಳ ಅಭಿಪ್ರಾಯ. ಲಾಲಾಜಿಯ ಸಾವಿನಿಂದ ದೇಶದಲ್ಲಿ ಕರ್ತವ್ಯನಿಷ್ಠ ಮುಂದಾಳು ಇಲ್ಲದಂತಾಗಿದೆ. ಇವರಂಥ ಪ್ರಾಮಾಣಿಕ, ವೃತ್ತಿಪರ, ನಿಸ್ವಾರ್ಥಿ ಮತ್ತು ಹಿಡಿದ ಕೆಲಸಕ್ಕೆ ತನು ಮನ ಧನ ಎಲ್ಲವನ್ನೂ ಅರ್ಪಿಸುವ ಮುಂದಾಳುಗಳು ಬಹಳ ಕಡಿಮೆ. ಇವರ ಕಾರ್ಯಕ್ಷಮತೆ, ಎಂಥ ಸಂದರ್ಭದಲ್ಲೂ ಒಪ್ಪಿಕೊಂಡ ಕಾರ್ಯವನ್ನು ದಡ ಮುಟ್ಟಿಸುವುದೇ ಇವರ ವೈಶಿಷ್ಟ್ಯವಾಗಿತ್ತು. ಲಾಲಾಜಿಯವರು ಪಂಜಾಬ್ ಪ್ರಾಂತದ ಬಡತನದ ಒಂದು ವೈಶ್ಯ ಕುಟುಂಬದಲ್ಲಿ 1865 ಜನಿಸಿದರು. ಅವರ ತಂದೆ ಆರ್ಯ ಸಮಾಜದವರಾಗಿದ್ದರು. ಲಾಲಾಜಿಗೆ ಉದಾರ ಮತದ ಔಷಧಿ ಬಾಲ್ಯದಿಂದಲೇ ದಕ್ಕಿತ್ತು. ಇಂದು ಆರ್ಯ ಸಮಾಜವನ್ನು ಸನಾತನ ಧರ್ಮ ನುಂಗಿ ಹಾಕಿದೆ. ಆ ಕಾಲದಲ್ಲಿ ಆರ್ಯ ಸಮಾಜ ಮತ್ತು ಸನಾತನ ಧರ್ಮ ಪರಸ್ಪರ ಎದುರಿಸಿ ನಿಂತಿತ್ತು. ಆರ್ಯ ಸಮಾಜವು ಹಿಂದೂ ಸಮಾಜದೊಳಗಿನ ಜಾತಿ ಭೇದದಂತಹ ದೋಷದ ಕಡೆಗೆ ಜಾಸ್ತಿ ಲಕ್ಷ್ಯ ಕೊಡುತ್ತಿತ್ತು. ಆದ್ದರಿಂದ ಹಳಬರಿಗೆ ಅದು ಸಹಜವಾಗಿ ಅಪ್ರಿಯವಾಗುತ್ತಿತ್ತು. ಪುರಾಣ ಮತವಾದ ಮತ್ತು ಆರ್ಯ ಸಮಾಜದ ಈ ಹೋರಾಟದಲ್ಲಿ ಲಾಲಾಜಿ ಆರ್ಯ ಸಮಾಜದ ಪರವಹಿಸಿ ಈ ಸಮಾಜದ ತತ್ವವನ್ನು ದೃಢೀಕರಿಸಲು ಅವರು ಕೆಲವು ಮಿತ್ರರ ಸಹಾಯದಿಂದ 1886 ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜನ್ನು ಸ್ಥಾಪಿಸಿದರು. ಅವರ ಸಾರ್ವಜನಿಕ ಜೀವನ ಈ ರೀತಿಯಲ್ಲಿ ಆರಂಭವಾಯಿತು. ಈ ಸಂಸ್ಥೆಯನ್ನು ಊರ್ಜಿತಾವಸ್ಥೆಗೆ ತರಲು ಅವರು ಅವಿಶ್ರಾಂತವಾಗಿ ದುಡಿದರು. ಇವತ್ತಿಗೂ ಈ ಸಂಸ್ಥೆಯನ್ನು ಪಂಜಾಬಿನಲ್ಲಿ ಒಂದು ಪ್ರಮುಖ ಸಂಸ್ಥೆಯಾಗಿ ಪರಿಗಣಿಸುತ್ತಾರೆ. ನಂತರದಲ್ಲಿ ರಾಜಕೀಯ ಚಳುವಳಿಯಲ್ಲಿಯೂ ಭಾಗವಹಿಸಲು ಆರಂಭಿಸಿದರು. ಆದರೆ ಇತರ ರಾಜಕೀಯ ಚಳುವಳಿಗಾರರಂತೆ ರಾಜಕಾರಣ ಮತ್ತು ಸಮಾಜ ಕಾರಣವನ್ನು ಜೋಡಿಸಿ ತಮ್ಮ ಅಲ್ಪ ಪ್ರದರ್ಶನವನ್ನು ಎಂದೂ ಮಾಡಲಿಲ್ಲ. ಈ ಎರಡೂ ವಿಷಯದಲ್ಲಿ ಕ್ರಾಂತಿಕಾರಿಗಳಾಗಿದ್ದರು. ರಾಜಕೀಯ ಚಳುವಳಿಗೆ ಬಿದ್ದ ಮೇಲೆ ಸರ್ಕಾರವು ಅವರನ್ನು ಯಾವಾಗ ಅಂಡಮಾನಿಗೆ ಕಳಿಸಿತೋ ಆಗ ಅನೇಕ ಪುರಾಣ ಮತವಾದಿಗಳಿಗೆ ಅದೆಷ್ಟು ಆನಂದವಾಯಿತೆನ್ನುವುದು ಇನ್ನೂ ನಮ್ಮ ನೆನಪಿನಲ್ಲಿ ಉಳಿದಿದೆ. ಸರ್ಕಾರ ಮತ್ತು ಪುರಾಣ ಮತವಾದಿಗಳ ವಿರೋಧದಲ್ಲಿಯೇ ಲಾಲಾಜಿ ತಮ್ಮ ಸಾರ್ವಜನಿಕ ಕೆಲಸಗಳನ್ನು ನಡೆಸಿದರು. ಪಂಜಾಬಿನಲ್ಲಿ ಕೆಲವು ಸ್ಪೃಶ್ಯ ವರ್ಗದ ಮುಂದಾಳುಗಳು ನಡೆಸಿದ ಅಸ್ಪೃಶ್ಯರ ಸ್ಪೃಶ್ಯೀಕರಣ ಚಳುವಳಿಯಲ್ಲಿ ಮನಃಪೂರ್ತಿಯಾಗಿ ಭಾಗವಹಿಸಿದ್ದರು. ಸ್ಪೃಶ್ಯ ವರ್ಗದ ಜನರು ನಡೆಸಿದ ಅಸ್ಪೃಶ್ಯೋದ್ಧಾರ ಚಳುವಳಿ ನಮಗೆ ಪೂರ್ತಿ ಸಮಾಧಾನಕರವಾಗಿ ಇರಲಿಲ್ಲವಾದರೂ ಲಾಲಾಜಿಯ ಸಹಾನುಭೂತಿ ಪ್ರಾಮಾಣಿಕವಾಗಿದ್ದುದರಲ್ಲಿ ನಮಗೆ ಅನುಮಾನವಿರಲಿಲ್ಲ. ಲಾಲಾಜಿ ಒಬ್ಬ ಉತ್ತಮ ಲೇಖಕರಾಗಿದ್ದರು. ಸಾಮಾಜಿಕ ಮತ್ತು ರಾಜಕೀಯ ವಿಷಯದ ಮೇಲೆ ಅವರು ಅನೇಕ ಗ್ರಂಥವನ್ನೂ ಬರೆದಿದ್ದಾರೆ. ದಿ ಪೀಪಲ್ ಹೆಸರಿನ ಇಂಗ್ಲಿಷ್ ಪತ್ರಿಕೆಯನ್ನು ಅವರು ನಡೆಸುತ್ತಿದ್ದರು. ದಯಾನಂದ ಕಾಲೇಜಿನ ಜೊತೆಗೆ ಅವರು ಸ್ಥಾಪಿಸಿದ ಇನ್ನೊಂದು ಸಂಸ್ಥೆ ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿ, ಮುಂಬಯಿಯ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಮಾದರಿಯ ಮೇಲೆ ಈ ಸಂಸ್ಥೆಯನ್ನು ಆರಂಭಿಸಿರಬಹುದು. ಆದರೆ ಎರಡರ ಅಂತರಂಗದಲ್ಲೂ ಮಹತ್ವದ ಭೇದವನ್ನು ಕಾಣಬಹುದು. ಮುಂಬಯಿಯ ಸೊಸೈಟಿ ಶಿಸ್ತುಬದ್ಧ, ಜನರ ಹಿಡಿತದಲ್ಲಿದ್ದರೆ ಅದರ ಎಲ್ಲ ಕಾರ್ಯಕ್ರಮವೂ ಶಿಸ್ತಿನಿಂದಲೇ ಕೂಡಿದೆ. ರಾಜಕೀಯ ವಿಷಯದಲ್ಲಿ ಯಾವ ಶಿಸ್ತು ಇದೆಯೋ ಅದೇ ಶಿಸ್ತನ್ನು ಸಾಮಾಜಿಕದಲ್ಲಿಯೂ ಸಹ ಕಾಣಬಹುದು. ಒಂದು ಹೆಜ್ಜೆ ಮುಂದಿಡುವ ಮುಂಚೆ 10 ವಿಚಾರ ಮಾಡುವ ರೀತಿ ಈ ಸಂಸ್ಥೆಯ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಸಂಸ್ಥೆಯ ಕೆಲವು ಸಭಾಸದರು ವೈಯಕ್ತಿಕವಾಗಿ ಪುರೋಗಾಮಿಯಾಗಿದ್ದರು
ಆದರೆ ಜಾತಿಶಃ ಅವರಿಗೆ ಶಿಸ್ತು ಪಾಲನೆಯಿಂದ ನಾಲ್ಕು ಚೌಕಟ್ಟಿನಲ್ಲೇ ಇರುವ ಪ್ರಸಂಗ ಬಂದಿತು. ಆದರೂ ಲಾಹೋರಿನ ಲಾಲಾಜಿಯಂತಹ ಉತ್ಸಾಹಿ ಮುಂದಾಳು ಸಿಕ್ಕಿದ್ದರಿಂದ ಅವರಿಗೆ ಸರ್ವಾಂಗೀಣ ಪ್ರಗತಿಪರ ಸ್ವರೂಪ ಪ್ರಾಪ್ತವಾಗಿದೆ. ಸಾಮಾಜಿಕ ಮತ್ತು ರಾಜಕೀಯ ವಿಷಯದಲ್ಲಿ ಒಂದು ರೀತಿಯಲ್ಲಿ ಮುಂದುವರಿಯುವ ಕಾರ್ಯಕರ್ತರನ್ನು ತಯಾರು ಮಾಡುವ ಕಾರ್ಯವನ್ನು ಸೊಸೈಟಿ ಉತ್ಸಾಹದಿಂದ ಮಾಡುತ್ತಿದೆ. ಈ ಸಂಸ್ಥೆಯ ಸಲುವಾಗಿಯೇ ಸಾಕಷ್ಟು ತಮ್ಮನ್ನು ತೆಗೆದರೂ ಲಾಲಾಜಿಯ ಇತಿಹಾಸ ಬಹುಮುಖವಾಗಿವೆ. ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಅಮೂಲ್ಯ ಕಾರ್ಯವನ್ನು ಮಾಡಿದ್ದಾರೆ ಮತ್ತು ಅವರು ಕಾಲವಶರಾದರೂ ಸಹ ಅವರ ಬಹು ವಿಧವಾದ ಕೆಲಸಗಳು ಲಾಲಾಜಿಯವರನ್ನು ಜೀವಂತ ಸ್ಮಾರಕವಾಗಿ ಬಹುಕಾಲ ಉಳಿಸಬಲ್ಲದು. ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅನ್ನವನ್ನು ನಾವು ಪರಬ್ರಹ್ಮ ಸ್ವರೂಪ ಅಂತ ಕರಿತೀವಿ. ಮನೆಯಲ್ಲಿ ಅಮ್ಮ ಮಾಡುವಂತಹ ಅಡಿಗೆಗಳು ಕೇವಲ ಪದಾರ್ಥಗಳಿಂದ ತುಂಬಿರಲ್ಲ, ಬದಲಾಗಿ ಪ್ರೀತಿಯಿಂದ ತುಂಬಿರುತ್ತೆ. ಅದೇ ಅಡುಗೆ ರುಚಿಗೂ ಕೂಡ ಕಾರಣವಾಗುತ್ತೆ. ಅಂತಹುದೇ ಹಲವು ಅಡುಗೆಗಳನ್ನು ಪ್ರೀತಿಯಿಂದ ನಿಮ್ಮ ಮುಂದೆ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದೇ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ಪ್ರತಿದಿನ ವಿಭಿನ್ನ ರೆಸಿಪಿಗಳು ನಿಮಗೆಲ್ಲ ತುಂಬ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ದಿನನೂ ಕೂಡ ವಿಭಿನ್ನವಾಗಿರುವಂತಹ ಒಂದು ರೆಸಿಪಿ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಸೌತೆಕಾಯಿಯಿಂದ ಯಾವೆಲ್ಲ ಪದಾರ್ಥಗಳನ್ನ ಮಾಡ್ಬೋದು? ಸೌತೆಕಾಯಿನ ಹೆಚ್ಕೊಂಡು ಉಪ್ಪು ಖಾರ ಹಾಕಿ ತಿನ್ಕೊಳ್ಬೋದು. ಅನ್ನ ಸಾಂಬಾರ್ಗೆ ಸೈಡ್ಸ್ ಆಗಿ ಕೂಡ ಉಪಯೋಗ ಮಾಡ್ಕೊಳ್ತೀವಿ ಸೌತೆಕಾಯಿಯನ್ನು. ಕೋಸಂಬರಿ ಮಾಡ್ಕೊಳ್ಬೋದು, ಸೌತೆಕಾಯಿ ಜ್ಯೂಸನ್ನು ಕೂಡ ಮಾಡ್ಕೊಳ್ಬೋದು. ಕೆಲವೊಂದು ಸೌತೆಕಾಯಿಯಿಂದ ಸಾಂಬಾರ್ ಸೌತೆಕಾಯಿ ಅಂತ ಹೇಳ್ತೀವಿ, ಅದರಿಂದ ಸಾಂಬಾರನ್ನು ಮಾಡ್ಕೊಳ್ಬೋದು. ಪ್ರತಿದಿನ ನಾವು ಸಾಮಾನ್ಯವಾಗಿ ಕೋಸಂಬರಿ ಮಾಡ್ಕೊಂಡು ತಿನ್ನುವಂಥ ಸೌತೆಕಾಯಿಯನ್ನು ಹಾಗೆ ಕೂಡ ತಿನ್ಬೋದು. ಇನ್ನು ಸೌತೆಕಾಯಿಯಿಂದ ತಾಲಿಪಟ್ಟು ಕೂಡ ಮಾಡ್ಕೊಳ್ತಾರೆ. ಸೊ ಈ ದಿನ ಸ್ನೇಹಿತರೆ, ಸೌತೆಕಾಯಿಯನ್ನು ಬಳಸಿ ವಿಶೇಷವಾಗಿ ದೋಸೆಯನ್ನು ಮಾಡ್ತಾ ಇದ್ದಾರೆ. ದಿಢೀರ್ ದೋಸೆ ಅಂತ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು. ಸೊ ಹಾಗಾದರೆ ತಡ ಮಾಡೋದು ಬೇಡ, ಫಟಾಫಟ್ ಅಂತ ಸೌತೆಕಾಯಿಯನ್ನು ಬಳಸಿ ಯಾವ ರೀತಿ ದೋಸೆ ಮಾಡ್ತಾರೆ ನಾಗೇಶ್ ಅವರು, ಆ ದೋಸೆ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾಗೇಶ್ ಅವರಿಂದ ತಿಳಿತಾ ಹೋಗೋಣ. ಕಾರ್ಯಕ್ರಮವನ್ನು ಶುರು ಮಾಡೋಣ.
4: ನಮಸ್ಕಾರ ಎಲ್ಲರಿಗೂ. ಬಹಳ ಆರೋಗ್ಯಕರವಾಗಿರುವಂತಹ, ಬಿಸಿಲಿನಿಂದಾಗ ತಂಪನಿಸುವಂತಹ ಸೌತೆಕಾಯಿ ದೋಸೆಯನ್ನು ನಿಮಗೆ ಅತಿ ಸುಲಭವಾಗಿ ತೋರಿಸ್ಕೊಡ್ತೀವಿ. ಯಾವುದೇ ರೀತಿಯ ಅಕ್ಕಿ ಗಿಕ್ಕಿ ಏನು ನೆನೆಹಾಕಲು ಬೇಕಾಗಿಲ್ಲ. ಅತಿ ಮಸ್ತಾಗಿ ಇನ್ಸ್ಟಂಟ್ ಆಗಿ ಮಾಡುವಂತಹ ದೋಸೆ. ಮೊದಲಿಗೆ ನಾವಿಲ್ಲಿ ಒಂದು 2 ಸೌತೆಕಾಯಿಯನ್ನು ತಗೊಂಡಿದ್ದೇವೆ. ಸೌತೆಕಾಯಿಯನ್ನು ನೀವು ಜವಾರಿ ಸೌತೆಕಾಯಿ ಇದ್ರೂ ತಗೊಂಡ್ರಿ ನಡೀತೈತ್ರಿ. ಆಮೇಲೆ ಅದರ ಹಿಂದ ಮುಂದ ಅಂದ್ರೆ ತುಂಬಾದು ಎಲ್ಲ ನಾವು ಕಟ್ ಮಾಡಿ ತಗೊಂಡ್ಬಿಟ್ಟು ಆಮೇಲೆ ಅದನ್ನು ತುರಿದು ನಾವು ತಗೊಳ್ಬೇಕಾಕೈತ್ರಿ. ಸೌತೆಕಾಯಿ ನೀವು ತಗೊಳ್ಳುವಾಗ ಫಸ್ಟಿಗೆ ಒಂದು ಸ್ವಲ್ಪ ಅದನ್ನು ತಿಂದು ನೋಡ್ರಿ. ಯಾಕಂತಂದ್ರೆ ಒಂದೊಂದು ಸೌತೆಕಾಯಿ ಏನಿರ್ತಾವ್ರಿ, ಕೈ ಇರ್ತಾವ್ರಿ, ಆ ಕೈ ಇದ್ದಿದ್ದು ಹಾಕಬಾರ್ದು. ಚಲೋ ಅಂತವ ಒಂದು 2 ಸೌತೆಕಾಯಿಯನ್ನು ನಾವಿಲ್ಲಿ ತುರಿದ ತಗೊಳತ್ತಿದ್ದೀವ್ರಿ. ತೀತ್ರಿ ಒಂದು ಸ್ವಲ್ಪ ತಗೊಳ್ಳೋಕಿನ ಮೊದಲು ಒಂದ್ಸಲ ವಾಶ್ ಮಾಡಿ ಆಮೇಲೆ ಅದನ್ನು ತುರಿದು ತಗೊಂಡ್ಬಿಡ್ರಿ. ಇನ್ನು ಅದನ್ನೇನು ಮಾಡಿರಿ, ಅದರ ನೀರು ಸಮೇತನ ಆ ಮಿಕ್ಸರ್ ಜಾರ್ದಾಗ ಈ ತುರಿದಂತಹ ಸೌತೆಕಾಯಿಯನ್ನು ಹಾಕ್ರಿ. ಅದಾದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಳೆ ಕಡ್ಡಿ ಸಮೇತನ ನೀವು ಹಾಕ್ರಿ. ಅದಾದ ನಂತರ ಅದಕ್ಕೆ ಒಂದು 2-4 ಹಸಿಮೆಣಸಿನ್ಕಾಯಿ ಹಂಗೆ ಸ್ವಲ್ಪ ಜೀರಿಗೆಯನ್ನು ನಾವಿಲ್ಲಿ ಹಾಕೋಣ. ಅದಾದ ನಂತರ ಚಿರೋಟಿ ರವ, ಚಿರೋಟಿ ರವಾನ ನಾವಿಲ್ಲಿ 1.5 ಕಪ್ಪಷ್ಟು ತೊಗೊಂಡಿದ್ದೇವ್ರಿ. ಈ 1.5 ಕಪ್ಪಷ್ಟು ಚಿರೋಟಿ ರವಾನ ನಾವಿಲ್ಲಿ ಮಿಕ್ಸರ್ ಜಾರ್ದಾಗ ಹಾಕೋಣ. ಹಾಕಿ ಇದನ್ನೇನು ಮಾಡೋಣಪ್ಪ ಅಂತಂದ್ರೆ ನಾವು ರುಬ್ಬಬೇಕ್ರಿ. ಅದಕ್ಕಿಂತ ಮೊದಲು ಎಷ್ಟು ಬೇಕೋ ನೋಡಿ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಅದ್ರ ಜೊತೆ ಸ್ವಲ್ಪ ಸಕ್ಕರೆಯನ್ನು ನಾವಿಲ್ಲಿ ಸೇರಿಸೋಣ. ಇಷ್ಟ ಆದ್ಮೇಲೆ ಅದನ್ನ ಕ್ಲೋಸ್ ಮಾಡ್ರಿ, ಗರ್ರ ಅನ್ಸಕ ಸ್ಟಾರ್ಟ್ ಮಾಡಿ. ನೀವು ಮೊದಲು ನೀರು ಹಾಕಿನೂ ಮಾಡ್ಬೋದು, ಆಮೇಲೆ ತೆಂಗಿದ್ರು ಸೌತೆಕಾಯ್ದಾಗ ನೀರು ಇರ್ತೈತೆ, ಫಸ್ಟಿಗೆ ಎತ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಎಟ್ಟಬೇಕು ನೋಡಿ. ಅಷ್ಟು ಹಾಕಿರೋ ಬಿಡು ನಡೀತೈತಿ. ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ರಿ, ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದನ್ನು ಒಂದು ಈಟ್ ಮಿಕ್ಸ್ ಮಾಡಿದಂಗೆ ಮಾಡಿ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಗರ್ರ ಅನ್ಬೇಕ್ರಿ. ಅಟ್ಟು ಚಲೋ ತಂಗಿ ನೀವು ಈ ಒಂದು ಹಿಟ್ಟನ್ನು ರುಬ್ಬಿಕೊಂಡು ಬರಬೇಕ್ರಿ. ಅಂದ್ರೆ ರವಾ ಮತ್ತು ಸೌತೆಕಾಯಿ ಪೂರ್ತಿ ಮಿಕ್ಸ್ ಆಗಿ ಸಣ್ಣ ಆಗ್ಬೇಕು ನೋಡ್ರಿ, ಹಂಗೆ ನೀವು ಅರುಬ್ಕೊಂಡು ಬರ್ಬೇಕು.
3: ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಸೌತೆಕಾಯಿ ದಿಢೀರ್ ದೋಸೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ತುಂಬಾ ಸರಳವಾಗಿ ಸಿಂಪಲ್ ಆಗಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಎರಡು ಸೌತೆಕಾಯನ್ನ ತುರ್ಕೊಂಡ್ರು, ಅದಕ್ಕೆ ಚಿರೋಟಿ ರವೆ, ಹಾಗೆ ಸ್ವಲ್ಪ ಉಪ್ಪು, ಜೊತೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಂಡು ಮಿಕ್ಸಿಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದ್ರು. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಹೇಗೆ ಆ ಸೌತೆಕಾಯಿ ದೋಸೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾಗೇಶ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿದ್ದಾರೆ. ನಾಗೇಶ್ ಅವರು ಸಿಂಪಲ್ ಆಗಿ ಮಾಡುವಂತಹ ಸೌತೆಕಾಯಿ ದೋಸೆಯ ಬಗ್ಗೆ ತಿಳಿಸ್ತಾ ಇದ್ರು. ಸಾಮಾನ್ಯವಾಗಿ ದೋಸೆ ಅಂತ ಅಂದ್ರೆ ಉದ್ದಿನಬೇಳೆ ಅಕ್ಕಿಯನ್ನ ಕೂಡ ನೆನ್ಸಿಟ್ಟು ಮಾಡ್ತೀವಿ. ಇಲ್ಲಿ ದಿಢೀರಂತ ಸೌತೆಕಾಯಿ ದೋಸೆನ ಹೇಗೆ ಮಾಡೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಮನೆಯಲ್ಲಿ ಗೆಸ್ಟ್ ಬಂದಾಗ ಅಥವಾ ಮಕ್ಕಳಿಗೆ ಏನಾದರೂ ತಿನ್ನಕ್ ಬೇಕು ಅಂತ ಅನಿಸಿದಾಗ ಈ ರೀತಿಯ ಒಂದು ಸೌತೆಕಾಯಿ ದೋಸೆಯನ್ನ ಮಾಡಿಕೊಡ್ಬೋದು. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹಾಗೆ ಮನೇಲಿ ಮಾಡಿದ್ವಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ. ಎರಡು ಸೌತೆಕಾಯಿ ಜೊತೆಗೆ ಚಿರೋಟಿ ರವೆ ಇದ್ರೆ ಸಾಕು, ಮಸ್ತ್ ಆಗಿರುವಂತಹ ದಿಢೀರ್ ಸೌತೆಕಾಯಿ ದೋಸೆ ರೆಡಿ ಆಗುತ್ತೆ. ನಾಗೇಶ್ ಅವರು ಎರಡು ಸೌತೆಕಾಯಿನ ತುರಿದ್ಬಿಟ್ಟು ಅದಕ್ಕೆ ಚಿರೋಟಿ ರವೆ, ಉಪ್ಪು ಜೊತೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಂಡು ಮಿಕ್ಸಿಯನ್ನ ಮಾಡ್ಕೊಂಡಿದ್ದಾರೆ. ಮುಂದೆ ಹೇಗ್ ಮಾಡ್ತಾರೆ ಅನ್ನೋದನ್ನ ನಾಗೇಶ್ ಅವರಿಂದ ಕೇಳೋಣ.
5: ಆಮೇಲೆ ತಿದನ ರುಬಿ ತಂದಾದ್ಮೇಲೆ ನೆನೆಸಬೇಕನ್ರಿ ಅಂತ ಹೇಳಿ ನೀವು ಕೇಳಿದ್ರೆ, ಇಲ್ಲ ಇನ್ಸ್ಟಂಟ್ ಆಗಿ ಮಾಡುವಂತಹ ದೋಸೆ ನೆನೆಸು ಗಿನಸು ಏನು ಅವಶ್ಯಕತೆ ಇಲ್ರಿ. ಅದನ್ನ ಒಂದು ಪಾತ್ರದ ಹಾಕಿ ಮಿಕ್ಸರ್ದಾಗ ಸ್ವಲ್ಪ ನೀರು ಹಾಕಿ ಅಲುಗಾಡಿಸಿ ಆಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ರಿ ಅಂತಂದ್ರೆ ಮುಗಿದೋಗ್ತತಿ. ಇದನ್ನ ನೀವು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಭಾಳ ಮಸ್ತ್ ಆಗಿನೂ ಮಾಡ್ಬೋದ್ರಿ, ಈಸಿಯಾಗಿ. ಇಲ್ಲ ಮಧ್ಯಾಹ್ನ ಮಾಡತ್ನಂತಂದ್ರೆ ಅವಾಗೂ ಮಾಡ್ಬೋದು, ಯಾಕಂತಂದ್ರೆ ಬಿಸಿಲು ದಿನದಾಗ ಸ್ವಲ್ಪ ತಂಪಂದು ಮಧ್ಯಾಹ್ನ ಚಲೋ ಅನಿಸ್ತೈತ್ರಿ. ಅದಕ್ಕೆ ನೀವು ಅವಾಗೂ ಈ ಸೌತೆಕಾಯಿಯಿಂದ ದೋಸೆಯನ್ನ ಮಾಡಬಹುದ್ರಿ. ಈಗ ನೋಡಿ, ತವಾ ಚಲೋ ತಂಗಿ ಕಾಯಕಿಟ್ಟಿರ್ತೈತಿ, ನಾನ್ ಸ್ಟಿಕ್ ತವಾ ಐತಿ. ಆಮೇಲೆ ಅದಕ್ಕೆ ನೀರು ಗೊಜ್ಜಿ ಒರೆಸಿದಾದ ಮೇಲೆ ಅದರ ಮೇಲೆ ನೀವು ದೋಸೆಯನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಹಿಟ್ಟನ್ನು ಸ್ವಲ್ಪ ಹಾಕಿ ರೌಂಡ್ ರೌಂಡ್ ತಿರ್ವಾಡ್ಕೊತ ಹೋದ್ರಿ ಅಂತಂದ್ರೆ ದೋಸೆ ಚಂದಂಗೆ ಬರ್ತೈತಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀವು ಎಣ್ಣೆಯನ್ನ ಹಚ್ಚಿರಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಣಿ ಎಣ್ಣೆ ಹಾಕಿ ಅದನ್ನ ಸವರಿಸಿ ಬಿಡ್ರಿ ಎಲ್ಲ ಕಡೆ, ಅದು ಬರಬ್ಬರಿಯಾಗಿ ಆಗ್ತತಿ. ಆಮೇಲೆ ದೋಸೆಯನ್ನ ನೀವು ಚಲೋ ತಂಗಿ ಮೀಡಿಯಂ ಫ್ಲೇಮ್ದಾಗ ಇಟ್ಟೊಂದು ಸ್ವಲ್ಪ ಬೇಯಿಸಿದ್ರಿ ಅಂತಂದ್ರೆ ಅದು ಕ್ರಿಸ್ಪಿಯಾಗಿ ಚಲೋ ತಂಗಿ ಬರ್ತೈತಿ ರೀ. ನಿಮಗೆ ಹಿಂಗಂದ್ರೆ ಹಿಂಗೆ ಒಣ್ಣೆ ರೀತಿ ಒಳಗೆ ಅತಿ ಸುಲಭವಾಗಿ ಮಾಡ್ಕೋಬೋದು. ಆ ತಾಣಗೆ ಬಂದ ತಾಣಗೆ ಸೈಡ್ ಈ ರೀತಿ ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ, ನೋಡ್ಬೋದು ನೀವು. ಹಂಗೆ ನೀವು ಬೇಯಿಸ್ಬೇಕು. ಆಮೇಲೆ ಇದನ್ನ ಸುತ್ತಿ ತಗೊಂಡ್ರಿ ಅಂತಂದ್ರೆ ಕ್ರಿಸ್ಪಿಯಾಗಿರುವಂತಹ ಭಾಳ ಮಸ್ತ್ ಆಗಿರುವಂತಹ ದೋಸೆ ರೆಡಿ ಆಕೈತ್ರಿ. ಇದು ನೀವು ಯಾವಾಗ ತಿನ್ನತಿರ್ತಿರಲಿಲ್ಲ ಅವಾಗನ ಡೈರೆಕ್ಟ್ ಕ್ರಿಸ್ಪಿಯಾಗಿ ಬರ್ತೈತಿ. ಆಮೇಲೆ ತಾದ್ರೆ ಅದು ಮತ್ತೆ ಮೆತ್ತಗೆ ಹಾಕೈತ್ರಿ, ಯಾಕಂದ್ರೆ ಸೌತೆಕಾಯಿ ದೋಸೆ ಐತ್ರಿ. ನೀವು ತಿನ್ನತ್ತಿದ್ರೆ ಅವಾಗ ದೋಸೆ ಹಾಕಿ ಬಿಸಿ ಬಿಸಿ ಆಗಿರುವಂಥ ಕ್ರಿಸ್ಪಿ ಆಗಿರುವಂಥ ದೋಸೆ ತಿನ್ಬೋದು. ತಿಳಿತಿರ್ಲೆ, ನೀವು ಯಾವಾಗ ತಿನ್ನತಿರ್ತೀರಿ ಅವಾಗನ್ನ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ದೋಸೆಯನ್ನು ನೋಡಾಕತ್ತೀವಿ ರೀ. ಸೇಮ್ ಅದೇ ರೀತಿನ ಹಾಕೋದು, ಹಾಕಿ ಬೇಯಿಸುವಾಗ ಅಷ್ಟೇ ರೀ, ಸ್ವಲ್ಪ ಅದನ್ನು ತವ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಎತ್ತಿ ಬೇಯಿಸಿದ್ರಿ ಅಂತಂದ್ರೆ ಚಲೋ ತಂಗಿ, ಅಂದರೆ ಎತ್ತಿ ಸರಿ ಸರಿಸಿ ಇಟ್ರಿ ಅಂತಂದ್ರೆ ಅದು ಕ್ರಿಸ್ಪಿಯಾಗಿ ಚಲೋ ತಂಗಿ ಬರ್ತೈತಿ. ಹಂಗೆ ಎಣ್ಣೆ ಸ್ವಲ್ಪ ನೋಡ್ಕೊಂಡು ಕಡಿಮೆನ ಹಾಕ್ರಿ. ಆಮೇಲೆ ಅದನ್ನ ಎಲ್ಲ ಕಡೆ ಸವರಿಬಿಡ್ರಿ. ಇಷ್ಟು ಮಾಡಿ ನೀವು ಈ ರೀತಿಯಾಗಿ ಸೌತೆಕಾಯಿ ದೋಸೆಯನ್ನು ಬರಬ್ಬರಿಯಾಗಿ ಬೇಯಿಸ್ಬೇಕು. ಅಂದಾಗಣ ಇನ್ಸ್ಟಂಟ್ ಆಗಿ ಕೇವಲ 10 ನಿಮಿಷದಾಗ ರೆಡಿ ಆಕೈತ್ರಿ. ಇದಕ್ಕೆ ಮೊಸರು ಗಿಸರು ಏನೂ ಸೇರ್ಸಂಗಿಲ್ಲ, ಆಮೇಲೆ ಸೋಡಾ ಗಿಡ ಏನೂ ಸೇರ್ಸಂಗಿಲ್ಲ, ಏನೂ ಬೇಕಾಗಿಲ್ಲರಿ. ಸಿಂಪಲ್ ಐತಿ, ಬರೀ 2 ಇಂಗ್ರೀಡಿಯೆಂಟಿಂದ ಭಾಳ ಮಸ್ತಾಗಿ ಮಾಡುವಂಥ ದೋಸೆ ರೀ. ಇನ್ನು ಸಾಫ್ಟ್, ಒಬ್ಬೊಬ್ರಿಗೆ ಏನಾಗ್ತೈತಿ ಸಾಫ್ಟ್ ದೋಸೆನೇ ಬೇಕಾಗ್ತದೆ, ಅವರು ಕೂಡ ಮಾಡ್ಕೋಬೋದ್ರಿ. ಕ್ರಿಸ್ಪಿಯಾಗಿ ಭಾಳ ತನ ಏನು ಬೇಯಕ್ಕೆ ಬಿಡಂಗಿಲ್ಲ, ಡೈರೆಕ್ಟ್ ಒಂದು ಇಟ್ಟು ಎಣ್ಣೆ ಹಚ್ಚಿ ಆಮೇಲೆ ತಿರುಗಿಸಿ ಎರಡು ಸೈಡ್ ಬೇಯಿಸಿ ನೀವು ತೆಗೆದ್ರಿ ಅಂತಂದ್ರೆ ಸಾಫ್ಟ್ ಆಗಿರುವಂತಹ ಮಸ್ತ್ ಆಗಿರುವಂತಹ ಈ ರುಚಿ ಹಸಿರು ಹಸಿರಾಗಿರುವಂತಹ ಈ ಸೌತೆಕಾಯಿ ದೋಸೆ ಮಸ್ತಾಗಿ ಬರ್ತಾವೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಟ್ರೈ ಮಾಡಿರಿ. ಹಂಗೆ ಇದ್ರ ಜೊತೆ ನಿಮ್ಮ ಚಟ್ನಿ, ಆಲೂಗಡ್ಡೆ ಪಲ್ಯನೂ ನೋಡೋದು ಮನೆಯಕ್ಕೆ ಹೋಗ್ಬೇಡ್ರಿ. ಇದೇ ರೀತಿ
4: ಖಂಡಿತವಾಗ್ಲೂ ನಾಗೇಶ್ ಸರ್, ನೀವು ಹೇಳ್ತಾ ಇದ್ರೆ ಈ ದಿನನೇ ಸೌತೆಕಾಯಿ ದೋಸೆ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ನಿಮಗೂ ಕೂಡ ಈ ದಿನ ತಿಳಿಸ್ಕೊಟ್ಟಂತಹ ಸೌತೆಕಾಯಿ ದೋಸೆ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ದಿಢೀರಾಗಿ 10 ನಿಮಿಷದಲ್ಲಿ ಮಾಡುವಂತಹ ದೋಸೆ ಇದಾಗಿದೆ. ಯಾವುದೇ ಉದ್ದಿನ ಬೇಳೆ ಅಕ್ಕಿಯನ್ನ ನೆನೆಸೋದು ಬೇಡ, ಇನ್ಸ್ಟೆಂಟ್ ಆಗಿ 2 ಸೌತೆಕಾಯಿ ಚಿರೋಟಿ ರವೆ ಇದ್ರೆ ಸಾಕು, ಫಟಾಫಟ್ ಅಂತ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಲಂಚ್ ಆಗಿರ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಆಗಿರ್ಬೋದು, ಇಮ್ಮಿಡಿಯೇಟ್ ಆಗಿ ಬಿಸಿ ಬಿಸಿ ಸೌತೆಕಾಯಿ ದೋಸೆ ರೆಡಿ ಆಗತ್ತೆ. ಸೌತೆಕಾಯಿ ತಿನ್ಲಿಕ್ಕೆ ಯಾರು ಇಷ್ಟಪಡಲ್ವೋ ಅವರು ಈ ರೀತಿಯಲ್ಲಿ ಸೌತೆಕಾಯಿ ದೋಸೆಯನ್ನ ಮಾಡಿಕೊಂಡು ಕೂಡ ತಿನ್ಬಹುದು. ಕಲರ್ಫುಲ್ ಆಗಿರುತ್ತೆ, ಹಸಿರಸಿರಾಗಿ ಸೌತೆಕಾಯಿ ದೋಸೆಯನ್ನ ಮಾಡಿಕೊಂಡು ತಿನ್ನಿ, ಹೇಗ್ ಬಂತು ಅಂತ ನಮ್ಗೆ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ದೋಸೆ ಬಗ್ಗೆ ತಿಳಿಸ್ತಾ ಇದ್ದಾರೆ ನಾಗೇಶ್ ಅವರು. ಅದೇ ಟೊಮಾಟೋ ದೋಸೆ. ಸ್ನೇಹಿತರೆ, ಟೊಮಾಟೋವನ್ನ ಬಳಸಿ ಸಾಮಾನ್ಯವಾಗಿ ನಾವು ಸಾಂಬಾರನ್ನ ತಿಳಿಸಾರನ್ನ ಮಾಡ್ತೀವಿ, ಟೊಮೆಟೊ ಚಟ್ನಿಯನ್ನ ಕೂಡ ಮಾಡ್ತೀವಿ. ನಾಗೇಶ್ ಅವರು ನಮ್ಮೆಲ್ರಿಗೋಸ್ಕರ ಈ ದಿನ ಟೊಮೆಟೊ ದೋಸೆಯನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಟೊಮೆಟೊ ದೋಸೆಯನ್ನ ಹೇಗ್ ಮಾಡೋದು ಅಂತ ಕ್ಯೂರಿಯಾಸಿಟಿ ನಿಮಗೂ ಕೂಡ ಇದೆ ಅಲ್ಲ, ಅದೇ ಒಂದು ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ. ಸೊ ಅದ್ರ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಾಗಲಕೋಟೆಯ ನಾಗೇಶ್ ಅವರು ಸ್ಪೆಷಲ್ ಆಗಿ ಇನ್ಸ್ಟೆಂಟ್ ಆಗಿ ಸೌತೆಕಾಯಿ ದೋಸೆಯನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅದರೊಟ್ಟಿಗೆ ಇನ್ನೂ ಒಂದು ಸ್ಪೆಷಲ್ ಆಗಿ ಟೊಮೆಟೊ ದೋಸೆಯನ್ನ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಅಕ್ಕಿ ಉದ್ದಿನ ಬೇಳೆಯನ್ನ ನೆನೆಸಿ ಮಾಡಿದಂಥ ದೋಸೆಯನ್ನ ತಿಂದಿರ್ತೀವಿ, ಮಸಾಲ ದೋಸೆ ತಿಂದಿರ್ತೀವಿ, ಮಲ್ಲಿಗೆ ದೋಸೆ ತಿಂದಿರ್ತೀವಿ, ಅದರೊಟ್ಟಿಗೆ ನೀರು ದೋಸೆಯನ್ನ ಕೂಡ ಟೇಸ್ಟ್ ಮಾಡಿರ್ತೀವಿ. ಈ ದಿನ ತುಂಬ ಡಿಫ್ರೆಂಟ್ ಆಗಿರುವಂತಹ ದೋಸೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸೌತೆಕಾಯಿ ದೋಸೆ ಬಗ್ಗೆ ಕೂಡ ಸಖತ್ತಾಗಿ ತಿಳಿಸ್ಕೊಟ್ರು. ಜೊತೆಗೆ ಟೊಮೆಟೊ ದೋಸೆನ ಹೇಗೆ ಮಾಡ್ತಾರೆ ಅನ್ನೋದನ್ನ ನನಗೂ ಕೂಡ ಕೇಳಲಿಕ್ಕೆ ತುಂಬಾ ಕುತೂಹಲ ಇದೆ, ನಿಮಗೂ ಅದೇ ಕುತೂಹಲ ಇದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ತಡ ಯಾಕೆ, ಟೊಮೆಟೊ ದೋಸೆನ ಹೇಗ್ ಮಾಡೋದು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನಾಗೇಶ್ ಸರ್ ಅವರಿಂದ ತಿಳಿಯೋಣ.
3: ನಾವು ನಿಮಗ ದಿಢೀರಾಗಿ ಟೊಮೆಟೊ ಗರಿಗರಿ ದೋಸೆಯನ್ನ ಮಾಡೋದು ಹೆಂಗಂತೇಳಿ ತೋರಿಸ್ಕೊಡ್ತೀವ್ರಿ. ಅತಿ ಸುಲಭವಾಗಿ ನೀವು ಏಕದಮ್ ಹೋಟೆಲ್ದಾಗ ಹೆಂಗ್ ನೋಡಿರ್ತಿರೋ ಹಂಗ ಕ್ರಿಸ್ಪಿ ರವೆ ದೋಸೆಯನ್ನ ನಾವು ನಿಮಗೆ ತೋರಿಸ್ತೀವಿ. ಹಂಗಾದ್ರೆ ಶುರು ಮಾಡೋ ಬರ್ರಿ. ಏನ್ ಮಾಡ್ರಿ, ಫಸ್ಟಿಗೆ ಒಂದ್ ಎರಡು ಟೊಮೆಟೊ ಅನ್ನ ತಗೋರಿ, ಚಲೋ ಅಂತ ತಗೊಂಡು ಅವನ್ ಕಟ್ ಮಾಡಿ ಮಿಕ್ಸರ್ ಜಾರ್ದಾಗ ಹಾಕ್ರಿ. ಅದಾದ ನಂತರ ಅದಕ್ಕೊಂದು ಸ್ವಲ್ಪ ಶುಂಠಿ, ಹಂಗ ಒಂದೀಟ ಮಸಾಲೆ ಕಾರಣ, ನೀವು ಯಾವ್ದು ಬೇಕಾದ ಕಾರಣ ಪುಡಿ ಹಾಕ್ರಿ, ನಡಿತೈತಿ. ಮುಂದಕ್ಕ ಇದ್ರೊಳಗ ಒಂದಿಟ್ ಅರಿಶಿನ ಪುಡಿ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವಿಲ್ಲಿ ಸೇರಿಸಿ ಸುಜಾತನ ಕೆಲಸ ಸುಜಾತಾಗ ಮಾಡಕ್ ಬಿಟ್ಬಿಡ್ರಿ.

0: ಚೆನ್ನಾಗಿರ್ರ ಅನ್ನಿಸಿದ್ರಿ ಅಂತಂದ್ರೆ ಪೂರ್ತಿ ಸಣ್ಣಾಗಿರ್ಬೇಕು, ನೀರದು ಸೇರ್ಸಕ್ ಹೋಗಬೇಡ್ರಿ. ನೆನಪೈತಿರ್ಲ, ಇನ್ನ ಮುಂದಕ್ಕೆ ಬರ್ರಿ. ಏಕ್ದಮ್ ಮಸ್ತ್ ಕಲರ್ ಬಂದತಿ, ಯಾಕ್ರಿ ಮಸಾಲೆ ಕರ ಹಾಕಿದ್ರು ನಾವು. ಆಮೇಲೆ ತ ಚಂದಂಗೆ ಸಣ್ಣನು ಆಗಿತ್ರಿ. ಸುಜಾತ ಸಣ್ಣ ಮಾಡಿದಾಳ್ರೆ, ನಾವು ಮಾಡಿದ್ವಿ. ಆಮೇಲೆ ತ ಈಗ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ, ಇದ್ರೊಳಗೆ ಒಂದು ಕಪ್ ಅಷ್ಟು ಚಿರೋಟ್ ರವ. ನಾವು ನಿಮಗೆ ಮಣ್ಣು ಕೇಳಿದ್ದೀವಿ ಜೀರೋ ನಂಬರ್ ರವಾಕ್ ಏನಂತೇಳಿ, ಭಾಳ ಜನ ಹೇಳಿದ್ರಿ ಚಿರೋಟ್ ರವ. ಒಂದು ಕಪ್ ಅಷ್ಟು ಹಾಕ್ರಿ. ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟು, ಒಂದು ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು. ಮೈದಾ ಹಾಕ್ತಾರೋ ಆದ್ರೆ ನಾವಿಲ್ಲಿ ಗೋಧಿ ಹಿಟ್ಟನ್ನು ಹಾಕಾಕತ್ತೀವ್ರಿ. ಮುಂದಕ್ಕೆ ನಾವು ಒಂದು ಕಪ್ ರವ ತಗೊಂಡಿದ್ದೀವಿ, ಅದಕ್ಕೆ ಒಂದು 4 ಕಪ್ಪಷ್ಟು ನೀರನ್ನು ಸೇರಿಸೋಣ. ತಿಳಿತಿರಲ್ಲ, ಅದು ಆಮೇಲೆ ತೆಂಗಿದ್ರು ನೆನಿತೈತಿ, ಅದಕ್ಕೆ ಒಂದು 4 ಕಪ್ ಹಾಕ್ರಿ. ಮತ್ತೆ ಎಕ್ಸ್ಟ್ರಾ ಬೇಕಂದ್ರೆ ಆಮೇಲೆ ನೋಡ್ಕೊಂಡು ಹಾಕಕ್ ಬರ್ತೈತಿ. ಈಗೇನು ಮಾಡ್ರಿ, ಈ ರವ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮತ್ತು ಉಳಿದಿದ್ದು ಏನು ಟೊಮ್ಯಾಟೊ ಪೇಸ್ಟ್ ಇತ್ತಿರಲ್ಲ, ಇದೆಲ್ಲ ಮಿಕ್ಸ್ ಆಗುವಂಗೆ ಚಂದಂಗೆ ನೀವು ಬಿಟ್ರಿ ತೊಗೊಂಡು ಗಾರ ಗಾರ ಅನಿಸ್ರಿ. ಅದಾದ ನಂತರ ಮಿಕ್ಸರ್ ಜಾರ್ದಾಗ ಒಂದು 1/4 ಕಪ್ ನೀರು ಹಾಕಿ ಅದನ್ನು ತೊಗೊಂಡು ಬಂದು ಹಾಕಿ ಚಂದಂಗೆ ಮತ್ತೊಮ್ಮೆ ಇದನ್ನು ಫಸ್ಟ್ ಕ್ಲಾಸ್ ಆಗಿ ಕೂಡಿಸ್ರಿ. ಇನ್ನು ಇದರೊಳಗೆ ಒಂದೀಟ ಕಾಳು ಮೆಣಸನ್ನು ದಮ್ ದಮ್ಮಂಗೆ ಅರಿರಿ, ಅದನ್ನು ಹಾಕಿರಿ ಪುಡಿ. ಹಂಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ. ಮುಂದಕ್ಕೆ ಇದ್ರೊಳಗೆ ನೀವು ಕೊತ್ತಂಬರಿ ಮತ್ತು ಕರಿಬೇವನ್ನು ಸೇರಿಸ್ರಿ, ಸಣ್ಣಗೆ ಕಟ್ ಮಾಡಿ ಹಾಕಿರಿ. ಅದನ್ನು ಎಲ್ಲನೂ ಮಿಕ್ಸ್ ಮಾಡಿರಿ. ನೋಡಿ ಇಷ್ಟಂತೂ ಮಾಡ್ತೀರಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಡ್ರಿ. 10 ನಿಮಿಷ ಆಗಲಿ ಸಾಕ್ರಿ. ಆಮೇಲೆ ತ ಇದ್ರೊಳಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಮತ್ತೆ, ಯಾಕಂದ್ರೆ ಫಸ್ಟ್ ಒಮ್ಮೆ ಹಾಕಿರ್ತೀರಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ರಿ. ಮತ್ತು ಸೀಕ್ರೆಟ್ ಏನ್ರಿ ಅಂತಂದ್ರೆ ಒಂದು ಚಮಚೆ ಎಣ್ಣೆಯನ್ನು ಹಾಕ್ರಿ ಅದ್ರಾಗ. ಇಷ್ಟ ಒಂದು ಚಮಚದಷ್ಟು ಹಾಕಿ ಅದನ್ನು ಒಮ್ಮೆ ಮಿಕ್ಸ್ ಕೊಟ್ರಿ ಅಂತಂದ್ರೆ ಇನ್ನು ನೀವು ಕ್ರಿಸ್ಪಿಯಾಗಿರುವಂತಹ ಗರಿ ಗರಿ ಆಗಿರುವಂತಹ ಟೊಮ್ಯಾಟೊ ರವಾ ದೋಸೆ ಮಾಡಕ್ಕೆ ತಯಾರಿದ್ರಿ. ಈಗೇನು ಮಾಡಿರಿ, ತವಾ ಇರ್ತದ್ರಲ್ಲ ಅದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇರ್ತಿ ಎಣ್ಣೆಯನ್ನು ಹಚ್ಚಿರಿ. ಆಮೇಲೆ ತ ಈ ಒಂದು ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಈ ರೀತಿ ತಿರುವಾಡಬೇಕು. ತಿರುವಾಡಿದಾದ್ಮೇಲೆ ಏನು ಮಾಡಿರಿ, ಬಟ್ಲು ತಗೋರಿ. ಹಿಂಗೆ ಈಸಿ ಆಗ್ತೈತೆ ಅಂದ್ರೆ ಹಾಕಕ್ಕೆ ದೋಸೆ ಹಾಕಾಕ್ರಿ. ಅದಕ್ಕೆ ಮ್ಯಾಗಿಂದ ಹೋಗಿ ತವ ಮೇಲೆ ಈ ರೀತಿಯಾಗಿ, ಅದ್ರಾಗೇನು ತೇಡುದಿರಂಗಿಲ್ಲ ಏನೂ ಇರಂಗಿಲ್ಲ ರೀ. ಆರಾಮ್ ಸರಿ ಸ್ವಲ್ಪ ಕೈ ಮೇಲೆ ಮಾಡಿ ಹಾಕಿದ್ರಿ ಅಂತಂದ್ರೆ ನಡವರ್ಕ ಕ್ರಿಸ್ಪಿಯಾಗಿ ಚಂದಂಗೆ ಈ ರೀತಿ ತೂತ್ ತೂತಾಗಿ ಬರ್ತತಿ, ಮಸ್ತಾಗಿ ಬರ್ತತಿ. ಈ ರೀತಿ ತವ ಇತ್ತು ಅಂತಂದ್ರೆ ನಿಮಗೆ ಈಸಿಯಾಗಿ ಮಾಡೋಕ್ಕೂ ಬರ್ತೈತಿ ರೀ. ಆಮೇಲೆ ಏನು ಮಾಡಿರಿ, ನೀವು ಇದಕ್ಕೆ ತುಪ್ಪ ಹಚ್ಬೋದು ಅಥವಾ ಎಣ್ಣೆನೂ ಹಾಕ್ಬೋದು ರೀ, ನಿಮ್ಮ ಇಷ್ಟ. ಯಾವ್ದು ಹಾಕ್ತಿರೋ ನೋಡ್ರಿ, ಆದರೆ ಚಂದಂಗೆ ದಂಡಿ ಬಿಡಲಾರ್ದಂಗೆ ಒಂದಿಟ್ಟು ಹಾಕ್ರಿ. ಆಮೇಲೆ ತ ಅದನ್ನು ಸ್ವಲ್ಪ ಸಮಾಧಾನಲೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಅಥವಾ ಇಟ್ಟು ಚಂದಂಗೆ ಸಣ್ಣ ಏನು ಬೇಕಾಗಿಲ್ಲ ಮೀಡಿಯಮ್ ಫ್ಲೇಮ್ದಾಗ ಇಟ್ಟರೆ ನಡಿತೈತಿ. ಆಮೇಲೆ ಅದು ಈ ರೀತಿ ಕ್ರಿಸ್ಪಿಯಾಗಿ ಆಗ್ತತಿ. ನೀವು ತಣ್ಣಿನ ತಾಣ ಬಿಟ್ಕೊಳತ್ತಿರದ ದಂಡಿಗೆ ಹೋಗಿ ನೀವು ಅದಕ್ಕೆ ಮ್ಯಾಲೆ ಹೇಳಕ್ಕೆ ಹೆಲ್ಪ್ ಮಾಡಿದ್ರೆ ಸಾಕ್ರಿ. ಚಾಣ ಚಂದಂಗೆ ಮಸ್ತಾಗಿ ಶಾಣೆ ಗತ್ಲೆ ಎದ್ದು ಬರ್ತೈತಿ ರೀ. ಇದ್ರಲ್ಲ ಈ ರೀತಿ ನೀವು ಈ ಒಂದು ಕ್ರಿಸ್ಪಿಯಾಗಿರುವಂತಹ ಟೊಮ್ಯಾಟೊ ಹಾಕಿ ಮಾಡಿರುವಂತಹ ಇನ್ಸ್ಟಂಟ್ ಆಗಿರುವಂತಹ ಕ್ರಿಸ್ಪಿ ಇನ್ಸ್ಟಂಟ್ ದೋಸೆ ಮಸ್ತಾಗಿ ಬರ್ತೈತಿ ರೀ. ಹಂಗಾದ್ರೆ ನೀವೂ ಸಹ ಇದನ್ನು ಒಮ್ಮೆ ಟ್ರೈ ಮಾಡ್ಬೇಕ್ರಿ. ಇದ್ರ ಜೊತೆ ನೀವು ಹಂಗತ್ತೇನ್ರಿ ಅಡ್ರ ಮಸ್ತ್ ಅನಿಸ್ತೈತಿ ಕರಮ್ ಕುರಮ್ ಅಂತೇಳಿ, ಏನು ಬೇಕಾಗಿಲ್ಲ ರೀ. ಅಕಸ್ಮಾತ್ ಇದ್ರೆ ಚಟ್ನಿ ಸಾಂಬಾರು ನೀವೇನು ಬೇಕೋ ಅದು ತಗೋರಿ. ಬಟ್ ಹೇಳತ್ತೇನ್ರ ನಿಮಗೆ, ಯಾಕಂದ್ರೆ ಫ್ಲೇವರ್ಫುಲ್ ಆಗಿರುವಂತಹ ಮಸ್ತ್ ದೋಸೆ ಈಗ ಹಿಂಗನ ತಯಾರಾಗಿ ಬಿಟ್ಟಿರ್ತೈತಿ ರೀ. ನೀವು ಉಳಿದಂತಹ ಎಲ್ಲ ದೋಸೆಗಳನ್ನು ಇದೇ ರೀತಿನ ಮಾಡ್ಕೊಳ್ಬೇಕಾಕೈತಿ ರೀ. ತೆಗಿತಿರ್ಲೆ ಮತ್ತು ಇನ್ನೊಂದು ಹೇಳ್ಬೇಕು, ಅಕಸ್ಮಾತ್ ನೀವು ಐರನ್ ತವ ಮೇಲೆ ಮಾಡತ್ತಿದ್ರಿ ಅಂತಂದ್ರೆ ನೆನಪಿಟ್ಟುಕೊರಿ, ಅದು ಭಾಳ ಪಳಗಿರ್ಬೇಕ್ರಿ. ಅಂದ್ರೆ ಆ ತವ ತಗೋರಿ, ಇಲ್ಲಾಂದ್ರೆ ನಾನ್ ಸ್ಟಿಕ್ ಮೇಲೆ ಮಾಡ್ರಿ, ಭಾಳ ಜಲ್ದಿನ ಚೆನ್ನಂಗಿ ಎದ್ದು ಬರ್ತಾವ. ಆಮೇಲೆ ನೀವು ನೋಡ್ಬೋದ್ರಿ, ಹಾಕುವೊಳಗೆ ಮತ್ತೊಂದ್ಸಲ ನಡ್ಬಾರ್ಕ ನಡ್ಬಾರ್ಕ ತಿರುವಾಡ್ರಿ ಅದನ್ನು. ಅಂದ್ರೆ ಹಿಟ್ಟು ಹಂಗೆ ಒಂದ ಕಡೆ ತೆಳಗೋಗಿರ್ತೈತಿರವ, ಅದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ತವ ಮೇಲೆ ನೀವು ಈ ರೀತಿ ದೋಸೆಯನ್ನು ಹಾಕಿ ಅವನ್ನ ಬೇಯಿಸಿ ತೆಗಿಬೇಕಾಕೈತಿ ರೀ. ಇದ್ರಲ್ಲ ಸ್ವಲ್ಪ ನಿಮಗೆ ನೆನಪಿಟ್ಟುಕೊರಿ, ಹೊತ್ತಿಸೋದು ಬೇರೆ, ಕ್ರಿಸ್ಪಿ ಮಾಡೋದು ಬೇರೆ. ಒಮ್ಮೆ ಫುಲ್ ಜೋರಿಟ್ಟು ಹೊತ್ತಿಸು ಬದ್ದು ಸಮಾಧಾನಲೇ ಒಂದು ಈಟ ಅದನ್ನು ಈ ರೀತಿ ಬಾಳೋದಾಗ ಬಿಟ್ಟು ಕ್ರಿಸ್ಪಿಯಾಗಿ ಮಾಡಿದ್ರಿ ಅಂತ ಚೆನ್ನಾಗಿ ಬರ್ತತಿ. ನೀವು ಪೂರ್ತಿ ಚೌಕಂಗೆ ಮಾಡೋದು ಬ್ಯಾಡ್ರಿ ಅಂತಂದ್ರೆ ನೀವು ಗುಂಡಂತ ತಗೋರಿ ಅಥವಾ ಈ ರೀತಿನೇ ಇದ್ರ ಮೇಲೆ ಎಟ್ಟಬೇಕು ನೋಡಿಕೊಂಡೆ ಅಷ್ಟೇ ಹಾಕ್ರಿ. ಅದು ಸಹ ಅಟ್ಟ ಚಂದಂಗಿ ಅಟ್ಟ ಗರಿಗರಿಯಾಗಿ ಬರುವಂತಹ ಟೊಮ್ಯಾಟೊ ದೋಸೆ ತಯಾರಾಗ್ತೈತೆ ರೀ. ಒಂದು ಫ್ಲೇವರ್ಫುಲ್ ಆಗಿರುವಂತಹ ಮಸಾಲೆ ಭರಿತವಾದಂತಹ ದೋಸೆಯನ್ನು ನೀವು ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ.
1: ಓಕೆ, ಇನ್ಸ್ಟೆಂಟ್ ಆಗಿ ಟೊಮೆಟೊ ರವ ದೋಸೆನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ಗ್ರಾಮದ ನಾಗೇಶ್ ಅವರು. ಸ್ನೇಹಿತರೆ, ನಿಮಗೂ ಕೂಡ ಪ್ರತಿದಿನ ಈ ತಿಂಡಿಗಳನ್ನ ಮಾಡುವಂಥ ಯೋಚನೆ ಇದ್ದೇ ಇರುತ್ತೆ. ಸೊ ಅಂತಹ ಯೋಚನೆಗಳೆಲ್ಲ ಇದ್ದಾಗ ಈ ರೀತಿ ಒಂದು ಸೌತೆಕಾಯಿ ಅಥವಾ ಟೊಮೆಟೊ ಇದ್ರೆ, ಒಂದಿಷ್ಟು ಚಿರೋಟಿ ರವೆ ಇದ್ರೆ ಆರಾಮಾಗಿ ಈ ರೀತಿಯ ಇನ್ಸ್ಟೆಂಟ್ ತಿಂಡಿಗಳನ್ನು ಮಾಡ್ಕೊಳ್ಬೋದು. ಹಾಗೆ ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯದಾಯಕ ಕೂಡ ಆಗಿರುತ್ತೆ, ಮಕ್ಕಳಿಗೂ ಕೂಡ ಕಲರ್ಫುಲ್ ಆಗಿ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಈ ದಿನ ಸೌತೆಕಾಯಿ ದೋಸೆ ಜೊತೆಗೆ ಟೊಮೆಟೊ ರವಾ ದೋಸೆಯನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ನಮ್ಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಈ ದಿನ ತಿಳಿಸ್ಕೊಟ್ಟಂತಹ ಈ ಸ್ಪೆಷಲ್ ಎರಡು ರೆಸಿಪಿಗಳು ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೌತೆಕಾಯಿ ದೋಸೆ ಮತ್ತು ಟೊಮೆಟೊ ರವಾ ದೋಸೆ ತಿಳಿಸ್ಕೊಟ್ಟಂತಹ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ಈ ರೀತಿಯಲ್ಲಿ ನೀವು ಕೂಡ ವಿಭಿನ್ನವಾಗಿ ಅಡುಗೆಗಳನ್ನ ಮಾಡ್ತಾ ಇದ್ರೆ 9686279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಪೆಷಲ್ ರೆಸಿಪಿಗಳನ್ನ ಪ್ರಸಾರಕ್ಕೆ ತೋಳ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ರೇಡಿಯೋ ಶಿವಮೊಗ್ಗದ ಕೇಳುಗರೆಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈ ದಿನದ ಸುತ್ತಮುತ್ತ ಹೇಗಿದೆ? ಪ್ರತಿಯೊಬ್ಬರೂ ಮೊಬೈಲ್ ವೀಕ್ಷಣೆಯಲ್ಲಿ ಕಳೆದು ಹೋಗಿದ್ದು ನಮ್ಮ ಹಿಂದಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಸಾಗುವ ಹೊಣೆ ನಮ್ಮೆಲ್ಲರದಾಗಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಚಿತ್ರದುರ್ಗ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕಿ ಗೀತಾ ಹೇಳಿದರು. ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿವಮೊಗ್ಗ ತಾಲೂಕು ಬಿಸಿ ಟ್ರಸ್ಟ್ನಿಂದ ಕುಂಸಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕೆಸರಲ್ಲಿ ಒಂದು ದಿನ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿ, ಹಿಂದಿನ ಸಂಸ್ಕೃತಿಯನ್ನು ಮತ್ತೊಮ್ಮೆ ನೆನಪಿಸುವಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಕುಂಸಿ ಠಾಣೆ ಎಎಸ್ಐ ಪಾರ್ವತಿಬಾಯಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹರಳೆಣ್ಣೆ ರಾಮಪ್ಪ, ಜನಜಾಗೃತಿ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷಿ ಮಮತಾ ಶಿವಣ್ಣ, ಸದಸ್ಯ ದ್ಯುದ್ಯಾ ನಾಯಕ್, ಉದಯಕುಮಾರ್ ಶೆಟ್ಟಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕುಪ್ಪಗಡ್ಡೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಪರಶುರಾಮ್ ಗುರುನಾಥ್ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷ ಪರಶುರಾಮ್ ಗುರುನಾಥ್ ಮಾತನಾಡಿ, ಸರ್ಕಾರದಿಂದ ಹೆಚ್ಚಿನ ಅನುದಾನ ದೊರೆತಲ್ಲಿ ಸಂಘದ ಅಭಿವೃದ್ಧಿಗೆ ನೆರವಾಗಲಿದೆ, ಷೇರುದಾರರ ಹಿತ ಕಾಯಲು ಶ್ರಮಿಸಲಾಗುವುದು ಎಂದರು. ಉಪಾಧ್ಯಕ್ಷ ಐ ಪ್ರಶಾಂತ್, ನಿರ್ದೇಶಕ ಬಸವಣ್ಣಯ್ಯಪ್ಪ, ಕೃಷ್ಣಪ್ಪ, ಗಂಗಪ್ಪ, ಗುರುಪಾದ, ಲಲಿತಮ್ಮ, ನೀಲಮ್ಮ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಕಲ್ಲಹಳ್ಳಿಯ ಮಾಧವ ನೆಲೆಯಲ್ಲಿ ಸೆಪ್ಟೆಂಬರ್ 6 ಬೆಳಗ್ಗೆ 10 ಗಂಟೆಗೆ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ 7 ವಯಸ್ಸಿನೊಳಗಿನ ಮಕ್ಕಳಿಗೆ ರಾಧಾಕೃಷ್ಣ ವೇಷಭೂಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ. ಆಸಕ್ತ ಪಾಲಕರು ಮಕ್ಕಳನ್ನು ನಿಗದಿತ ಸಮಯಕ್ಕೆ ಸಂಪೂರ್ಣ ಅಲಂಕಾರದೊಂದಿಗೆ ಕರೆದುಕೊಂಡು ಬರಬಹುದಾಗಿದೆ. ಮುಂದಿನ ವಿವರ. ತೀರ್ಥಹಳ್ಳಿ ತಾಲೂಕು ಮಾಳೂರಿನಲ್ಲಿ ಏರ್ಪಡಿಸಿದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಖೋಖೋ ಸ್ಪರ್ಧೆಯಲ್ಲಿ ಸತತ 2ನೇ ವರ್ಷ ಪ್ರಥಮ ಸ್ಥಾನ ಗಳಿಸಿ ಕಟ್ಟೆಹಕ್ಲು ಪಿಯು ಕಾಲೇಜಿನ ತಂಡ ತರಬೇತುದಾರ ಸಲೀಂ, ಆಟಗಾರರಾದ ಹರ್ಷ, ಶ್ರೀಪರ್ವ, ಸುಜನ್, ಮನು, ಗುರುಪ್ರಸಾದ್, ಅಂಕಿತಾ, ಆದಿತ್ಯ ಇವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಲಾಗಿದೆ. ಮುಂದಿನ ವಿವರ. ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಮಾಡುವ ಯೋಗ ಎಲ್ಲರಿಗೂ ಒಲಿಯುವುದಿಲ್ಲ. ನಿವೃತ್ತಿ ಹೊಂದುವಾಗ ಆತ್ಮತೃಪ್ತಿ ಇದ್ದರೆ ಆ ಸೇವೆ ಸಾರ್ಥಕ ಪಡೆದುಕೊಳ್ಳುತ್ತದೆ ಎಂದು ಹೊಸನಗರ ತಾಲೂಕು ಪಂಚಾಯಿತಿ ಇಒ ನರೇಂದ್ರ ಕುಮಾರ್ ಹೇಳಿದರು. ಹೊಸನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಿವೃತ್ತ ಪಿಡಿಒ ಎಸ್ಎಂ ಪರಮೇಶ್ವರ್ ಅವರಿಗೆ ಆಯೋಜಿಸಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಕೆಲಸ ಎಂದರೆ ಜನರ ಸೇವೆ ಮಾಡುವ ಸುಯೋಗ. ತನ್ನ ಅಧಿಕಾರ ವ್ಯಾಪ್ತಿ ಬಳಸಿಕೊಂಡು ಇತಿಮಿತಿಯೊಳಗೆ ಜನರ ಕೆಲಸ ಮಾಡಿಕೊಡುವ ಅವಕಾಶ ಇರುತ್ತದೆ. ಇದನ್ನ ಸದ್ಬಳಕೆ ಪಡಿಸಿಕೊಂಡು ಪರಮೇಶ್ವರ್ ವೃತ್ತಿ ಜೀವನದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ನಿವೃತ್ತಿ ಆಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ನಿವೃತ್ತ ಇಒ ರಾಮಚಂದ್ರ ಭಟ್ ಮಾತನಾಡಿ, ಪರಮೇಶ್ವರ್ ಇಂದಿನ ಸರ್ಕಾರಿ ನೌಕರರಿಗೆ ಮಾದರಿ ಎಂದರು. ಜಿಲ್ಲಾ ಲೆಕ್ಕಾಧಿಕಾರಿ ಶ್ರೀಧರ್, ಖಾತ್ರಿ ಯೋಜನೆಯ ಎಡಿ ರಾಜೇಂದ್ರ ಕುಮಾರ್, ಪಂಚಾಯತ್ ರಾಜ್ ಎಡಿ ಪವನ್ ಕುಮಾರ್, ಪಿಡಿಒಗಳಾದ ಸಂತೋಷ್ ಮಾಸ್ತಿಕಟ್ಟೆ, ರವಿ ಅರಸಾಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸೌಹಾರ್ದತೆ ನಿರ್ಮಾಣದಲ್ಲಿ ಸಾಹಿತ್ಯದ ಪಾತ್ರ ಮಹತ್ವದಾಗಿದ್ದು, ಮನಸ್ಸುಗಳನ್ನ ಬೆಸೆಯುವ, ವೈಚಾರಿಕ ಪ್ರಜ್ಞೆ ಮೂಡಿಸುವ ಮತ್ತು ಮಾನವೀಯ ಮೌಲ್ಯಗಳನ್ನ ಸಮಾಜದಲ್ಲಿ ಬಲಪಡಿಸುವ ಶಕ್ತಿಯುತ ಮಾಧ್ಯಮವಾಗಿದೆ ಎಂದು ಜಯನಗರ ಪೊಲೀಸ್ ಠಾಣೆಯ ನಿರೀಕ್ಷಕರಾದ ರವಿ ಪಾಟೀಲ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಪ್ರಜ್ಞಾ ಬುಕ್ ಗ್ಯಾಲರಿಯಲ್ಲಿ ಏರ್ಪಡಿಸಿದ ಸಾಹಿತ್ಯ ಹುಣ್ಣಿಮೆಯ 253ರ ತಿಂಗಳ ಕಾರ್ಯಕ್ರಮ, ಶ್ರಾವಣ ಸಂಭ್ರಮ, ಕವಿಗೋಷ್ಠಿ ಹಾಗೂ ಸಮೂಹ ಗಾಯನ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಕೋಮು ಸೌಹಾರ್ದತೆ ಬೆಳೆಸಲು ಪ್ರತಿಯೊಬ್ಬರ ಪಾಲುದಾರಿಕೆಯೂ ಮುಖ್ಯ. ಒಂದು ಸಮುದಾಯದ ವ್ಯಕ್ತಿ ತಪ್ಪು ಮಾಡಿದಾಗ ಅದನ್ನ ತಪ್ಪೆಂದು ಹೇಳುವ ಹಾಗೂ ನೋವು ಅನುಭವಿಸಿದಾಗ ಸಾಂತ್ವನ ನೀಡುವ ಮನಸ್ಥಿತಿ ಸಮಾಜದಲ್ಲಿ ಬೆಳೆಯಬೇಕು. ನನ್ನ ವೈಚಾರಿಕತೆಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಎಂಬ ಪರಸ್ಪರ ಗೌರವದ ಭಾವನೆ ಮೂಡಿದಾಗ ಮಾತ್ರ ನಿಜವಾದ ಸೌಹಾರ್ದತೆ ಬೆಳೆಯಲು ಸಾಧ್ಯ ಎಂದರು. ಸಾಹಿತಿ ಬಿ ಚಂದ್ರೇಗೌಡ ಅವರು ಮಾತನಾಡಿ, ಪೊಲೀಸರಿಗೂ ಸಾಹಿತ್ಯ ರಚನೆಗೆ ಅಗತ್ಯವಾದ ಅನುಭವ ಮತ್ತು ಅವಕಾಶಗಳಿವೆ. ಸಮಾಜದಲ್ಲಿ ಕೊಲೆ, ಸುಲಿಗೆ, ಅವ್ಯವಹಾರ ಸೇರಿದಂತೆ ಹಲವು ಅಪರಾಧಗಳು ನಡೆಯುತ್ತಿವೆ. ಈ ಪ್ರಕರಣ ದಾಖಲಾದ 20 ವರ್ಷಗಳ ನಂತರ ತೀರ್ಪು ಬರುವ ಮನಸ್ಥಿತಿ ಇದ್ದರೆ ಅಪರಾಧಿಗಳಿಗೆ ಕಾನೂನಿನ ಭಯ ಕಡಿಮೆಯಾಗುತ್ತದೆ. 2-3 ವರ್ಷಗಳೊಳಗೆ ಪ್ರಕರಣಗಳಿಗೆ ತ್ವರಿತವಾಗಿ ತೀರ್ಪು ದೊರೆತರೆ ಅಪರಾಧಿಗಳಲ್ಲಿ ಕಾನೂನಿನ ಭಯ ಮೂಡಿ ಅಪರಾಧ ಪ್ರಮಾಣ ಕಡಿಮೆಯಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾದ ಡಿ ಮಂಜುನಾಥ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರಜ್ಞಾ ಬುಕ್ ಗ್ಯಾಲರಿಯ ಪರವಾಗಿ ಕೃಷ್ಣಮೂರ್ತಿ ಮಾತನಾಡಿದರು. ಉಪನ್ಯಾಸಕರಾದ ಡಾಕ್ಟರ್ ಲವಾ ಜಿಆರ್ ಕತೆ ಹೇಳಿದರು. ಕವಿಗಳಾದ ಡಿ ಗಣೇಶ್, ಶ್ರೀನಿವಾಸ್, ಎಸ್ಕೆ ಗಾಯತ್ರಿ, ದೇವನೂರು ಅಚ್ಯುತ್, ಮಂಜಪ್ಪ, ದೀಪಾ ಪ್ರಕಾಶ್ ಮುಂತಾದವರು ಕವನ ವಾಚನ ಮಾಡಿದರು. ಮುಂದಿನ ವಿವರ, ಕನ್ನಡ ದಿನಪತ್ರಿಕೆ ಮತ್ತು ವಿ ಲೈವ್ ಹೋಮ್ ಅಪ್ಲೈಯನ್ಸಸ್ ಜಂಟಿಯಾಗಿ ರೋಟರಿ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯಂದು ಗೋಪಾಲಗೌಡ ಬಡಾವಣೆಯ ಜಿಆರ್ ಎಂಟರ್ಪ್ರೈಸಸ್ ಆವರಣದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಸಾರ್ವಜನಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಬಹುದಾಗಿದೆ. ಜಿಆರ್ ಎಂಟರ್ಪ್ರೈಸಸ್ ಆರೈಕೆ ಆಸ್ಪತ್ರೆ ಎದುರು, ಬಿಎಸ್ಎನ್ಎಲ್ ಹೆಡ್ ಆಫೀಸ್ ಸಮೀಪ, ಸಾಗರ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಇಲ್ಲಿ ಶಿಬಿರ ನಡೆಯಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮುಜರಾಯಿ ದೇವಾಲಯಗಳಲ್ಲಿ ಅಳವಡಿಸಿದ ಹೊಸ ಮಾರ್ಗಸೂಚಿಯಿಂದಾಗಿ ತೀರ್ಥಹಳ್ಳಿ ತಾಲೂಕು ಹಣಗೆರೆ ಕಟ್ಟೆಯ ಚೌಡೇಶ್ವರಿ ಸೈಯದ್ ಸಾದತ್ ದರ್ಗಾದಲ್ಲಿ 4 ತಿಂಗಳ ಅವಧಿಯಲ್ಲಿ ಕಾಣಿಕೆ ಹುಂಡಿಯಲ್ಲಿ ಬರೋಬ್ಬರಿ 1,01,00,000 ರೂಪಾಯಿ 73,650 ರೂಪಾಯಿ ಸಂಗ್ರಹವಾಗಿದೆ. ದೇವರಿಗೆ ಅರ್ಪಿಸಿದ ಚಿನ್ನ ಹಾಗೂ ಬೆಳ್ಳಿ ವಸ್ತುಗಳ ಮೌಲ್ಯ ಇದರಲ್ಲಿ ಸೇರಿಲ್ಲ. ಇದುವರೆಗೂ 3 ತಿಂಗಳಿಗೆ ಸರಾಸರಿ 34-40 ಲಕ್ಷ ರೂಪಾಯಿ ಕಾಣಿಕೆ ಹುಂಡಿಯಲ್ಲಿ ಸಂಗ್ರಹವಾಗುತ್ತಿತ್ತು. ಹೊಸ ಮಾರ್ಗಸೂಚಿ ಅನ್ವಯ ಮುಜರಾಯಿ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ಪರಿಣಾಮ ಸೋರಿಕೆ ಕಡಿಮೆಯಾಗಿದೆ. ಇಲ್ಲಿ ಕೆಲವು ಸೇವೆಗಳಿಗೆ ಅಧಿಕೃತವಾಗಿ ರಸೀದಿ ನೀಡಿ ಪೂಜಾ ಶುಲ್ಕ ಪಡೆಯುತ್ತಿಲ್ಲ ಎಂಬ ಆರೋಪಗಳಿವೆ. ಕೆಲವೊಬ್ಬರು ಭಕ್ತರ ಬಳಿ ಸೇವೆಯ ಹೆಸರಲ್ಲಿ ಹಣ ಪಡೆಯುತ್ತಿದ್ದಾರೆ ಎಂಬ ದೂರುಗಳು ಬಂದಿದೆ. ಇದನ್ನೆಲ್ಲ ಸರಿಪಡಿಸಿದರೆ ಈ ದೇವಾಲಯದಿಂದ ಇನ್ನಷ್ಟು ಆದಾಯ ಸರ್ಕಾರದ ಖಜಾನೆಗೆ ಸೇರಲಿದೆ. ಮುಂದಿನ ವಿವರ. ಪತ್ರಕರ್ತರ ಕುಟುಂಬದ ಭವಿಷ್ಯದ ಬದುಕಿಗೆ ವಿಮಾ ಸೌಲಭ್ಯ ಒಂದು ಆಶಾಕಿರಣ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಸಾಗರದಲ್ಲಿ ತಾಲೂಕು ಪತ್ರಕರ್ತರ ಸಂಘ ಪ್ರೆಸ್ ಟ್ರಸ್ಟ್ ಆಫ್ ಸಾಗರ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ, ಪತ್ರಕರ್ತರಿಗೆ ವಿಮಾ ಪತ್ರ ವಿತರಣೆ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವರ್ಷಕ್ಕೆ 4,000 ರೂಪಾಯಿ ಕಂತಿಗೆ 17 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮಾ ಸೌಲಭ್ಯವನ್ನು ಅಂಚೆ ಇಲಾಖೆ ಸಹಯೋಗದಲ್ಲಿ ನೀಡುತ್ತಿರುವುದು ಶ್ಲಾಘನೀಯ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದಂತೆ ಪತ್ರಿಕಾ ರಂಗವು ಪ್ರಬಲವಾಗಿ ಬೆಳೆದಿದೆ. ತಂತ್ರಜ್ಞಾನ ಸದ್ಬಳಕೆ ಮಾಡಿಕೊಂಡು ಮುನ್ನಡೆಯಬೇಕು ಎಂದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿ, ಆರೋಗ್ಯಕರ ಸಮಾಜ ಕಟ್ಟುವಲ್ಲಿ ಮಾಧ್ಯಮಗಳು ಪರಿಣಾಮಕಾರಿ ಅಸ್ತ್ರವಾಗಿದೆ. ಪತ್ರಿಕೆಗಳು ಸಮಾಜವನ್ನು ಎಚ್ಚರಿಸುವ ಕೆಲಸವನ್ನು ಸದಾ ಮಾಡುತ್ತಾ ಬಂದಿವೆ ಎಂದರು. ಮುಂದಿನ ವಿವರ. ಹೋಟೆಲ್ ಮತ್ತು ಬೇಕರಿಗಳಲ್ಲಿ ಗ್ರಾಹಕರಿಗೆ ಆರೋಗ್ಯಕರ ತಿಂಡಿ ತಿನಿಸು, ಉತ್ತಮ ತಂಪು ಪಾನೀಯ ನೀಡುವಲ್ಲಿ ಮಾಲೀಕರು, ಸಿಬ್ಬಂದಿಗಳು ಹೆಚ್ಚಿನ ಜಾಗೃತಿ ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷ ಹೆಚ್.ಎನ್. ಉಮೇಶ್ ಸಲಹೆ ನೀಡಿದರು. ಸಾಗರ ಪ್ರಾಂತ್ಯ ಹೋಟೆಲ್ ಮಾಲೀಕರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹೋಟೆಲ್ ಬೇಕರಿಗಳಿಗೆ ಭೇಟಿ ನೀಡುವ ಸ್ವಚ್ಛತಾ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಆಹಾರ ಸುರಕ್ಷತಾ ಅಧಿಕಾರಿಗಳು ರಾಜ್ಯಾದ್ಯಂತ ಹೋಟೆಲ್ ಬೇಕರಿಗಳನ್ನು ತಪಾಸಣೆ ಮಾಡುತ್ತಿದ್ದಾರೆ. ನಮ್ಮಲ್ಲೂ ತಪಾಸಣೆ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿಯೇ ಮೊದಲು ಎಂಬಂತೆ ಸ್ವಚ್ಛತಾ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದು, ನಮ್ಮ ಪ್ರಾಂತ್ಯದಲ್ಲಿ ಹೋಟೆಲ್ ಮತ್ತು ಬೇಕರಿಗಳಿಗೆ ಭೇಟಿ ನೀಡಿ ಅಡುಗೆ ಮನೆ ಪಾತ್ರೆಗಳು, ತರಕಾರಿಗಳು, ಹಾಲು, ಫ್ರಿಡ್ಜ್ಗಳು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ತಂಪು ಪಾನೀಯಗಳು ಅವಧಿ ಮೀರದಂತೆ ನೋಡಿಕೊಳ್ಳಬೇಕು. ತಿಂಡಿ ತಿನಿಸುಗಳು ತಾಜಾ ಇರುವಂತೆ, ಗ್ರಾಹಕರಿಗೆ ಇಷ್ಟವಾಗುವಂತೆ ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಗ್ರಾಹಕರೇ ನಮ್ಮ ದೇವರು ಎಂಬ ಮನೋಭಾವನೆ ನಮ್ಮಲ್ಲಿರಬೇಕು. ಗ್ರಾಹಕರೊಂದಿಗೆ, ಸಾರ್ವಜನಿಕರೊಂದಿಗೆ ಸೌಹಾರ್ದದಿಂದ ನಡೆದುಕೊಳ್ಳಬೇಕು. ಅಧಿಕಾರಿಗಳು ತಪಾಸಣೆ ಬಂದರೆ ಮುಕ್ತವಾಗಿ ಪರಿಶೀಲಿಸಲು ಅನುವು ಮಾಡಿಕೊಡಬೇಕು. ಈ ಮೂಲಕ ನಾವು ರಾಜ್ಯಕ್ಕೆ ಮಾದರಿಯಾಗಬೇಕು ಎಂದು ತಿಳಿಸಿದರು. ಮುಂದಿನ ವಿವರ. ತುಂಗಾ ಜಲಾಶಯದ ಇಂದಿನ ಜಲಮಟ್ಟ ಹಾಗೂ ನೀರಿನ ಒಳಹರಿವು ಹಾಗೂ ಹೊರಹರಿವಿನ ಮಾಹಿತಿ ಹೀಗಿದೆ. ಜಲಾಶಯದ ಪ್ರಸ್ತುತ ನೀರಿನ ಮಟ್ಟ 588.19 ಮೀಟರ್ ತಲುಪಿದ್ದು, ಜಲಾಶಯದ ಗರಿಷ್ಠ ಮಟ್ಟ 588.24 ಮೀಟರ್ ಆಗಿದೆ. 3.24 TMC ಗರಿಷ್ಠ ಸಾಮರ್ಥ್ಯ ಹೊಂದಿರುವ ಈ ಜಲಾಶಯದಲ್ಲಿ ಪ್ರಸ್ತುತ 3.212 TMC ನೀರು ಸಂಗ್ರಹವಾಗಿದೆ. ಇದರೊಂದಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ಸೋಂಕು ರೋಗಗಳನ್ನು ಕೀಟ ಸಮಾಜಗಳು ಹೇಗೆ ಎದುರಿಸುತ್ತವೆ? ಪರಜೀವಿಗಳ ವಿಕಾಸ ಸಫಲವಾಗಿರುವುದಕ್ಕೆ ಕಾರಣ ಅವು ಕಾಯಿಲೆಯುಂಟು ಮಾಡುತ್ತವೆ ಎನ್ನುವುದೂ ಅಲ್ಲ, ಅವು ತಮ್ಮ ಆತಿಥೇಯರನ್ನು ಕೊಲ್ಲುತ್ತವೆನ್ನುವುದೂ ಅಲ್ಲ. ಬದಲಿಗೆ ಅವುಗಳೆಷ್ಟರ ಮಟ್ಟಿಗೆ ತಮ್ಮ ಆತಿಥೇಯರ ದೇಹವನ್ನು ಬಳಸಿಕೊಂಡು ಬೆಳೆದು ಸಂಖ್ಯೆಯಲ್ಲಿ ಹೆಚ್ಚಾಗಿ ಹಾಗೂ ಹೊಸ ಜೀವಿಗಳಿಗೆ ಸೋಂಕುತ್ತವೆ ಎನ್ನುವುದರ ಮೇಲೆ ಅವೆಷ್ಟು ಉತ್ತಮ ಪರಜೀವಿಗಳೆನ್ನುವುದು ತೀರ್ಮಾನವಾಗುತ್ತದೆ. ಕಾಯಿಲೆ ಮತ್ತು ಸಾವು ಅನಿವಾರ್ಯ. ಇರುವೆ, ಜೇನೊಣ, ಕಣಜ ಹಾಗೂ ಗೆದ್ದಲಿನಂತಹ ಸಮಾಜ ಜೀವಿಗಳ ಗೂಡುಗಳು ಪರಜೀವಿಗಳಿಗೆ ಒಂದು ತೆರನಾದ ಸ್ವರ್ಗವಿದ್ದಂತೆ. ಅಲ್ಲಿ ಒಂದೇ ತೆರನ, ತಳಿಗುಣವಿರುವ ಹಾಗೂ ಅದರಿಂದಾಗಿ ಸೋಂಕಿಗೆ ಒಂದೇ ರೀತಿಗೆ ತುತ್ತಾಗಬಲ್ಲ ಜೀವಿಗಳು ಬಲು ದಟ್ಟವಾಗಿ ಕೂಡಿಕೊಂಡಿರುತ್ತವೆ. ಇದು ಸೋಂಕು ರೋಗ ಹರಡುವುದಕ್ಕೆ ಹೇಳಿ ಮಾಡಿಸಿದ ಸಂದರ್ಭ. ಹೀಗಾಗಿ ಈ ಕೀಟ ಸಮಾಜಗಳಿಗೆ ಪರಜೀವಿಗಳ ಪೀಡೆ ಇರುವುದು ಅಚ್ಚರಿಯೇನಲ್ಲ. ಕೀಟ ಸಮಾಜಗಳು ಈ ಪೀಡೆಯ ಹೊರತಾಗಿಯೂ ಬದುಕುಳಿದು ಈ ಭೂಮಿಯ ನೆಲಜೀವಿಗಳಲ್ಲಿ ಪ್ರಧಾನ ವರ್ಗವಾಗಿ ವಿಕಾಸವಾಗಿವೆ. ಇದು ವಿರೋಧಾಭಾಸದ ಸ್ಥಿತಿ ಎನ್ನಿಸಿದರೂ ಕೋಟ್ಯಂತರ ವರ್ಷಗಳಿಂದಲೂ ಇದಕ್ಕೊಂದು ಪರಿಹಾರ ಇದ್ದೇ ಇತ್ತು ಎನ್ನುವುದು ಸತ್ಯ. ಇದುವೇ ಕೀಟ ಸಮಾಜ ಹಾಗೂ ಪರಜೀವಿಗಳ ನಡುವಿನ ಒಂದು ಬಗೆಯ ಮೋಸದ ಹಗ್ಗಜಗ್ಗಾಟ. ನಿಸರ್ಗದ ಆಯ್ಕೆ ಎನ್ನುವುದು ಇದೆಯೋ, ಇದ್ದರೆ ಅದರ ನಿಜ ಸಾಮರ್ಥ್ಯವೇನು? ಹೀಗೆ ಎರಡು ಸ್ಪರ್ಧಿಗಳು ಗೆಲ್ಲಲು ನಿಸರ್ಗದ ಆಯ್ಕೆಯನ್ನೇ ಬಳಸಿದಾಗ ಏನಾಗುತ್ತದೆ ಎನ್ನುವುದನ್ನು ತಿಳಿಯಲು ಈ ಹಗ್ಗಜಗ್ಗಾಟ ವಿಕಾಸ ಜೀವಿ ವಿಜ್ಞಾನಿಗಳಿಗೆ ಸದವಕಾಶ ಒದಗಿಸಿದೆ. ವಿಕಾಸ ಜೀವಿ ವಿಜ್ಞಾನಿಗಳು ಇದರಿಂದ ದೊರೆತ ಫಲವನ್ನು ನೋಡಿ ಆನಂದ ತುಂದಿಲರಾಗಿ ಬಿಟ್ಟಿದ್ದಾರೆ. ಮನುಷ್ಯ ಮತ್ತು ಈ ಸಾರ್ಸ್ ಕೋವಿ ಎರಡು ವೈರಸ್ಸಿನ ನಡುವಿನ ಈ ಸೆಣಸಾಟದ ಬಗ್ಗೆ ನಾನು ಕಳೆದೊಂದು ವರ್ಷದಿಂದ ಓದಿದ ಸುದ್ದಿಗಳೆಲ್ಲವೂ ಈ ಕೀಟ ಸಮಾಜದ ಬಗ್ಗೆ ಹಾಗೂ ಅವು ತಮ್ಮನ್ನು ಕಾಡುವ ಪರಜೀವಿಗಳನ್ನು ತತ್ಫಲವಾಗಿ ಬರುವ ಕಾಯಿಲೆಗಳನ್ನು ನಿಭಾಯಿಸುವ ಬಗ್ಗೆ ಚಿಂತನೆಗೆ ದೂಡಿದೆ. ಕೀಟಗಳು ಹಾಗೂ ಅವುಗಳ ಪರಜೀವಿಗಳ ಬಗ್ಗೆ ಆಗಿರುವ ನೂರಾರು ಅಧ್ಯಯನಗಳು ನನಗಿಷ್ಟವಾದ ಕೆಲವನ್ನು ನೆನಪಿಸಿಕೊಳ್ಳಲು ಅವಕಾಶ ಒದಗಿಸಿಕೊಟ್ಟಿವೆ. ಇವುಗಳಲ್ಲಿ ನಾನು ಮೆಚ್ಚುವ ಕಥೆ ಎಂದರೆ ಆಕಸ್ಮಿಕವಾಗಿಯೂ ಜಾಣತನದ ಪ್ರಯೋಗಗಳಿಂದಲೂ ಪತ್ತೆಯಾದ ಜೇನೊಣಗಳ ಸ್ವಚ್ಛ ನಡೆ. ಆಕಸ್ಮಿಕವಾಗಿ ತಿಳಿದದ್ದು ಅಮೆರಿಕೆಯ ಅಯೋವಾದ ಒಬ್ಬ ಜೇನು ಕೃಷಿಕ ಎಡ್ವರ್ಡ್ ಬ್ರೌನ್ನಿಂದ. ಅಮೆರಿಕನ್ ಫೌಲ್ ಬ್ರೂಡ್ ಎನ್ನುವುದು ಫೀನಿ ಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾದಿಂದ ಜೇನೊಣಗಳ ಹುಳುಗಳಿಗೆ ಹತ್ತುವ ರೋಗ. ಇದು ಎಪಿಸ್ ಮೆಲಿಫೆರಾ ಎನ್ನುವ ಯುರೋಪಿಯನ್ ಜೇನೊಣಗಳ ಲಾರ್ವಾಗಳು ಹಾಗೂ ಪ್ಯೂಪಾಗಳನ್ನು ಕೊಲ್ಲುತ್ತದೆ. ಜೇನು ಕೃಷಿಕರು ಹೀಗೆ ಕಾಯಿಲೆ ತಗುಲಿದ ಜೇನುಗೂಡುಗಳನ್ನು ಅವು ನೈಸರ್ಗಿಕ ಆಯ್ಕೆಯ ಪ್ರತಿರೋಧವನ್ನು ಬೆಳೆಸಿಕೊಳ್ಳುವುದಕ್ಕೂ ಮೊದಲೇ ಸುಟ್ಟು ಹಾಕಿಬಿಡುತ್ತಾರೆ. ಆದರೆ ಇದಕ್ಕೆ ಒಂದು ಪ್ರಖ್ಯಾತವಾದ ಅಪವಾದವೂ ಇದೆ. ಈ ಕಾಯಿಲೆಯಿಂದ ಜೇನುನೊಣಗಳು ಸತ್ತದ್ದರಿಂದ ಖಾಲಿಯಾಗಿದ್ದ ಜೇನುಗೂಡುಗಳನ್ನು ಎಡ್ವರ್ಡ್ ಬ್ರೌನ್ ಅಪಾರ ಸಂಖ್ಯೆಯಲ್ಲಿ ಬೇರೆ ಕೃಷಿಕರಿಂದ ಖರೀದಿಸಿದ್ದ. ಈ ಗೂಡುಗಳಿಂದ ಮೇಣವನ್ನು ತೆಗೆಯುವುದು ಅವನ ಗುರಿಯಾಗಿತ್ತು. ಆದರೆ ಮೇಣವನ್ನು ತೆಗೆಯುವುದಕ್ಕೂ ಮೊದಲು ತಾನು ಸಾಕಿದ್ದ ಜೇನುನೊಣಗಳನ್ನು ಈ ಗೂಡುಗಳಲ್ಲಿ ಇರುವ ಜೇನನ್ನು ಕದಿಯಲು ಬಿಟ್ಟ. ತನ್ನನ್ನು ತಾನು ಜಾಣ ಎಂದುಕೊಂಡಿದ್ದ. ಆದರೆ ಆ ಜೇನುನೊಣಗಳು ಜೇನಿನ ಜೊತೆಗೆ ಕಾಯಿಲೆ ತರುವ ಬ್ಯಾಕ್ಟೀರಿಯಾಗಳನ್ನು ಕದ್ದೊಯ್ದವು. ಬ್ರೌನ್ ಸಾಕಿದ್ದ ಜೇನುನೊಣಗಳಲ್ಲಿ ಬಹಳಷ್ಟು ಸತ್ತು ಕೆಲವು ಬದುಕಿ ಉಳಿದವು. ಸಹಜವಾಗಿ ರೋಗ ನಿರೋಧಕತೆಯನ್ನು ಬೆಳೆಸಿಕೊಂಡವು. ಹೀಗೆ ತನಗೆ ಅರಿವೇ ಇಲ್ಲದಂತೆ ಬ್ರೌನ್ ಈ ಕಾಯಿಲೆಗೆ ರೋಧ ತೋರಿದ್ದ ಜೇನುನೊಣಗಳನ್ನು ಆಯ್ದು ಬಿಟ್ಟಿದ್ದ. ಓಹಿಯೋ ಸ್ಟೇಟ್ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನ ಮತ್ತು ಕೀಟ ವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದ ವಾಲ್ಟರ್ ರೋಥೆನ್ ಬ್ಯೂಲರ್ ಕುತೂಹಲಗೊಂಡು ಇದನ್ನು ಇನ್ನಷ್ಟು ಪರೀಕ್ಷಿಸಿದ. ಬ್ರೌನ್ ಬೆಳೆಸಿದ್ದ ಜೇನುಣಗಳಲ್ಲಿ ಬೆಳೆದಿದ್ದ ರೋಧ ವಿಶೇಷವಾಗಿತ್ತು. ಈ ಜೇನುಣಗಳು ವಿಶಿಷ್ಟವಾದೊಂದು ಶುಚಿಕ್ರಿಯೆಯನ್ನು ಬೆಳೆಸಿಕೊಂಡವು. ಕಾರ್ಮಿಕ ನೊಣಗಳು ಸತ್ತಿದ್ದ ಪ್ಯೂಪಗಳಿದ್ದ ಗೂಡುಗಳ ಮುಚ್ಚಳವನ್ನು ತೆರೆದು ಶವಗಳನ್ನು ಹೊರಗೆ ಬಿಸಾಡುತ್ತಿದ್ದವು. ಹೀಗೆ ಇವು ಸ್ವಚ್ಛ ಜೇನುಣಗಳೆನಿಸಿಕೊಂಡವು. ರೋಥೆನ್ಬ್ಯೂಲರ ಪ್ರಯೋಗಗಳ ಮೂಲಕ ಈ ರೀತಿಯಲ್ಲಿ ಗೂಡಿನ ಕೋಣೆಯ ಬಿರಡೆಯನ್ನು ತೆರೆಯುವ ಹಾಗೂ ಶವವನ್ನು ಬಿಸಾಡುವ ನಡವಳಿಕೆಗಳು ಈ ಸ್ವಚ್ಛ ನೊಣಗಳಲ್ಲಿ ಅನುವಂಶೀಯವಾಗಿ ಬರುವ ಗುಣಗಳೆಂದು ಕಂಡುಕೊಂಡರು. ಈತ ಈ ಸ್ವಚ್ಛ ಜೇನುಗಳನ್ನು ಸಾಧಾರಣ ಅಶುಚಿಯಾದ ಜೇನುಗಳ ಜೊತೆಗೆ ಸಂಕರ ಮಾಡಿ ಪರೀಕ್ಷಿಸಿ ಎರಡು ಪ್ರತ್ಯೇಕ ಜೀನ್ಗಳು ವಿಕಾಸಗೊಳ್ಳಲು, ರೋಗಕ್ಕೆ ರೋಧ ಬೆಳೆಯಲು ಕಾರಣವೆಂದು ನಿರೂಪಿಸಿದರು. ಇದರಲ್ಲಿ ಒಂದು ಜೀನ್ ಮುಚ್ಚಳ ತೆರೆಯುವುದಕ್ಕೂ ಮತ್ತೊಂದು ಶವ ಬಿಸಾಡುವುದಕ್ಕೂ ಕಾರಣವಾಗಿದ್ದವು. ಈತ ಪ್ರಯೋಗಗಳ ಮೂಲಕ ಈ ಎರಡರಲ್ಲಿ ಒಂದು ಜೀನ್ ಸಹಜವಾಗಿದ್ದು ಮತ್ತೊಂದು ವಿಕೃತವಾಗಿದ್ದ ಜೇನುಣಗಳನ್ನು ಸೃಷ್ಟಿಸಿದ. ಇಂತಹ ಜೇನುಣಗಳಲ್ಲಿ ಕೆಲವು ಸತ್ತ ಪ್ಯೂಪಗಳಿದ್ದ ಕೋಣೆಗಳ ಬಿರಡೆಯನ್ನು ತೆರೆಯುತ್ತಿದ್ದವು, ಆದರೆ ಶವವನ್ನು ಬಿಸಾಡುತ್ತಿರಲಿಲ್ಲ. ಇನ್ನು ಕೆಲವು ಬಿರಡೆಗಳನ್ನು ತೆರೆಯಲು ಅಸಮರ್ಥವಾಗಿದ್ದರೂ ರಾಥೆಲ್ ಬ್ಯೂಲರ್ ಬಿರಡೆ ತೆರೆದಿಟ್ಟರೆ ಶವಗಳನ್ನು ಬಿಸಾಡಬಲ್ಲವಾಗಿದ್ದವು. ಇವೆರಡೂ ಜೀನ್ಗಳು ವಿಕೃತವಾಗಿದ್ದಂತಹ ಜೇನುಣಗಳಷ್ಟೇ ಕೋಣೆಗಳ ಬಿರಡೆಗಳನ್ನು ತೆರೆಯಲು, ಶವಗಳನ್ನು ಬಿಸಾಡಲು ಸಮರ್ಥವಾಗಿದ್ದವು. ಇದು ಜಟಿಲವಾದಂತಹ ನಡವಳಿಕೆಗಳಿಗೂ ತಳಿಗುಣಗಳು ಮೂಲವೆನ್ನುವುದನ್ನು ನಿರೂಪಿಸಿದ ಪ್ರಯೋಗಗಳಲ್ಲಿ ಒಂದು. ನನಗೆ ಬಹಳ ಇಷ್ಟವಾದ ಇನ್ನೊಂದು ಪ್ರಸಂಗವಿದೆ. ಇದು ಹೆಜ್ಜೆನಗಳು ಹಾಗೂ ಅವುಗಳನ್ನು ಕಾಡುವ ಪುಟ್ಟದೊಂದು ಸೂಕ್ಷ್ಮಜೀವಿಯ ನಡುವಣ ಹೋರಾಟದ ಕಥೆ. ಹೆಜ್ಜೆನು ಸಾಮಾನ್ಯವಾಗಿ ಉತ್ತರ ಭೂಗೋಳದಲ್ಲಿ ಕಾಣುವಂತವು. ದಕ್ಷಿಣ ಗೋಳಾರ್ಧದ ಎತ್ತರ ಪ್ರದೇಶಗಳಲ್ಲಿಯೂ ಕೆಲವು ಇವೆ. ಯುರೋಪಿನ ಬಾಂಬಸ್ ಟೆರೆಸ್ಟ್ರಿಸ್ ಎನ್ನುವ ಹೆಜ್ಜೆನಿನ ಬದುಕು ಒಂದು ವಾರ್ಷಿಕ ಚಕ್ರ. ರಾಣಿಯ ಹೆಣ್ಣು ಮಕ್ಕಳೆಲ್ಲರೂ ಕಾರ್ಮಿಕರಾಗಿ ಮರಿಗಳನ್ನು ಬೆಳೆಸಲು ನೆರವಾಗುತ್ತವೆ. ಋತು ಕೊನೆಗೊಳ್ಳುತ್ತಿದ್ದ ಹಾಗೆಯೇ ರಾಣಿಗೆ ತನ್ನ ಕಾರ್ಮಿಕರ ಮೇಲಿನ ನಿಯಂತ್ರಣ ಸ್ವಲ್ಪ ತಪ್ಪುತ್ತದೆ. ಕಾರ್ಮಿಕರಲ್ಲಿ ಕೆಲವಕ್ಕೆ ಅಂಡಾಶಯಗಳು ಬೆಳೆದು ಅವು ಕೂಡ ಮೊಟ್ಟೆ ಇಡುತ್ತವೆ. ಅಂದಹಾಗೆ ಇವುಗಳ ಮರಿಗಳೆಲ್ಲವೂ ಗಂಡುಗಳು. ಇದಾದ ಮೇಲೆ ಇಡೀ ಗೂಡು ಚೆಲ್ಲಾಪಿಲ್ಲಿಯಾಗುತ್ತದೆ. ರಾಣಿಗಳು ಈ ಹೋರಾಟದಲ್ಲಿ ಜಯಿಸಬೇಕೆಂದರೆ ತನ್ನ ಕಾರ್ಮಿಕ ಮಗಳಂದಿರು ದಂಗೆ ಎದ್ದು ಮೊಟ್ಟೆ ಇಡಲು ಪ್ರಾರಂಭಿಸುವ ಮೊದಲೇ ಎಷ್ಟಾಗುತ್ತದೋ ಅಷ್ಟು ಹೆಚ್ಚು ಮಕ್ಕಳನ್ನು ಹೆತ್ತು ಬಿಡಬೇಕು. ಇವುಗಳು ಹುಟ್ಟಿಸಿದ ಗಂಡುಗಳು ಹೆಣ್ಣುಗಳ ಜೊತೆಗೆ ಕೂಡಿದ ಕೂಡಲೇ ಸತ್ತು ಹೋಗುತ್ತವೆ. ಹೆಣ್ಣುಗಳು ರಾಣಿಗಳಾಗಿ ಮುಂದಿನ ಋತುವಿನಲ್ಲಿ ಹೊಸ ಗೂಡುಗಳನ್ನು ಹುಟ್ಟುಹಾಕುತ್ತವೆ. ಕ್ರೈಥೀಡಿಯಾ ಬಾಂಬಿ ಹೆಜ್ಜೆನುಗಳಲ್ಲಿ ಒಂದು ಟ್ರಿಪನೋಸೋಮು ಪರಜೀವಿ. ಟ್ರಿಪನೋಸೋಮುಗಳು ಬಲು ಸೂಕ್ಷ್ಮವಾದ ಏಕಕೋಶ ಜೀವಿಗಳು. ದುಂಡಗಿನ ಅಥವಾ ಉದ್ದನೆಯ ದೇಹವನ್ನು ಸ್ಕ್ರೂವನ್ನು ತಿರುಗಿಸದಂತೆ ತನ್ನ ಬಾಲದಿಂದ ತಿರುಗಿಸುತ್ತಾ ಇದು ಓಡಾಡುತ್ತದೆ. ಮನುಷ್ಯರಲ್ಲಿ ನಿದ್ರೆಯ ರೋಗ ಉಂಟು ಮಾಡುವ ಟ್ರಿಪನೋಸೋಮು ಬ್ರೂಸಿ ಹಾಗೂ ಚಗಾಸ್ ಕಾಯಿಲೆ ತರುವ ಟ್ರಿಪನೋಸೋಮು ಕ್ರೂಸಿ ಇಂತಹ ಎರಡು ಉದಾಹರಣೆಗಳು. ಕ್ರೈಥೀಡಿಯಾ ಬಾಂಬಿ ಹೆಜ್ಜೆನುಗಳ ಕರುಳಿನಲ್ಲಿ ಜೀವಿಸುತ್ತದೆ. ಸೋಂಕಿರುವ ಜೀವಿಗಳ ಜೊತೆಗಿನ ಸಂಪರ್ಕ ಇಲ್ಲವೇ ಅವುಗಳ ಹಿಕ್ಕೆಯ ಮೂಲಕ ಇವು ಹರಡುತ್ತವೆ. ಇದು ಒಂದು ಸಂತತಿಯ ರಾಣಿಯಿಂದ ಮುಂದಿನ ಸಂತತಿಯ ರಾಣಿಗೆ ಅಡೆತಡೆಯಿಲ್ಲದೆ ಸಾಗಿದರಷ್ಟೇ ಸಫಲವಾಗಬಲ್ಲದು. ಇಟಿಎಚ್ ಜೂರಿಕ್ ಸಂಸ್ಥೆಯ ಜಾಕಿ ಸೈಕಾಫ್ ಮತ್ತು ಪಾಲ್ ಶ್ಮಿಡ್ ಹಂಪೆಲ್ ಪ್ರಯೋಗಾಲಯದಲ್ಲಿದ್ದ ಹೆಜ್ಜೆನಿನ ಕೆಲವು ಗೂಡುಗಳಿಗೆ ಕ್ರೈಥೀಡಿಯಾ ಬಾಂಬಿಯನ್ನು ಹರಡಿದರು. ಸೋಂಕಿರುವ ಗೂಡುಗಳನ್ನು ಸೋಂಕಿಲ್ಲದವುಗಳ ಜೊತೆಗೆ ಹೋಲಿಸಿದರು. ಸೋಂಕು ಹತ್ತಿದ ರಾಣಿಗಳ ಅಂಡಾಶಯಗಳು ಸೋಂಕಿಲ್ಲದ ರಾಣಿಗಳ ಅಂಡಾಶಯಗಳಿಗಿಂತ ಕೃಶವಾಗಿಯೂ ನಿಧಾನವಾಗಿಯೂ ಬೆಳೆದದ್ದನ್ನು ಗಮನಿಸಿದರು. ಇದೇಕೆ ಎಂದರೆ ಈ ಪರಜೀವಿಯು ರಾಣಿ ಜೇನಿನ ಮಕ್ಕಳಿಗೆ ಸೋಂಕು ಹರಡಲು ಹಾಗೂ ತನ್ಮೂಲಕ ಬೇರೆ ಗೂಡುಗಳಿಗೂ ಸೋಂಕು ಹರಡಿಸಲು ಅನುವಾಗುವಂತೆ ಆತಿಥೇಯನ ಎಲ್ಲ ವ್ಯವಸ್ಥೆಗಳನ್ನು ಅಲ್ಪಕಾಲ ತಾನೇ ಬಳಸಿಕೊಂಡು ತನ್ನದೇ ಪ್ರತಿಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳುತ್ತಿರುತ್ತದೆ. ರಾಣಿಗಳ ಅಂಡಾಶಯಗಳು ಕೃಶವಾಗಿ ಬೆಳೆದಿದ್ದರಿಂದಾಗಿ ಅವು ಕಾರ್ಮಿಕ ಜೇನುಣಗಳು ದಂಗೆ ಏಳುವಷ್ಟರಲ್ಲಿ ಕಡಿಮೆ ಸಂಖ್ಯೆಯ ಮಕ್ಕಳಿಗೆ ಜನ್ಮ ನೀಡುತ್ತವೆ. ಇದರ ಫಲವಾಗಿ ಪರಜೀವಿಯು ಮುಂದಿನ ಸಂತತಿಗೆ ದಾಟುವ ಸಾಧ್ಯತೆಗಳು ಕಡಿಮೆಯಾಗುತ್ತವೆ. ಪರಜೀವಿಯು ಅನವಶ್ಯಕವಾಗಿ ತೆರಬೇಕಾದ ಬೆಲೆ ಇದು ಎಂದು ಭಾವಿಸಬೇಡಿ, ಅದು ಸರಿಯಲ್ಲ. ಅದಕ್ಕಾಗಿ ಈ ಪರಜೀವಿಯು ಹಲವು ತಂತ್ರಗಳನ್ನು ಹೂಡುತ್ತದೆ. ಪರಜೀವಿಯು ಹೀಗೆ ತಾಯಿ ಜೇನಿನಿಂದ ಅದರ ಕಾರ್ಮಿಕ ಮಕ್ಕಳಿಗೆ ದಾಟಿದಾಗ ಕಾರ್ಮಿಕರು ಅಂಡಾಶಯಗಳನ್ನು ಬೆಳೆಸಿಕೊಳ್ಳುತ್ತವೆ, ಆದರೆ ಕೃಶವಾಗಿ ಹಾಗೂ ನಿಧಾನವಾಗಿ. ಹೀಗಾಗಿ ಅವು ತಮ್ಮದೇ ಮೊಟ್ಟೆ ಇಡಲು ರಾಣಿ ಜೇನಿಗಿಂತಲೂ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ. ಆನಂತರ ರಾಣಿಯ ವಿರುದ್ಧ ದಂಗೆ ಏಳುತ್ತವೆ. ಇದರಿಂದಾಗಿ ರಾಣಿ ಜೇನಿಗೆ ಹೊಸ ರಾಣಿ ಜೇನುಗಳಿಗೆ ಜನ್ಮ ನೀಡಿ ಅವನ್ನು ಪೋಷಿಸಲು ಈ ಕಾರ್ಮಿಕ ಜೇನುಣಗಳ ನೆರವನ್ನು ತೆಗೆದುಕೊಳ್ಳಲು ಸಾಕಷ್ಟು ಸಮಯವೂ ಸಿಗುತ್ತದೆ. ಪರಜೀವಿಗೆ ತನ್ನ ಸಂತತಿಗಳನ್ನು ಮುಂದಿನ ಜೇನುಣಗಳ ಸಂತತಿಗೆ ದಾಟಿಸಲು ಅವಕಾಶ ಒದಗುತ್ತದೆ. ಫಲವಾಗಿ ರಾಣಿ ಜೇನು ಪರಜೀವಿಗಳಿಗೆ ಅತ್ತ ಲಾಭವೂ ಇಲ್ಲ, ಇತ್ತ ನಷ್ಟವೂ ಇಲ್ಲ ಎಂದಂತಾಗುತ್ತದೆ. ಆದರೆ ಪಾಪ, ಕಾರ್ಮಿಕ ಜೇನುಣಗಳಿಗೆ ಗಂಡು ಮಕ್ಕಳನ್ನು ಹಡೆಯಲು ಸಮಯವೇ ಸಿಗುವುದಿಲ್ಲ. ಕೆಟ್ಟ ಸ್ಪರ್ಧೆಯೇ ಸರಿ. ಈ ಆಟದಲ್ಲಿ ಸೋಲುವ ಕಾರ್ಮಿಕ ಜೇನುಣಗಳನ್ನು ಕಾಪಾಡಲು ನೈಸರ್ಗಿಕ ಆಯ್ಕೆಗೂ ಸಾಧ್ಯವಿಲ್ಲ. ಏಕೆಂದರೆ ಮೇಲ್ನೋಟಕ್ಕೆ ಹೀಗೆ ಸೋಲುವ ಕಾರ್ಮಿಕ ನೊಣಗಳು ರಾಣಿಯ ಸಂತಾನಗಳನ್ನು ಆರೈಕೆ ಮಾಡುವ ಮೂಲಕ ಪರೋಕ್ಷವಾಗಿ ತಮ್ಮ ಬಂಧುಗಳ ಆಯ್ಕೆ ಮಾಡಿ ಬಲಗೊಂಡಿವೆ. ಸಮಾಜ ಜೀವಿಗಳ ವಿಷಯದಲ್ಲಿ ಇಂತಹ ಆತಿಥೇಯ ಹಾಗೂ ಪರಜೀವಿಗಳ ಹಗ್ಗ ಜಗ್ಗಾಟಗಳು ಜಟಿಲ ಸ್ವರೂಪವನ್ನೂ ತಳೆಯಬಹುದು. ಕಳೆದ ಶತಮಾನದಲ್ಲಿ ನನ್ನ ಗೆಳೆಯ ಕ್ರಾಕೋವಿನಲ್ಲಿರುವ ಜಾಗಿಲೋನಿಯನ್ ವಿಶ್ವವಿದ್ಯಾನಿಲಯದಲ್ಲಿ ಪರಿಸರ ವಿಜ್ಞಾನದಲ್ಲಿದ್ದ ಪ್ರೊಫೆಸರ್ ಮೈಕೇಲ್ ವೈಸಿಚೌಸ್ಕಿ ಮಾಡಿದ ಸಂಶೋಧನೆಗಳು ನನಗೆ ಮೆಚ್ಚುಗೆಯಾದ ಮೂರನೆಯ ಉದಾಹರಣೆ. ಜೇನುಣಗಳಲ್ಲಿ ಕಾರ್ಮಿಕರು ಜೇನುಗೂಡಿನ ಸ್ವಾಸ್ಥ್ಯವನ್ನು ರಕ್ಷಿಸುವುದಕ್ಕೆ ಬೇಕಾದ ಹಲವಾರು ಕೆಲಸಗಳನ್ನು ಸಂಘಟಿತ ರೀತಿಯಲ್ಲಿ ಕೈಗೊಳ್ಳುತ್ತವೆ. ವಯಸ್ಸಾಗುತ್ತಿದ್ದಂತೆ ಈ ಕೆಲಸಗಳು ಬದಲಾಗುತ್ತವೆ. ಸಾಮಾನ್ಯವಾಗಿ ತಮ್ಮ ಬದುಕಿನ ಮೊದಲ ಅರ್ಧದಲ್ಲಿ ಜೇನುಣಗಳು ಶುಚಿಗೊಳಿಸುವ, ಗೂಡು ಕಟ್ಟುವ ಹಾಗೂ ಮರಿಗಳನ್ನು ಪಾಲಿಸುವಂತಹ ಗೂಡಿನಲ್ಲಿಯೇ ಇರುವ ಕೆಲಸಗಳನ್ನು ಮಾಡುತ್ತವೆ. ತಮ್ಮ ಬದುಕಿನ ಉತ್ತರಾರ್ಧವನ್ನು ಅವು ಹೆಚ್ಚು ಅಪಾಯಕಾರಿಯಾದ ಆಹಾರನ್ವೇಷಣೆ ಮೊದಲಾದ ಗೂಡಿನ ಹೊರಗಿನ ಕೆಲಸಗಳನ್ನು ಮಾಡುವುದರಲ್ಲಿ ಕಳೆಯುತ್ತವೆ. ಹೀಗೆ ಅವು ಗೂಡಿನ ಹೊರಗಿನ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅವುಗಳ ಸಾವಿನ ಪ್ರಮಾಣ ಇದ್ದಕ್ಕಿದ್ದ ಹಾಗೆ ಹೆಚ್ಚುತ್ತದೆ. ಯುವ ನೊಣಗಳು ಮನೆಯ ರಕ್ಷಣೆಯೊಳಗೆ ಏಕೆ ಕೆಲಸ ಮಾಡಬೇಕು? ಮುದಿನೊಣಗಳು ಏಕೆ ಹೊರಹೋಗಿ ಹೆಚ್ಚಿನ ಅಪಾಯವನ್ನು ಎದುರಿಸುತ್ತವೆ? ಇದು ಉಲ್ಟಾ ಇರಬೇಕಿತ್ತಲ್ಲವೇ? ವಿಕಾಸದ ದೃಷ್ಟಿಯಿಂದ ಜೇನೊಣಗಳ ಈ ಕಾಲಪ್ರಜ್ಞೆ ಅರ್ಥವತ್ತಾದದ್ದು. ಜೀವನದ ಆರಂಭದಲ್ಲಿ ಕಡಿಮೆ ಅಪಾಯಗಳನ್ನು ಎದುರಿಸುವ ಹಾಗೂ ವಯಸ್ಸಾದ ಮೇಲೆ ಹೆಚ್ಚಿನ ಅಪಾಯಗಳಿಗೆ ಒಡ್ಡಿಕೊಳ್ಳುವುದರಿಂದಾಗಿ ಇವುಗಳ ಸರಾಸರಿ ಆಯಸ್ಸು ಹೆಚ್ಚೇ ಇರುತ್ತದೆ. ಇದು ಆ ಜೇನೊಣಕ್ಕೂ ಗೂಡಿಗೂ ಒಳ್ಳೆಯದೇ. ವೈಸಿಚೌಸ್ಕಿ ಮತ್ತು ಅವರ ಸಂಗಡಿಗರು ತಮ್ಮ ಈ ತರ್ಕವನ್ನು ಕಠಿಣವಾದ ಪರೀಕ್ಷೆಗೆ ಒಡ್ಡಿದರು. ಮೊದಲು ಇದಕ್ಕಾಗಿ ಅಪಾಯದ ಸಾಧ್ಯತೆಗಳೆಷ್ಟು ಎನ್ನುವುದನ್ನು ಊಹಿಸುವ ಗಣಿತದ ಮಾದರಿಯೊಂದನ್ನು ಕಟ್ಟಿದರು. ಇದರಲ್ಲಿ ಅಪಾಯಕ್ಕೂ ವಯಸ್ಸಿಗೂ ಸಂಬಂಧ ಕಟ್ಟುವ ಬದಲಿಗೆ ಉಳಿಕೆ ಆಯಸ್ಸಿಗೂ ಅಪಾಯಕ್ಕೂ ಸಂಬಂಧ ಕಲ್ಪಿಸಿದರು. ಗಮನಿಸಿ, ವಯಸ್ಸು ಒಂದೇ ಆಗಿದ್ದರೂ ರೋಗಿಷ್ಠವಾಗಿದ್ದರೆ ಇಲ್ಲವೇ ಪರಿಸರದಲ್ಲಿ ಬದಲಾವಣೆಗಳಾದಾಗ ಎರಡು ನೊಣಗಳ ಉಳಿಕೆ ಆಯಸ್ಸಿನಲ್ಲಿ ವ್ಯತ್ಯಾಸಗಳು ಇರಬಹುದು. ಇಂತಹ ಗಣಿತೀಯ ಮಾದರಿಗಳ ಊಹೆಗಳನ್ನು ಪ್ರಯೋಗಗಳ ಮೂಲಕ, ಅಂದರೆ ಜೇನುಣಗಳ ಉಳಿಕೆ ಆಯಸ್ಸನ್ನು ಬದಲಿಸುವ ಮೂಲಕ ಪರೀಕ್ಷಿಸಬಹುದು. ಜೇನುಣದ ವಯಸ್ಸನ್ನು ಬದಲಿಸಲಾಗುವುದಿಲ್ಲವಾದರೂ ಅದರ ಉಳಿಕೆ ಆಯಸ್ಸನ್ನು ಬದಲಿಸಬಹುದು. ಹೀಗೆ ಇವರು ತಮ್ಮ ಮಾದರಿಯಲ್ಲಿ ತರ್ಕಿಸಿದ ಫಲಗಳನ್ನು ಸರಳವಾದ ಪ್ರಯೋಗಗಳು ಹಾಗೂ ಕ್ಷೇತ್ರ ಅಧ್ಯಯನಗಳ ಮೂಲಕ ಪರೀಕ್ಷಿಸಿದರು. ಪ್ರಯೋಗಾಲಯದಲ್ಲಿಟ್ಟಿದ್ದ ಕೆಲವು ಜೇನುಣಗಳಿಗೆ ನೋಸೆಮಾ ಎಪಿಸ್ ಎನ್ನುವ ಏಕಕೋಶ ಪರಜೀವಿಯನ್ನು ಸೋಂಕಿಸಿದರು. ಉಳಿದ ಜೇನುಣಗಳನ್ನು ಕಾರ್ಬನ್ ಡೈಆಕ್ಸೈಡ್ಗೆ ಒಡ್ಡಿದರು. ಇವೆರಡೂ ಕ್ರಮಗಳು ಜೇನುಣಗಳ ಉಳಿಕೆ ಆಯಸ್ಸನ್ನು ತಗ್ಗಿಸಿದುವು. ಕ್ಷೇತ್ರಾಧ್ಯಯನದಲ್ಲಿ ಉಳಿಕೆ ಆಯಸ್ಸು ಕಡಿಮೆ ಇರುವ ಕಾರ್ಮಿಕ ಜೇನುಣಗಳು ಹೆಚ್ಚೆಚ್ಚು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗುತ್ತವೆ ಎಂದು ನಿರೂಪಿಸಿದರು. ಇಂತಹ ನೊಣಗಳು ಉಳಿದವುಗಳಿಗಿಂತಲೂ ಬಲು ಬೇಗನೆ ಗೂಡಿನ ಹೊರಗಿನ ಕೆಲಸಗಳಲ್ಲಿ ತೊಡಗುತ್ತವೆ. ಜೊತೆಗೆ ಸೋಂಕಿಲ್ಲದ ನೊಣಗಳಿಗಿಂತಲೂ ಹೆಚ್ಚಾಗಿ ಕೆಟ್ಟ ವಾತಾವರಣದಲ್ಲಿಯೂ ಕೆಲಸ ಮಾಡುತ್ತವೆ. ಇವರು ಪಡೆದ ಫಲಿತಾಂಶಗಳು ಎಷ್ಟು ಗಟ್ಟಿಯಾಗಿದ್ದವೆಂದರೆ, ಮೊದಲು ಸೋಂಕು ತಗುಲಿಸಿಕೊಂಡಂತಹ ಆನಂತರ ಸೋಂಕಿದವುಗಳಿಗಿಂತಲೂ ಮುನ್ನವೇ ಆಹಾರನ್ವೇಷಣೆಯಲ್ಲಿ ತೊಡಗಿದವು. ನನ್ನ ಮಟ್ಟಿಗೆ ಕಾಯಿಲೆಗ್ರಸ್ತ ಜೇನುಣಗಳು ತಮ್ಮ ಕಾಯಿಲೆ ಗುಣವಾಗಲಿ ಎಂದು ಕಾಯ್ದನ್ನು ಬಿಟ್ಟು ಉಳಿದವುಗಳಿಗಿಂತಲೂ ಮೊದಲೇ ಗೂಡನ್ನು ತೊರೆದು ಆಹಾರನ್ವೇಷಣೆಗೆ ತೊಡಗಿಕೊಂಡು ತಮ್ಮನ್ನು ಹೆಚ್ಚಿನ ಅಪಾಯಕ್ಕೆ ದೂಡಿಕೊಳ್ಳುವುದು ಬಲು ಹೃದಯಸ್ಪರ್ಶಿ ಉದಾಹರಣೆ ಎನಿಸುತ್ತದೆ. ಹೀಗೆ ಗೂಡನ್ನು ಮೊದಲೇ ತೊರೆಯುವ ಅವು ಇತರೆ ನೊಣಗಳಿಗೆ ಸೋಂಕು ತಗುಲುವ ಸಾಧ್ಯತೆಯನ್ನು ಕಡಿಮೆ ಮಾಡುವ ಮೂಲಕ ತ್ಯಾಗಜೀವಿಗಳೆನಿಸಿಕೊಳ್ಳುತ್ತವೆ. ವೈಸಿಚೌಸ್ಕಿಯ ಪ್ರಕಾರ ಜೇನುಣಗಳು ಹಾಗೂ ಇತರೆ ಸಮಾಜ ಜೀವಿ ಕೀಟಗಳಲ್ಲಿ ಹೊಣೆಗಾರಿಕೆಯ ವಿಂಗಡಣೆ ಎಷ್ಟು ಸಂಘಟಿತವಾಗಿದೆ ಎಂದರೆ, ಉಳಿಕೆ ಆಯಸ್ಸು ಕಡಿಮೆ ಇರುವಂತಹ ಜೀವಿಗಳು ಕಾಯಿಲೆ ಇಲ್ಲದಾಗಲೂ ಹೆಚ್ಚೆಚ್ಚು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗುತ್ತವೆ. ಈ ಬಗೆಯ ವ್ಯವಸ್ಥೆ ಸೋಂಕು ರೋಗಗಳು ಬಡಿದಾಗ ಅನುಕೂಲಿಯಾಗುತ್ತವೆ. ಇವುಗಳ ದೈನಂದಿನ ಬದುಕಿನ ಶೈಲಿಯಲ್ಲಿಯೇ ಸೋಂಕು ರೋಗಕ್ಕೊಂದು ಸಮರ್ಪಕವಾದ ಉತ್ತರವೊಂದು ತಳುಕಿಕೊಂಡು ಬಿಟ್ಟಿರುತ್ತದೆ. ಕಾಯಿಲೆ ಬಂದಾಗ ಏನೋ ಹೊಸತನ್ನು ಮಾಡುವುದಲ್ಲ, ನಾವು ಚಿಂತಿಸಬೇಕಾದ ವಿಷಯವಲ್ಲವೇ? ಬಿಗ್ ಡೇಟಾ ಅಥವಾ ಬೃಹತ್ ಮಾಹಿತಿಗೆ ಒತ್ತು ಕೊಡುವ 21ನೇ ಶತಮಾನದಲ್ಲಿ ಸೋಂಕು ರೋಗಗಳ ಅಧ್ಯಯನ ನಿಜಕ್ಕೂ ವಿನೂತನವಾಗಿದೆ. ಲಾಸೇನ್ ವಿಶ್ವವಿದ್ಯಾನಿಲಯದ ಡೇನಿಯಲ್ ಪಿ ಮೆರ್ಷ್, ಅಲೆಸಾಂಡ್ರೋ ಕ್ರೆಸ್ಟಿ ಹಾಗೂ ಲಾರೆಂಟ್ ಕಿಲ್ಲರ್ 2013ನೇ ಇಸವಿಯಲ್ಲಿ ಒಂದು ವಿಚಿತ್ರ ತಂತ್ರವನ್ನು ರೂಪಿಸಿದರು. ಇದು ವಿವಿಧ ಇರುವೆಗಳಿರುವ ಸ್ಥಾನವನ್ನು, ಅವುಗಳ ನಡುವಣ ಕ್ರಿಯೆಗಳನ್ನು ಏಕಕಾಲದಲ್ಲಿ ಹಾಗೂ ಸ್ವಯಂಚಾಲಿತವಾಗಿ ದಾಖಲಿಸುವ ತಂತ್ರ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಇವರು ಬಾರ್ಕೋಡ್ ಸಂಕೇತಗಳಿರುವ ಚಪ್ಪಟೆಯಾಕಾರದ ಕಾಗದಗಳನ್ನು ಇರುವೆಗಳ ಬೆನ್ನಿಗೆ ಅಂಟಿಸಿದರು. ಕಂಪ್ಯೂಟರ್ಗೆ ಜೋಡಿಸಿದ ಕ್ಯಾಮೆರಾವೊಂದು ಇವುಗಳ ಚಲನ ವಲನಗಳನ್ನು ಹಿಂಬಾಲಿಸುತ್ತಿತ್ತು. ಇವರ ಈ ತಂತ್ರ ನೋಡಲು ಎಷ್ಟು ಬೆರಗಿನದ್ದೋ ಅಷ್ಟೇ ಅವುಗಳ ಅಂಕಿಅಂಶಗಳು ಕೂಡ. ನಾವು ಕ್ಯಾಂಪೋನೋಟಸ್ ಫೆಲಾ ಎನ್ನುವ ಇರುವೆಯ 6 ಗೂಡುಗಳಿಂದ ಪ್ರತಿಯೊಂದು ಕಾರ್ಮಿಕ ಇರುವೆಯ ಚಲನೆಯನ್ನು ಪ್ರತ್ಯೇಕವಾಗಿ ಹಾಗೂ ನಿರಂತರವಾಗಿ 41 ದಿನಗಳವರೆಗೆ ಹಿಂಬಾಲಿಸುವಂತಹ ವ್ಯವಸ್ಥೆಯನ್ನು ರೂಪಿಸಿದೆವು. ಅಂದರೆ 90 ಲಕ್ಷಕ್ಕೂ ಹೆಚ್ಚು ಕ್ರಿಯೆಗಳನ್ನು 243,32,50,580 ಇರುವೆಗಳ ಸ್ಥಾನವನ್ನು, ಅವುಗಳ ನಡುವಿನ ಒಟ್ಟು 93,63,100 ಸಾಮಾಜಿಕ ಒಡನಾಟಗಳನ್ನು ಗಮನಿಸಿದೆವು. ಈ ಸಂಶೋಧಕರು ಇತ್ತೀಚೆಗೆ ನಥಾಲಿ ಸ್ಟ್ರೋಯ್ಮೆಟ್, ಅನಾವಿ ಗ್ರಾಸಿ ಮತ್ತು ಸಿಲ್ವಿಯಾ ಕ್ರೀಮರ್ ಜೊತೆಗೆ ಸೇರಿಕೊಂಡು ಇರುವೆಗಳ ಸಾಮಾಜಿಕ ಸಂಬಂಧಗಳು ಸೋಂಕು ರೋಗಗಳಿಗೆ ಹೊಂದಿಕೊಳ್ಳುವಲ್ಲಿ ಹೇಗೆ ನೆರವಾಗುತ್ತವೆ ಎನ್ನುವುದನ್ನು ತಮ್ಮ ತಂತ್ರಗಳ ಮೂಲಕ ಅರಿಯಲು ಪ್ರಯತ್ನಿಸಿದ್ದಾರೆ. ಮೊದಲಿಗೆ ಸಮಾಜಜೀವಿ ಕೀಟಗಳಲ್ಲಿನ ಸಾಮಾಜಿಕ ಕ್ರಿಯೆಗಳು ಸಮರ್ಪಕ ಸಂವಹನ ಹಾಗೂ ಹೊಣೆಗಾರಿಕೆಯ ವಿಂಗಡಣೆಗೆ ನೆರವಾಗುವಂತೆಯೇ ಕಾಯಿಲೆಗಳು ಹರಡದಂತೆಯೂ ರಕ್ಷಿಸುತ್ತಿರಬಹುದೋ ಎಂದು ತರ್ಕಿಸಿ ಈ ತರ್ಕವನ್ನು ಪರೀಕ್ಷಿಸಿದ್ದಾರೆ. ಇದನ್ನು ಇವರು ಸೋಂಕು ತಡೆಯ ಸಿದ್ಧತೆ ಅಥವಾ ಆಂತರಿಕ ಸಾಮಾಜಿಕ ರೋಗ ಪ್ರತಿರೋಧ ಎಂದು ಕರೆದಿದ್ದಾರೆ. ಲೇಸಿಯಸ್ ನೈಗರ್ ಎನ್ನುವ ಇರುವೆಯ 22 ಗೂಡುಗಳಲ್ಲಿ ಇರುವ ಇರುವೆಗಳಲ್ಲಿ ಒಂದಿನ್ನೊಂದರ ನಡುವೆ ನಡೆಯುವ ಭೌತಿಕ ಸಂಪರ್ಕಗಳನ್ನೆಲ್ಲ ಹಿಂಬಾಲಿಸಿದ್ದಾರೆ. ಇಡೀ ಗೂಡಿನಲ್ಲಿ ನಡೆಯುವ ಇಂತಹ ಭೌತಿಕ ಸಂಪರ್ಕಗಳ ಸ್ವರೂಪಗಳನ್ನು ಗಣಿಸಿದ್ದಾರೆ. ಜಾಲಗಳನ್ನು ಅಧ್ಯಯನ ಮಾಡುವ ವಿಜ್ಞಾನಿಗಳು ಜಟಿಲ ಜಾಲಗಳ ವಿಭಿನ್ನ ಸ್ವರೂಪಗಳನ್ನು ಗುರುತಿಸಲೆಂದು ಹಲವು ಸಾಂಖ್ಯಿಕ ತಂತ್ರಗಳನ್ನು ನಿರ್ಮಿಸಿದ್ದಾರಷ್ಟೇ. ಇಂತಹ ತಂತ್ರಗಳಲ್ಲಿ ಕೆಲವು ಇಡೀ ಜಾಲದಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನ ಎಲ್ಲಿದೆ ಎನ್ನುವ

ರೂಪವನ್ನೇ ಬದಲಿಸಿಕೊಂಡು ಸೋಂಕು ಹೆಚ್ಚು ಹರಡದಂತೆ ಮಾಡಿದವಂತೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಸಂವಹನಕ್ಕೂ ಕೆಲಸಗಳ ವಿತರಣೆಯಲ್ಲಿಯೂ ವ್ಯತ್ಯಾಸಗಳು ಆಗಿದ್ದವು. ಇಂತಹ ಬದಲಾವಣೆಗಳನ್ನು ಇವರು ಕೃತಕ ಸಂಘಟಿತ ರೋಗ ಪ್ರತಿರೋಧ ಎಂದು ಹೆಸರಿಸಿದ್ದಾರೆ. ಸೋಂಕು ತಗಲುವುದಕ್ಕೂ ಮುನ್ನವೇ ಸೋಂಕನ್ನು ಎದುರಿಸಲು ಬೇಕಾದ ಸಿದ್ಧತೆ ಇರುವುದನ್ನು ನಾವು ಇಲ್ಲಿ ಮೊಗದೊಮ್ಮೆ ನೋಡುತ್ತಿದ್ದೇವೆ. ಹೊಸ ತುರ್ತು ಕ್ರಮಗಳು ಸೋಂಕು ಬಂದ ನಂತರವಷ್ಟೇ ಬಳಕೆಯಾಗುತ್ತವೆ. ಸಮಾಜಜೀವಿ ಕೀಟಗಳು ತಮ್ಮಲ್ಲಿ ಕಾಯಿಲೆಗ್ರಸ್ತರ ಆರೈಕೆ ಮಾಡುತ್ತವೆನ್ನುವುದು ನಮಗೆ ತಿಳಿದಿದೆ. ಇಂತಹ ಕಾಯಿಲೆಗ್ರಸ್ತರನ್ನು ಆರೈಕೆ ಮಾಡುವುದರಲ್ಲಿ ಗೂಡಿನಲ್ಲಿರುವ ಕೆಲವು ಜೀವಿಗಳು ವಿಶೇಷ ಪರಿಣಿತಿ ಪಡೆದಿರುತ್ತವೆ. ಸೋಂಕು ತಗಲಿದ ಜೀವಿಗಳನ್ನು ಒರೆಸಿ ತೀಡಿ ಅವುಗಳ ಮೇಲಿರುವ ಪರಜೀವಿಗಳನ್ನು ತೆಗೆದುಹಾಕುವುದು, ಇಲ್ಲವೇ ಅವುಗಳ ದೇಹದ ಮೇಲೆ ಸೂಕ್ಷ್ಮ ಜೀವಿಗಳಿಗೆ ಮಾರಕವಾದಂತಹ ರಾಸಾಯನಿಕಗಳನ್ನು ಹಚ್ಚುವುದು ಇಂತಹ ಸ್ವಚ್ಛತಾ ಕಾರ್ಯಗಳಾಗಿವೆ. ಆದರೆ ಇಂತಹ ಸ್ವಚ್ಛತಾ ಕರ್ಮಿಗಳಿಗೆ ಸೋಂಕು ತಗಲುವ ಅಪಾಯ ಹಾಗೂ ಅವರು ಗೂಡಿನಲ್ಲೆಲ್ಲ ಇದನ್ನು ಹರಡುವ ಅಪಾಯ ಹೆಚ್ಚು ಅಲ್ಲವೇ? ಸ್ವಚ್ಛತಾ ಕರ್ಮಿಗಳು ತಮ್ಮ ಕೆಲಸದ ಸಮಯದಲ್ಲಿ ಎದುರಾಗುವ ಕ್ರಿಮಿಗಳ ವಿರುದ್ಧ ರೋಧವನ್ನು ಬೆಳೆಸಿಕೊಳ್ಳುತ್ತವೆನ್ನುವುದು ಇದು ಮುಂದೆ ಅವನ್ನು ಅದೇ ಸೋಂಕು ಕಾಡದಂತೆ ರಕ್ಷಿಸುತ್ತದೆಂದು ನಮಗೆ ತಿಳಿದಿದೆ. ಇದನ್ನು ಸಾಮಾಜಿಕ ರೋಗ ಪ್ರತಿರೋಧ ಎಂದು ಕರೆದಿದ್ದಾರೆ. ಅದೇನೋ ಸರಿ, ಆದರೆ ಈ ರೋಗಾಣು ಬೇರೆಯಾಗಿದ್ದರೆ? ಆಸ್ಟ್ರಿಯಾದ ಕ್ಲಾಸ್ಟರ್ ನ್ಯೂಬರ್ಗ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಸಿಲ್ವಿಯಾ ಕ್ರೀಮರ್ ಮತ್ತು ಸಂಗಡಿಗರು ಲೇಸಿಯಸ್ ನೆಗ್ಲೆಕ್ಟಸ್ ಎನ್ನುವ ತೋಟದ ಇರುವೆಯನ್ನು ಅಧ್ಯಯನ ಮಾಡಿದರು. ಮೆಟಾರೈಸಿಯಂ ರಾಬರ್ಟ್ಸೆ ಮತ್ತು ಬ್ಯೂವೇರಿಯಾ ಬಾಸಿಯಾನ ಎಂಬ ಬೂಸುಗಳನ್ನು ಸೋಂಕಿಸಿ ಪರೀಕ್ಷಿಸಿದರು. ಇವರ ಅಧ್ಯಯನಗಳು ಸ್ವಚ್ಛತಾ ಕರ್ಮಿಗಳನ್ನು ಅದೇ ಸೋಂಕು ಮತ್ತೆ ಸೋಂಕದಂತೆ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಸಿಗುತ್ತದೆ ಎಂದು ತಿಳಿಸಿದೆ. ಆದರೆ ಅವು ಬೇರೆ ರೋಗಾಣುಗಳಿಗೆ ಮೊದಲಿಗಿಂತಲೂ ಹೆಚ್ಚು ಸೂಕ್ಷ್ಮವಾಗುತ್ತವೆ. ಇದನ್ನರಿತೋ ಏನೋ, ಬೇರೆ ಸೋಂಕು ಎದುರಾದಾಗ ಸ್ವಚ್ಛತಾ ಕರ್ಮಿಗಳು ಬೇರೆಯೇ ಆಟ ಕಲಿಯುತ್ತವೆ. ಇನ್ನೊಂದು ಹೊಸ ಸೋಂಕಿನಿಂದ ಪೀಡಿತವಾದ ಇರುವೆ ಇದ್ದರೆ ಅವು ಸವರಿ ತಡವಿ ಮಾಡುವುದನ್ನು ಕಡಿಮೆ ಮಾಡಿ ವಿಷಗಳನ್ನು ಹೆಚ್ಚೆಚ್ಚು ಹಚ್ಚುತ್ತವೆ. ಹೀಗೆ ಈ ಸ್ವಚ್ಛತಾ ಕರ್ಮಿ ಇರುವೆಗಳು ಅಪಾಯವಿಲ್ಲದ ಆರೈಕೆಯನ್ನು ನೀಡುತ್ತವೆ ಎನ್ನುತ್ತಾರೆ ಈ ಸಂಶೋಧಕರು. ಇರುವೆಗಳು ಹೀಗೆ ತಮ್ಮ ರೋಗ ಪ್ರತಿರೋಧದ ಸ್ಥಿತಿಗೆ ತಕ್ಕಂತೆ ಹಾಗೂ ರೋಗಾಣುವಿಗೆ ತಕ್ಕಂತೆ ತಮ್ಮ ನಡತೆಯನ್ನು ಬದಲಿಸಿಕೊಳ್ಳುವುದು ಅದ್ಭುತವೇ ಸರಿ. ಜೇನುಣಗಳು ಹಾಗೂ ಇರುವೆಗಳಿಗೆ ಹೋಲಿಸಿದರೆ ರೋಗಗಳ ಅಧ್ಯಯನದ ವಿಷಯದಲ್ಲಿ ಸಮಾಜಜೀವಿ ಕಣಜಗಳನ್ನು ನಿರ್ಲಕ್ಷಿಸಲಾಗಿದೆ ಎನ್ನಬಹುದು. ಬಹುಶಃ ಅವುಗಳ ಗೂಡಿನ ಗಾತ್ರ ಪುಟ್ಟದಾಗಿರುವುದರಿಂದ ಇರಬಹುದೇನೋ. ಆದರೆ ನನ್ನ ವಿದ್ಯಾರ್ಥಿನಿ ನಿತಿಕಾ ಶರ್ಮಾ ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಗಳನ್ನಿಟ್ಟಿದ್ದಾಳೆ ಎನ್ನಲು ಖುಷಿಯಾಗುತ್ತದೆ. ನನ್ನ ಬಹುತೇಕ ವಿದ್ಯಾರ್ಥಿಗಳಂತೆಯೇ ನಿತಿಕಾ ಕೂಡ ಭಾರತೀಯ ಕಾಗದದ ಕಣಜ ಎಂದು ಹೆಸರಾದ ರೋಪಾಲಿಡಿಯಾ ಮಾರ್ಜಿನೇಟಾವನ್ನು ಅಧ್ಯಯನ ಮಾಡುತ್ತಿದ್ದಾಳೆ. ಆದರೆ ಅವಳದ್ದೇ ಆದೊಂದು ಹಾದಿಯನ್ನು ರೂಪಿಸಿಕೊಂಡಿದ್ದಾಳೆ. ಗೂಡಿನಲ್ಲಿ ಇರುವ ಪ್ರತಿಯೊಂದು ಕಣಜಕ್ಕೂ ಅದರದ್ದೇ ಆದ ಪ್ರೀತಿಯ ಜಾಗವೇನಾದರೂ ಇರಬಹುದೋ ಎಂದು ನಿತಿಕಾಗೆ ಸಂದೇಹವಾಯಿತು. ಈ ಬಗ್ಗೆ ನನಗೆ ಅನುಮಾನವಿತ್ತು. ಆದರೆ ಅವುಗಳಿಗೆ ಹೀಗೆ ನಿರ್ದಿಷ್ಟ ಜಾಗದ ಬಗ್ಗೆ ಪ್ರೇಮವಿದೆ ಎಂದು ನಿತಿಕಾ ನಿರೂಪಿಸಿದಳು. ಕಣಜಗಳ ಹಲವಾರು ಗೂಡುಗಳ ವಿಡಿಯೋ ಚಿತ್ರಗಳನ್ನು ತೆಗೆದು ಅವುಗಳಲ್ಲಿನ ಒಂದೊಂದು ಕಣಜವೂ ಕೂರುವ ಸ್ಥಾನವನ್ನು 3 ದಿನಗಳ ಕಾಲ ಪ್ರತಿ 6 ನಿಮಿಷಕ್ಕೊಮ್ಮೆ ಎಂದು ಗಮನಿಸಿದಳು. ಆನಂತರ ಇವಳು 50% ಗೂಡಿನ ದಟ್ಟಣೆಯ ನಕ್ಷೆಯನ್ನು ರಚಿಸಿದಳು. ಈ ನಕ್ಷೆಗಳು ಗೂಡಿನಲ್ಲಿರುವ ಕಣಜಗಳು ಎಲ್ಲಿ ತಮ್ಮ ಸಮಯದ ಅರ್ಧವನ್ನು ಕಳೆಯುತ್ತವೆ ಎಂದು ನಮೂದಿಸುತ್ತದೆ. ಕಣಜಗಳು ಹೋಗುವ ಸ್ಥಾನ ಎರ್ರಬಿರಿಯಾಗಿರುವುದಿಲ್ಲವೆಂದು, ಇದು ಅವುಗಳ ಆಹಾರನ್ವೇಷಣೆಯ ಸಕ್ಷಮವಾಗಿರುವಂತೆ ಯೋಜಿತವಾಗಿರುತ್ತದೆ ಎಂದು ನಾನು ನಿರೀಕ್ಷಿಸಿರದಿದ್ದ ಫಲವನ್ನು ನಿತಿಕಾ ತಿಳಿಸಿದಳು. ಅದೇ ಸಮಯದಲ್ಲಿ ಇವು ಸಂಘಟಿತ ರೋಗ ಪ್ರತಿರೋಧವನ್ನು ಹೆಚ್ಚಿಸುವಂತೆಯೂ ಇರುತ್ತವೆ. ಈಕೆಯ ಈ ಫಲಿತಾಂಶಗಳಲ್ಲಿ ನನ್ನನ್ನು ಅಚ್ಚರಿಗೊಳಿಸಿದ ಅಂಶವೇನೆಂದರೆ, ರಾಣಿ ಜೇನುಗಳು ಕಾರ್ಮಿಕರ ಜೊತೆಗೆ ಸಂಪರ್ಕವನ್ನು ಕಡಿಮೆ ಮಾಡಿಕೊಳ್ಳುವುದು, ಅದರಲ್ಲಿಯೂ ಅದು ಆಹಾರನ್ವೇಷಣೆಗೆಂದು ಹೋಗಿ ಬಂದ, ಅದರಿಂದಾಗಿ ಸೋಂಕು ಹೊತ್ತು ತಂದಿರಬಹುದಾದ ಕಣಜಗಳ ಜೊತೆಗೆ ಸಂಪರ್ಕವನ್ನು ಕಡಿಮೆ ಮಾಡಿಕೊಳ್ಳುತ್ತವೆ. 2007 ಇಸ್ವಿಯಲ್ಲಿ ಪ್ರಕಟವಾದ ಪ್ರಮುಖ ಪ್ರಬಂಧವೊಂದರಲ್ಲಿ ಜರ್ಮನಿಯ ಸಿಲ್ವಿಯಾ ಕ್ರೀಮರ್, ಡೆನ್ಮಾರ್ಕಿನ ಸೋಫಿ ಆರ್ಮಿಟೇಜ್ ಮತ್ತು ಸ್ವಿಟ್ಜರ್ಲೆಂಡಿನ ಪಾಲ್ ಶ್ಮೀಡ್ ಹಂಪೆಲ್ ಸಾಮಾಜಿಕ ರೋಗ ಪ್ರತಿರೋಧ ಎನ್ನುವ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಈ ಸಾಮಾಜಿಕ ರೋಗ ಪ್ರತಿರೋಧ ಎನ್ನುವುದು ಈಗ ಬಲು ಬಿಸಿ ಬಿಸಿಯಾದ ಸಂಶೋಧನಾ ಸಾಮಗ್ರಿಯಾಗಿಬಿಟ್ಟಿದೆ. ಆದರೆ ಎಲ್ಲರೂ ಈಗ ಇದನ್ನು ಸಾಮಾಜಿಕ ಪ್ರತಿರೋಧ ಎಂದು ಬಿಡುತ್ತಿದ್ದಾರೆ ಎಂಬ ದೂರು ಈ ಸಂಶೋಧಕರದ್ದು. ನನ್ನ ಮಟ್ಟಿಗೆ ಹೀಗೆ ಈ ಪದ ಬಳಕೆಯಾಗುತ್ತಿರುವುದು ಅದರ ಫಲಪ್ರದತೆಗೆ ಸಾಕ್ಷಿ. ಸಾಮಾಜಿಕ ರೋಗ ಪ್ರತಿರೋಧದ ಬಗ್ಗೆ ಇತ್ತೀಚಿನ ಸಂಶೋಧನೆಗಳು ವ್ಯಕ್ತಿಗತವಾದ ರೋಗ ಪ್ರತಿರೋಧ ಹಾಗೂ ಸಾಮಾಜಿಕ ಪ್ರತಿರೋಧಗಳ ನಡುವೆ ಇರುವ ಹಲವು ಸಾಮ್ಯತೆಗಳನ್ನು ತೋರಿಸಿಕೊಟ್ಟಿವೆ. ಇದರಲ್ಲಿ ಎದ್ದು ತೋರುವಂತಹ ಸಮಾನತೆ ಎಂದರೆ ಆರೈಕೆ ಹಾಗೂ ಸಾವಿನ ನಡುವಣ ವೈರುಧ್ಯ. ಮೊದಮೊದಲಿಗೆ ಸಾಮಾಜಿಕ ಪ್ರತಿರೋಧವು ವೈಯಕ್ತಿಕ ರೋಗ ಪ್ರತಿರೋಧದಂತೆಯೇ ಸೋಂಕು ತಗುಲಿ ಹರಡುವುದನ್ನು ತಡೆಯಲು ಪ್ರಯತ್ನಿಸುತ್ತದೆ.
ಬಹುತೇಕ ಸಂದರ್ಭ

0: ಗಳಲ್ಲಿ ಇಷ್ಟೇ ಸಾಕು. ಆದರೆ ಈ ಸೋಂಕು ಈ ಆರಂಭದ ರಕ್ಷಣೆಯನ್ನು ಭೇದಿಸಿದಾಗ ಸಾಮಾಜಿಕ ಪ್ರತಿರೋಧವು ವೈಯಕ್ತಿಕ ಪ್ರತಿರೋಧದಂತೆಯೇ ದಿಕ್ಕು ಬದಲಿಸಿ ಸೋಂಕಿದ ವ್ಯಕ್ತಿಗಳನ್ನು ಪ್ರತ್ಯೇಕಿಸಿ ಅವರನ್ನು ದೂರವಿಡುವುದಕ್ಕೆ ನೋಡುತ್ತದೆ. ಆರೈಕೆ ಸಾಧ್ಯವಿಲ್ಲದಿದ್ದರೆ ಕೊಲ್ಲಲು ಪ್ರಯತ್ನಿಸುತ್ತದೆ. ಕೀಟ ಸಮಾಜದಲ್ಲಿ ಕಾಣುವ ಈ ಆತಿಥೇಯ ಹಾಗೂ ಪರಜೀವಿಗಳ ಜಟಿಲವಾದ ಸಂಬಂಧ ವಿಸ್ಮಯಕಾರಿಯಷ್ಟೇ ಅಲ್ಲ, ಮನುಷ್ಯರಿಗೂ ಪ್ರಸ್ತುತ ಎನ್ನುವುದನ್ನು ನೀವೆಲ್ಲರೂ ಒಪ್ಪುತ್ತೀರೆಂದು ನನಗೆ ವಿಶ್ವಾಸವಿದೆ. ಇತರೆ ಜೀವಿಗಳು ರೋಗಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆನ್ನುವುದನ್ನು ತಿಳಿಯುವ ಕುತೂಹಲ ಮನುಷ್ಯನಿಗೆ ಇದೆ ಎಂದು, ಆತ ಅದರಿಂದ ಕಲಿತ ಅರಿವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವಷ್ಟು ಬುದ್ಧಿವಂತನಾಗಲಿ ಎನ್ನುವುದೇ ನನ್ನ ಆಶಯ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮ, ಜಾಣಧ್ವನಿ ಡಾಕ್ಟರ್ ಜೆ ಆರ್ ಮಂಜುನಾಥ. ಮೂಲ ಪಾಠ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 35ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆಂಟಿಜೆನ್ ಪ್ರತಿ ಜನಕ, ಆಂಟಿಬಾಡಿ ಪ್ರತಿಕಾಯ. ಯಾವ ವಸ್ತುವು ಆಂಟಿಬಾಡಿಯನ್ನು ಪ್ರಚೋದಿಸುತ್ತದೆಯೋ ಅದನ್ನು ಆಂಟಿಜೆನ್ ಅಥವಾ ಪ್ರತಿಜನಕ ಎಂದು ಕರೆಯಬಹುದು. ಪ್ರತಿಕಾಯದ ಉತ್ಪಾದನೆಯನ್ನು ಪ್ರಚೋದಿಸುವ ಯಾವುದೇ ಅಣು ಅಥವಾ ಪದಾರ್ಥವನ್ನು ಆಂಟಿಜೆನ್ ಅಥವಾ ಪ್ರತಿಜನಕ ಎಂದು ಕರೆಯಬಹುದು. ಬ್ಯಾಕ್ಟೀರಿಯಾ, ವೈರಸ್, ಪರಾಗರೇಣು ಮುಂತಾದವುಗಳ ಮೇಲ್ಮೈಯಲ್ಲಿ ಕಂಡುಬರುವ ಪ್ರೋಟೀನ್ ಅಣುಗಳು ಪ್ರತಿಜನಕಗಳಿಗೆ ಉದಾಹರಣೆ. ಹೊಂದಿಕೆ ಇಲ್ಲದ ರಕ್ತದ ಗುಂಪು ಇಲ್ಲವೇ ಊತಗಳ ಪ್ರೋಟೀನ್ಗಳು ಪ್ರತಿಜನಕಗಳಂತೆ ಕೆಲಸ ಮಾಡುತ್ತವೆ. ಹೀಗಾಗಿ ರಕ್ತವನ್ನು ಬದಲು ತುಂಬುವಾಗ ಟ್ರಾನ್ಸ್ಫ್ಯೂಷನ್ ಅಥವಾ ಅಂಗನಾಟಿಗಳಂತಹ ಶಸ್ತ್ರಚಿಕಿತ್ಸೆ ವಿಧಾನಗಳಲ್ಲಿ ಹೊಂದಿಕೆ ಅತಿ ಮುಖ್ಯವಾಗಿ ಇರುತ್ತದೆ. ಆ್ಯಂಟಿ ನಾಕೌಟ್ ಅಡಿಟಿವ್, ಪ್ರತಿ ಗುದ್ದು ನಾಕೌಟ್, ಗುದ್ದು ಅಂದರೆ ನಾಕೌಟ್ ಸಂಕಲಕಗಳು, ಶಬ್ದರೋಧಕ ಸಂಕಲಕಗಳು, ವಿಸ್ಫೋಟ ವಿರೋಧಕ ಸಂಕಲಕಗಳು. ಸೊ ವಾಹನಗಳ ಮತ್ತು ಇತರ ಅಂತರ್ಧಾನದ ಇಂಜಿನ್ಗಳಲ್ಲಿ ಬಳಸುವ ಇಂಧನಕ್ಕೆ ಸೇರಿಸಲಾಗುವ ಪದಾರ್ಥಗಳನ್ನು ಆ್ಯಂಟಿ ನಾಕೌಟ್ ಅಥವಾ ವಿಸ್ಫೋಟ ವಿರೋಧಕ ಸಂಕಲನಗಳು ಎಂದು ಹೇಳುತ್ತಾರೆ. ಇವು ಗಡಗಡ ಶಬ್ದವನ್ನು ಕಡಿಮೆ ಮಾಡುತ್ತವೆ, ಹಠತ್ತನೆ ಉಂಟಾಗುವ ಸ್ಫೋಟಗಳನ್ನು ನಿವಾರಿಸಬಹುದು. ಹೈಡ್ರೋ ಬೋಮೋ ಈಥೇನ್ ಮತ್ತು ಟೆಟ್ರಾ ಈಥೇಲ್ ಸೀಸಾ, ಇವುಗಳ ಮಿಶ್ರಣವು ಪ್ರತಿ ನಾಕೌಟ್ ಅಥವಾ ಪ್ರತಿ ಗುದ್ದು ಸಂಕಲನಗಳಿಗೆ ಒಂದು ಉದಾಹರಣೆ. ಇತ್ತೀಚಿನ ದಿನಗಳಲ್ಲಿ ಟೆಟ್ರಾ ಈಥೇಲ್ ಸೀಸಾ ಅಥವಾ ಲೆಡ್ ಇದನ್ನು ಬಳಸುವ ಬಳಕೆಯನ್ನು ಅತ್ಯಂತ ಕಡಿಮೆ ಮಾಡಲಾಗಿದೆ ಅಥವಾ ಉಪಯೋಗ ಮಾಡದೇ ಇರಬಹುದು. ಆದರೆ ಟೆಟ್ರಾ ಬ್ರೋಮೋ ಈಥೇನ್ ಅನ್ನು ಉಪಯೋಗಿಸುತ್ತಾರೆ. ಟೆಟ್ರಾ ಬ್ರೋಮೋ ಅಂದರೆ ಬ್ರೋಮಿನ್, ಇದು ಸಹ ಅತ್ಯಂತ ವಿಷಕಾರಕವಾದ ಒಂದು ಧಾತುವಾಗಿದೆ. ವಾತಾವರಣದಲ್ಲಿ ಈ ಧಾತುಗಳು ಎಕ್ಸಾಸ್ಟ್ ಅಥವಾ ಹೊಗೆಯ ಮೂಲಕ ಹೊರಬಂದು ವಾತಾವರಣವನ್ನು ಕಲುಷಿತಗೊಳಿಸುತ್ತವೆ. ಆ್ಯಂಟಿಸೆರಮ್, ರಸಿಕೆ ರೋಧಕ, ನಿರ್ದಿಷ್ಟ ಪ್ರತಿಕಾಯಗಳಿಗಿರುವ ರೋಗ ನಿರೋಧಕ ರಸಿಕೆ ಅಥವಾ ಲಸಿಕೆ. ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಇತರ ಪರಾವಲಂಬಿಗಳ ಪ್ರತಿಜನಕಗಳಿಂದ ವಿನಾಯಿಸಲ್ಪಟ್ಟ ಇಮ್ಯುನೈಸ್ಡ್ ಪ್ರಾಣಿಗಳ ಅಥವಾ ಮಾನವರ ರಕ್ತದಿಂದ ಬ್ಲಡ್ ಸಿರಮ್ ರಸಿಕೆ ರೋಧಕವನ್ನು ತಯಾರಿಸುತ್ತಾರೆ. ನಿರ್ದಿಷ್ಟ ರೋಗಗಳನ್ನು ಗುಣಪಡಿಸಲು ಮತ್ತು ರೋಗಗಳಿಂದ ಜೀವಿಗಳಿಗೆ ರಕ್ಷಣೆ ನೀಡಲು ಈ ಲಸಿಕೆಗಳನ್ನು ಚುಚ್ಚುಮದ್ದು ರೂಪದಲ್ಲಿ ದೇಹಕ್ಕೆ ನೀಡುತ್ತಾರೆ. ಆಂಟಿಟಾಕ್ಸಿನ್ ವಿಷರೋಧಕ, ಒಂದು ನಿರ್ದಿಷ್ಟ ವಿಷವನ್ನು ತಟಸ್ಥಗೊಳಿಸುವ ಅಥವಾ ನಿಷ್ಕ್ರಿಯಗೊಳಿಸುವ ಕೆಲಸಕ್ಕೆ ವಿಷರೋಧಕ ಅಥವಾ ಆಂಟಿಟಾಕ್ಸಿನ್ ಎಂದು ಕರೀತಾರೆ. ಅಪಟೇಟಿಕ್ ಕಲರೇಷನ್, ಅಭಯಾತ್ಮಕ ವರ್ಣವಿನ್ಯಾಸ. ಭಕ್ಷಕ ಪ್ರಾಣಿ ಪ್ರಿಡೇಟರ್ಗಳು ಕಣ್ಣು ತಪ್ಪಿಸಿ ಭಕ್ಷ ಪ್ರಾಣಿಗಳು ಪ್ರೇಗಳು ಧರಿಸುವ ಬಣ್ಣ, ಉದಾಹರಣೆಗೆ ತನ್ನ ಸುತ್ತಲೂ ಇರುವ ಪದಾರ್ಥಗಳ ಎಲೆ ಮಣ್ಣು ಬಣ್ಣವನ್ನು ಪಡೆದುಕೊಳ್ಳುವ ಕ್ಯಾಮಲಿಯನ್ ಅಥವಾ ಊಸರವಳ್ಳಿ ಇದಕ್ಕೆ ಒಂದು ಮುಖ್ಯ ಉದಾಹರಣೆಯಾಗಿದೆ. ಅಫೋಟಿಕ್ ಝೋನ್ ಅದ್ವಿತಿ ವಲಯ, ಜಲಪರಿಸರ ವ್ಯವಸ್ಥೆಯ ಬೆಳಕು ಪ್ರವೇಶಿಸದ ವಲಯ. ಇದು ಜಲಪರಿಸರದ ಅತ್ಯಂತ ಆಳವಾದ ಭಾಗ. ಸಾಗರಗಳಲ್ಲಿ 200 ಮೀಟರ್ಗಿಂತಲೂ ಆಳದಲ್ಲಿರುವ ವಲಯಗಳು ಅದ್ವಿತೀಯ ವಲಯಗಳು, ಏಕೆಂದರೆ ಇಲ್ಲಿ ಸೂರ್ಯನ ಬೆಳಕು ಪ್ರವೇಶಿಸುವುದಿಲ್ಲ. ಸಾಗರದ ಬೆಂತಿಕ್ ಅಥವಾ ಸಾಗರದ ತಳಭಾಗದ ವಲಯವು ಅದ್ವಿತೀಯ ವಲಯವೇ ಆಗಿದೆ. ಸಿಹಿನೀರಿನ ವ್ಯವಸ್ಥೆಯಲ್ಲಿ ಪ್ರೊಫೌಂಡಲ್ ಇಂಗ್ಲಿಷ್ ಪದ ವಲಯವು ಅದ್ವಿತೀಯ ವಲಯವೇ ಆಗಿದೆ. ಅದ್ವಿತೀಯ ವಲಯದಲ್ಲಿ ಬೆಳಕಿಲ್ಲದಿರುವುದರಿಂದ ದ್ಯುತಿ ಸಂಶ್ಲೇಷಣೆ ನಡೆಯದು ಅಥವಾ ಫೋಟೋಸಿಂಥಿಸಿಸ್ ನಡೆಯುವುದಿಲ್ಲ. ಇಲ್ಲಿ ವಾಸಿಸುವ ಜಲಚರಗಳು ಸಹ ಅವುಗಳಿಗೆ ಸ್ಪೆಷಲ್ ಕಣ್ಣುಗಳು ಅಥವಾ ಸ್ಪೆಷಲ್ ಸೆನ್ಸೇಷನ್ ಅಂಗಾಂಗಗಳು ಅಥವಾ ಸ್ವಂತ ಬೆಳಕನ್ನು ಹೊಂದುವ ವಿಶೇಷ ಶಕ್ತಿಯನ್ನು ಆ ಭಗವಂತ ನೀಡಿರುತ್ತಾನೆ ಅಥವಾ ಪ್ರಕೃತಿಯು ಅವರಿಗೆ ನೀಡಿರುತ್ತದೆ. ಅಪೋಮಾರ್ಫ್ ಪ್ರತ್ಯೇಕ ರೂಪ, ಅಪಸಾಮಾನ್ಯ ರೂಪ, ವಿಲಕ್ಷಣ ರೂಪ ಎಂದು ಕರೆಯಬಹುದು. ಜೀವ ವಿಕಾಸದಲ್ಲಿ ಪ್ರಗತಿಯಾದ ಒಂದು ವಿಶೇಷ ಲಕ್ಷಣ ಇದಾಗಿದೆ. ಸಾಮಾನ್ಯವಾಗಿ ಬಾಹ್ಯ ಲಕ್ಷಣಗಳಿಗೆ ಈ ಪದವನ್ನು ಬಳಸುತ್ತಾರೆ. ಉದಾಹರಣೆಗೆ ಜಿರಾಫೆಯ ಉದ್ದ ಕತ್ತು ಅತ್ಯಂತ ವಿಕಾಸದ ಲಕ್ಷಣವಾಗಿದೆ. ಅವುಗಳ ಪೂರ್ವಜರಿಗೆ ಇಷ್ಟು ಉದ್ದನೆಯ ಕತ್ತು ಇರಲಿಲ್ಲ ಎಂದು ಒಂದು ವಾದ. ಅಪೋಸ್ಮ್ಯಾಟಿಕ್ ಕಲರೇಷನ್ ಅಪಾಯ ಸೂಚಕ ವರ್ಣವಿನ್ಯಾಸ. ಭಕ್ಷ್ಯಪ್ರಾಣಿಗಳು ಪ್ರಿಡೇಟರ್ ಮುನ್ನೆಚ್ಚರಿಕೆ ನೀಡುವ ಭಕ್ಷ್ಯಪ್ರಾಣಿಗಳ ಪ್ರೇ ವರ್ಣಧಾರಣೆ. ಭಕ್ಷಕಗಳಿಂದ ಓಡಿ ತಪ್ಪಿಸಿಕೊಳ್ಳಲಾರದಂತಹ ಅಥವಾ ಅವಿತುಕೊಳ್ಳಲಾರದಂತಹ ಭಕ್ಷ್ಯಪ್ರಾಣಿಗಳು ತಮ್ಮನ್ನು ರಕ್ಷಿಸಿಕೊಳ್ಳಲು ವಿಷ ಅಥವಾ ರುಚಿಸದಂಥ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಇಂಥ ಪ್ರಾಣಿಗಳಿಗೆ ಸಾಮಾನ್ಯವಾಗಿ ಕಾಂತಿಯುತ ಬಣ್ಣವಿರುವುದರಿಂದ ಭಕ್ಷಕಗಳಿಗೆ ಮುನ್ನೆಚ್ಚರಿಕೆ ನೀಡುತ್ತದೆ. ಹೀಗಾಗಿ ಭಕ್ಷಕಗಳು ಭಕ್ಷ್ಯಪ್ರಾಣಿಗಳ ಸಮೀಪ ಸುಳಿಯುವುದಿಲ್ಲ. ದಕ್ಷಿಣ ಅಮೆರಿಕದ ಮಳೆಯ ಕಾಡುಗಳಲ್ಲಿ ವಿಷಪೂರಿತ ಕಪ್ಪೆ ಇದಕ್ಕೆ ಉದಾಹರಣೆ. ಇದಕ್ಕೆ ಪ್ರಕಾಶಮಾನವಾದ ಬಣ್ಣಗಳಿವೆ. ಇದು ಪ್ರಪಂಚದ ಅತ್ಯಂತ ವಿಷಪೂರಿತ ವಸ್ತು ಒಂದನ್ನು ಉತ್ಪಾದಿಸುತ್ತದೆ. ಇದರ ಒಂದು ಹನಿ 1 ಮಿಲಿಯನ್ ಅಂದರೆ 10 ಲಕ್ಷ ಮಾನವರನ್ನು ಕೊಲ್ಲಲು ಸಾಕಾಗುತ್ತದೆ ಎನ್ನುವುದು ಒಂದು ಊಹೆ. ವಿಷಯುಕ್ತ ಹವಳ ಹಾವಿನಲ್ಲಿ ಕಾಣುವ ವರ್ಣಮಯ ಪಟ್ಟೆಗಳು, ರುಚಿ ಇಲ್ಲದ ಮೊನಾರ್ಕ್ ಚಿಟ್ಟೆಗಳ ರೆಕ್ಕೆಗಳಲ್ಲಿರುವ ಕಾಂತಿಯುತ ವರ್ಣಗಳು ಅಪಾಯ ಸೂಚಕ ವರ್ಣವಿನ್ಯಾಸಕ್ಕೆ ಕೆಲವು ಉದಾಹರಣೆಗಳಾಗಿವೆ. ಅಪೆಟೈಟ್ಸ್ ಅಭಿಲಾಷೆ, ಆಹಾರ ಲೈಂಗಿಕ ಚಟುವಟಿಕೆಗಳೇ ಮುಂತಾದ ದೇಹದ ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಪ್ರಾಣಿಗಳ ಇಚ್ಛೆ. ಆಹಾರವನ್ನು ಕುರಿತಂತೆ ಉಣ್ಣುವ ಪ್ರಚೋದಿಸುವ ಆಹಾರದ ನಿರೀಕ್ಷೆ, ಆಹಾರದ ಹುಡುಕಾಟ, ಉಣ್ಣುವ ಹಂತ ಇದೆಲ್ಲವೂ ಅಭಿಲಾಷೆಗೆ ಅಪಟೇಟ್ಗೆ ಸಂಬಂಧಿಸಿದ ನಡವಳಿಯಾಗಿದೆ. ಅಪ್ಲೇಟನ್ ಲೇಯರ್ ಅಪ್ಲೇಟನ್ ಪದರ, ಅಯಾನೀಕೃತ ಅಯಾನ್ಸ್ ಅಯಾನೀಕೃತ ಅನಿಲಗಳಿರುವ ವಾತಾವರಣದ ಒಂದು ಪಟ್ಟೆ. ಇದು ವಾತಾವರಣದ ಮೇಲ್ಪದರಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 200 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರುತ್ತದೆ. ಈ ಪಟ್ಟೆ ವಾತಾವರಣದ ಉಷ್ಣಗೋಳದಲ್ಲಿದೆ. ಈ ಗೋಳಕ್ಕೆ ಅಯಾನ್ ಗೋಳ, ಅಯನೋಸ್ಫಿಯರ್ ಎಂದು ಕರೆಯುತ್ತಾರೆ. ಇಲ್ಲಿ ಸೂರ್ಯನ ವಿಕಿರಣಗಳಿಂದ ಅನಿಲಗಳು ಅಯಾನೀಕರಣಗೊಳ್ಳುತ್ತವೆ. ಅಯಾನೀಕರಣದಿಂದ ಈ ಭಾಗದಲ್ಲಿರುವ ರೇಡಿಯೋ ತರಂಗಗಳು ಪ್ರತಿಫಲನ ಮತ್ತು ವಕ್ರೀಭವನಗೊಳ್ಳುತ್ತವೆ. ಈ ಪಟ್ಟೆಗೆ ಇಂಗ್ಲಿಷ್ನಲ್ಲಿ ಭೌತಶಾಸ್ತ್ರಜ್ಞ ಅಪ್ಲೇಟನ್ ಅವರ ಹೆಸರನ್ನು ಇಡಲಾಗಿದೆ. ಅಪ್ಲೈಡ್ ಎಕಾಲಜಿ, ಅನ್ವಯಿತ ಜೀವಿ ಪರಿಸ್ಥಿತಿ ಶಾಸ್ತ್ರ. ಜೀವಿ ಪರಿಸ್ಥಿತಿ ಶಾಸ್ತ್ರದಲ್ಲಿ ಪ್ರತಿಪಾದಿಸಲಾದ ಸಿದ್ಧಾಂತಗಳನ್ನು ಮತ್ತು ಪರಿಕಲ್ಪನೆಗಳನ್ನು ಉಪಯುಕ್ತವಾಗಿ ಬಳಸುವುದು. ಜೀವ ವೈವಿಧ್ಯತೆ ಮತ್ತು ನಶಿಸುವಿಕೆ, ಜೀವಭೂ ರಾಸಾಯನಿಕಗಳ ಚಕ್ರಗಳು, ಕೃಷಿ ಪರಿಸರ ವ್ಯವಸ್ಥೆ, ಜೀವಿ ಸಂದಣಿಯ ಅಧ್ಯಯನಗಳು, ತ್ಯಾಜ್ಯ ವಿನಿಯೋಗ, ಜಲ ಅಕಾರಕಗಳು, ಯುಟ್ರೋಫಿಕೇಶನ್ ಆರ್ ಯುಟ್ರೋಫಿಕೀಕರಣ, ಭೂ ಬಳಕೆ, ಜೀವಗೋಳ ಸಂರಕ್ಷಣೆ ನಿರ್ವಹಣೆ ಮುಂತಾದ ಪರಿಕಲ್ಪನೆಗಳನ್ನು ಮಾನವ ಹಾಗೂ ಇತರ ಜೀವಿಗಳ ಕಲ್ಯಾಣಕ್ಕಾಗಿ ಬಳಸುವುದನ್ನು ಅಪ್ಲೈಡ್ ಎಕಾಲಜಿ ಎಂದು ಕರೆಯುತ್ತಾರೆ. ಇಲ್ಲಿ ಅಪ್ಲೈಡ್ ಎಕಾಲಜಿನಲ್ಲಿ ಮಾನವನ ಕಲ್ಯಾಣಕ್ಕಾಗಿ ಇದನ್ನು ಉಪಯೋಗಿಸುತ್ತಾರೆ. ಪ್ರಾಣಿಗಳ ಕಲ್ಯಾಣಕ್ಕೆ ಸಹ ಇದನ್ನು ಉಪಯೋಗಿಸಬಹುದು. ಏರ್ಬೋರಿಯಲ್, ವೃಕ್ಷಕೀಯ ಅಥವಾ ವೃಕ್ಷದ, ವೃಕ್ಷಗಳ, ಈ ಪದಗಳನ್ನು ಮರಗಳ ಕೃಷಿಗೆ, ಮರಗಳ ಅಧ್ಯಯನಕ್ಕೆ, ಮರಗಳಲ್ಲಿ ವಾಸಿಸುವ ಜೀವಿಗಳಿಗೆ ವೃಕ್ಷವಾಸಿ ಇವುಗಳಿಗೆ ಇದನ್ನು ಬಳಸುತ್ತಾರೆ. ಏರ್ಬೋರಿಕಲ್ಚರ್, ವೃಕ್ಷ ಕೃಷಿ, ಮರಗಳ ಮತ್ತು ಪೊದೆಗಳನ್ನು ಬೆಳೆಸುವುದು, ಇದು ತೋಟಗಾರಿಕೆಯ ಒಂದು ಶಾಖೆ. ಸಾಮಾನ್ಯವಾಗಿ ವೃಕ್ಷ ಕೃಷಿಯನ್ನು ವೈಜ್ಞಾನಿಕ ಹಾಗೂ ಶೈಕ್ಷಣಿಕ ಅಧ್ಯಯನಗಳಿಗಾಗಿ ಮಾಡುತ್ತಾರೆ. ಇಲ್ಲಿ ಬೆಳೆಸಿದ ಮರಗಳನ್ನು ಯಾವುದೇ ಕಾರಣಕ್ಕೂ ಕಡಿಯುವುದಿಲ್ಲ. ಪ್ರಪಂಚದ ವಿವಿಧ ಭಾಗಗಳಿಂದ ವಿವಿಧ ಮರಗಳನ್ನು, ಸಸಿಗಳನ್ನು ಸಂಗ್ರಹಿಸಿ ಒಂದೆಡೆ ಬೆಳೆಸಲಾಗುತ್ತದೆ. ಕೆಲವೊಮ್ಮೆ ಹಲವು ಅಪರೂಪದ ಮರಗಳ ಜೀನ್ಸ್ಗಳನ್ನು ಸಂರಕ್ಷಣೆಯ ವೃಕ್ಷ ಕೃಷಿಯ ಉದ್ದೇಶವಾಗಿರುತ್ತದೆ. ಅಂದರೆ ವೃಕ್ಷ ಕೃಷಿ ಜೀನ್ ನಿಧಿ ಅಥವಾ ಜೀನ್ ಬ್ಯಾಂಕ್ ಆಗಿರಬಹುದು. ವೃಕ್ಷ ಕೃಷಿ ಮಾಡಿದ ಪ್ರದೇಶಕ್ಕೆ ವೃಕ್ಷೋದ್ಯಾನ ಅಥವಾ ಏರ್ಬೋರ್ಟಮ್ ಎಂದು ಹೇಳುತ್ತಾರೆ. ಆರ್ಟಿಕ್ ಹೇಸ್ ಅಥವಾ ಆರ್ಟಿಕ್ ಮಬ್ಬು, ಹೇಸ್ ಅಂದರೆ ಮಬ್ಬು, ಬಹಳ ದೂರದವರೆಗೆ ಕಾಣದೇ ಇರುವುದು. ಮಂಜು ಬಿದ್ದಾಗ ಅಥವಾ ಹೊಗೆ ತುಂಬಿದಾಗ ಮುಂದಿನ ದಾರಿ ಕಾಣುವುದಿಲ್ಲ, ಅದನ್ನೇ ಹೇಜ್ ಎಂದು ಕರೆಯುತ್ತಾರೆ. ಆರ್ಟಿಕ್ ಸಾಗರದ ಮೇಲೆ ಕವಿಯುವ ಮಂಜು, ಆರ್ಟಿಕ್ ಮಂಜುಗೆಡ್ಡೆ ಇರುವ ಪ್ರದೇಶದಲ್ಲಿ ಹಾಗೂ ಇತರ ಹೆಪ್ಪುಗಟ್ಟಿದ ಭೂಪ್ರದೇಶಗಳಲ್ಲಿ ಗಾಳಿ ಅತ್ಯಂತ ಶೀತವಾಗಿರುತ್ತದೆ. ಇದು ಸಾಗರದ ಮೇಲೆ ಬೀಸಿದಾಗ ಅಲ್ಲಿನ ಬೆಚ್ಚಗಿನ ನೀರಿನಿಂದ ಇದರ ಉಷ್ಣತೆ ಏರುತ್ತದೆ. ಹೀಗೆ ಬಿಸಿಯಾದಾಗ ಗಾಳಿಯು, ನೀರಾವಿಯು ಅಡಕವಾಗಿರುತ್ತದೆ. ಈ ಗಾಳಿ ಸಂವಹನ ಕ್ರಿಯೆಯಿಂದ ಮೇಲೇರುತ್ತದೆ. ಮೇಲೇರಿದ ಬಿಸಿ ಗಾಳಿಯಲ್ಲಿರುವ ನೀರಾವಿಯು ಸುತ್ತಲಿನ ಶೀತದ ಗಾಳಿಯಿಂದ ಘನೀರ್ಭವಿಸಿ ಕವಳದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದೇ ಆರ್ಟಿಕ್ ಮಬ್ಬು. ಬಿಸಿಗಾಳಿ ಮೇಲೇರುತ್ತಿದ್ದಂತೆ ಅದರಲ್ಲಿರುವ ನೀರಾವಿಯು ತಂಪಾಗಿ ಕವಳವು ಏರುತ್ತಿರುವ ಧೂಮದಂತೆ ಕಂಡುಬರುವುದು. ಇದನ್ನು ಆರ್ಟಿಕ್ ಸಾಗರದ ಧೂಮ, ಆರ್ಟಿಕ್ ಸೀ ಸ್ಮೋಕ್ ಎಂದು ಕರೆಯುತ್ತಾರೆ. ಲಬ್ರೋಡೋರ್, ಗ್ರೀನ್ಲ್ಯಾಂಡ್, ನಾರ್ವೆ ಮುಂತಾದ ಆರ್ಟಿಕ್ ಪ್ರದೇಶಗಳ ಕರಾವಳಿಯಲ್ಲಿ ಆರ್ಟಿಕ್ ಮಬ್ಬು ಅಥವಾ ಆರ್ಟಿಕ್ ಹೇಸ್ ಸಾಮಾನ್ಯವಾಗಿ ಕವಿಯುತ್ತದೆ. ಚಳಿಗಾಲದಲ್ಲಿ ಉಷ್ಣತೆ 10 ಡಿಗ್ರಿಗಿಂತ ಕಡಿಮೆ ಇರುವ ಪ್ರದೇಶಗಳಲ್ಲಿ ಅಥವಾ ನೀರಿಗಿಂತ ಗಾಳಿಯು ತಂಪಾಗಿರುವ ಪ್ರದೇಶದಲ್ಲಿ ನೀರಿನ ಗಾಳಿಯು ನೀರಿನ ಅಥವಾ ನದಿಗಳ ಮೇಲೆ ಬೀಸುವಾಗ ಇಂಥ ಧೂಮ ಉಂಟಾಗುತ್ತದೆ. ಎಪಿಸೋಡ್ 35 ಇಲ್ಲಿಗೆ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
5: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂರನೆಯ ಕಂದ ಪದ್ಯ. ಆ ಪದ್ಯ ಹೀಗಿದೆ: ಅರಗು ಮೊದಲಾಗಿ ಘೃತ ಸಜ್ಜರ ಸಂಬೆಲ್ಲಂ ಸೆಣಬೆಂಬಿ ವಿಸ್ತರಿಸಿ ಸಮೇದಿಂದ್ರ ಭವನವೇ ಧರೆಗವ ಧರಿಸಿದ್ದುದು ಎನಿಸುವ ಅರಗಿನ ಮನೆಯಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅರಗು ಮೊದಲಾಗಿ ಘೃತ ಸಜ್ಜರ ಬೆಲ್ಲಂ ಸೆಣಬು ಎಂಬಿ ವರಿಂ ವಿಸ್ತರಿಸಿ ಸಮೇದ ಇಂದ್ರಭವನವೇ ಧರೆಗೆ ಅವತರಿಸಿ ಇರ್ದುದು ಎನಿಸುವ ಅರಗಿನ ಮನೆಯಂ. ಅಂದರೆ ಪುರೋಚನ ಹೇಳಿದ್ದಲ್ಲ ಏನು ಅಂತಂದರೆ, ನಿಮ್ಮ ಅಯ್ಯನಾದಂತಹ ಧೃತರಾಷ್ಟ್ರನ ಅಪ್ಪಣೆಯ ಮೇರೆಗೆ ನಾನು ಈಗಾಗಲೇ ಮಾಡಮಂ ಮನೆಯನ್ನು ಅರಮನೆಯನ್ನು ಮಾಡಿದ್ದೇನೆ, ಅಲ್ಲಿಗೆ ಪ್ರವೇಶ ಮಾಡಿ ಅಂತ ಹೇಳಿದ್ದ. ಆದರೆ ಮನೆ, ಆ ಅರಮನೆ ಹೇಗಿತ್ತು ಮತ್ತು ಯಾವುದರಿಂದ ಮಾಡಿತ್ತು? ಅರಗು ಮೊದಲಾಗಿ ಘೃತ ತುಪ್ಪ ಸಜ್ಜರಸ, ಅದು ರಾಳದ ರಸ, ಬೆಲ್ಲ ಸೆಣಬು ಎಂಬಿವರಿಗೂ ವಿಸ್ತರಿಸಿ ಇವುಗಳಿಂದ ಮಾಡಿದ ಸಮೇದ ವಿಸ್ತರಿಸಿ ಇವುಗಳೆಲ್ಲವನ್ನು ಬೆರೆಸಿ ಸಮೇದ ಕಟ್ಟಿದ ಇಂದ್ರಭವನವೇ ಧರೆಗೆ ಅವತರಿಸಿದ್ದುದು. ಇಂದ್ರನ ಅರಮನೆಯೇ ಅಂದರೆ ಸ್ವರ್ಗಲೋಕದ ಇಂದ್ರನ ಅರಮನೆಯೇ ಅವತರಿಸಿ ಬಂದಿದು ಎನಿಸುವ ಅರಗಿನ ಮನೆಯ. ಆ ಮನೆ ಎಂಥದ್ದು ಅಂತಂದರೆ ಅರಗಿನ ಮನೆಯಾಗಿತ್ತು. ಅಂದರೆ ಯಾವುದರಿಂದ? ಅರಗು, ತುಪ್ಪ, ಸಜ್ಜರಸ, ಬೆಲ್ಲ, ಸೆಣಬು ಇವುಗಳಿಂದ ಮಾಡಿದಂತಹ ಮನೆಯಾಗಿತ್ತು. ಅಂದರೆ ಯಾವ ರೀತಿಯ ಮನೆ ಅದು ಅಂತಂದರೆ, ಒಂದು ಬೆಂಕಿಯ ಕಿಡಿ ತಾಗಿದರೂ ಕೂಡ ತಕ್ಷಣವೇ ಹೊತ್ತಿ ಉರಿಯುವಂತಹ ಮತ್ತು ಉರಿಯುವುದಕ್ಕೆ ಅನುಕೂಲವಾಗುವಂಥ ಎಲ್ಲ ಪದಾರ್ಥಗಳನ್ನು ವಿಸ್ತರಿಸಿ ಬೆರೆಸಿ ಸಮೇತ ಕಟ್ಟಿದ ಇಂದ್ರಭವನವೇ ಧರೆಗೆ ಅವತರಿಸಿದ್ದು. ದೇವೇಂದ್ರನ ಅರಮನೆಯೇ ಈ ಭೂಮಿಗೆ ಬಂತು ಅಂತ ಮೇಲ್ನೋಟಕ್ಕೆ ಕಾಣುವಂತಹ, ಆದರೆ ಅತ್ಯಂತ ಅಪಾಯಕಾರಿಯಾದಂತಹ ಅರಗಿನ ಅರಮನೆಯನ್ನು ಪುರೋಚನ ಕಟ್ಟಿದ್ದ. ಈ ಪುರೋಚನ ಅರಗಿನ ಅರಮನೆಯನ್ನು ಕಟ್ಟಿದ್ದಕ್ಕೆ ಅಥವಾ ಕಟ್ಟುವುದಕ್ಕೆ ಅವನನ್ನೇ ನೇಮಿಸಿದ ಕಾರಣ ಏನು ಅಂತಂದರೆ, ಈ ಪುರೋಚನ ಇಂತಹ ಮನೆಯನ್ನು ಮಾಡುವುದರಲ್ಲಿ ಬಹಳ ನಿಪುಣ. ಆ ಕಾರಣಕ್ಕಾಗಿಯೇ ಅವನಿಗೆ ಈ ಮನೆಯನ್ನು ಮಾಡೋದಕ್ಕೆ ದುರ್ಯೋಧನ ಹೇಳಿದ್ದ. ಮತ್ತು ಮೇಲ್ನೋಟಕ್ಕೆ ಆ ಮನೆ ಇಂದ್ರನ ಅರಮನೆಯ ಹಾಗೆ ವೈಭವದಲ್ಲಿ ಕಾಣ್ತಾ ಇತ್ತು. ಈ ಮನೆಯನ್ನು ಪ್ರವೇಶ ಮಾಡುವಾಗಲೇ ಪಾಂಡವರಿಗೆ, ಅದರಲ್ಲೂ ಕೂಡ ಧರ್ಮರಾಯನಿಗೆ ಅದರ ಸುಳಿವು ಸಿಕ್ಕಿತ್ತು. ಅದು ನಿಜವಾದ ಮನೆ ಅಲ್ಲ, ಅರಗಿನ ಮನೆ ಎನ್ನುವುದು ಸ್ಪಷ್ಟ ಆಯಿತು. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಮೂರನೆಯ ಕಂದ ಪದ್ಯದ ಬಳಿಕದ ಗದ್ಯ ಅಥವಾ ವಚನ. ಅದು ಹೀಗಿದೆ: ತಾನೇ ಮುಂದಿಟ್ಟು ಒಡಗೊಂಡು ಬಂದು ಪುಗಿಸೆ ಪಾಂಡವ ರವಿಯರು ಕೊಂತಿ ಬೆರೆಸು ಕಿರಿದಾನು ಬೇಗ ಬಿರ್ದು ದಾನ ಸನ್ಮಾನಾದಿಗಳಿಂ ಸಂತಸಂ ಬಳಸಿ ಪುರೋಜನಂ ಬೀಳಿಂಗೆ ಹೊಗಳಬೇಡ್ದು ಧರ್ಮಪುತ್ರನ ಮರೆಯಂ ಪರೀಕ್ಷಿಸಿ ನೋಡಲೊಡಂ ಅರಿದು ನಿಜಾನುಸ ಸಹಿತಂ ಕೊಂತಿ ಬೆರಸು ಏಕಾಂತದೊಳು ಇಂತೆಂದಂ. ಇದನ್ನು ಹೀಗೆ ವಿವರಿಸಿ ಹೇಳಬಹುದು: ತಾನೇ ಮುಂದಿಟ್ಟು ಒಡಗೊಂಡು ಬಂದು ಕುಗಿಸೆ ಪಾಂಡವರ ಐವರು ಕೊಂತಿ ಬೆರಸು ಕಿರಿದಾನು ಬೇಗಂ ಇರ್ದು ದಾನ ಸನ್ಮಾದಿಗಳಿಂದ ಸಂತಸಂ ಭರಿಸಿ ಪುರೋಜನಂ ಬಿಡಿಂಗೆ ಹೊಗಳಲು ಬೇಡ್ದು ಧರ್ಮಪುತ್ರಂ ಆ ಮನೆಯಂ ಪರೀಕ್ಷಿಸಿ ನೋಡಲ್ ಒಡಂ ಅರಿದು ನಿಜಾನುಜ ಸಹಿತಂ ಕೊಂತಿ ವೆರಸು ಏಕಾಂತದೊಳ್ ಇಂತು ಎಂದ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಈ ಅರಗಿನ ಮನೆಯನ್ನು ಪುರೋಚನ ನಿರ್ಮಾಣ ಮಾಡಿದ್ದ. ಈ ಅರಗಿನ ಮನೆಗೆ ಪುರೋಚನ ತಾನೇ ಮುಂದಿಟ್ಟು ಒಡಗೊಂಡು ತಾನೇ ಅವರನ್ನು ಮುಂದೆ ಮಾಡಿಕೊಂಡು ಕರೆದುಕೊಂಡು ಬಂದು ಪುಗಿಸೆ ಪ್ರವೇಶ ಮಾಡಲು ಅಥವಾ ಬಾಗಿಲಿನ ಮೂಲಕ ಒಳಗಡೆಗೆ ಕರೆದುಕೊಂಡು ಹೋಗಲು ಪಾಂಡವರಾಯರು ಕುಂತಿ ವೆರಸು, ಪಾಂಡವರು ಕುಂತಿಯ ಸಹಿತ ಕುಂತಿ ವೆರಸು, ಕುಂತಿ ಕುಂತಿ ಕುಂತಿ ವೆರಸು ಕುಂತಿಯ ಜೊತೆಗೆ ಸೇರಿಸಿ ಕಿರಿದಾನು ಬೇಗಂ ಸ್ವಲ್ಪ ಹೊತ್ತಿನವರೆಗೆ ಇದ್ದು ಅವ್ರ ಜೊತೆಗೆ ಇದ್ದ ಪುರೋಚನ. ದಾನ ಸನ್ಮಾನ ಆದಿಗಳಿಂದ ಸಂತಸಂ ಬಡಿಸಿ ಆಮೇಲೆ ಪಾಂಡವರು ಈ ಪುರೋಚನವನ್ನು ದಾನ ಮಾನ ಸನ್ಮಾನಗಳಿಂದ ಸಂತೋಷವನ್ನು ಪಡಿಸಿದರು. ಅಂದರೆ ಈ ಎಲ್ಲ ವ್ಯವಸ್ಥೆ ಮಾಡಿದ ಕಾರಣಕ್ಕಾಗಿ ಅವರಿಗೆ ಸಂತೋಷವನ್ನು ಉಂಟು ಮಾಡಬೇಕು, ಅದೊಂದು ಪದ್ಧತಿ. ಅದರ ಪ್ರಕಾರ ಅವನಿಗೆ ಸಂತೋಷವನ್ನು ಪಡಿಸಿ ಪುರೋಚನ ನಮ್ಮ ಬಿಡಿಂಗೇ ಪೋಳಲು ಹೇಳಿದು, ನೀನು ನಿನ್ನ ಅರಮನೆಗೆ ಹೋಗು, ನಿನ್ನ ನಗರಕ್ಕೆ ಹೋಗು, ಹಸಿನಾವತಿಗೆ ಹೋಗು ಅಂತ ಹೋಗಲು ಹೇಳಿದು. ಹೋಗುವುದಕ್ಕೆ ಹೇಳಿ ಧರ್ಮಪುತ್ರಂ ಧರ್ಮರಾಯ ಆ ಮನೆಯನ್ನು ಪರೀಕ್ಷಿಸಿ ನೋಡಲಂ. ಧರ್ಮರಾಯನಿಗೆ ಯಾಕೋ ಸಂದೇಹ ಬಂದು ಆ ಮನೆಯನ್ನು ಪರೀಕ್ಷಿಸಿ ನೋಡಲು, ಆ ಮನೆಯನ್ನು ಪರೀಕ್ಷೆ ಮಾಡಿ ನೋಡ್ತಾನೆ. ಒಡಂ ಅರಿದು, ತಕ್ಷಣವೇ ಅರಿದು, ನಿಜಾನುಜ ಸಹಿತಂ ತನ್ನ ತಮ್ಮಂದಿರು ಸಹಿತ, ಅನುಜ ತಮ್ಮಂದಿರು ಸಹಿತ ಕುಂತಿ ವೆರಸು, ಕುಂತಿ ಕುಂತಿ ಕುಂತಿಯ ಜೊತೆಗೆ ಸೇರಿಕೊಂಡು ಏಕಾಂತದೊಳು ಗುಟ್ಟಾಗಿ ಇಂತು ಎಂದ ಹೀಗೆ ಅವರು ಮಾತಾಡ್ತಾರೆ.
3: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
6: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ನಡವಳಿಕೆಗಳು ಹೇಗಿರಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾಕ್ಯಗಳ ರಚನೆಯನ್ನು ಮಾಡಿದ್ವಿ. ಜೊತೆಯಲ್ಲಿ ನಮ್ಮ ವೇಷಭೂಷಣ, ಡ್ರೆಸ್ಸಿಂಗ್ ಸೆನ್ಸ್, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತಲ್ವಾ. ಕೆಲವರು ಫ್ಯಾಷನ್ ತಕ್ಕ ಹಾಗೆ ಮಾಡ್ತಾರೆ, ಇನ್ನು ಕೆಲವರು ಅವ್ರು ಕಂಫರ್ಟಬಲ್ ಮಾತ್ರ ನೋಡ್ಕೊಳ್ತಾರೆ. ಹೀಗೆ ಭಾಳ ಇಷ್ಟಪಟ್ಟು ಬಟ್ಟೆ ತೊಗೊಂಡು ಬಂದುಬಿಟ್ಟಿರ್ತೀರ, ಆದರೆ ಅದು ಬಹಳ ಬಿಗಿ ಆಗ್ತಾ ಇರತ್ತೆ ಅಥವಾ ಒಂದು ಸ್ವಲ್ಪ ಅಂದ್ಕೊಳ್ಳಿ ಈ ಬಟ್ಟೆ ನಂಗೊಂದು ಸ್ವಲ್ಪ ಬಿಗಿ ಆಗ್ತಿದೆ, ಇದನ್ನು ಹೇಗೆ ಹೇಳ್ತೀರಾ? ದಿಸ್ ಡ್ರೆಸ್ ಈಸ್ ಅ ಲಿಟಲ್ ಟೈಟ್ ಫಾರ್ ಮೀ. ಸ್ವಲ್ಪ ಬಿಗಿ ಆಗ್ತಿದೆ, ಟೈಟ್ ಆಗ್ತಿದೆ. ದಿಸ್ ಡ್ರೆಸ್ ಈಸ್ ಅ ಲಿಟಲ್ ಟೈಟ್ ಫಾರ್ ಮೀ ಅಂತ ಹೇಳಬೇಕು. ಇನ್ನು ಕೋಟು, ಅದು ಕೂಡ ಒಂದು ಸ್ವಲ್ಪ ಸಡ್ಲ್ ಆಗಿರುತ್ತೆ. ದಿಸ್ ಕೋಟ್ ಈಸ್ ಲೂಸ್ ಎಟ್ ದ ವೇಸ್ಟ್. ವೇಸ್ಟ್ ಹತ್ರ ಅಂದರೆ ಸೊಂಟದ ಹತ್ರ ಸ್ವಲ್ಪ ಸಡಲ್ ಆಗಿರುತ್ತೆ ಆ ಕೋಟು. ಅದನ್ನ ಹೇಗೆ ಹೇಳ್ತೀರಾ? ದಿಸ್ ಕೋಟ್ ಈಸ್ ಲೂಸ್ ಎಟ್ ದ ವೇಸ್ಟ್. ಈ ಕೋಟು ಸೊಂಟದ ಮೇಲೆ ನನಗೆ ಬಹಳ ಸಡಿಲ ಇದೆ ಅನ್ನೋದಕ್ಕೆ ದಿಸ್ ಕೋಟ್ ಈಸ್ ಲೂಸ್ ಎಟ್ ದ ವೇಸ್ಟ್ ಅಂತ ಹೇಳಬೇಕು. ಇಲ್ಲಿ ಲೂಸ್ ಪದಕ್ಕೆ ದ ಸ್ಪೆಲ್ಲಿಂಗ್ ಏನು? LOOSE. ನಾನು ಹೇಳಿದ್ದೆ ಕೆಲವರು ಬಟ್ಟೆನ ಪರ್ಚೇಸ್ ಮಾಡಿ ಆಮೇಲೆ ಅದನ್ನು ಸ್ಟಿಚ್ ಮಾಡಿಸಿ ಹಾಕ್ತಾರೆ ಅಂತ. ಹೀಗೆ ನೀವು ಬಟ್ಟೆ ತರೋಕ್ಕೆ ಅಂತ ಹೋಗಿರ್ತೀರ, ನಿಮ್ಮ ಹತ್ರ ಶರ್ಟಿನ ಬಟ್ಟೆ ಇದೆಯಾ ಅಂತ ನೀವು ಕೇಳ್ತೀರಾ. ಹೇಗದು ಕೇಳ್ತೀರಾ ಇಂಗ್ಲೀಷಲ್ಲಿ? ನಿಮ್ಮ ಹತ್ರ ಶರ್ಟಿನ ಬಟ್ಟೆ ಇದೆಯಾ? ಡು ಯು ಹ್ಯಾವ್ ಶರ್ಟಿಂಗ್ಸ್ ಕ್ಲಾತ್, ಅಥವಾ ಬರೀ ಶರ್ಟಿಂಗ್ಸ್ ಅಂತ ಹೇಳಿದರೂ ಆಗುತ್ತೆ. ಡೂ ಯು ಹ್ಯಾವ್ ಶರ್ಟಿಂಗ್ಸ್, ನಿಮ್ಮ ಹತ್ರ ಶರ್ಟಿನ ಬಟ್ಟೆ ಇದೆಯಾ ಅನ್ನೋದಕ್ಕೆ ಡೂ ಯು ಹ್ಯಾವ್ ಶರ್ಟಿಂಗ್ಸ್. ಹೌದು, ನಮ್ಮಲ್ಲಿ ಒಳ್ಳೆ ಸೂಟ್ ಬಟ್ಟೆ ಸಹ ಇದೆ. ಅದನ್ನು ಹೇಗೆ ಹೇಳ್ತೀರಾ? ಯೆಸ್, ವಿ ಹ್ಯಾವ್ ಗುಡ್ ಸೂಟಿಂಗ್ಸ್ ಆಲ್ಸೋ. ಶರ್ಟಿಂಗ್ಸ್, ಸೂಟಿಂಗ್ಸ್ ಎಲ್ಲವೂ ಇದೆ ಆ ಶಾಪಲ್ಲಿ. ಹೌದು, ನಮ್ಮ ಹತ್ರ ಒಳ್ಳೆ ಸೂಟ್ ಬಟ್ಟೆನೂ ಇದೆ ಅನ್ನೋದಕ್ಕೆ ಯೆಸ್, ವಿ ಹ್ಯಾವ್ ಗುಡ್ ಸೂಟಿಂಗ್ಸ್ ಆಲ್ಸೋ. SUITING ಸೂಟಿಂಗ್ಸ್ ಆಲ್ಸೋ. ಬಟ್ಟೆ ತೊಗೊಂಡ್ಮೇಲೆ ಕಂಪ್ಯಾರಿಸನ್ ಸಹ ಆಗತ್ತಲ್ವಾ, ನನ್ನ ಬಟ್ಟೆ ಆ ಥರ ಇದೆ, ಇಲ್ಲ ನಿಮ್ಮ ಸ್ವಲ್ಪ ನನ್ನ ಬಟ್ಟೆಗಿಂತ ವಿಭಿನ್ನವಾಗಿದೆ, ಈ ಥರ ಹೇಳೋದಿದೆಲ್ವಾ. ನನ್ನ ಸೂಟು ನಿನ್ನದಕ್ಕಿಂತ ಬೇರೆದು, ನಿನ್ನ ಸೂಟ್ ನನ್ನ ಥರ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಮೈ ಸೂಟ್ ಈಸ್ ಡಿಫ್ರೆಂಟ್ ಫ್ರಮ್ ಯುವರ್ಸ್. ಯುವ ಸೂಟ್ ಈಸ್ ನಾಟ್ ಲೈಕ್ ಮೈನ್. ನಿಮ್ಮ ಬಟ್ಟೆ ನನ್ನ ಥರ ಇಲ್ಲ, ನಿನ್ನ ಸೂಟು ನನ್ನ ಥರ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಮೈ ಸೂಟ್ ಈಸ್ ಡಿಫ್ರೆಂಟ್ ಫ್ರಮ್ ಯುವರ್ಸ್. ಯುವರ್ ಸೂಟ್ ಈಸ್ ನಾಟ್ ಲೈಕ್ ಮೈನ್, ಈ ಥರ ಹೇಳ್ಬೋದು. ಇನ್ನು ಅವನ ಶರ್ಟು ನನ್ನ ಶರ್ಟ್ ಥರ ಇಲ್ಲ. ಹಿಸ್ ಶರ್ಟ್ ಈಸ್ ನಾಟ್ ಲೈಕ್ ಮೈನ್. ಹಿಸ್ ಶರ್ಟ್ ಈಸ್ ನಾಟ್ ಸಿಮಿಲರ್ ಟು ಮೈನ್. ಸಿಮಿಲರ್ ಆಗಿಲ್ಲ, ನನ್ನ ಥರ ಇಲ್ಲ ಅನ್ನೋದಕ್ಕೆ ಹಿಸ್ ಶರ್ಟ್ ಈಸ್ ನಾಟ್ ಲೈಕ್ ಮೈನ್, ಅಥವಾ ಹಿಸ್ ಶರ್ಟ್ ಈಸ್ ನಾಟ್ ಸಿಮಿಲರ್ ಟು ಮೈನ್. ಅವನ ಶರ್ಟು ನನ್ನ ಶರ್ಟಿನ ಥರ ಅಲ್ಲ. ಇಲ್ಲಿ ಶರ್ಟ್ ಬದಲು ಸಾರಿ, ಬಟ್ಟೆ ಏನು ಕೂಡ ನೀವು ಬಳಸ್ಬೋದು. ಉಡುಗೆ ತೊಡುಗೆಗಳ ಬಗ್ಗೆ ಬೇಕಷ್ಟು ನಾವು ಆಲ್ರೆಡಿ ಹಿಂದಿನ ಸಂಚಿಕೆಯಲ್ಲೂ ಮಾತಾಡಿದ್ವಿ, ಇವತ್ತು ಕೂಡ ಇನ್ನು ಒಂದಷ್ಟು ನೆನ್ಪಿಡ್ಬೇಕಾಗಿರೋ ಅಂಶಗಳನ್ನ ನಾನು ಹೇಳ್ತೀನಿ. ಯಾವುದಾದ್ರೂ ಒಂದು ಶಬ್ದದ ಕೊನೆಯಲ್ಲಿ ಲೆಸ್ ಬಂದಿದ್ರೆ ಅದನ್ನ ವಿಶೇಷಣ ಅಂತ ನಾವು ಅನ್ಕೊಳ್ಬೇಕು. ಕೇಳಿರ್ತೀರಲ್ವಾ ಲೆಸ್ ಅನ್ನೋ ಪದ ಸೇರಿ ಬಂದಿರುವಂತಹ ಪದನ? ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಹಿ ಈಸ್ ಅ ಶೇಮ್ಲೆಸ್ ಪರ್ಸನ್. ಶೇಮ್ ಲೆಸ್ ನೋಡಿ, ಹಿ ಈಸ್ ಅ ಶೇಮ್ಲೆಸ್ ಪರ್ಸನ್, ಅವನಿಗೆ ನಾಚಿಕೆ ಅನ್ನೋದೇ ಇಲ್ಲ. ಇನ್ನೊಂದು ವಾಕ್ಯ ಹೇಳ್ತೀನಿ. ನೀಡ್ಲೆಸ್ ಟು ಸೇ ದ್ಯಾಟ್ ಯು ಆರ್ ಅ ಥೊರೋ ಜೆಂಟ್ಲ್ಮನ್. ನೀಡ್ಲೆಸ್ ಟು ಸೇ ದ್ಯಾಟ್ ಯು ಆರ್ ಅ ಥೊರೋ ಜೆಂಟ್ಲ್ಮನ್. ಹಾಗಂದ್ರೇನು, ನೀವು ಬಹಳ ಸಭ್ಯ ವ್ಯಕ್ತಿ ಅಂತ ಹೇಳೋದು ಅನಾವಶ್ಯಕ, ಅಂದರೆ ಅವ್ರು ಹಾಗಿಲ್ಲ ಅಂತ. ನೀಡ್ಲೆಸ್ ಟು ಸೇ ದ್ಯಾಟ್ ಯು ಆರ್ ಅ ಥೊರೋ ಜೆಂಟ್ಲ್ಮನ್, ಜೆಂಟ್ಲ್ಮನ್ ಥರ ಇಲ್ಲ ನೀವು ಅನ್ನೋದಕ್ಕೆ ನೀವು ಬಹಳ ಸಭ್ಯ ವ್ಯಕ್ತಿ ಅಂತ ಹೇಳೋದು ಅನಾವಶ್ಯಕ. ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ. Cloudless sky in the month of Savan can really worry the poor Indian farmers. ಏನು ಈ ವಾಕ್ಯದ ಅರ್ಥ? ಶ್ರಾವಣ ಮಾಸದಲ್ಲಿ ಮೋಡರಹಿತ ಆಕಾಶ ಇದ್ದರೆ ಬಡ ರೈತರಿಗೆ ನಿಜವಾಗಿಯೂ ಚಿಂತೆ ಉಂಟಾಗತ್ತೆ. ಇಲ್ಲಿ ಯಾವ ಪದಾದ ಬಳಕೆ ಆಯಿತು? ಕ್ಲೌಡ್ಲೆಸ್. ಕ್ಲೌಡ್ಲೆಸ್ ಸ್ಕೈ ಇನ್ ದ ಮಂತ್ ಆಫ್ ಸಾವನ್ ಕ್ಯಾನ್ ರಿಯಲಿ ವರಿ ದ ಪುವರ್ ಇಂಡಿಯನ್ ಫಾರ್ಮರ್ಸ್. ಶ್ರಾವಣ ಮಾಸದಲ್ಲಿ ಮೋಡರಹಿತ ಆಕಾಶ ಇದ್ದರೆ ಬಡ ರೈತರಿಗೆ ನಿಜವಾಗಿಯೂ ಚಿಂತೆ ಉಂಟಾಗತ್ತೆ, ಯಾಕಂದರೆ ಆ ಸಮಯದಲ್ಲಿ ಮಳೆ ಬರಬೇಕಲ್ವಾ. ಹಾಗಾಗಿ ಆಸ್ಟ್ರೋನಟ್ಸ್ ರಿಮೈನ್ ವೇಟ್ಲೆಸ್ ವೈಲ್ ಟ್ರಾವೆಲಿಂಗ್ ಇನ್ ಸ್ಪೇಸ್. ಏನು ಹಾಗಂದರೆ, ಅಂತರಿಕ್ಷ ಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಭಾರರಹಿತ ಸ್ಥಿತಿಯಲ್ಲಿ ಇರ್ತಾರೆ, ಹೌದಲ್ವಾ? ವೇಟ್ಲೆಸ್ ಆಸ್ಟ್ರೋನಟ್ಸ್ ರಿಮೈನ್ ವೇಟ್ಲೆಸ್ ವೈಲ್ ಟ್ರಾವೆಲಿಂಗ್ ಇನ್ ಸ್ಪೇಸ್. ಲೆಸ್ನ ಅರ್ಥ ಏನು ಹೇಳಿ? ಇಲ್ಲ ಅನ್ನೋದು, ರಹಿತ ಅಥವಾ ಇಲ್ಲದೆ ಇರೋದು ಅನ್ನೋದಕ್ಕೆ ಬಳಸ್ತೀವಿ. ಇಲ್ಲಿ ಯಾವ್ಯಾವುದೋ ನಾವು ಲೆಸ್ ಅನ್ನೋ ಪದನ ಬಳಕೆ ಮಾಡಿದ್ವಿ. ಶೇಮ್ಲೆಸ್, ನೀಡ್ಲೆಸ್, ಕ್ಲೌಡ್ಲೆಸ್, ವೇಟ್ಲೆಸ್, ಹೀಗೆ ನೀವೊಂದಷ್ಟು ಲೆಸ್ ಅಂದ ಅಂತ್ಯ ಹಾಕೊಳ್ಳುವಂತಹ ಕೆಲವು ಪದಗಳನ್ನು ನಾನು ನೋಟ್ ಮಾಡ್ಕೊಳ್ಳಿ, ಆಯಿತಾ? ನಾನು ಹೇಳಿದ್ದರ ಹೊರತಾಗಿಂದು. ಇನ್ನು ಸಾಧಾರಣವಾಗಿ ಯಾವ ಶಬ್ದದ ಜೊತೆ ಫುಲ್ ಎಫ್ ಯು ಎಲ್ ಎಲ್ ಅನ್ನು ಸೇರಿಸಬಹುದೋ ಅಂಥ ಶಬ್ದದ ಜೊತೆ ಲೆಸ್ ಅನ್ನು ಸಹ ಸೇರಿಸಬಹುದು. ಈಗ ನೋಡಿ, ನಾನು ಬೇರೆಯ ಒಂದಷ್ಟು ಉದಾಹರಣೆ ಕೊಡ್ತೀನಿ. ಮರ್ಸಿ ಅಂದರೆ ನೀವು ಕೇಳಿರ್ತೀರಲ್ವಾ, ದಯೆ ತೋರಿಸೋದು. ಮರ್ಸಿಫುಲ್ ಅಂದರೆ ದಯಾಳು. ಮರ್ಸಿಲೆಸ್ ಅಂದರೆ ನಿರ್ದಯಿ. ಮರ್ಸಿಫುಲ್ ಅಂದರೆ ದಯಾಳು, ಮರ್ಸಿಲೆಸ್ ಅಂದರೆ ನಿರ್ದಯಿ. ಕಲರ್ಫುಲ್ ಕಲರ್ಲೆಸ್ ವರ್ಣರಂಜಿತವಾಗಿದ್ದು, ವರ್ಣರಹಿತವಾದದ್ದು. ಕೇರ್ಫುಲ್ ಕೇರ್ಲೆಸ್ ಜಾಗ್ರತೆಯಿಂದ ಇರು, ನಿರ್ಲಕ್ಷ್ಯ ಮಾಡು, ಕೇರ್ಲೆಸ್ ನಿರ್ಲಕ್ಷ್ಯ ಮಾಡು. ಪಿಟಿಫುಲ್ ಪಿಟಿಲೆಸ್ ದಯಾಳು ನಿರ್ದಯಿ ಅಂತಲೇ ಆಗುತ್ತೆ. ಫುಲ್ ಮತ್ತು ಲೆಸ್ನಿಂದ ಕೂಡಿರೋ ಶಬ್ದಗಳು ವಿರುದ್ಧವಾದ ಅರ್ಥದಿಂದ ಕೂಡಿರುತ್ತೆ ಅಲ್ವಾ? ಆದರೆ ಯಾವ ಶಬ್ದದ ಜೊತೆ ಲೆಸ್ಸನ್ನು ಸೇರಿಸ್ತೀವಿ ಆ ಪದಗಳಿಗೆ ಫುಲ್ ಸೇರಿಸೋದಿಕ್ಕೆ ಆಗೋದಿಲ್ಲ ಕೆಲವು ಪದಗಳಲ್ಲಿ. ಈಗ ಫ್ರೆಂಡ್ಲೆಸ್ ಅಂದರೆ ಮಿತ್ರರಹಿತ, ಲ್ಯಾಂಡ್ಲೆಸ್ ಭೂರಹಿತ, ಈ ಪದಗಳ ಜೊತೆ ಫುಲ್ ಸೇರಿಸಿ ಫ್ರೆಂಡ್ ಫುಲ್ ಲ್ಯಾಂಡ್ ಫುಲ್ ಅಂತ ಮಾಡೋದಿಕ್ಕೆ ಆಗೋದಿಲ್ಲ. ಇದನ್ನೊಂದು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಎಲ್ಲ ಪದಗಳಿಗೂ ಫುಲ್ ಮತ್ತು ಲೆಸ್ ಮಾಡಿ ವಿರುದ್ಧ ಪದ ಮಾಡೋದಿಕ್ಕೆ ಆಗೋದಿಲ್ಲ. ಕೆಲವು ಬರೀ ನೆಗೆಟಿವ್ ಮೀನಿಂಗ್ ಇರುವಂಥ ಅಂದರೆ ಲೆಸ್ ಆ ಥರ ಪದಗಳನ್ನು ಮಾತ್ರ ಬಳಸಬೇಕಾಗತ್ತೆ. ಕೆಲವಕ್ಕೆ ಎಫ್ ಯು ಎಲ್ ಫುಲ್ ಅನ್ನೋ ಪದಗಳನ್ನು ಮಾತ್ರ ಬಳಸಬೇಕಾಗತ್ತೆ. ಅದಕ್ಕೇನು ನಾನು ಉದಾಹರಣೆ ಕೊಟ್ಟೆ ಆಲ್ರೆಡಿ, ಫುಲ್ ಅನ್ನೋ ಪದನ ಫ್ರೆಂಡ್ಗೆ ಸೇರಿಸಿ ಫ್ರೆಂಡ್ ಫುಲ್, ಲ್ಯಾಂಡ್ಗೆ ಸೇರಿಸಿ ಲ್ಯಾಂಡ್ ಫುಲ್ ಮಾಡೋದಿಕ್ ಆಗೋದಿಲ್ಲ. ಫ್ರೆಂಡ್ಲೆಸ್ ಲ್ಯಾಂಡ್ಲೆಸ್ ಅನ್ನೋ ಪದ ಮಾತ್ರ ಇರೋದು. ಹಾಗಾಗಿ ಈ ಸಣ್ಣ ಪುಟ್ಟ ವಿಷಯನ ಚೆನ್ನಾಗಿ ನಾವು ತಿಳ್ಕೊಂಡ್ರೆ ಇಂಗ್ಲಿಷ್ ವಾಕ್ಯ ರಚನೆ ಬಹಳ ಸುಲಭ ಆಗತ್ತೆ. ಈಗ ನಾವು ಆಲ್ರೆಡಿ 80 ಹೆಚ್ಚು ಸಂಚಿಕೆಗಳನ್ನು ಮುಗಿಸಿದ್ದೀವಿ. ಇನ್ನೊಮ್ಮೆ ಟೆಸ್ಟ್ ಮಾಡಿ ನೋಡೋಣ. ಇಷ್ಟು ದಿವಸ ಕಲಿತದ್ರಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿ ನಾನು ವಾಕ್ಯ ರಚನೆ ಮಾಡ್ತೀನಿ. ಅಲ್ಲಿ ಎಕ್ಸಾಕ್ಟ್ ಪದ ಯಾವುದನ್ನು ಸೇರಿಸಬೇಕು ಅನ್ನೋದನ್ನು ನೀವು ಕಂಡುಹಿಡಿದು ಈಗ ಹೇಳಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಭಾಷಾ ಜ್ಞಾನ ಕೂಡ ತುಂಬ ಚೆನ್ನಾಗಾಗತ್ತೆ. ಶುರು ಮಾಡೋಣ. ಮೊದಲನೇ ವಾಕ್ಯ, ದ ಮಿಲ್ಕ್ ಹ್ಯಾಸ್ ಬಿಕಮ್ ಸೋರ್. ದ ಮಿಲ್ಕ್ ಹ್ಯಾಸ್ ಬಿಕಮ್ ಸೋರ್. ಇಲ್ಲಿ ಯಾವ ಪದ ಸರಿಯಾಗಿಲ್ಲ ಅನ್ನಿಸ್ತಿದೆ? ಬಿಕಮ್, ಬಿಕಮ್ ಅಲ್ಲ, ಅದು ಟರ್ನ್ಡ್. ಚೆನ್ನಾಗಿರೋದು ಹಾಳಾಯ್ತಲ್ವಾ, ಟರ್ನ್ಡ್ ಆಯಿತು. ಟಿ ಯು ಆರ್ ಎನ್ ಇ ಡಿ ಬಿಕಮ್ ಬದಲು ಟರ್ನ್ಡ್ ಅಂತ ಬಳಸಬೇಕು. ದ ಮಿಲ್ಕ್ ಹ್ಯಾಸ್ ಟರ್ನ್ಡ್ ಸೋರ್ ಅಂತ ಹೇಳಬೇಕು. ಮುಂದಿನ ವಾಕ್ಯ, ವೈ ಡಿಡಂಟ್ ಯು ವೇಕ್ ಮಿ ಆನ್. ಇದು ಸರಿಯಾ ವಾಕ್ಯ ರಚನೆ? ನನ್ನನ್ನು ಯಾಕೆ ಎಬ್ಬಿಸಲಿಲ್ಲ? ವೈ ಡಿಡಂಟ್ ಯು ವೇಕ್ ಮೀ?

0: ಆನ್ ಆನ್ ಅಲ್ಲ ಅಪ್, ವೇಕ್ ಮೀ ಅಪ್ ಅಂತ ಹೇಳಬೇಕು. ಆನ್ ಅಂತ ಬರೋದಿಲ್ಲ. ವೈ ಡಿಡ್ ಯು ವೇಕ್ ಮೀ ಅಪ್? ಮೂರನೇ ವಾಕ್ಯ, ಯು ಶುಡ್ ನಾಟ್ ಗೋ ಬ್ಯಾಕ್ ಫ್ರಮ್ ಯುವರ್ ವರ್ಡ್ಸ್. ನಿನ್ನ ಮಾತು ಏನೋ ಕೊಟ್ಟಿರ್ತೀರ, ಅದರಿಂದ ಹಿಂದೆ ಹೋಗಬಾರ್ದು ಅನ್ನೋದಕ್ಕೆ ಫ್ರಮ್ ಯುವರ್ ವರ್ಡ್ಸ್ ಸರಿ, ಅದು ಆನ್ ಯುವರ್ ವರ್ಡ್ಸ್ ಅನ್ನಬೇಕು. ಯು ಶುಡ್ ನಾಟ್ ಗೋ ಬ್ಯಾಕ್ ಫ್ರಮ್ ಯುವರ್ ವರ್ಡ್ಸ್ ಅಲ್ಲ, ಆನ್ ಯುವರ್ ವರ್ಡ್ಸ್, ನಿಮ್ಮ ಮಾತಿಂದ ಹಿಂದೆ ಸರಿಬಾರ್ದು ಅಂತ. ಮುಂದಿನ ವಾಕ್ಯ ನೋಡೋಣ, ಸೋನಿಯಾ ಈಸ್ ಟಾಲರ್ ಆಫ್ ಅ ಟೂ ಗರ್ಲ್ಸ್. ಸೋನಿಯಾ ಈಸ್ ಟಾಲರ್ ಆಫ್ ಅ ಟೂ ಗರ್ಲ್ಸ್, ಇಬ್ರು ಹುಡುಗಿರ್ಗಿಂತ ಸೋನಿಯಾ ಉದ್ದ ಇದ್ದಾಳೆ ಅಂತ. ಇಲ್ಲಿ ಯಾವ ಪದ ಬಳಸಿದ ತಪ್ಪಾಗಿದೆ? ಎ ಅಲ್ಲ, ದ. ಸೋನಿಯಾ ಈಸ್ ಟಾಲರ್ ಆಫ್ ದಿ ಟೂ ಗರ್ಲ್ಸ್ ಅಂತ ಹೇಳಬೇಕು. ಮುಂದಿನ ವಾಕ್ಯ, ವೇಟ್ ದ ಬಿಟ್, ಒಂದು ಸ್ವಲ್ಪ ಕಾಯಿರಿ. ವೇಟ್ ದ ಬಿಟ್ ಸರಿಯಾ? ಇದು ವೇಟ್ ಅ ಬಿಟ್ ಆಗಬೇಕು, ದ ಅಲ್ಲ, ಇಲ್ಲಿ ಎ ಬರಬೇಕು, ವೇಟ್ ಅ ಬಿಟ್ ಅಂತ ಆಗಬೇಕು. ಮುಂದಿನ ವಾಕ್ಯ ನೋಡೋಣ, ಐ ಸಾ ದ ವುಮನ್ ಹೂಮ್ ದ ಬಾಸ್ ಸೆಡ್ ವಾಸ್ ಅವೇ. ಐ ಸಾ ದ ವುಮನ್ ಹೂಮ್ ದ ಬಾಸ್ ಸೆಡ್ ವಾಸ್ ಅವೇ. ಇಲ್ಲಿ ಹೂಮ್ ಬದಲು ಹೂ ಅನ್ನೋ ಪದನ ಬಳಸ್ಬೇಕು. ಐ ಸಾ ದ ವುಮನ್ ಹೂ ದ ಬಾಸ್ ಸೆಡ್ ವಾಸ್ ಅವೇ. ಮುಂದಿನ ವಾಕ್ಯ, ದ ರೈಸ್ ಈಸ್ ಆನ್ ಇನ್ಫೀರಿಯರ್ ಕ್ವಾಲಿಟಿ. ದ ರೈಸ್ ಈಸ್ ಆನ್ ಇನ್ಫೀರಿಯರ್ ಕ್ವಾಲಿಟಿ. ಇಲ್ಲಿ ಆನ್ ಬದಲು ಆಫ್ ಬಳಸಬೇಕು. ದ ರೈಸ್ ಈಸ್ ಆಫ್ ಇನ್ಫೀರಿಯರ್ ಕ್ವಾಲಿಟಿ, ಅಷ್ಟು ಚೆನ್ನಾಗಿಲ್ಲದಿರೋ ಕ್ವಾಲಿಟಿ. ಆನ್ ಬದಲು ಆಫ್ ಬಳಸಬೇಕು. ದಿಸ್ ರೈಸ್ ಈಸ್ ಆಫ್ ಇನ್ಫೀರಿಯರ್ ಕ್ವಾಲಿಟಿ. ಇಷ್ಟು ದಿವಸ ನಾವು ಏನೆಲ್ಲ ಕಲ್ತಿದ್ದೀವಿ ಅದನ್ನೆಲ್ಲ ಇನ್ನೊಮ್ಮೆ ಮನನ ಮಾಡ್ಕೊಳ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಈ ಟೆಸ್ಟನ್ನು ನಾವು ಮುಂದುವರಿಸೋಣ. ಹೇಳೋಕ್ಕೆ ಕಲಿಯೋದಕ್ಕೆ ತುಂಬ ಬಾಕಿ ಇದೆ, ಆದರೆ ನೀವು ಅದಕ್ಕಾಗಿ ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ
4: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ
3: ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

I love you sincerely, darling. Koli ke

0: ಹೇಗಿಲ್ಲ ನಮ್ಮ ಸ್ಟ್ಯಾಶ್ ಕತ್ತೆಗೆ ಕೊಂಬಿಲ್ಲ
1: ನೋ ಹಾನ್ಸ್
0: ಮುತ್ತಿನ ಮಣಿಯು ಗಾಜಲ್ಲ ಮಣ್ಣಲ್ಲ ಹೊನ್ನಲ್ಲ ಹೆಣ್ಣಲ್ಲ

ಬೇವಾಸಿಲ್ಲಕ್ಕೂ ಯಾರ್ಗಿಲ್ಲ, ಇನ್ನ ಮುಟ್ಟುವ ಆಸೆ ತೀರಿಲ್ಲ. ಕೆನ್ನೆ ತಟ್ಟುವ ಚಪಲ ಬಂತಲ್ಲ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ, ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
1: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9000085006. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಶುಕ್ರವಾರ, ಸಿನಿ ಕಹಾನಿ ಕಾರ್ಯಕ್ರಮ. ಈ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಇವತ್ತು ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡೋಣ ಅಂಥೇಳಿ ಬಂದಿದ್ದೀನಿ. ಅಂದರೆ ಪೌರಾಣಿಕ ಸಿನಿಮಾದಲ್ಲೂ ಕೂಡ ನಿಮಗೆ ತುಂಬ ಇಷ್ಟವಾದಂಥ ಪೌರಾಣಿಕ ಸಿನಿಮಾ ಯಾವುದು, ಯಾಕೆ ಇಷ್ಟ ಅಂಥೇಳಿ ಇದೇ ವಿಚಾರವಾಗಿ ನೀವು ಕರೆ ಮಾಡಿ ಮಾತಾಡ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ,
8: ಹಲೋ ಪವಿತ್ರ.
7: ಶುಭ ಮೇಡಮ್ ನಮಸ್ತೆ.
8: ಗುಡ್ ಈವ್ನಿಂಗ್.
7: ಗುಡ್ ಈವ್ನಿಂಗ್. ಊಟ ಆಯ್ತಾ?
8: ಊಟ ಆಯ್ತಲ್ಲ ಒಟ್ಟಿಗೆ.
7: ಮತ್ತೆ ಹಬ್ಬ ಜೋರ?
8: ಪರವಾಗಿಲ್ಲ, ಹಬ್ಬ ಜೋರ್ ಅಂತೇನಿಲ್ಲ, ಮಾಡಿದೀವಿ ಅಷ್ಟು. ಕೃಷ್ಣ ಜನ್ಮಾಷ್ಟಮಿ ಬರೋದು,
7: ಕೃಷ್ಣ ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ವರ್ಮಹಾಲಕ್ಷ್ಮಿ ಜೋರಾಗಿ ಮಾಡ್ಬಿಟ್ಟು ಕೃಷ್ಣಾಷ್ಟಮಿ ಮಾಡಿಲ್ಲ ಅಂದ್ರೆ
8: ಅಲ್ವಾ? ಮಾಡಿದೀವಿ, ಮಾಡೇ ಇಲ್ಲ ಅನ್ನಂಗಿಲ್ಲ,
7: ಮಾಡಿ
8: ಭಕ್ತಿಗೆ ಅವನು ಮುಟ್ಟುವಷ್ಟು ನಾವು ಮಾಡಿದೀವಿ.
7: ಹಬ್ಬ ಅಂತೂ ಆಗಿದೆ.
8: ಆಗಿದೆ.
7: ಇವತ್ತು ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾಡೋಣ ಅಂತ ಮಾತಾಡ್ತಾ ಇದ್ವಿ.
8: ಹೌದಲ್ಲ.
7: ಶುಭ ಅವ್ರಿಗೆ ಯಾವ ಪೌರಾಣಿಕ ಸಿನಿಮಾ ಇಷ್ಟ?
8: ಪೌರಾಣಿಕ ಸಿನಿಮಾದಲ್ಲಿ ತುಂಬಾ ಇಷ್ಟವಾಗಿರೋದು ಅಂದ್ರೆ ಈ ಕೃಷ್ಣನ್ ಮಹಿಮೆದೆ ಒಂದು, ಯಾವ್ದು, ಸತೀ ಸಕ್ಕುಬಾಯಿ ಅನ್ನೋ ಚಿತ್ರ.
7: ಆ
8: ಚಿತ್ರ ಅದಲ್ಲಿ ಆರತಿ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ.
7: ಸತಿ ಸಕ್ಕುಬಾಯಿ
8: ಅದು ಒಬ್ಬ ಸಕ್ಕುಬಾಯಿ ಅನ್ನೋ ಕಥೆಗೆ ಅದು ಮೂಲ ಆಗಿರೋದು. ಅವಳಿಗೆ ಅವ್ರ ಅತ್ತೆ, ಅತ್ತೆ ನಾದ್ನಿ ಎಲ್ಲ ಎಷ್ಟು ಕಷ್ಟಗಳನ್ನ ಕೊಡ್ತಾ ಇರ್ತಾರೆ, ಆದ್ರೂ ಅವಳು ಅದನ್ನೆಲ್ಲ ಸಹಿಸ್ಕೊಂಡು ಕೃಷ್ಣನ ಲೋಕದಲ್ಲೇ ಇರ್ತಾಳೆ. ಅವಳು ಕೃಷ್ಣ ಕೃಷ್ಣ ಅಂತೇಳಿ. ಅವಳಿಗೊಂದು ಪಂಡ್ರಪುರ ನೋಡ್ಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಅದಕ್ಕೆಲ್ಲ ಹೋಗೋದಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತಾಳೆ. ಅವಾಗ ಶ್ರೀಕೃಷ್ಣನೇ ಹೋಗೋ ದಾರಿನೆಲ್ಲ ತೋರಿಸಿ ಅವಳಿಗೆ ಅವಳನ್ನ ಒಂದು ಇದನ್ನ ಗುರಿ ಮುಟ್ಟು ಹಾಗೆ ಮಾಡ್ತಾನೆ ಕೃಷ್ಣನೇ. ಅದೊಂದು ಪೌರಾಣಿಕ ಚಿತ್ರ ಅಂದ್ರೆ ಕಥೆನೂ ಹಾಗೆ, ಅದು ನೋಡ್ತಾ ನೋಡ್ತಾ ಮೈಯೆಲ್ಲ ರೋಮಾಂಚನ ಅನ್ಸುತ್ತೆ. ಹಾಡುಗಳಂತೂ ಸೂಪರ್ ಹಿಟ್ ಆಗಿದೆ ಆ ಚಿತ್ರದಲ್ಲಿ. ಒಂದಕ್ಕಿಂತ ಒಂದು ಹಾಡುಗಳು ತುಂಬಾ ಚೆನ್ನಾಗಿದೆ. ಇವತ್ತು ಕೃಷ್ಣನ ಜನ್ಮಾಷ್ಟಮಿ ಆಗಿರೋದ್ರಿಂದ ಕೃಷ್ಣನ ನೆನ್ಸ್ಕೊಂಡೆ ಇದು ಕೃಷ್ಣನ ಹೇಳಿದೀನಿ. ಹೌದು, ಭಕ್ತ ಪ್ರಹ್ಲಾದ ಕೂಡ ಹಂಗೆ ಇದೆ. ಹರಿ ಹರಿನಾಮ ಹರಿ ಸ್ಮರಣೆ ಮಾಡುವಂತದ್ದು. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಹರಿ ಭಕ್ತನ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವರು ತಂದೆ ಪಾತ್ರದಲ್ಲಿ ಇದು ಹಿರಣ್ಯ ಕಶ್ಯಪಾಗಿ ತಂದೆ, ಮತ್ತೆ ನರಸಿಂಹನ ಅವತಾರದಲ್ಲಿ ಶ್ರೀನಿವಾಸ ಮೂರ್ತಿ, ಅವರಿಬ್ರದ್ದು ಪಾತ್ರ ವಿಭಿನ್ನವಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಬ್ರದ್ದು ಅವತಾರ ಮಹಾತ್ಮೆ ಕೂಡ ತುಂಬಾ ಚೆನ್ನಾಗಿದೆ.
7: ನಿರ್ದೇಶನದ ಸಿನಿಮಾ.
8: ಹೌದೌದು, ಒಂಥರ ಭಕ್ತಿ ಪೂರ್ವಕವಾಗಿರುವಂತದ್ದಾಗಿದೆ. ಇನ್ನೂ ಸುಮಾರು ಹೇಳ್ಬೇಕು ಅಂದ್ರೆ ಬಬ್ರು ವಾಹನ ಚಿತ್ರ, ಅದು ಒಂಥರ ಮಹಾಭಾರತದ ಪೌರಾಣಿಕ ಕಥೆನೆ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಈ ಎರಡು ದ್ವಿಪಾತ್ರದಲ್ಲಿ
7: ಮಾಡಿದ್ದಾರೆ. ಹೌದು,
8: ಒಂದು ಅರ್ಜುನ ಆಗಿ ಇನ್ನೊಂದು ಬಬ್ರು ವಾಹನ ಆಗಿ.
7: ಸಂಭಾಷಣೆಗಳು ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ.
8: ನಿಜ, ಈ ಪೌರಾಣಿಕ ಚಿತ್ರ ಈಗ ಬಂದ್ರು ಅದು ನ್ಯಾಚುರಲ್ ಆಗಿರಲ್ಲ, ಏನೋ ಒಂಥರ
7: ಅಂದ್ರೆ ಪಾತ್ರಗಳನ್ನ ನಾವು ದೇವರನ್ನ ದೇವ್ರು ನೋಡಿದಷ್ಟು ಖುಷಿಯಿಂದ ನೋಡ್ತಿದ್ವಂತ ಸಿನಿಮಾ.
8: ಖುಷಿಯಿಂದ ನೋಡ್ತೀವಿ, ಯಾವ್ದು ಹಳೆ ಪೌರಾಣಿಕ ಕಥೆಗಳದ್ದು. ಈಗಿಂದು ಅದು ಏನೋ ಅದು ಸತ್ಯ ಅಂತ ಅನ್ಸಲ್ಲ, ಕಥೆನ ಹಳೇದೇ ಆಗಿರುತ್ತೆ. ಆದ್ರೆ ಈಗಿನ ರೀತಿ ನೀತಿ ಇದು ಎಲ್ಲ ಇವಾಗಿಂದು ಅನ್ಸುತ್ತೆ. ಅದು ಕಥೆನ ಎಷ್ಟು ಅಂದ್ರೆ ಅಳವಡಿಸ್ಕೊಳಕ್ ಆಗಲ್ಲ ಇವಾಗಿನ ನೋಡಕ್ಕೂ. ಇದು ಪೌರಾಣಿಕ ಕಥೆ
7: ಅಲ್ವಾ? ಆ ಸಿನಿಮಾ ಹಳೆ ಕನ್ನಡ ಸಿನಿಮಾ ನೋಡಿದಾಗ ಈಗಿನ ಸಿನಿಮಾಕ್ಕಿಂತ ಅದೇ ಸೂಪರ್ ಆಗಿದೆ ಅಂತ ಹೇಳ್ತಾರಲ್ಲ.
8: ತುಂಬಾ ಚೆನ್ನಾಗಿತ್ತು.
7: ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಹಾಗೆ.
8: ಹೌದು
7: ಅಲ್ವಾ?
8: ಆಮೇಲೆ ನ್ಯಾಚುರಲ್ ಆಗಿ ಅನ್ಸಲ್ಲ ಇವಾಗ ನೋಡೋ ಪೌರಾಣಿಕ ಚಿತ್ರ. ಎಲ್ಲ ಇದು ತುಂಬಿಕೊಂಡಿದ್ದೀನಿ ಏನಂತಾರೆ ಅದಕ್ಕೆ, ಅಷ್ಟು ನ್ಯಾಚುರಲ್ ಅನ್ಸಲ್ಲ ಹಳೆ ಪೌರಾಣಿಕ ಚಿತ್ರ. ಹಳೆ ಪೌರಾಣಿಕ ಚಿತ್ರ ನೋಡ್ಬೇಕಾರೆ ಆ ಕಥೆಗಳನ್ನ ಕೇಳ್ಬೇಕಾರೆ ದೃಶ್ಯಗಳನ್ನ ನೋಡ್ಬೇಕು, ಕಣ್ಣಲ್ಲಿ ನೀರ್ ಬರ್ತಿತ್ತು.
7: ಹೌದು, ನಮ್ಗೆ ಗೊತ್ತಿಲ್ಲದಾಗೆ
8: ಅದನ್ನೆಲ್ಲ ನೋಡ್ಬೇಕಾದ್ರೆ
7: ಪಾತ್ರಗಳಲ್ಲಿ ಪರಾಕಾಯ ಪ್ರವೇಶ ಅಂತ ಹೇಳ್ತಾರಲ್ಲ ಆ ಸಿನಿಮಾಗಳನ್ನ, ಹಳೆ ಕಾಲದ ಸಿನಿಮಾಗಳಲ್ಲಿ
8: ಮೈ ಮರೆತು ಬಿಟ್ಟಿರ್ತೀವಿ ಆ ಕಥೆನಲ್ಲಿ ಆ ಇದನ್ನೆಲ್ಲ ನೋಡುವಾಗ. ಇವಾಗ ಹಾಗಂತಲ್ಲ, ಅಯ್ಯೋ ಎಲ್ಲ ಕಥೆನೂ ಒಂದೇ ತರ ಅಂತ ಅನ್ಸುತ್ತೆ. ಏನೋ ಕತೆ ಸ್ವಲ್ಪ ವ್ಯತ್ಯಾಸ ಅಂತಿರುತ್ತಷ್ಟೇ. ಪೌರಾಣಿಕ ಕತೆ ಹಿನ್ನೆಲೆ ತಗೊಂಡಿರ್ತಾರಲ್ಲ, ಹಂಗ ಪೌರಾಣಿಕ ಅನ್ಸುತ್ತೆ. ಬಿಟ್ರೆ ಆ ಸೀನು ಆ ದೃಶ್ಯದ ಇದನ್ನೆಲ್ಲ ನೋಡ್ಬೇಕಾದ್ರೆ ಅನ್ಸಲ್ಲ, ನ್ಯಾಚುರಲ್ ಆಗಿರಲ್ಲ.
7: ಕಂಪೇರ್ ಮಾಡಿ ನೋಡಿದಾಗ ಆ ಸಿನಿಮಾಗಳೇ ಬೆಸ್ಟ್ ಅಂತ
8: ನೆನಪೇ ಆಗುತ್ತೆ. ಅದಕ್ಕೆ ನನ್ಗೆ ತುಂಬಾ ಇಷ್ಟ ಅಂದ್ರೆ ಈ ಹಳೆ ಪೌರಾಣಿಕ ಚಿತ್ರಗಳು ತುಂಬಾನೇ ಇಷ್ಟ ನನಗೆ. ಅದರಲ್ಲೂ ಈ ದೇವ್ರದ್ದು ಯಾವುದೇ ಸಿನಿಮಾಗಳನ್ನಾದ್ರೂ ನೋಡ್ತಾ ಇರ್ತೀನಿ ನಾನು. ಹಾಗಾಗಿ
7: ಓಕೆ, ಶುಭ ಅವರೇ ಕರೆ ಮಾಡಿ ಸಿನಿಮಾದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ರಿ. ಧನ್ಯವಾದ.
8: ನಿಮಗೂ ಕೂಡ ಧನ್ಯವಾದಗಳು.
7: ಶಿವಮೊಗ್ಗದಿಂದ ಶುಭ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಸತ್ಯ ಸಕ್ಕುಬಾಯಿ ಸಿನಿಮಾ ಇರ್ಬೋದು ಅಥವಾ ಬಬ್ರು ವಾಹನ ಸಿನಿಮಾ ತುಂಬಾ ಇಷ್ಟ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
9: ಹಲೋ
7: ಸರ್, ನಮಸ್ತೆ. ಸುಬ್ರಹ್ಮಣ್ಯ ಸರ್,
9: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
7: ಹಾ ಸರ್, ಸರ್ ಇವತ್ತು ಸಿನಿಮಾದ ಬಗ್ಗೆ
9: ಮಾತಾಡ್ತಿದ್ದೀರಾ?
7: ಊಟ ಆಯ್ತು ಸರ್, ನಿಮ್ದು ಆಯ್ತಾ?
9: ಹಾ ಆಯ್ತು ಮೇಡಮ್.
7: ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಆಯ್ತಾ?
9: ಆಯ್ತು ಮೇಡಮ್. ಇಲ್ಲ, ನಮ್ಮ ಅಂಗಡಿ ಹಿಂಭಾಗದಲ್ಲಿ ಒಂದು ವೇಣುಗೋಪಾಲ್ ದೇವಸ್ಥಾನ ಇದೆ ಮೇಡಮ್, ಅಲ್ಲೇ ಆಯ್ತು ಮೇಡಮ್.
7: ದೇವಸ್ಥಾನಕ್ಕೆ ಹೋಗಿದ್ರ?
9: ಸಂಜೆ ಹೋಗಿದ್ದೆ ಮೇಡಮ್. ನಂತರ ಇದು ಸಾಯಂಕಾಲ ಎಲ್ಲ ಬದ್ನೆ ಎಲ್ಲ ಇರುತ್ತೆ, ಮಕ್ಕಳಿಗೆಲ್ಲ ಡ್ಯಾನ್ಸ್ ಆಡಂತ ಒಂದು ಪ್ರೋಗ್ರಾಮ್ ಕೂಡ ಇರುತ್ತೆ ಮೇಡಮ್.
7: ಹೌದು, ಕೃಷ್ಣ ರಾಧೆಯರು ತುಂಬಾ ಜನ ನೋಡಕ್ ಸಾಧ್ಯ ಇವತ್ತು.
9: ಕೃಷ್ಣನೆಲ್ಲ ವೇಷ ಹಾಕಿರ್ತಲ್ಲ ನೋಡಕ್ಕೆ ಒಂದು ಸಂಭ್ರಮ.
7: ಹೌದು ಹೌದು ಸರ್, ಒಂದ್ ಮಕ್ಳಿಗಿಂತ ಒಂದ್ ಮಕ್ಳು ಚಂದ ಕಾಣ್ತಾರೆ ಇವತ್ತು. ಬಾಲಕೃಷ್ಣ ರಾಧೆನೆಲ್ಲ ನೋಡಬಹುದು. ಹಾಗೆ ಸರ್, ಇವತ್ತು ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಗೆ ಯಾವ ಸಿನಿಮಾ ತುಂಬಾ ಇಷ್ಟ ಸರ್?
9: ಒಂದು ಮನವಿ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಯಾರೇ ಕಾಲರ್ ಫೋನ್ ಮಾಡಿದ್ರೆ ಒಂದ್ ಪಿಕ್ಚರ್ ಮತ್ತೆ ಹೇಳಕ್ ಹೇಳ, ನಾನು ಭಕ್ತ ಸಿರಿಯಾಳ ಹೇಳಣ ಅನ್ಕೊಂಡೆ. ಆದ್ರೆ ಮೇಡಮ್ ಅವರು ಎರಡ್ ಚಿತ್ರ ತಗೊಂಡ್ರು, ಮೊದ್ಲೊಂದ್ ತಗೊಂಡ್ರು ಈಗೊಂದ್ ತಗೊಂಡ್ರು. ಹಂಗಿದ್ದಾಗ ಬೇರೆಯವ್ರಿಗೆ ಹೇಳಕ್ಕೆ ಸ್ವಲ್ಪ ತೊಂದ್ರೆ ಆಗುತ್ತೆ. ನಾನ್ ತಗೊಂಡಿರೋದು ಭಕ್ತ ಸಿರಿಯಾಳ ತಗೊಂಡಿದ್ದೀನಿ.
7: ಭಕ್ತ ಸಿರಿಯಾಳನ? ಹಾ ಸರ್.
9: ಭಕ್ತ ಸಿರಿಯಾಳಲ್ಲಿ ಬಹಳ ಅದ್ಭುತವಾದ ಒಂದು ಚಿತ್ರ ಮೇಡಮ್ ಇದೆ. 1980 ತೆರೆ ಕಂಡಂತಹ ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶಿಸಿದಂತಹ ಚಿತ್ರ ಇದು. ಪ್ರತಿಯೊಬ್ಬರು ನೋಡಬೇಕಾದಂತ ಒಂದು ಚಿತ್ರ ಮೇಡಮ್.
10: ಚಿತ್ರ
9: ಇದರಲ್ಲಿ ಕಾತ್ರ ವರ್ಗದಲ್ಲಿ ಆರ್ತಿ ಮತ್ತೆ ಲೋಕೇಶ್ ಅವ್ರು ನೆಚ್ಚಿದ್ದಾರೆ, ಹಾಗೆ ಬೇಬಿ ಇಂದಿರಾ ಕೂಡ ನೆಚ್ಚಿದ್ದಾರೆ ಮೇಡಮ್
10: ಅದ್ರಲ್ಲಿ. ಹೌದು ಸರ್.
9: ಹೌದು. ಈಗ ಸಾಹಿತ್ಯ ಬಂದು ಹುಣಸೂರು ಕೃಷ್ಣಮೂರ್ತಿ ಅವರೇ, ಇದು ಸಂಗೀತ ಬಂದು ಟಿ ಜಿ ಲಿಂಗಪ್ಪ.
10: ಹೌದು.
9: ಹೌದು. ಇದರಲ್ಲಿ ಯೇಸುದಾಸ್ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮ ಮತ್ತೆ ಜನಕಮ್ಮ ಅವರು ಕೂಡ ಆಡಿದ್ದಾರೆ. ಇದ್ರಲ್ಲಿ ಏನಂತ ಹೇಳಿದ್ರೆ, ತನ್ನ ಮಗನ ಕಡಿದು ಇದು ಕಡಿದು ನನಗೆ ಉಣ ಬಡಿಸ್ಬೇಕು ಅಂತ ಒಂದು ದೇವರು ಮನೇಲಿ ಹೇಳಿದಾಗ ಪರೀಕ್ಷೆ ಮಾಡ್ತಾರೆ. ನಂತರ ಇದು ಒಂದು ನೀ ಕೂಡ ಇದು ನೀರ್ ಬಿದ್ರೆ ನನ್ಗೆ ಅದು ಊಟ ಮಾಡ್ದಂಗೆ ಆಗಲ್ಲ ಅಂತ ಹೇಳ್ತಲ್ಲ, ಅದು ಬಹಳಷ್ಟು ಜನರಿಗೆ ಸಣ್ಣಲ್ಲಿ ನೀರ್ ತರ್ಸಂತದ್ದು ಮೇಡಮ್.
10: ಸಿನಿಮಾ ನೋಡ್ತಾ ನೋಡ್ತಾನೆ ಎಷ್ಟೊಂದ್ ಜನ ಅಳ್ತಾನೆ ನೋಡ್ತಾ ಇದ್ರಂತ ಇಂತ ಸಿನಿಮಾಗಳು.
9: ಹೌದು ಮೇಡಮ್. ಅದ ನಂತರ ಇದು ನೋಡಿ ಅವರು ಹಾಡುಗಳು ಬಹಳ ಒಂದಕ್ಕಿಂತ ಒಂದು ಅದ್ಭುತವಾದ ಮೇಡಮ್.
10: ಶಿವ ಶಿವ ಎಂದರೆ ಭಯವಿಲ್ಲ ಆ ಸಿನಿಮಾದ್ದೇ.
9: ಅದರಲ್ಲಿ ಇದು ಅನ್ನದಾನವ ತೊರೆಯದಿರೋ ನಾನು ನನ್ನದು ಎನ್ನದು ಮರೆಯದಿರೋ ಅದ್ಭುತವಾದ ಸಾಲು ಮೇಡಮ್.
10: ಹೌದು ಹೌದು ಸರ್.
9: ಆಮೇಲೆ ನಂತರ ಇವರಿಂದನೇ ನಮ್ಗೆ ಮಳೆ ಬರ್ತಾ ಇಲ್ಲ ಅಂತೇಳಿ ತನ್ನ ತಂದೆ ತಾಯಿನ ಸುಡಕ್ಕೆ ಅಂತ ಸೌದೆಗಳನ್ನೆಲ್ಲ ಇಟ್ಟಾಗ ಗೀತ ಇದೆಯಲ್ಲ ಮೇಡಮ್, ಅದು ಎಲ್ರಿಗೂ ಕಣ್ಣಲ್ಲಿ ನೀರ್ ತಗೊಂತದೆ ಮೇಡಮ್.
10: ಹೌದು.
9: ಇದು ಇಂತ ಚಿತ್ರಗಳ ಪೌರಾಣಿಕ ನೋಡಿದಾಗ ಬಹಳಷ್ಟು ಒಂದು ಮನ ಇದು ಜನರಿಗೆ ಒಂದು ಸಂದೇಶ ಕೊಡುವಂತ ಮನೆ. ಹೌದು. ಸಂದೇಶ ಕೊಡುವಂತದ್ದು ಮತ್ತೆ ಮನಸ್ಸಿಗೆ ನಾಟುವಂತದ್ದು ಒಂದು ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
10: ನೈಜತೆಯನ್ನ ಇಷ್ಟು ಚಂದ ತೆರೆ ಮೇಲೆ ತೆರೆದಿಟ್ಟಿದ್ದಾರೆ ಅಂತ ಹೇಳ್ಬೋದು.
9: ತೋರಿಸ್ತಾರಲ್ಲ ಮೇಡಮ್.
10: ಹೌದು ಸರ್.
9: ಆ ನಂತರ ಮನೆಯಲ್ಲಿ ಏನು ಇಲ್ಲದೆ ಇದ್ದಾಗ ನಂತರ ಯಾವ್ದೋ ಒಂದು ರೂಪದಲ್ಲಿ ದೇವ್ರು ಬಂದ್ಬಿಟ್ಟು ಅದು ದವಸ ಧಾನ್ಯಗಳನ್ನೆಲ್ಲ ಕೊಟ್ಟು ಅವ್ರಿಗೆಲ್ಲ ಉಣ ಬಡಿಸುವಂತ ಒಂದು ತೋರಿಸ್ತಾರಲ್ಲ, ಅದ್ಭುತವಾದ.
10: ಹೌದು ಸರ್. ಅಂದ್ರೆ ಯಾರೇ ಕೂಡ ಅತಿಥಿಗಳು ಮನೆಗೆ ಬಂದಾಗ ನಮ್ದು ಏನೇ ಕಷ್ಟ ಇದ್ರು ಕೂಡ ಅವರನ್ನ ಹೇಗೆ ಉಪಚರಿಸಬೇಕು ಅನ್ನೋದನ್ನ ಅದ್ರಲ್ಲಿ ತುಂಬಾ ಚಂದ ತಿಳಿಸಿದ್ದಾರೆ. ಹೌದು
9: ಸರ್.
10: ಗೀತೆಗಳು ಸರ್. ಹೌದು. ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿ ಸಿನಿಮಾ ಬಗ್ಗೆ ತುಂಬಾ ಚಂದ ಮಾತಾಡಿದ್ರು. ಓಕೆ ಸರ್. ಬೆಂಗಳೂರಿಂದ ಸುಬ್ರಹ್ಮಣ್ಯ ಸರ್ ಅವ್ರ ಕರೆ ಮಾಡಿ ಭಕ್ತ ಸಿರಿಯಾಳ ಸಿನಿಮಾದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
11: ಹಾಯ್ ಪವಿತ್ರ.
10: ಹಾಯ್ ಮೋನಿಕಾ ಅವ್ರೆ, ಹೇಗಿದ್ದೀರಾ?
11: ಏನ್ ಇವತ್ತು ಶುಕ್ರವಾರ ಮಹಾಲಕ್ಷ್ಮಿ ತರ ಬಂದ್ಬಿಟ್ಟಿದ್ದೀರಾ.
10: ಸಿನಿ ಕಹಾನಿ ಒಂದ್ಸರಿ ಬರೋಣ ಅಂತ ಹೇಳಿ
11: ಅಪರೂಪ ನೀವು ಇದಕ್ ಬರೋದು.
10: ಹೌದು.
11: ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು.
10: ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಸಹ. ಹೇಗ ಆಚರಿಸಿದ್ರಿ ಹಬ್ಬ?
11: ನಾರ್ಮಲ್, ಹಂಗೆಲ್ಲ ಏನ್ ಅದ್ದೂರಿ ಏನ್
10: ಮಾಡಲ್ಲ.
11: ಕೃಷ್ಣನ್ ಮಾಮೂಲಿ ಪೂಜೆ ಮಾಡ್ಬೇಕು. ಸರ್ವಾಂತರ್ಯಾಮಿ ಎಲ್ಲಾ ಕಡೆ ಇರ್ತಾನ ಬಿಡಿ. ಅದೇ. ಆಮೇಲೆ
10: ನಿಮ್ಗೆ ಯಾವ್ದು ಪೌರಾಣಿಕ ಸಿನಿಮಾ ಅಂದ್ರೆ ಇಷ್ಟ?
11: ಪೌರಾಣಿಕ ಸಿನಿಮಾ ಅಂದ ತಕ್ಷಣ ತಟ್ ಅಂತ ನೆನ್ಪಾದ್ರೆ ಅಣ್ಣವ್ರು. ಅದ್ರಲ್ಲಿ ಭಕ್ತ ಪ್ರಹ್ಲಾದನ ಯಾವ ತರ ಮರೆಯಕ್
10: ಸಾಧ್ಯನೇ ಇಲ್ಲ.
11: ಪವಿತ್ರ,
10: ಆ ಡೈಲಾಗ್ಗಳು ಅದನ್ನೆಲ್ಲ ಕಣ್ಮುಂದೆ ಬಂದಂಗ ಅನ್ಸುತ್ತೆ.
11: ಅಲ್ಲ, ನಮಗ್ ಗೊತ್ತಿಲ್ಲ ಹಿರಣ್ಯಕಶಿಪು ಹೆಂಗಿದ್ದ ಏನು ಎತ್ತ ಏನು ಗೊತ್ತಿಲ್ಲ. ಆದ್ರೆ ಇದನ್ನ ನೆನ್ಸ್ಕೊಂಡ್ರೆ ಸಾಕು, ಆ ಪಾತ್ರ ತಾನಾಗೆ ಆ ಡೈಲಾಗ್ಗಳು ನನ್ ಇವತ್ತು ಒಂದೊಂದ್ ಡೈಲಾಗು ನಮ್ಗೆ ನೆನಪಿದೆ ಅಂದ್ರೆ ಅದಿನ್ ಎಷ್ಟು ಮಟ್ಟಿಗೆ ನಮ್ ಮನಸ್ಸಲ್ಲಿ ಮನಸ್ಸಿನ ಆಳಕ್ಕೆ ಕೇಳಿದೆ
10: ಅಂತ ಹೇಳಿ. ಈಗೆಲ್ಲ ನಾವು ಸಿನಿಮಾ ನೋಡಿದ್ರೆ ಮರುದಿನಕ್ ಮರ್ತ ಹೋಗುತ್ತೆ, ಆದ್ರೆ ಎಷ್ಟು ವರ್ಷದಿಂದ
11: ಕತ್ತೆ ಒಂದ್ ವಾರದಲ್ಲೂ ನೆನ್ಪಿರಲ್ಲ ಹಾಡುಗಳು ಬಿಡಿ. ಅವೆಲ್ಲ ಅಣ್ಣವ್ರದ್ದು ಒಂದಾದ್ರೆ ಅವರು ರಂಗಭೂಮಿ ಕಲಾವಿದ್ರು ಆಗಿದ್ರಿಂದ, ಜೊತೆಗೆ ಆ ಒಂದು ಏನು ಬಾಡಿ ಲ್ಯಾಂಗ್ವೇಜ್ ಬರೀ ಡೈಲಾಗ್ ಅಷ್ಟೇ ಅಲ್ಲ, ಬಾಡಿ ಲ್ಯಾಂಗ್ವೇಜ್ ಇತ್ತಲ್ಲ ಅದು ಕೂಡ ಹಂಗೇನೆ. ನಂಗೆ ಈಗ ನಿನ್ನೆ ಒಂದು ವಾಟ್ಸಪ್ ಅಲ್ಲಿ ನೋಡಿದೆ ಅಣ್ಣವ್ರು, ನೋಡಿ ಹೆಂಗೆ ಅಂದ್ರೆ ಅವರು ಈ ಹಳ್ಳಿ ಹುಡುಗನ್ ಪಾತ್ರ ಮಾಡುವಾಗ ಅದೇ ತರ ಭಾಷೆನೆ ಬಳಸ್ಬೇಕು ಅಂತ ಅವ್ರಿಗೆ ಇತ್ತಂತೆ. ಅಂದ್ರೆ ಎಥಿಕ್ಸ್ ಒಂದು ಇದಿತ್ತು ಪ್ರಿನ್ಸಿಪಲ್. ಆಮೇಲೆ ಅದೇ ಒಂದು ಪ್ರೊಫೆಸರ್ ಆಗಿ ಅವರು ಇದ್ ಮಾಡುವಾಗ ಅದೇ ರೀತಿನೆ. ಆಮೇಲೆ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ. ಆಮೇಲೆ ಅದೇ ಈ ಕವಿರತ್ನ ಕಾಳಿದಾಸ ಮಾಡಿದಾಗ ಸಂಸ್ಕೃತ್ ಬರ್ಬೇಕಲ್ಲ, ಅದಕ್ಕೋಸ್ಕರ ತುಂಬಾನೇ ಅವರು ಇದ್ ಮಾಡಿದ್ರಂತೆ, ಕಲ್ತಿದ್ದು ಹಂಗೆ ಬರ್ಬೇಕು ಹಂಗೆ. ಈಗ ಇದು ಎಲ್ಲ ಒಂಥರ ಈ ನಾಟಕದ ಡೈಲಾಗ್ ಗಳೇನೆ ಭಕ್ತ ಪ್ರಹ್ಲಾದಲ್ಲಿ. ಅವರು ರಂಗಭೂಮಿ ಕಲಾವಿದರಾಗಿದ್ದರಿಂದ ಆ ಒಂದು ಅವೇಶ
10: ಭೂಷಣ ನವರಸಗಳನ್ನ ಹೇಗೆ ವ್ಯಕ್ತಪಡಿಸಿದ್ರು ಅಂತ ಹೇಳಿ. ಹೌದು,
11: ಆಮೇಲೆ ಅವರು ಆ ಒಂದು ಪಾತ್ರಕ್ಕೆ ಬಹುಶಃ ಅವ್ರು ಬಿಟ್ಟು ಇನ್ಯಾರು ಆ ಪಾತ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ತಮಿಳು ಹೀರೋ ಒಬ್ರು ಕೇಳಿದ್ರಂತ ಅವ್ರನ್ನ, ನನ್ಗೆ ಈ ಪಾತ್ರ ನಾನು ಮಾಡ್ಬೇಕು ಅನ್ಕೊಂಡಿದೀನಿ, ನನ್ಗೆ ಮಾಡಿ ತೋರಿಸಿ ಅಂತ ಬೇರೆ ಸಮಯದ ಕೇಳಿದಾಗ ಅಣ್ಣವರು ಅದ ಆಗಲ್ಲ ಅಂದ್ರಂತೆ. ಅಂದ್ರೆ ಅವರು ಆ ಒಂದು ಕ್ಯಾಮ್ರಾ ಮುಂದೆ ನಿಂತಾಗ ಆ ಪಾತ್ರದಲ್ಲಿ ಅವರು ವಿಲೀನ ಆಗ್ತಾ ಇದ್ರು, ಆವಾಹನೆ ಮಾಡ್ಕೊಂಡು ಪ್ರಕಾಯ ಪ್ರವೇಶ ಆಗ್ತಾರಲ್ಲ ಆಗ ಮಾತ್ರ ಅದ್ ಬರಕ್ ಸಾಧ್ಯ. ಈಗ ಸುಮ್ ಸುಮ್ನೆ ನಾವು ಅಳ್ಬೇಕು ಅಂದ್ರೆ ಒಳಕ್ಕಾಗಲ್ಲ ಅಲ್ವಾ.
10: ಸುಮ್ ಸುಮ್ನೆ ಉದ್ದ ಡೈಲಾಗ್ಗಳನ್ನ ಸಂಸ್ಕೃತದಲ್ಲಿ ಇದ್ದಿದ್ದನ್ನ ಅದಕ್ಕೆ ಜೀವ ತುಂಬಬೇಕಲ್ಲ, ಅದಷ್ಟು ಸುಲಭ ಇರ್ಲಿಲ್ಲ.
11: ಅಲ್ಲ ಅಷ್ಟು ಸುಲಭ ಅಲ್ಲ, ಬೇರೆ ಯಾವ್ದೋ ಒಂದು ಹೀರೋ ಪಾತ್ರ ಇನ್ನೇನೋ ಆದ್ರೂ ಮಾಡ್ಕೊಳ್ಸ್ಬಿಡೋರ ಏನೋ, ಆದ್ರೆ ಇದನ್ನ ಆಗಲ್ಲ ಅಂದ್ರಂತೆ ಅವರು. ಅಂದ್ರೆ ಆ ಜೀವ ತುಂಬೋಕೆ ಸುಮ್ ಸುಮ್ನೆ ಹೆಂಗೆಂಗೋ ಮಾಡೋದಲ್ಲ, ಅದು ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ಅವ್ರ ಕ್ಯಾಮ್ರಾ ಮುಂದೆ ನಿಂತಾಗ ಆ ದೈತ್ಯ ಪ್ರತಿಭೆನೆ ಅವರು, ದೈತ್ಯ ರಾಕ್ಷಸನ ದೈತ್ಯ ಒಂದು ಪ್ರತಿಭೆ ಮಾಡ್ಬೇಕು ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ಭಗವಂತ ಅವರನ್ನ ಕಲೆಗಾಗೆ ಹುಟ್ಟಿಸಿದ್ದು, ಸಿನಿಮಾಗಾಗೆ ಅವ್ರನ್ನ ಸೃಷ್ಟಿ ಮಾಡಿದ್ದು. ಆ ಹಿರಣ್ಯಕಶಿಪು ಅಂದ್ರೆ ನಮ್ಗೆ ಆ ವಿಲನ್ ಅಂತ ಅನ್ಸಲ್ಲ, ಅವ್ರ ಹಂಗಿದ್ದಾರೆ ಆ ಪಾತ್ರಗಳಲ್ಲಿ. ಸ್ವಲ್ಪ ಮಟ್ಟಿಗೆ ಆ ಮಗನ್ ತೊಂದರೆ ಕೊಡುವಾಗ ಸ್ವಲ್ಪ ಒಂಚೂರು ಬೇಸರ ಅನ್ಸದ್ ಬಿಟ್ರೆ ಆ ಮೊದಲಿಂದ ಕೊನೆ ಹಂತದವರೆಗೂ ಏನೋ ಒಂದ್ ರೀತಿ ಅವ್ರು ನೋಡೋದೇ ಖುಷಿ, ಆ ವಿಜೃಂಭಣೆ ಆ ಇದು ಎಲ್ಲ ಬಹಳ ಮನ್ಸಿಗೆ
10: ರೌದ್ರತೆಯನ್ನ ಮುಗ್ದಲ್ಲಿ ಇದ್ ಮಾಡ್ಬೇಕಲ್ಲ.
11: ಆಮೇಲೆ ಆ ಹೆಂಡತಿನ ಅವ್ರ ಅತ್ತಿದ್ರು ಕೂಡ ಹೆಂಡತಿನ ತಾಯಿನೆಲ್ಲ ಗೌರವಿಸ್ತಾರ, ಅದೆಷ್ಟು ಮುದ್ದು. ಮತ್ತೆ ಅಪ್ಪು ಸಣ್ಣವರಿದ್ರಲ್ಲ ಆಗ ಪುನೀತ್, ಇಂದು ಅವರು ತಂದೆನ ಕೋಪದ ಒಂದು ಇದ್ರಲ್ಲಿ ನೋಡಿರ್ಲೇ ಇಲ್ವಂತೆ, ಕೋಪ ಮಾಡ್ಕೊಳ್ತಿರ್ಲಿಲ್ವಲ್ಲ ಅವ್ರ ಮನೆಯಲ್ಲಿ. ಆವಾಗ ಮಾತ್ರ ಆ ಡೈಲಾಗ್ ಹೇಳುವಾಗ ಹರಿ ಹರಿ ಅಂತ ನೀ ಏನಂದೆ ಅಂತ ಅವ್ರ ಹಿಂಗ್ ತಿರುಗ್ತಾರಲ್ಲ ಕಣ್ಣು ದಪ್ಪ ಮಾಡಿ, ಅಪ್ಪು ಎದ್ರಕೊಂಡು ಓಡೋಗ್ಬಿಟ್ಟಿದ್ರಂತೆ. ನಾನ್
10: ಬರೋದಾಗ
11: ನಾವು ಬೆಚ್ಚ ಬಿದ್ದಿದೀವಿ, ನಾನ್ ಸಣ್ಣ ವಯಸ್ಸಲ್ಲಿ ನಮ್ಮ ಥಿಯೇಟರ್ ಅಲ್ಲಿ ಅದನ್ನ ನೋಡಿದ್ದು. ಅದು ಸಿಗಿವೆ ಕ್ಷಣದಲ್ಲಿ ಅಂತ ಗದೆ ಎತ್ಕೊಂಡ್ ಬರ್ತಾರಲ್ಲ, ನಾವು ಕೂಡ ಬೆಚ್ಚ ಬಿದ್ದಿದೀವಿ ಆಗ. ಆಮೇಲೆ ಕಂಬ ಹೊಡೆದಾಗ ನಮ್ಗೂ ಭಯ ಆಗಿತ್ತು ಏನಾಗುತ್ತೋ. ಆಮೇಲೆ ಆ ಸೌಂಡ್ ಎಫೆಕ್ಟ್ಸ್ ಬೇರೆ ತುಂಬಾ ಕೊಡೋರಲ್ಲ ಇದಕ್ಕೆಲ್ಲ, ಅದನ್ ಬಿಡಿ ಅದು ಯಾವತ್ತು ಮರೆಯಕ್ಕಾಗಲ್ಲ. ಇಂಥ ಸಿನಿಮಾಗಳು ಮತ್ತೆ ಬರೋದು ಇಲ್ಲ ಪವಿತ್ರ, ಬರಕ್ ಸಾಧ್ಯನೇ ಇಲ್ಲ. ಅಣ್ಣವ್ರ ಮಾತ್ರ ಅಣ್ಣವ್ರ ತರ ಮತ್ತೆ ಕಲಾವಿದರು ಹುಟ್ಟೋದು ಇಲ್ಲ. ಹಂಗಾಗಿ ಪೌರಾಣಿಕ ಸಿನಿಮಾದಲ್ಲೆಲ್ಲ ತುಂಬಾ ಅಚ್ಚುಮೆಚ್ಚು ನನಗೆ, ಹಾಡುಗಳಿರ್ಬೋದು ಅಣ್ಣವದು ಎಲ್ಲ ಇದೆ.
10: ಓಕೆ ಮೇಡಮ್, ಧನ್ಯವಾದ ಮೇಡಮ್.
11: ಥ್ಯಾಂಕ್ ಯು, ಥ್ಯಾಂಕ್ ಯು.
10: ಮೋನಿಕಾ ಅವರು ಕರೆ ಮಾಡಿ, ಅವರು ಕೂಡ ಪೌರಾಣಿಕ ಸಿನಿಮಾದ ಬಗ್ಗೆ, ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಕುರಿತು ಸಾಕಷ್ಟು ವಿಚಾರ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
12: ಹಲೋ
10: ಸರ್, ನಮಸ್ತೆ. ಬ್ರಹ್ಮಾನಂದ ರಾನಡೆ ಸರ್.
12: ನಮಸ್ಕಾರ ಮೇಡಮ್, ಹೇಗಿದ್ದೀರಾ?
10: ಸರ್ ಚೆನ್ನಾಗಿದ್ದೀನಿ, ಸೂಪರ್. ನೀವು ಸರ್?
12: ಚೆನ್ನಾಗಿದ್ದೀನಿ ಮೇಡಮ್, ನಾನು ಚೆನ್ನಾಗಿದ್ದೀನಿ.
10: ಕೃಷ್ಣ ಜನ್ಮಾಷ್ಟಮಿ ಆಯ್ತಾ ಸರ್?
12: ಆಗ್ತಾ ಇದೆ ಮೇಡಮ್, ಸೆಲೆಬ್ರೇಷನ್ ನಡೀತಾ ಇದೆ.
10: ನಡೀತಾ ಇದೆಯಾ?
12: ಇನ್ನು ರಾತ್ರಿ ಎಲ್ಲ ಇರುತ್ತಲ್ಲ ಮೇಡಮ್?
10: ಹೌದು ಹೌದು
12: ಹೌದು, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಹೌದು ಮೇಡಮ್,
10: ಹೌದು ಸರ್. ಸರ್, ಇವತ್ತು ಸಿನಿ ಕಹಾನಿಯಲ್ಲಿ ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ.
12: ಹೌದು ಮೇಡಮ್, ನಿಜವಾಗ.
10: ಅದ್ರಲ್ಲಿ ನಿಮಗೆ ಇಷ್ಟವಾದಂತಹ ಸಿನಿಮಾ ಯಾವ್ದು ಸರ್?
12: ಮೇಡಮ್, ನಾವು ಮೊದಲ ಚಿಕ್ಕವರಿದ್ದಾಗಿರ್ಲಿ ಮತ್ತೆ ಇತ್ತೀಚೆಗೆ ಒಂದು 10-15-20 ವರ್ಷ ಕೆಳಗೆ ಪೌರಾಣಿಕ ಚಿತ್ರಗಳು ಆಗಾಗಿ ಬರ್ತಾ ಇದ್ವು. ತುಂಬಾ ಚಲನಚಿತ್ರ ನೋಡಿದ್ದೀನಿ, ಚಲನಚಿತ್ರಗಳನ್ನ ಪೌರಾಣಿಕ ಕತೆ ಆಧಾರಿತವಾಗಿ. ಅದರಲ್ಲಿ ನನಗೆ ತುಂಬಾ ಇಷ್ಟಿದ್ದಂದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅಥವಾ ಮಾಸ್ಟರ್ ಮಂಜುನಾಥ್ ಏನೋ, ಇದು ಭಕ್ತ ಸಿರಿಯಾಳ ಇದಿದೆ ನೋಡಿ, ಭಕ್ತ ಪ್ರಹ್ಲಾದ
10: ಪುನೀತ್ ಪುನೀತ್ ರಾಜ್ಕುಮಾರ್,
12: ಅದು ತುಂಬಾ ಚೆನ್ನಾಗಿ, ಅವನು ಕೂಡ ಪ್ರಹ್ಲಾದನ್ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದಾರೆ, ಪುನೀತೇ ಅನ್ಸುತ್ತೆ.
10: ಪುನೀತ್ ರಾಜ್ಕುಮಾರ್,
12: ಹೌದೌದು. ಮತ್ತೆ ರಾಜ್ಕುಮಾರ್ ಅವರು ಇಬ್ರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ.
10: 1958ರಲ್ಲಿ ತೆರೆದಂತ ಸಿನಿಮಾ.
12: ಹೌದು ಮೇಡಮ್, ಅದ್ರ ರಾಜ್ಕುಮಾರ್ ಅವ್ರ ಡೈಲಾಗ್ ಎಲ್ಲಿದ್ಯಾ ಬಾ ಅಂತ ಹೇಳ್ತಾನಲ್ಲ ವಿಷ್ಣುಗೆ, ಅದು ಇದು ಚೆನ್ನಾಗಿದೆ. ಮತ್ತೆ ಆ ಪಿಕ್ಚರ್ ಅಲ್ಲಿ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅದು, ಆಮೇಲೆ ಪುನೀತ್ ರಾಜ್ಕುಮಾರ್ ಕೈಯಲ್ಲೇ ಒಂದ್ ದೇವರ ಹಾಡು ಹೇಳಿಸ್ತಾರ ಒಂದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಆ ಪಿಕ್ಚರ್ ನನ್ಗೆ ಇವತ್ತು ಇಷ್ಟ ಇದೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಭಕ್ತ ಸಿರಿಯಾಳ ಅಂತ ಒಂದು ಪಿಕ್ಚರ್ ಇದೆ, ಅದು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಏಕೋಯಿ ಕೋಪ ಶಂಕರ ಅಂತ ಒಂದ್ ಹಾಡು ಹೇಳಿ ಮಳೆ ಬರೆಸ್ತಾರಲ್ಲ, ಅದು ನಿಜವಾಗ್ಲೂ ದೇವರಿಗೆ ನಾವು ಉಳಿದ್ ಬಿಟ್ರೆ ದೇವ್ರು ಏನ್ ಬೇಕಾದ್ರೂ ವರ ಕೊಡ್ತಾನೆ ಅನ್ನಕ್ಕೆ ಅದೊಂದು ನಿದರ್ಶನ ತರ ತೋರಿಸಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಮಳೆ ಸಿಡ್ಲು ಗುಡುಗು ಎಲ್ಲ ಬಂದ್ಬಿಡುತ್ತೆ ಲಾಸ್ಟಿಗೆ ಹಾಡು ಮುಗಿಯೋ ಹೊತ್ತಿಗೆ. ನಿಜವಾಗ್ಲೂ ನಾವು ಎಷ್ಟೋ ಸಲ ಏನಾಗತ್ತೆ ಅಂದ್ರೆ ನಮ್ಮ ಬಿಸಿನಲ್ಲಿ ಅಥವಾ ನಮಗೆ ಅದು ಅವಕಾಶ ಸಿಕ್ಕಿರಲ್ಲ ಕೆಲವೊಂದು ಪೌರಾಣಿಕ ಕಥೆಗಳನ್ನ ಕೇಳಲು ತಿಳ್ಕೊಳ್ಳಲು. ಈ ಚಲನಚಿತ್ರಗಳನ್ನು ನೋಡಿದಾಗ ಎಷ್ಟೋ ಮಾಹಿತಿಗಳು ಅವುಗಳಲ್ಲಿ ಸಿಗುತ್ತೆ.
10: ಅದು ಪೌರಾಣಿಕ ಕಥೆ ಆಧರಿಸಿರೋದ್ರಿಂದ ಸಾಕಷ್ಟು ಮಾಹಿತಿ ಸಿಗುತ್ತೆ.
12: ಸಿಗತ್ತೆ ಮೇಡಮ್ ನಿಜ. ಯಾಕಂದ್ರೆ ಎಷ್ಟೋ ಸಲ ನಮ್ಗೆ ಸ್ಕೂಲಿನ ಒಂದು ಅಭ್ಯಾಸದ ಬಿಸಿಲಿ ಓದಕ್ ಆಗಿರಲ್ಲ, ಇಂಥ ಚಲನಚಿತ್ರಗಳನ್ನ ನೋಡಿದಾಗ ಅದು ಕಣ್ಣು ಮುಂದೆ ಕಟ್ಟಿಟ್ಟಂತೆ ನಮಗೆ ಅದು ನೆನಪಲ್ಲಿ ಉಳಿಯುತ್ತೆ. ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡಿರ್ತಾರೆ. ಯಾವುದೇ ಒಂದು ಪೌರಾಣಿಕ ಕಥೆಗಳು ತಗೊಂಡು ಪ್ರತಿಯೊಂದು ಒಂದಕ್ಕಿಂತ ತುಂಬಾ ಚಲನಚಿತ್ರ ಗೀತೆಗಳಿದಾವೆ. ನಾನು ಇದು ಬರೀ ಒಂದ್ ಎರಡೇ ಹೆಸರಿಸ್ತೆ ಅಷ್ಟೇ. ಪ್ರತಿಯೊಂದು ಚಲನಚಿತ್ರವನ್ನು ನೋಡಿದಾಗ್ಲೂ ನಾವ್ ಏನಾದ್ರೂ ಒಂದು ಹೆಚ್ಚಿನ ಮಾಹಿತಿಯನ್ನ ಪಡೆದಿದ್ದಂತೂ ನಿಜವಾಗ್ಲೂ ಹೌದು. ಅದು ನಮಗೆ ಭಕ್ತಿಯ ಭಾವವನ್ನು ಮೂಡಿಸುತ್ತೆ, ಜೀವನದ ದಾರಿಯನ್ನು ತೋರಿಸುತ್ತೆ. ಮತ್ತೆ ನಮ್ಮ ಒಂದು ಪೌರಾಣಿಕ ಕಥೆಗಳ ಬಗ್ಗೆ ನಮಗೆ ಒಂದು ಕಲ್ಪನೆ. ಹಾಗಾಗಿ ಪೌರಾಣಿಕ ಕಥೆಗಳನ್ನು ಯಾವತ್ತೂ ನಾವು ಮರೆಯಕ್ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅದು ಪೌರಾಣಿಕ ಕಥೆಗಳನ್ನ ಮಾಡ್ತಕ್ಕಂಥದ್ದು ಕಡಿಮೆ
10: ಆಗಿದೆ.
12: ಮೊದ್ಲಾದ್ರೂ ವರ್ಷಕ್ಕೆ ಒಂದ ಎರಡ ಬರ್ತಿತ್ತು, ಈಗ ನಾನ್ ನೋಡಿದಂಗೆ ಈಗ 4-5 ವರ್ಷದಲ್ಲಿ ಯಾವ್ದು ಪೌರಾಣಿಕ ಕಥೆಗಳು ಬಂದಿಲ್ಲ. ಕಾಂತಾರ ಬಿಟ್ರೆ ಅದು ಕಾಂತಾರ ಏನಾಗತ್ತೆ ಪೌರಾಣಿಕ ಅಂತ ಹೇಳಿಕ್ ಬರಲ್ಲ. ಅದು ಪೌರಾಣಿಕ ಪ್ಲಸ್ ಎಲ್ಲ ಕಥೆಗಳು ಫುಲ್ ಸಾಮೂಹಿಕ ಕಥೆ ಎಲ್ಲ ಸೇರಿ ಇದೆ. ಆದ್ರೆ ಪ್ಯೂರ್ ಆಗಿ ಒಂದು
10: ಪುರಾಣದ ಕಥೆಯನ್ನೇ ಆಧರಿಸಿ ಸಿನಿಮಾಗಳು
12: ಮಾಡಿದಂತ ಚಲನಚಿತ್ರ ಯಾವ್ದು ಚಲನಚಿತ್ರಗಳು ಬರ್ತಾ ಇಲ್ಲ ಮೇಡಮ್. ಅಂದ್ರೆ ಪಾತಾಳ, ಭೂಲೋಕ, ಆಕಾಶ, ಈ ಮೂರ್ ಲೋಕ ಇದಾವೆ, ದೇವತೆಗಳಿದ್ದಾರೆ, ಈ ತರ ಎಲ್ಲ. ಆಮೇಲೆ ರಾಮಾಯಣ ಮಹಾಭಾರತ ಆಧಾರಿತ ಇವೆಲ್ಲ ಯಾವ್ದು ಅವಾಗೆಲ್ಲ ಬರ್ತಿತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಾವು ಟಿವಿಲಿ ಮಹಾಭಾರತ ರಾಮಾಯಣ ಎಲ್ಲ ನೋಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಈಗೆಲ್ಲ ಅಪರೂಪಕ್ಕೆ ಒಂದೊಂದು ಸೀರಿಯಲ್ ರೂಪದಲ್ಲಿ ಸಣ್ಣ ಪುಟ್ಟಾಗಿ ಬರ್ತಾ ಇರುತ್ತೆ. ಅದನ್ನ ನೋಡಿದಾಗ್ಲೂ ನಮಗೆ ಏನೋ ಒಂದಿಷ್ಟು ಪಾತ್ರಗಳು ನಮ್ಮ ಕಣ್ಮುಂದೆ ಬಂದು ಹೋಗ್ತವೆ, ಕೆಲವು ಕಥೆಗಳು ರಿಪೀಟ್ ಆಗ್ತವೆ. ಈಗ ನಾವು ಮಹಾಭಾರತದಲ್ಲಿ ಎಲ್ಲಾ ಶ್ಲೋಕಗಳನ್ನು ಓದಕ್
10: ಆಗಲ್ಲ,
12: ಈ ಧಾರಾವಾಹಿ ಮೂಲಕ ಅದನ್ನ ತಿಳ್ಕೊಳ್ತೀವಿ. ಆಮೇಲೆ ರಾಮಾಯಣದಲ್ಲಿ ಎಲ್ಲಾ ಪ್ರಸಂಗಗಳನ್ನು ನೆನಪಿಟ್ಕೊಳಕ್ ಆಗಲ್ಲ ಅಥವಾ ಓದಕ್ ಆಗಲ್ಲ. ಈ ಕಥೆಗಳನ್ನು ನೋಡಿದಾಗ ಒಂದ್ ಅಲ್ಪ ಸ್ವಲ್ಪ ನೆನಪು ಬರುತ್ತೆ. ಇತ್ತೀಚೆಗೆ ಒಂದು ಹಿಂದಿನಲ್ಲಿ ಕೃಷ್ಣನ ಒಂದು ಪ್ರೀತಿಯ ಒಂದು ಫಿಲಂ ಬಂದಿತ್ತು, ನನಗೆ ಅದ್ ನೆನಪು ಬರ್ತಾ ಇಲ್ಲ. ಒಂದ್ 2 ಮಂತ್ಸ್ ಆಯ್ತು ಅನ್ಸುತ್ತೆ. ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಕೃಷ್ಣ ರಾಧೆಗೆ ಏನಾಗಿದ್ದ, ರುಕ್ಮಿಣಿಗೆ ಏನಾಗಿದ್ದ, ಮತ್ತೆ ಇನ್ನೊಬ್ಳಿದ್ದಲ್ಲ ಯಾರು ರಾಧ ಕೃಷ್ಣ ಸುಭದ್ರ, ಅವ್ರ ಮೂರ್ ಜನತ್ರ ಯಾವ್ಯಾವ ತರ ಇತ್ತು ಕೃಷ್ಣನ್ ಸಂಬಂಧ. ಒಬ್ಬರ ಹತ್ರ ಪ್ರೀತಿ ಇತ್ತು, ಒಬ್ಬರ ಹತ್ರ ಸ್ನೇಹ ಇತ್ತು, ಒಬ್ಬರ ಹತ್ರ ಯಜಮಾನರಾಗಿದ್ರು. ಹೀಗೆ ಅದನ್ನ ತುಂಬಾ ಚೆನ್ನಾಗಿ ತೋರಿಸ್ಯಾರ. ಅದು ಕೂಡ ನನಗೆ ತುಂಬಾ ಹಿಡಿಸ್ತಿತ್ತು ಮೇಡಮ್. ಮತ್ತೆ ಕೃಷ್ಣನ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಸಿಕ್ತು. ಅದು ಫಿಲಂ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಒಂದ್ 2 ಮಂತ್ಸ್ ಆಯ್ತು ಹಿಂದಿಲ್ಲಿ ರಿಲೀಸ್ ಆಗಿತ್ತು ಮೇಡಮ್.
10: ಓಕೆ ಸರ್.
12: ಹೀಗೆ ತುಂಬಾ ಫಿಲಂ
10: ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ
12: ನಮಗೆ ನಮ್ಮ ಒಂದು ನೆನಪನ್ನ ಮೆಲ್ಕ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿ, ತುಂಬಾ ಧನ್ಯವಾದಗಳು. ಮತ್ತೆ ಎಲ್ಲ ಕೇಳುಗರಿಗೆ FM ಬಳಗದವರಿಗೆ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಒಂದು ಶ್ರೀಕೃಷ್ಣ ಒಂದೆರಡು ಲೈನು ಶ್ಲೋಕ ಹೇಳ್ಬಿಡ್ತೀನಿ ಮೇಡಮ್, ಹೇಳ್ಬೋದಾ?

0: ಪೌರಾಣಿಕ ಸಿನಿಮಾಗಳು ನಮ್ಮ ಸಂಸ್ಕೃತಿಯ ಒಂದು ಕನ್ನಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಪೌರಾಣಿಕ ಸಿನಿಮಾಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
5: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
6: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
5: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
6: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
5: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
7: LIC ಹರ್ ಪಲ್ ಆಪ್ಕೆ ಸಾಥ್.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಮತ್ತೊಮ್ಮೆ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಪೌರಾಣಿಕ ಸಿನಿಮಾಗಳ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ. ಹಲೋ
13: ಮೇಡಮ್, ನಮಸ್ತೆ.
0: ಸರ್ ನಮಸ್ತೆ, ಸೋಮಶೇಖರ್ ಸರ್. ಊಟ ಆಯ್ತಾ ಸರ್?
13: ತಿಂಡಿ
0: ಆಯ್ತಾ ಸರ್? ಇವತ್ತು ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ.
13: ನಿಜ ಮೇಡಮ್, ನಮ್ಗೆಲ್ಲ ನೀವು ಬೆಸ್ಟ್ ಟೀಚರ್ಸ್ ಆಗ್ಬಿಟ್ಟಿದ್ರಿ. ಹೋಮ್ ವರ್ಕ್ ಕೊಡ್ತಾರೆ, ನಾವ್ ಒಂದ್ ಸ್ವಲ್ಪ ರೆಡಿ ಆಗ್ತೀವಿ ಮೇಡಮ್. ನಿಮ್ಮ ಹೋಮ್ ವರ್ಕ್ ಕೊಡ್ತಾರಲ್ಲ, ಒಂದ್ ಸ್ವಲ್ಪ ಅದಕ್ಕೆ ತಡ್ಕಾಡಿ ಹುಡುಕಾಡಿ
0: ಸರ್
13: ಇವತ್ತು ಪೌರಾಣಿಕ ಚಿತ್ರಗಳ ಬಗ್ಗೆ ಕೇಳಿದ್ರೆ. ಮೇಡಮ್, ನಾವು ಪೌರಾಣಿಕ ಚಿತ್ರ ಅಂದ್ಕೂಡ ರಾಜ್ಕುಮಾರ್ ಅವ್ರನ್ನ ಬಿಟ್ಟು ಮಾತಾಡೋ ಹಾಗೆ ಇಲ್ಲ ಮೇಡಮ್.
0: ಸರ್ ಎಲ್ಲ ರಾಜ್ಕುಮಾರ ಅಂತ
13: ಬೆರಳಿನಕ್ಕೆ ಮಂದಿ ಲೋಕೇಶ್ ಅವರು ಭಕ್ತ ಶ್ರೀಯಾಳ ಮಾಡಿದ್ರು, ಮತ್ತೆ ಶಿವಶಕ್ತಿ ಅಂತ ಏನೋ ಮಾಡಿದ್ರು, ಮತ್ತೆ ಇನ್ನ ಈ ತರ ಪೌರಾಣಿಕ ಪಾತ್ರದ ಇದನ್ನ ಇನ್ನು ಹಾಡುಗಳಲ್ಲಿ ಬೇರೆ ನಟರು ಮಾಡಿದ್ರು ಮೇಡಮ್. ಈಗ ನಾರದ ವಿಜಯ ಅಂತ ಕಮರ್ಷಿಯಲ್ ಚಿತ್ರ ಬಂತು, ನಾರದನ ಪಾತ್ರ ಅನಂತ ಅಯ್ಯ ಮಾಡಿದ್ರು. ಆಮೇಲೆ ಶ್ರೀನಾಥ್ ಅವರು ಭಕ್ತ ಪ್ರಹ್ಲಾದಲ್ಲಿ ನಾರದನ್ ಮಾಡಿದ್ರು. ಒಂದು ಸಣ್ಣ ಸಣ್ಣ ಅಂದ್ರೆ ಇಡಿಯಾಗಿ ಪೌರಾಣಿಕ ಚಿತ್ರವನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಅದನ್ನ ಯಶಸ್ವಿಯಾಗಿ ದಟ ಮುಟ್ಟಿಸಿದವರು ಡಾಕ್ಟರ್
0: ರಾಜ್ಕುಮಾರ್ ಅವರೇ ಅಂತ ಹೇಳ್ಬೋದು.
13: ಅವ್ರು ಏನ್ ಮೇಡಮ್, ಅದು ಶ್ರೀಕೃಷ್ಣ ದೇವರಾಯ, ಕವಿರತ್ನ ಕಾಳಿದಾಸ, ಭಕ್ತ ಕನಕದಾಸ, ಸಂತ ತುಕಾರ, ಭಕ್ತ ಕುಂಬಾರ, ರಾಣಿ ಹೊನ್ನಮ್ಮ, ಚಂದ್ರಹಾಸ, ಎಷ್ಟು ಸಿನಿಮಾಗಳು ಮೇಡಮ್.
0: ಹೌದು ಸರ್,
13: ಅವೆಲ್ಲ ಮೈ ನವಿರ ಹೇಳುತ್ತೆ ಮೇಡಮ್. ನೋಡ್ತಾ ನಾನು ಇವತ್ತು ಮಯೂರ ಚಿತ್ರದ ಬಗ್ಗೆ ಮಾತಾಡ್ತೀನಿ ಮೇಡಮ್.
0: ಮಯೂರ ಸಿನಿಮಾ?
13: ಅದು ನಾವು ಥಿಯೇಟರ್ ಅಲ್ಲಿ ನೋಡಿದ್ವಿ, ನೆನಪಿದೆ. ಅದರಲ್ಲಿ ನಾವು ಇತಿಹಾಸ ಓದುವಾಗ ಮೇಡಮ್, ಹಿಸ್ಟ್ರಿ ಓದುವಾಗ ಕದಂಬರ

0: ಜಾಗ ಮಯೂರ ಶಾಸಕ ಮಯೂರ ಶರ್ಮ ಅಂತ ಬರುತ್ತಲ್ಲ,
1: ಹೌದೌದು ಸರ್,
0: ಮಯೂರ ಹೀಗೆ ಇದ್ದಿರ್ಬೋದಲ್ಲ, ರಾಜ್ಕುಮಾರ್ ಅವರಾಗೆ ಇದ್ದಿರ್ಬೋದಲ್ವೇ ಅವರು,
1: ಕಲ್ಪನೆ ನಮ್ಗೆ, ಹೌದು
0: ಕಲ್ಪನೆ ಮೇಡಮ್. ಮತ್ತೆ ಇವರು ಕೃಷ್ಣದೇವರಾಯ ಅವರು ಕೂಡ ಹೀಗೆ ಇದ್ದಿರ್ಬೋದಲ್ವೇ ಅನ್ನೋ ರೀತಿಯಲ್ಲಿ ನಮ್ಗೆ ರಾಜ್ಕುಮಾರ್ ಅವರು ವಿಜೃಂಭಿಸ್ತಾರೆ ಮೇಡಮ್ ಎಲ್ಲಾ ಸಿನಿಮಾಗಳಲ್ಲಿ.
1: ಹೌದು ಸರ್, ಪೌರಾಣಿಕ ಕಥೆಗಳ ಮೂಲಕ ಇತಿಹಾಸವನ್ನು ಹೇಗೆ ನೆನಪು ಮಾಡ್ಕೊಳ್ತಾರೆ ಅಂತ ಹೇಳಿ.
0: ಖಂಡಿತ ಖಂಡಿತ ಮೇಡಮ್, ನಿಜ. ನೋಡಿ ಮಯೂರ ಚಿತ್ರದಲ್ಲೂ ಅಷ್ಟೇ, ಅವರೊಂದು ಏನು ವಿಪ್ರನಾಗಿ ಮಯೂರ ಶರ್ಮ ಅಂತ ಅವನು ಪ್ರಾರಂಭದಲ್ಲಿ ಬಂದಾಗ ಅಲ್ಲೆಲ್ಲೋ ಪ್ರಭಾಕರ್ ಏನೋ ನೆನಪಿದೆ ಮೇಡಮ್ ನನ್ಗೆ, ಕುಸ್ತಿ ಅವನು ಜಟ್ಟಿ ಜಗಜ್ಜಟ್ಟಿ ಅಲ್ಲಿ ಮಲ್ಲಯುದ್ಧ ನಡೆಯುವಾಗ ಎಲ್ಲ ಸೋತ ಹೋದಾಗ ಯಾರು ಇಲ್ವೇ ನನ್ನನ್ನು ಎದುರು ಸೋತ ಬಂದಾಗ ಸುಮ್ನೆ ಮಯೂರ ರಾಜ್ಕುಮಾರ್ ಅವರು ಮುಂದ್ ಬಂದ್ಬಿಡ್ತಾರೆ,
1: ಹೌದು
0: ನಾನು ನಿಮ್ಮ ಜೊತೆ ಹೋರಾಡ್ತೇನೆ ಅಂತ ಅವಾಗ ಎಲ್ಲ ಅಲ್ಲೆಲ್ಲ ಅಪಹಾಸ್ಯ ಮಾಡ್ತಾರೆ ಮೇಡಮ್, ನಗ್ತಾರೆ.
1: ಇವ್ರೇನು
0: ಜಟ್ಟಿಗೂ ಜುಟ್ಟಿಗೂ ಯುದ್ಧ ಅಂತ ಕೂಡ ಅಲ್ಲಿ ಅಪಹಾಸ್ಯ ಮಾಡ್ತಾರೆ,
1: ಹೌದು
0: ಅಲ್ಲೆಲ್ಲ ಗೆದ್ದು ಆಮೇಲೆ ಆ ಮಯೂರ ಅಂತ ಸಿನಿಮಾ ಮೇಡಮ್, ಸಿನಿಮಾ ನೋಡುವಾಗ ಎಷ್ಟು ಕುತೂಹಲ ಮತ್ತೆ ಮೈ ನಗುರಿರುತ್ತೆ ಅಂದ್ರೆ, ಆ ಪಾತ್ರಕ್ಕೆ ನಾವು ಬೇರೆಯವ್ರನ್ನ ಕಲ್ಪನೆ ಮಾಡ್ಕೊಳ್ಳೋಕು ಸಾಧ್ಯ ಇಲ್ಲ ಮೇಡಮ್.
1: ರಾಜ್ಕುಮಾರ್ ಆ ಪಾತ್ರಕ್ಕೆ ಆ ಜೀವ ತುಂಬಿದ್ದಾರೆ ಅಂತ ಹೇಳ್ಬೋದು.
0: ಖಂಡಿತ ಮೇಡಮ್, ಅದಕ್ಕೆ ಒಂದು ಇದರಲ್ಲಿ ಬರುತ್ತೆ ಮೇಡಮ್ ಈ ರಸಗಳಲ್ಲಿ ಶಾಂತ, ಇದು ನವರಸಗಳು ಅಂತ ಕರೀತಾರೆ, ಕೊನೆಗೆ ಶಾಂತರಸ ಬರುತ್ತೆ, ರೌದ್ರ ಬರ್ತಾ ಇವೆಲ್ಲ ಬರುತ್ತಲ್ಲ ಮೇಡಮ್, ಆ ನವರಸಗಳನ್ನು ಪ್ರತಿಬಿಂಬಿಸಿದ ಏಕೈಕ ನಟ ಅಂದ್ರೆ ಡಾಕ್ಟರ್.
1: ಹೌದು ಸರ್, ಆ ಹಿರಣ್ಯಕಶಿಪು ಪಾತ್ರದಲ್ಲಿ ಎಲ್ಲಾ ನವರಸಗಳನ್ನು ತೋರಿಸಬೇಕಿತ್ತಲ್ಲ ಅಂದ್ರೆ ಮುಖದ ಭಾವದಲ್ಲಿ.
0: ಖಂಡಿತ, ನೀವು ಭಕ್ತ ಪ್ರಹ್ಲಾದ ನೆನ್ಸಿದ್ರಲ್ಲ ಪುನೀತ್ ಮಾಡುವಾಗ ಅದು ಪ್ರತಿಯೊಂದು ಸೀನ್ಗೂ ಒನ್ನೊಳ್ಳೆ ಇವರು ಕೃಷ್ಣ ಅವರು ಮಾಡಿ ತೋರ್ಸ್ಬೇಕಾಗಿತ್ತಂತೆ.
1: ಹೌದು,
0: ಅವ್ರು ಮಾಡಿ ಈ ತರ ನಟನೆ ಮತ್ತೆ ಎಲ್ಲ ಆದ್ಮೇಲೆ ಅವರು ಅದನ್ನ ಟೇಕ್ ಮಾಡ್ತಿದ್ರು ಅಂತ. ಹಾಗಾಗಿ ಅವರು ನೋಡ್ರಿ ಅಲ್ಲಿ ಮಗನನ್ನು ನೋಡ್ಲಿಲ್ಲ, ಈ ಸಾಮಾನ್ಯವಾಗಿ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಅಷ್ಟೊಂದು ಕಷ್ಟಕ್ಕೆ ಹೆಂಗಪ್ಪ ನೋಡ್ಕೋದು ಅಂತ ಒಂದ್ ಸ್ವಲ್ಪ ಎಲ್ಲೋ ನಮ್ಗೆ ಅಳುಕು ಬರುತ್ತೆ. ಬಟ್ ಚಿತ್ರದಲ್ಲಿ ಅವ್ರ ಸಹಜವಾಗಿ ಬರ್ಬೇಕು ಅಂತ ಏನ್ ಅವರೆಲ್ಲ ಅಲ್ಲಿ ಆವಿರಿಗೆ ಇದ್ ಮಾಡಿದ್ದು ಎಷ್ಟಿದ್ದು ಆನೆ ಕೈಲಿ ತುಳ್ಸಿದ್ದು ಎಲ್ಲ ನೋಡ್ಬಿಟ್ರೆ ಅದು ಅಂತ ಒಂದು ಅಭಿನಯ ಮೇಡಮ್, ಅದು ಇನ್ನ ಕನಸಿನ ಮಾತು ಮುಂದೆ.
1: ಹೌದು ಸರ್,
0: ನಾವೀಗ ನೋಡಿದ್ವಲ್ಲ ನಾವೇ ಭಾಗ್ಯಶಾಲಿಗಳು ಅಂತ ಹೇಳ್ಬೇಕು.
1: ಹೌದು,
0: ಹಾಗಾಗಿ ಇಂತ ಒಂದು ಈ ವಿಷಯವನ್ನ ನಮಗೆ ತಂದು ಅವೆಲ್ಲ ನೆನಪು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮಗೂ ಕೂಡ ಧನ್ಯವಾದ.
1: ಧನ್ಯವಾದಗಳು ಸರ್. ಅಂದ್ರೆ ಆ ಭಾಷಾ ಸ್ಪಷ್ಟತೆ, ಉಚ್ಚಾರದ ಸ್ಪಷ್ಟತೆ ಇರ್ಬೋದು, ಆ ಉದ್ದ ಡೈಲಾಗ್ಗಳನ್ನ ಹೇಗೆ ಹೇಳ್ತಾ ಇದ್ರು.
0: ನಿಜ, ಕೃಷ್ಣೇಗೌಡರ ಸಂದರ್ಶನ ನೋಡುವಾಗ ಅವರು ನನಗೆ ಭಾಷಾ ಪ್ರೌಢಿಮೆ ಮತ್ತೆ ಭಾಷೆ ಬಗ್ಗೆ ನನಗೆ ಇರ್ತಕ್ಕಂತ ಏಕೈಕ ಒಬ್ಬ ವ್ಯಕ್ತಿ ಅಂದ್ರೆ ರಾಜ್ಕುಮಾರ್ ಅಂತ ಹೇಳ್ತಾರೆ ಮೇಡಮ್. ಅವರು ಪಿ ಎಚ್ ಡಿ ಮಾಡಿರೋರು, ಪಿ ಎಚ್ ಡಿ ಮಾಡಿದವರಿಗೂ ಇವರು ರಾಜ್ಕುಮಾರ್ ಅವರು ಪ್ರೇರೇಪಣೆ ಆಗ್ತಾರೆ ಅಂದ್ರೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವ. ಅದಕ್ಕೆ ನಾನ್ ಅನ್ಕಂತೀನಿ ಮೇಡಮ್, ನಮ್ಮ ಮನೆಯಲ್ಲೆಲ್ಲ ಏನ ಓ ಪಾಸಿಟಿವ್ ಓ ಎ ಬಿ ಪಾಸಿಟಿವ್ ಏನೇ ರಕ್ತ ಇರೋದು ಅವರ ಮೈನಲ್ಲಿ ಹೇಳ್ತಿತ್ತು ಕಲೆ ಎಂಬ ರಕ್ತ ಅಂತ ಹೇಳ್ತೀನಿ ಮೇಡಮ್. ನಾನು
1: ಕಲಾದೇವತೆ ಹೊಲ್ದು ಬಿಟ್ಟಿದ್ಲು ಅವರಿಗೆ ಅಂತ ಹೇಳಿ
0: ಹೊಲ್ದು ಬಿಟ್ಟಿದ್ಲು ರಾಜ್ಕುಮಾರ್ ಅವರಿಗೆ ಖಂಡಿತ.
1: ಹೌದು ಸರ್,
0: ಯಾವಾಗ್ಲೂ ಅಜರಾಮರ ಅಂತ.
1: ಹೌದು ಸರ್, ಧನ್ಯವಾದ ಸರ್ ಕರೆ ಮಾಡಿ.
0: ಧನ್ಯವಾದಗಳು ಮೇಡಮ್. ನಮ್ಗೆ ಕೂಡ
1: ಸೋಮಶೇಖರ್ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಮಯೂರ ಸಿನಿಮಾದ ಬಗ್ಗೆ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ಕುರಿತು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸಂಕಪ್ಪ ಸರ್, ಹೇಗಿದ್ದೀರಾ?
2: ನೀವು ಚೆನ್ನಾಗಿದ್ದೀರಾ ಮೇಡಮ್?
1: ನಾನು ಚೆನ್ನಾಗಿದ್ದೀನಿ ಸರ್.
2: ತುಂಬಾ ಬಿಸಿಲು ಆಗಿದೆ,
1: ಬಿಸಿಲು ಬಂದಿದೆ, ಮಳೆ ಇದೆಯಾ ಅಂತ ಕೇಳ ಹಾಗೆ.
2: ಮಳೆ ಇಲ್ಲ, ಮಳೆ ಇಲ್ಲ, ತುಂತುರು ಮಳೆ ಆದ್ರೂ ನಿನ್ನೆ ಬಂದಿತ್ತು, ಇವತ್ತು ಅದು ಇಲ್ಲ, ಬೆಳಗ್ಗಿಂದ ಬಿಸಿಲು ತಡೆಯಕಾಯ್ತಾ ಇಲ್ಲ.
1: ಬೇಸಿಗೆ ಕಾಲ ಶುರು ಆದಾಗ
2: ಇದೇ ತರ ಇನ್ನೊಂದ್ ಎರಡು ದಿವಸ ಬಂದ್ರೆ ಪೂರ್ತಿ ಒಣಗೋಗುತ್ತೆ ಮೇಡಮ್.
1: ಹೌದು,
2: ಅದರಿಂದ ಮಳೆ ಬರ್ಬೇಕು, ಅಡ್ ಮಳೆ ಆದ್ರೂ ಬಂದ್ರೆ ಒಳ್ಳೇದಿತ್ತು.
1: ಮಳೆ ಬೇಕು,
2: ಕರುಣರಾಯ ಕೃಪೆ ತೋರ್ಬೇಕು.
1: ಹೌದು ಸರ್,
2: ಇವತ್ತಿನ ಸ್ನೇಹಿಕ ಇಲ್ಲಿ ಪೌರಾಣಿಕ ಚಿತ್ರಗಳು,
1: ಪೌರಾಣಿಕ ಸಿನಿಮಾಗಳು.
2: ನಾನು ಲೈಕ್ ಮಾಡಿದ್ದು ಅಂದ್ರೆ ಬಬ್ರುವಾಹನ,
1: ಬಬ್ರುವಾಹನ
2: ಡಬಲ್ ಆಕ್ಟ್ ಅಣ್ಣವರು.
1: ಹೌದು,
2: ಅದರಲ್ಲಿ ನಿಜವಾದ ರಾಜ್ಕುಮಾರ್ ಅರ್ಜುನ ಬಬ್ರುವಾಹನ ಇಬ್ಬರು ಮಾಡಿದ್ದಾರೆ. ಟಿ ಬಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇಬ್ಬರೊಳಗೂ ಆಡಿದಾರೆ ಒಬ್ಬೊಬ್ಬರಿಗೆ.
1: ಹೌದು,
2: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಅದೊಂದು ನಿಜವಾದ ಹಾಡು, ಬಾರಿ ಚೆನ್ನಾಗಿದೆ, ಅದನ್ನ ಕೇಳಕ್ಕೆ ಇನ್ನೊಂದ್ಸರಿ ಕೇಳೋಣ ಅನ್ಸುತ್ತೆ. ಅದ್ ಜೊತೆಗೆ ನಾನು ನೋಡಿರೋದು ಭಕ್ತ ಪ್ರಹ್ಲಾದ,
1: ಭಕ್ತ ಪ್ರಹ್ಲಾದ
2: ಅದರಲ್ಲೂ ರಾಜ್ಕುಮಾರ್ ಅವರು ಬಾರಿ ಭಯಂಕರವಾದ ರೋಷಾವೇಶದಲ್ಲಿ ಮಾಡಿದ್ದಾರೆ, ತುಂಬಾ ಅದು ಚೆನ್ನಾಗಿದೆ. ಮತ್ತೆ ಶ್ರೀನಿವಾಸ ಕಲ್ಯಾಣ,
1: ಶ್ರೀನಿವಾಸ ಕಲ್ಯಾಣ
2: ಶ್ರೀ ಕನ್ನಿಕಾ ಅಕ್ಕ ಪರಮೇಶ್ವರಿ ಕತೆ, ಮಧುಮಾಲತಿ, ಇವೆಲ್ಲ ಒಳ್ಳೆ ಪೌರಾಣಿಕ ಚಿತ್ರಗಳು. ಭೇದ್ಯ, ಆಶಾ ಸುಂದರಿ, ನಾನು ಭಾರಿ ಚಿತ್ರ ಹಳೆ
1: ಚಿತ್ರ
2: ತುಂಬಾ ಚಿತ್ರ ನೋಡಿದೀನಿ. ಆಶಾ ಸುಂದರಿ ಅಂತ ಭಾರಿ ಚೆನ್ನಾಗಿದೆ, ಕನ್ನಿಕಾ ಪರಮೇಶ್ವರಿ ಕತೆ, ಅದ್ರಲ್ಲಿ ಕಲ್ಪನಾ ರಾಜ್ಕುಮಾರ್ ಪ್ರತಿಯೊಂದು, ಅದು ಮಾತ್ರ ವೈಟ್ ಅಂಡ್ ಬ್ಲಾಕ್ ಆದ್ರೂ, ವೈಟ್ ಅಂಡ್ ಬ್ಲಾಕ್ ಆದ್ರೂ ಚೆನ್ನಾಗಿದೆ. ದೇವರ ಕಥೆ ನೋಡಲಿಕ್ಕೆ, ದೇವರ ಗೆದ್ದ ಮಾನವ, ಸುಮಾರು ಎಂತೆಂತ ಪಿಕ್ಚರ್ ಗಳು ನೋಡಿದ್ರೆ ಎಲ್ಲ ಪೌರಾಣಿಕ ರಾಜ್ಕುಮಾರ್ ಮಾಡಿರೋ ಪಿಕ್ಚರ್ ಅಂದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವರು ಮೂರ್ ಜನ ಕಲ್ಯಾಣ್ ಕುಮಾರ್ ಇದ್ರು, ಉದಯ ಕುಮಾರ್, ಕಲ್ಯಾಣ್ ಕುಮಾರ್, ರಾಜ್ಕುಮಾರ್. ಈ ಮೂರ್ ಜನ ಒಳ್ಳೆ ಪೌರಾಣಿಕ ಚಿತ್ರದಲ್ಲಿ ಶ್ರೀರಾಮಾಂಜನೇಯ ಯುದ್ಧದಲ್ಲಿ ಉದಯ ಕುಮಾರ್ ಅವರು ಆಂಜನೇಯನ್ ಪಾತ್ರ ಮಾಡಿದ್ದಾರೆ. ರಾಮನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆ ಪಿಕ್ಚರ್ ಎಷ್ಟು ಸರಿ ನೋಡಿದೆ ಅಂತ ಹೇಳಕ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಪಿಕ್ಚರ್.
1: ಇವರೆಲ್ಲರಿಗೂ ಸರ್ ರಂಗಭೂಮಿಯ ಪ್ರಭಾವವೇ ಈ ರೀತಿ ಪಾತ್ರ ಮಾಡ್ಲಿಕ್ಕೆ ಕಾರಣ ಅಂತ.
2: ಹೌದೌದು, ರಂಗಭೂಮಿ ಪ್ರಭಾವ, ಯಾಕೆಂದ್ರೆ ಮೊದ್ಲು ನಾಟಕದ ಕಂಪನಿಯಿಂದ ಬಂದವರು, ಆ ನಾಟಕ ಬರ್ತಾ ಬರ್ತಾ ಬರ್ತಾ ಕೊನೆಗೆ ಪಿಕ್ಚರ್ ಬೇಡರ ಕಣ್ಣಪ್ಪ,
1: ಬೇಡರ ಕಣ್ಣಪ್ಪ
2: ಅದ್ರಲ್ಲಿ ಅಣ್ಣವರು ನಿಜವಾಗ್ಲು ಮೊದಲನೇ ಚಿತ್ರ ಅವ್ರದ್ದು. ಎಲ್ಲ ರಂಗಭೂಮಿಯಲ್ಲಿ ಮೊದಲು ನಾಟಕ ಮಾಡ್ತಾ ಇದ್ರು, ಎಲ್ಲ ಆಗಿ ಆಗಿ ಕೊನೆಗೆ ಚಿತ್ರ ಬಂತು. ಚಿತ್ರ ಬಂದಾಗ ತುಂಬಾ ಚೆನ್ನಾಗಿದೆ. ಮತ್ತೆ ಪೌರಾಣಿಕ ಐತಿಹಾಸಿಕ ಪೌರಾಣಿಕ ರಾಜದುರ್ಗದ ರಹಸ್ಯ, ಉಲಿಯ ಹಾಲಿನ ಮೇವು, ಮಯೂರ, ಇವೆಲ್ಲ ಐತಿಹಾಸಿಕ ಚಿತ್ರಗಳು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಎಲ್ಲ ನಾನು ಅಣ್ಣವ್ರದ್ದು 200 ಪಿಕ್ಚರ್ ಅಲ್ಲಿ 175-180
1: ನೋಡಿದ್ದೀನಿ.
2: ಅದು ಯಾಕೆಂತ
1: ದೊಡ್ಡ ಅಭಿಮಾನಿ,
2: ದೊಡ್ಡ ಅಭಿಮಾನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಇದಾದಾಗ ನಿಧನ ಆದಾಗ ನಾನು ಅವತ್ತು ಒಂದ್ ದಿವಸ ರಾತ್ರಿ ಊಟನೇ ಮಾಡ್ಲಿಲ್ಲ, ಆತರ ಬೇಜಾರಾಗಿತ್ತು. ನಿಜವಾಗ್ಲೂ ಯಾಕಂದ್ರೆ ಕನ್ನಡಕ್ಕಾಗಿ ಹೋರಾಡಿ, ಕನ್ನಡದಲ್ಲಿ ಬೇರೆ ಯಾವ ಚಿತ್ರಗಳು ಮಾಡಿಲ್ಲ, ಕನ್ನಡದಲ್ಲೇ ಮಾಡಿ ಕನ್ನಡಕ್ಕೋಸ್ಕರ ನಮ್ಮ ಎಲ್ಲ ಪ್ರತಿಯೊಂದು ಚಳವಳಿಯಲ್ಲಿ ಭಾಗವಹಿಸಿ ಕನ್ನಡಕ್ಕೆ ಒಳ್ಳೆ ಮಾನ್ಯತೆ ಸಿಗ್ಬೇಕು ಅನ್ನೋದನ್ನು ಮಾಡಿದ್ದಾರೆ. ಆಕಸ್ಮಿಕ ಚಿತ್ರದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಇಂತ ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ.
1: ಸಿನಿಮಾಗಳು ಕೂಡ ಸೂಪರ್ ಹಿಟ್ ಅಂತಾನೆ,
2: ಸೂಪರ್ ಹಿಟ್ ಆಗಿದಾವೆ. ಯಾವ್ದನ್ನು ಒಂದನ್ನು ಮೈನಸ್ ಮಾಡಂಗೆ ಇಲ್ಲ, ನಾವು ತುಂಬಾ ಚೆನ್ನಾಗಿದೆ. ಐತಿಹಾಸಿಕ ಚಿತ್ರಗಳು ನೋಡ್ಬೇಕು. ಈಗಿನ ಬರ್ತಾ ಇದಾವಲ್ಲ ಪಿಕ್ಚರ್ ಟಾಕ್ಸಿಕ್ ಅವು ಇವು ಅಂತ, ನಾನು ಅವೆಲ್ಲ ನೋಡಕ್ ಹೋಗಲ್ಲ ಅಂದ್ರೆ ಅವ್ರವ್ರ ಇಷ್ಟ ಅಂತ ನಾನು ಹೇಳಕ್ಕಾಗಲ್ಲ. ಆದ್ರೆ ಇಂತ ಚಿತ್ರಗಳು ಮಾತ್ರ ನಾನು ತುಂಬಾ ಮೊದಲು ಬಾರಿ ಕಾಯಸ್ ಮಾಡಿ ನೋಡ್ತಾ ಇದ್ದೆ. ಈಗಿನ ಚಿತ್ರಗಳು ಸ್ವಲ್ಪ ಕಮ್ಮಿ ಮಾಡಿದೀನಿ. ಅದರಿಂದ ಪೌರಾಣಿಕ ಚಿತ್ರಗಳನ್ನ ನೋಡಿ, ಐತಿಹಾಸಿಕ ಚಿತ್ರ ನೋಡಿ ತುಂಬಾ ಎಂಜಾಯ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೇನೆ ಮೇಡಮ್.
1: ಓಕೆ ಓಕೆ ಸರ್, ಧನ್ಯವಾದ ಸರ್ ಕರೆ
2: ಮಾಡಿ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಸಂಕಪ್ಪ ಸರ್ ಅವ್ರು ಕರೆ ಮಾಡಿ ಅವ್ರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ತುಂಬಾ ಸಿನಿಮಾಗಳನ್ನ ನೋಡಿದ್ದೀನಿ ಅಂತ ಹೇಳಿ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್.
3: ಆರಾಮಿದ್ದೀರಿ?
1: ನೀವ್ ಆರಾಮಿದ್ದೀರಾ?
3: ನಾವು ಆರಾಮಿದ್ದೀವಿ ನೋಡಿ ಮೇಡಮ್. ಕೃಷ್ಣ ಹಬ್ಬದ ಶುಭಾಶಯ, ಕೃಷ್ಣ ಜನ್ಮಾಷ್ಟಮಿ ಶುಭಾಶಯ.
1: ಧನ್ಯವಾದಗಳು ಸರ್. ನಿಮ್ಗೂ ಸಹ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯ. ಹಬ್ಬ ಆಯ್ತಾ ಸರ್?
3: ಹಾ, ಹಬ್ಬ ಆಯ್ತ್ರಿ ಮೇಡಮ್. ನಮ್ಮನೇ ಬಹಳ ದೊಡ್ಡ ಆಚರಣೆ ಮಾಡಲ್ಲ ಮೇಡಮ್ ಇಲ್ಲಿ.
1: ದೇವಸ್ಥಾನದಲ್ಲ ಪೂಜೆ ಇರುತ್ತೆ. ಸರ್, ಇವತ್ತು ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೌದ್ರಿ ಮೇಡಮ್, ಪೌರಾಣಿಕ ಬಗ್ಗೆ ಕೇಳ ಹಚ್ಚಿನಿ ಮೇಡಮ್ ನಾನು. ಅದು ಇವ್ರದೊಂದು ಸಿನಿಮಾ ಅದ ಮೇಡಮ್, 3.5 ವಜ್ರಗಳು ಅಂತ ಹೇಳಿ. ಬಹಳ ಹಳೆ ಸಿನಿಮಾ ಮೇಡಮ್. ಅದು
1: ಯಾವ ಸಿನಿಮಾ ಸರ್?
3: 3.5 ವಜ್ರಗಳು ಅಂತ ಹೇಳಿ ಮೇಡಮ್. ಅದು ಅದು ಬ್ಲಾಕ್ ಅಂಡ್ ವೈಟ್ ಮೇಡಮ್. ಬಹುಶಃ ಅದು 70ರ ದಶಕ, 70ರಕ್ಕಿಂತ ಮೊದಲು ಐತ್ರಿ ಮೇಡಮ್.
1: ಮೊದಲು ಇದ್ದಿದ್ದ
3: ಅದು 60ರಾಗಿಂದನೇ ಐತ್ರಿ ಮೇಡಮ್. 60ರಾಗಿಂದ ಅದು 3.5 ವಜ್ರಗಳು ಮೇಡಮ್. ಅದು ಒಂದು ಕೃಷ್ಣಂದು ಅಥವಾ ನಾರದಂದು ಒಂದು ಸ್ಟೋರಿ ಮೇಡಮ್. ಅದು ಪೂರ್ತಿ ಅದ್ರಾಗ ಕೃಷ್ಣ ಮತ್ತು ನಾರದ ಗುರು ಶಿಷ್ಯರ್ ಅವ್ರಿಬ್ರು. ಅದು ಹೆಂಗ ನೋಡ್ರಿ ಮೇಡಮ್, ಒಮ್ಮೆ ನಾರದ ಗುರುನ್ ತೋರಿಸ್ತಾರ, ಒಮ್ಮೆ ಕೃಷ್ಣನ ಗುರುವಿನ ಮಾಡಿ ತೋರಿಸ್ತಾರ. ಅದ್ರ ಅರ್ಥನೇ ನನಗೆ ಇನ್ನುವರೆಗೆ ಅದು ಯಾಕೆ ಹಿಂಗೈತೆ, ಯಾವ ಗುರು ಯಾವ ಶಿಷ್ಯ ಅನ್ನೋದೇ ಅರ್ಥ ಆಗಿಲ್ಲ ನನಗೆ ಇನ್ನುವರೆಗೆ.
1: ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿದಾರ ಅಂತ ಈ ಸಿನಿಮಾದಲ್ಲಿ?
3: ದ್ವಿಪಾತ್ರ ಮೇಡಮ್, ಎರಡು ಪಾತ್ರ.
1: ಎರಡು ಪಾತ್ರದಲ್ಲಿ
3: ನಾದರಂದು ಅವರೇ ಮಾಡ್ಯಾರ ಅನಿಸ್ತದೆ ಮೇಡಮ್. ನೋಡಿಲು ಆದ್ರೆ ಅವ್ರಿಗೆ ಈಗ ಅದು ಬಹಳ ದಿವಸ ಆಯ್ತು ನೋಡಿ
1: ನೋಡಿ.
3: ಅದ್ರ ಕನ್ಫರ್ಮ್ ಇಲ್ಲ, ಡಬಲ್ ರೋಲ್ ಅದ ರಾಜ್ಕುಮಾರ್ ಅವ್ರದ್ದು.
1: ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಅಂತಂದ್ರೆ ಕಪ್ಪು ಬಿಳುಪು ಚಿತ್ರದಲ್ಲಿ ಕೊನೆಯ ಚಿತ್ರ ಅಂತದ್ದು.
3: ಅದು ಏನು ಗೊತ್ತಿಲ್ಲ ಮೇಡಮ್, ನನಗೆ ಅದು ನೋಡ್ಬೇಕು ಮೇಡಮ್. ಅದನ್ನ ಅದೊಂದು ರೀತಿ ಗುರು ಶಿಷ್ಯರಂದ್ರ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ ತೋರಿಸ್ಬಿಟ್ಟಾರೆ ಮೇಡಮ್ ಅವರು
1: ಅದ್ರಲ್ಲಿ ತೋರಿಸಿದ್ದಾರೆ.
3: ನಾರದ ಕೇಳ್ತಾನೆ ಗುರುವಿಗೆ, ಕೃಷ್ಣನಿಗೆ, ಕೃಷ್ಣ ನಿನಗೆ 16,000 ಹೆಂಡತ್ತ ನೋಡ್ರಿ ಎಂತದ್ ಕೇಳನವ ನಾರದ, ನನಗೆ ಒಬ್ಬಕ್ಕಿನ ಕೂಡ ಅದ್ರಾಗ ಕೇಳ್ತಾನವ. ಅವಾಗ ನಾ ಯಾವ ಮನೆಯಾಗಿಲ್ಲಪ್ಪ ಆ ಮನೆಗೆ ಹೋಗ ಕೇಳ್ತಾನೆ ನಾರದಗೆ.
1: ನಾರದಂಗೆ
3: ಅವಾಗ ಮೇಡಮ್ ಏನಾಗುತ್ತ, ಅದು ಪ್ರತಿಯೊಬ್ರ ಮನೆಗೆ ಹೋಗ್ತಾನೆ, ಪ್ರತಿಯೊಬ್ಬರ ಮನೆ ಕೃಷ್ಣ ಇರ್ತಾನೆ, ಅಲ್ಲಿ
1: ಕೃಷ್ಣ ಇರ್ತಾನಂತ.
3: ಅವಾಗ ಕೃಷ್ಣನಿಗೆ ತಪ್ಪಾಗೈತೆ ಅಂತ ಶಾಸ್ತ್ರ ಹಾಕ್ತಾನೆ ನಾರದ
1: ನಾರದರು.
3: ಅವಾಗ ನಾರದರಿಗೆ ಕೃಷ್ಣ ಹೇಳ್ತಾನೆ, ಹಿಂಗ ನಿನ್ನ ಬಿಡುಗಲ್ಲ ಅಂದವ, ನೀರೊಳಗೆ ಮುಳುಗಿಸಿ 60,000 ಮಕ್ಕಳು ನಡೆಸತ್ರಿ ಅವನ ಕಡೆಯಿಂದ. ಅದನ್ನ ತೋರಿಸಿದಾರೆ ಮೇಡಮ್ ಅದರಲ್ಲಿ. 60,000 ಮಕ್ಕಳು ಹಳಿಸತ್ತೆ ನಾರದನ

0: ಹೇಳಿಂದ ಹಂಗ ಯಾವ್ದೇ ಆಗ್ಲಿ ಮೇಡಮ್, ಒಂದು ಅದು ಆಧ್ಯಾತ್ಮಿಕವಾಗಿ ತಿಳ್ಕೊಬೇಕಾದ್ರೆ ಗುರು ಶಿಷ್ಯರು ಇರ್ಲಿ, ಶಿಷ್ಯ ಗುರುನೇ ಇರ್ಲಿ, ಅದಕ್ಕೆ ಯಾರು ಕೂಡ ನಾವು ವಾದ ಹಾಕ್ರಿ, ಆದ್ರೆ ಕೆಟ್ಟ ನೋಡಿ ವಾದ ಹಾಕ್ಬಾರ್ದು ಮೇಡಮ್. ಗುರು ಶಿಷ್ಯರು ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ ಮನೆಗೆ ಬಂದ್ರೆ ತಣ್ಣನೆ ಗಾಳಿ ಬಂದಂಗ ಆಗ್ಬೇಕು ಮೇಡಮ್, ಎಸ್ಸಿ ಗಾಳಿ ಬಂದಂಗ ಆ ರೀತಿ ಇರ್ಬೇಕು ಗುರು ಶಿಷ್ಯರ ಅಂದ್ರ.
1: ಗುರು ಶಿಷ್ಯರ ಸಂಬಂಧ ಅಂತ
0: ಹೆಚ್ಚಿ ಗಾಳಿ ಬಂದಂಗ ಇರ್ಬೇಕು. ಅವಕಾಶ ಬಂದು ಮಳೆ ಹೊಡೆದ ಸೀಟ್ಲಿ ಹೊಡೆದ್ರೆ ಎಲ್ಲರೂ ಕೊಡ್ಕೊತ್ಮಂದ್ರೆ ದೇವ್ರ ಹೆಂಗ್ ಅನ್ಬೇಕು ಅವ್ರಿಗೆ ನಾವು. ಹಂಗ ಯಾವಾಗ ಆಗ್ಲಿ ತಂಪನ ಗಾಳಿ ಬರ್ಬೇಕು, ಗುರು ಬಂದ್ರೆ ಮನೆಗೆ ತಂಪು ಗಾಳಿ
1: ಬರ್ಬೇಕು.
0: ಈಗಿನ ಗುರುಗಳು ಒಂದು 1000 ಕೊಟ್ಟರೆ ಬರ್ತೀವಿ, 10,000 ಕೊಟ್ಟರೆ ಬರ್ತೀವಿ ಅನ್ನೋದ್ರ ಮತ್ತೆ ಅವ್ರು ಯಾರು ಕರೆಸ್ತಾರೆ ಮೇಡಮ್?
1: ಓಕೆ ಸರ್, ಸಿನಿಮಾದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ರಿ, ಮೂರುವರೆ ವಜ್ರಗಳು ಸಿನಿಮಾದ ಬಗ್ಗೆ. ಧನ್ಯವಾದ ಸರ್.
0: ಧನ್ಯವಾದ. ಧನ್ಯವಾದ ಮೇಡಮ್. ಧನ್ಯವಾದ.
1: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯರೇ, ಹೇಗಿದ್ದೀರಾ?
2: ನಾವು ಟೂರ್ ಹೊಂಟಿವ್ರಿ, ಈಗ ಬಸ್ಸಿನ ಒಳಗಿದ್ದೇವೆ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಆಗ ಕಾಲ್ ಮಾಡಿದ್ ನಾನು.
1: ಹಾಗಾಗಿ ಗಾಳಿ ಸೌಂಡ್ ನಮಗೂ ಕೇಳಿಸ್ತು, ನೀವು ಟೂರಿಗೆ ಹೋಗ್ತಾ ಇದ್ದೀರಾ ಅಂತ. ಯಾವ ಊರಿಗೆ ಟೂರ್ ಹೋಗ್ತಾ ಇದ್ದೀರಾ?
2: ಜನ ಹೊಂಟಿದ್ದೇವ್ರಿ. ಮತ್ತ ಯಾವ ಊರಪ್ಪ ಅದಂದ್ರ ಶಿವಮೊಗ್ಗದಿಂದ ಸಾಗರ ಬರ್ತದಂದ್ರೆ ಚೌಡೇಶ್ವರಿ ಅಂತ ಊರ.
1: ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ನಮ್ಮೂರ್ ಕಡೆ ಬರ್ತಿದ್ದೀರಾ ಹಾಗಾದ್ರೆ?
2: ಹೌದು ಮೇಡಮ್, ನಾವು ಶಿವಮೊಗ್ಗಕ್ಕೆ ಬಂದೇವ್ ಕರೆ.
1: ಸೂಪರ್.
2: 7-8 ಗಂಟೆಗೆ ಅಲ್ಲಿ ಶಿವಮೊಗ್ಗ ಈ ತರ ಇರ್ತೇವ್ರಿ
1: ದೇವಸ್ಥಾನದಲ್ಲ.
2: ಹೊಸಪೇಟೆಯಿಂದ ಚೌಡೇಶ್ವರಿ ಹೊಂಟೇವಿ.
1: ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಳ್ಳಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ
2: ಓಕೆ ಮೇಡಮ್.
1: ನಮಸ್ತೆ. ವಿಜಯಪುರದಿಂದ ಸೌಮ್ಯವ್ರು ಕರೆ ಮಾಡಿದ್ರು, ಅವ್ರು ಕೂಡ ದೇವಸ್ಥಾನಗಳಿಗೆ ಪ್ರವಾಸ ಹೋಗ್ತಿದ್ದೀನಿ ಅಂತ ಕೂಡ ತಿಳಿಸಿದ್ರು. ಹಾಗೆ ಈ ಸಿನಿಮಾಗಳು ಅಂತ ಹೇಳಿದ ತಕ್ಷಣ ಎಷ್ಟೊಂದು ಸಿನಿಮಾಗಳು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥದ್ದು, ಪುರಾಣ ಗ್ರಂಥಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು. ನಮೀಗ ಹಳೆ ಕಾಲದಲ್ಲಿ ಸಿನಿಮಾಗಳು ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು 3 ಗಂಟೆ ಸಿನಿಮಾನು ಕೂಡ ಅಷ್ಟೇ ತಲೀನರಾಗಿ ನೋಡ್ತಾ ಇದ್ವಿ, ಪ್ರತಿಯೊಂದು ಪಾತ್ರವನ್ನು ಕೂಡ. ಹಾಗಾಗಿ ಆ ಸಿನಿಮಾದಲ್ಲಿ ಏನಾದರೂ ಸ್ವಲ್ಪ ತಪ್ಪಿದೆ ಅಂತ ಹೇಳೋ ಹಾಗೆ ಇರಲಿಲ್ಲ, ಅಷ್ಟೊಂದು ತಲೀನತೆಯಿಂದ ಇರೋದ್ರಿಂದ. ಅದು ಪುರಾಣ ಗ್ರಂಥಗಳ ಬಗ್ಗೆನೇ ಸಿನಿಮಾ ಮಾಡ್ತಿರೋದ್ರಿಂದ ಸಿನಿಮಾ ಮಾಡುವಾಗಲೂ ಕೂಡ ಎಚ್ಚರಿಕೆಯಿಂದ ಮಾಡ್ತಿದ್ರು, ಜೊತೆಗೆ ಅಲ್ಲಿ ಏನೇ ಒಂದು ಪಾತ್ರದಲ್ಲಿ ವ್ಯತ್ಯಾಸ ಆದರೂ ಕೂಡ ಜನರು ಅಷ್ಟೇ ಕಂಡುಹಿಡಿತಾ ಇದ್ರು. ಹಾಗಾಗಿ ಅಲ್ಲಿಯ ಭಾಷಾ ಸ್ಪಷ್ಟತೆ ಇರ್ಬೋದು, ನಮ್ಮ ಸಂಸ್ಕೃತಿಯನ್ನು ತಿಳಿಸೋದಿರ್ಬೋದು, ಈ ಎಲ್ಲವನ್ನು ಕೂಡ ನಾವು ಪೌರಾಣಿಕ ಸಿನಿಮಾಗಳಲ್ಲಿ ನೋಡೋಕ್ಕೆ ಸಾಧ್ಯ. ರಾಮಾಯಣ, ಮಹಾಭಾರತ, ಪುರಾಣಗಳು, ದೇವತೆಗಳ ಕುರಿತಾದಂತಹ ಕತೆ ಇರ್ಬೋದು, ಹಾಗೆ ಅಲ್ಲಿಯ ಸಂಭಾಷಣೆ ಜನರನ್ನು ಮಂತ್ರಮುಗ್ಧರನ್ನಾಗಿಸ್ತಿತ್ತು ಅಂತಲೇ ಹೇಳ್ಬೋದು. ಇಂಥ ಸಿನಿಮಾಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮಹಾಲಕ್ಷ್ಮಿ ಸ್ವೀಟ್ಸ್.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ಮತ್ತೊಮ್ಮೆ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ಕೂಡ ತಮಗೆ ಇಷ್ಟವಾದಂತಹ ಪೌರಾಣಿಕ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಹಲೋ
5: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ರೂಪಾ ಅವರೇ. ರೂಪಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು?
5: ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ.
1: ಡೈರಿಯಿಂದನಾ?
5: ಹಾ ಮೇಡಮ್, ಇಸ್ಕಾನ್ ಟೆಂಪಲ್ ಅಲ್ಲಿ ಇದೀವಿ. ಸ್ವಲ್ಪ ಗಲಾಟೆ ಆಗ್ತಾ ಇದೆ ಮೇಡಮ್, ಅದನ್ನ ಕೇಳ್ತಾ ಇದ್ದೆ ನಾನು. ನಿಮ್ ಪ್ರೋಗ್ರಾಮ್ ಚೆನ್ನಾಗ್ ಬರ್ತಾ ಇದೆ.
1: ಹೌದಾ?
5: ಪೌರಾಣಿಕ ಸಿನಿಮಾದ ಬಗ್ಗೆ ಕೊಟ್ಟಿದ್ದೀರಾ ವಿಷಯ?
1: ಹೌದೌದು.
5: ಹಾ ಮೇಡಮ್, ಒಳ್ಳೆ ವಿಷಯನ ಕೊಟ್ಟಿದ್ದೀರಾ. ಪೌರಾಣಿಕ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಮೇಡಮ್, ಆ ಒಂದು ಸಿನಿಮಾದ ಒಂದು ಸಂಭಾಷಣೆ ಆಗ್ಲಿ, ಕತೆ ಆಗ್ಲಿ, ಹಾಡುಗಳಾಗ್ಲಿ, ತುಂಬಾ ಅರ್ಥಬದ್ಧವಾಗಿರುತ್ತೋ ಮೇಡಮ್.
1: ಹೌದು,
5: ತುಂಬಾ ಅರ್ಥಬದ್ಧವಾಗಿದೆ. ಒಂದು ಕುಟುಂಬ ಸಮೇತ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾಗಳಾಗಿರ್ತವೆ ಮೇಡಮ್ ಅವು.
1: ಹೌದು ಹೌದು,
5: ತುಂಬಾ ಚೆನ್ನಾಗಿರ್ತವೆ. ಒಂದು ಆ ಒಂದು ಮಾತುಗಳನ್ನ, ಪ್ರತಿ ಒಂದು ಮಾತುಗಳು ಕೂಡ ಅರ್ಥಬದ್ಧವಾಗಿರ್ತವೆ.
1: ಹೌದು
5: ಮೇಡಮ್, ನಮ್ ಕುಟುಂಬದವರಿಗೆ ನಾವು ಅಳವಡಿಸ್ಕೊಳ್ಬಹುದು. ಅಲ್ಲ, ಒಂದು ಸಂಭಾಷಣೆಗಳಾಗ್ಲಿ, ಏನೇ ಒಂದು ಅದು ಒಂದು ಸಾರಾಂಶ ಆಗ್ಲಿ, ಒಂದು ಥೀಮ್ ಆಗ್ಲಿ, ನಾವು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಬಹುದು. ಆ ತರ ಇರ್ತಾವ ಮೇಡಮ್, ಪ್ರತಿ
1: ಒಂದು ಮೆಸೇಜ್ ಅನ್ನು ಕೊಡ್ತಾ ಇತ್ತು ಅಂತಾನೆ ಹೇಳ್ಬಹುದು.
5: ಹಾ ಮೇಡಮ್,
1: ಮೆಸೇಜ್ ಅನ್ನು ಕೊಡ್ತಾ ಇತ್ತು ಅಂತಾನೆ ಹೇಳ್ಬಹುದು ಸಿನಿಮಾಗಳು.
5: ಹಾ ಮೇಡಮ್. ಹಲೋ
1: ಹಲೋ, ಹಾ ಕೇಳ್ತಿದೆ, ಹೇಳಿ ಮೇಡಮ್.
5: ಹಾ ಕೇಳಿಸ್ತಾ ಇದೆಯಾ ಮೇಡಮ್?
1: ಹಾ ಕೇಳ್ತಿದೆ, ಕೇಳ್ತಿದೆ.
5: ಹಾ ಮೇಡಮ್, ಅದೇ ರಾಜ್ಕುಮಾರ್ದಾಗ್ಲಿ, ವಿಷ್ಣುವರ್ಧನ್ ಆಗ್ಲಿ, ಅನಂತ್ ನಾಗು, ಶಂಕರ್ ನಾಗು, ಅವರ ಒಂದು ಸಿನಿಮಾಗಳು ನೋಡ್ಬೇಕು, ಖುಷಿ ಅನಿಸುತ್ತೆ ಮೇಡಮ್.
1: ಖುಷಿ ಅನ್ಸುತ್ತೆ,
5: ಅದು 3 ಗಂಟೆ ಹೋಗೋದೆ ಸಮಯ ಗೊತ್ತಾಗೋದೇ ಇಲ್ಲ ಮೇಡಮ್.
1: ಹೌದು,
5: ತುಂಬಾ ಚೆನ್ನಾಗಿರ್ತವೆ ಕತೆಗಳಾಗ್ಲಿ.
1: ಕತೆಗಳನ್ನ ನೋಡ್ತಿದ್ರೆ ಇಷ್ಟು ಬೇಗ ಸಿನಿಮಾ ಮುಗಿತೇನೋ ಅಂತ ಅನ್ಸುತ್ತೆ, ಅಷ್ಟು ಚಂದ ಇದೆ.
5: ಹಾ ಮೇಡಮ್, ವಾಯ್ಸ್ ಡಿಸ್ಟರ್ಬೆನ್ಸ್
1: ಆಗ್ತಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು.
5: ಹಾ ಮೇಡಮ್, ಸರಿ ಓಕೆ.
1: ಡೈರಿಯಿಂದ ರೂಪಾ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
8: ಹಲೋ, ಶುಭ ಸಂಜೆ ಮೇಡಮ್.
1: ಶುಭ ಸಂಜೆ ಷಡಕ್ಷರಿ ಸರ್, ಹೇಗಿದ್ದೀರಾ?
8: ಆರಾಮಿದ್ದೀವ್ರಿ.
1: ಆರಾಮಿದ್ದೀರಾ?
8: ಆರಾಮಿದ್ದೀವಿ.
1: ಹಾ ಸರ್, ಸರ್ ಇವತ್ತು ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕೇಳ್ತಿದ್ರಾ?
8: ಕೇಳ್ತಾ ಇದ್ದೆ.
1: ನಿಮ್ಗೆ ಯಾವ ಸಿನಿಮಾ ಅಂದ್ರೆ ಇಷ್ಟ ಸರ್ ಪೌರಾಣಿಕ ಸಿನಿಮಾಗಳಲ್ಲಿ?
8: ಪೌರಾಣಿಕ ಅಂದ್ರೆ ನಮ್ಮ ಅಣ್ಣವರು ಚಿತ್ರಗಳನ್ನ ತುಂಬಾ ನೋಡಿದೀವಿ.
1: ಪೌರಾಣಿಕ ಸಿನಿಮಾ ಅಂದ್ರೆ ಅಣ್ಣವರು ಅನ್ನೋದು ಫಿಕ್ಸ್ ಅಲ್ಲ ಸರ್?
8: ಹೌದು, ಹಾಗೆ ಭಕ್ತಿ ಪ್ರಧಾನ ಚಿತ್ರಗಳು. ಹೌದು
1: ಹೌದು,
8: ಅಂದ್ರೆ ಆ ಪಾತ್ರಕ್ಕೆ ಅವರು ಜೀವ ತುಂಬತಾ ಇದ್ರು, ಯಾವ್ದೇ ಪಾತ್ರ ಕೊಟ್ರು.
1: ಹೌದು,
8: ಅಷ್ಟು ಚೆನ್ನಾಗಿ ಅಭಿನಯನ ಮಾಡ್ತಾ ಇದ್ರು.
1: ಹೌದು ಸರ್,
8: ಆ ಪಾತ್ರದಲ್ಲಿ ಅವ್ರು ಮುಳುಗಿ ಬಿಡ್ತಾ ಇದ್ರು.
1: ಪರಕಾವಯ ಪ್ರವೇಶ ಅಂತ ಹೇಳ್ತಾರೆ, ಹಾಗೆ ಪರಕಾವಯ ಪ್ರವೇಶ ಮಾಡ್ತಾ ಇದ್ರಂತ.
8: ಆ ಪಾತ್ರಧಾರಿಗಳು ಹೇಗಿದ್ರು ಅಂದ್ರೆ ಹಾಗೆ ಆ ಪಾತ್ರದ ತರನೇ ಇದ್ರೇನೋ ಅಂತ ಆ ನಟನೆಯನ್ನ ಮಾಡ್ತಿದ್ರು ಅವ್ರು.
1: ಹೌದು
8: ನೋಡಿ, ಆ ಹುಲಿಯಾಲಿನ ಮೇವು ಚಲನಚಿತ್ರದಲ್ಲಿ ಎಂತ ಅಭಿನಯ ಮಾಡಿದಾರೆ ಅವ್ರು ಅದರಲ್ಲಿ.
1: ಹೌದು ಸರ್,
8: ತುಂಬಾ ಚೆನ್ನಾಗಿದೆ ಆ ಚಲನಚಿತ್ರ ಅಂತ ತುಂಬಾ ಇಷ್ಟಪಟ್ಟು ನೋಡ್ತಾ ಇರ್ತೀನಿ.
1: ನಿಮ್ಗೆ ಆ ಸಿನಿಮಾ ಇಷ್ಟನಾ? ಹುಲಿ ಹಾಲಿನ ಮೇವು.
8: ಹೌದು, ಹುಲಿ ಹಾಲಿನ ಮೇವು.
1: ಅದರಲ್ಲಿ ಯಾವ್ದು ತುಂಬಾ ಇಷ್ಟ ಸರ್?
8: ಏನ್ ಮೇಡಮ್?
1: ಆ ಹುಲಿಯ ಹಾಲಿನ ಮೇವು ಇದ್ರಲ್ಲಿ ಯಾವ ಒಂದು ಘಟನೆ ತುಂಬಾ ಇಷ್ಟ ಆಗುತ್ತೆ?
8: ಈ ಹಸುಗಳು ನೋಡ್ಕೊಂಡ್ ಹೋಗಿರ್ತಾರೆ, ಅವಾಗ ಮಹಾರಾಜನ ಮೇಲೆ ಒಂದು ಹುಲಿ ಬಿದ್ದು ಬೆನ್ನತ್ ಬಿದ್ದಿರುತ್ತೆ, ಆ ಹುಲಿಯನ್ನ ಇದು ಮಾಡ್ತಾರಲ್ಲ, ಪಳಗಿಸ್ತಾರಲ್ಲ, ಆ ಚಿತ್ರ ಆ ದೃಶ್ಯ ನನಗೆ ತುಂಬಾ ಇಷ್ಟ ಆಯ್ತು ಅದ್ರಲ್ಲಿ.
1: ಅದಿಷ್ಟ ಆಗುತ್ತಾ? ಅಂದ್ರೆ ಒಂದ್ ಸಿನಿಮಾ ನೋಡ್ತಿದ್ರೆ ಅದ್ರಲ್ಲಿ ಒಂದೊಂದ್ ಸೀನ್ಗಳು ನಮಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ.
8: ಹಾಡುಗಳು ಹಾಡುಗಳಂತೂ ಅದ್ಭುತವಾಗಿದಾವೆ ಅದರಲ್ಲಿ.
1: ಹೌದು ಸರ್, ಚೆಂಗುಮಣಿ ಅನ್ನೋ ಪಾತ್ರ ಮಾಡಿದಾರಲ್ಲ ರಾಜ್ಕುಮಾರ್,
8: ಚೆಂಗುಮಣಿ ಅನ್ನೋ ಪಾತ್ರ ತುಂಬಾ ಚೆನ್ನಾಗಿ ಒಪ್ಪಿದೆ ಅವರಿಗೆ.
1: ಹೌದು ಸರ್, ಅದಂತಾ ಚೆನ್ನಾಗಿ ಅದ್ರ ಮುಗ್ಧತೆ ಕೂಡ ಎಷ್ಟು ಚೆನ್ನಾಗಿದೆ.
8: ಏನ್ ಮೇಡಮ್?
1: ಒಂದ್ ಮುಗ್ಧತೆಯನ್ನ ಕೂಡ ಅದ್ರಲ್ಲಿ ಬಿಂಬಿಸಿದ್ದಾರೆ.
8: ಹೌದು ಹೌದು, ಮೊದಲು ಮುಗ್ಧರಾಗಿರ್ತಾರೆ, ಆ ನಂತರ ಅವರು ಮಹಾರಾಜರ ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ತುಂಬಾ ಇದಾಗಿರ್ತಾನೆ, ಒಂದು ಶೂರನಾಗಿರ್ತಾನೆ.
1: ಹೌದು,
8: ಆ ಪಾತ್ರ ನೋಡಕ್ಕಂದ್ರೆ ನನಗೆ ತುಂಬಾ ಇಷ್ಟ,
1: ತುಂಬಾ ಇಷ್ಟ.
8: ಹಾಗೆ ಬಹದ್ದೂರ್ ಗಂಡ ಇರ್ಬೋದು, ಮಯೂರ ಇರ್ಬೋದು. ಹಾ,
1: ರಾಜ್ಕುಮಾರ್ ಅವರ ಸಿನಿಮಾ ಹೇಳ್ತಾ ಹೋದ್ರೆ ತುಂಬಾ ಸಿನಿಮಾಗಳು ಸಿಗುತ್ತೆ ನಮ್ಗೆ,
8: ತುಂಬಾ ಇದಾವ ಅವರು.
1: ಹೌದು ಸರ್,
8: ಭಕ್ತ ಕನಕದಾಸ,
1: ಕನಕದಾಸ
8: ತುಂಬಾ ಇದಾವ.
1: ಹೌದು ಸರ್, ಓಕೆ ಸರ್, ಧನ್ಯವಾದ ಸರ್ ಕರೆ ಮಾಡಿದ
8: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
1: ಓಕೆ ಸರ್. ನ್ಯಾಮ್ತಿಂದ ಷಡಕ್ಷರಿ ಸರ್ ಅವ್ರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ.
9: ಹಲೋ
1: ಹಲೋ
9: ಹಲೋ ಮೇಡಮ್, ನಮಸ್ಕಾರ.
1: ನಮಸ್ತೆ. ಚಿಕ್ಕಪ್ಪ ಸರ್ ಹೇಗಿದ್ದೀರಾ? ಊಟ ಆಯ್ತಾ?
9: ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಿಮ್ಮ ಎಲ್ಲಾ ಬಳಗ ಆಕಾಶ ಏನ ಒಂದು ಶಿವಮೊಗ್ಗ ರೇಡಿಯೋ ಬಳಗ ಇದಾರಲ್ಲ ಅವರೆಲ್ಲರಿಗೂ ಕೂಡ
1: ಶುಭಾಶಯಗಳು. ನಿಮ್ಗೂ ಸಹ ಶುಭಾಶಯಗಳು. ನಮ್ಮಲ್ಲೂ ಕೂಡ ಕೃಷ್ಣಾಷ್ಟಮಿ ಹಬ್ಬವನ್ನ ಚೆನ್ನಾಗಿ ಆಚರಿಸಿದ್ವಿ ನಮ್ಮ ಸರ್ ಮನೆಯಲ್ಲಿ.
9: ಹೌದ್ರಾ?
1: ಹಾ ಸರ್.
9: ಓಹೋ,
1: ಖುಷಿ ಆಯ್ತು, ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸಿದ್ವಿ.
9: ಹೌದು, ಶ್ರೀಕೃಷ್ಣ ಅಂದ್ರೆ ಹಂಗೆ ನೋಡ್ರಿ, ಅದ್ ಏನೈತೇನ ಮುದ್ದು ಕೃಷ್ಣ ನೋಡಿದ್ರೆ ಒಂದು ಖುಷಿ ಆಗುತ್ತೆ.
1: ಹೌದು, ಇವತ್ತು ಯಾವ ಟೆಂಪಲ್ ಗೆ ಹೋದ್ರು ಮುದ್ದು ಕೃಷ್ಣ ರಾಧೆಯನ್ನೇ ನೋಡ್ಬೋದು.
9: ಅದ್ರಲ್ಲೂ ಇವತ್ತು ಸಣ್ಣ ಮಕ್ಕಳ ಸ್ಕೂಲ್ ಅಲ್ಲಂತೂ ನೋಡಕ್ ಆಗಲ್ಲ ಬಿಡ್ರಿ, ಆ ರಾಧೆ ಕಣ್ಣಲ್ಲಿ ನೀರೇನೋ ಕೃಷ್ಣ ನಗದೇನೋ.
1: ಹೌದು ಸರ್,
9: ತುಂಬಾ ಖುಷಿ ಆಗುತ್ತೆ. ಇವತ್ ಸಣ್ಣ ಮಕ್ಕಳದು ಸ್ಕೂಲ್ ಅಲ್ಲಿ ನಾನು ನೋಡ್ತಾ ಇದ್ದೆ, ತುಂಬಾ ಕೃಷ್ಣನೇ ಅವ್ರು ಅಲ್ಲಿ ಅಳವಡಿಸ್ಕೊಂಡಿದಾರೋ ಬಂದು ಅಂತ ಅನ್ನೋ ತರ ಇರ್ತದೆ.
1: ಆ ಪುಟ್ ಮಕ್ಳಿಗೆ ಆ ವೇಷ ಹಾಕ್ತಾಗ ನೋಡ್ಲಿಕ್ಕೆ ಒಂಥರ
9: ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ. ಅದು ಬಹಳ ಚಂದ, ಕೃಷ್ಣ ಒಂದು ಪಾತ್ರ ಕೊಡ್ತಾರಲ್ಲ ಮಕ್ಕಳುಗಳಿಗೆ ತುಂಬಾ ಚಂದ ಇರುತ್ತೆ. ಆಮೇಲೆ ಅವ್ರು ನೋಡ್ರಿ, ಅವ್ರು ಒಂದು ವಾರಗಟ್ಲೆಯಿಂದಾನು ಅವ್ರು ಹೇಳಿದೆಲ್ಲ ಮಕ್ಳಿಗೆ ಜೋಡಿಸ್ತಾ ಇರ್ತಾರೆ. ಒಂದು ಕೊಳಲಾಗಿರ್ಬೋದು, ಒಂದ್ ಬಟ್ಟೆ ಆಗಿರ್ಬೋದು, ಎಲ್ಲ
1: ಒಂಥರ ಸಂಭ್ರಮ ಅದು.
9: ಅವ್ರು ನಾನ್ ಚಂದಾಗ್ ಮಾಡ್ಕೊಂಡು ಹೋಗ್ಬೇಕು, ನಾನ್ ಚೆನ್ನಾಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದ್ ಅವ್ರಿಗೆ ಇದು.
1: ಹಾಗೆ ಚಿಕ್ಕಪ್ಪ ಸರ್ಗೆ ಪೌರಾಣಿಕ ಸಿನಿಮಾ ಅಂದ ತಕ್ಷಣ ಯಾವ ಸಿನಿಮಾ ನೆನಪಾಗುತ್ತೆ?
9: ನಮಗೆ ಪೌರಾಣಿಕ ಚಿತ್ರ ಅಂತಂದ್ರೆ ರಾಜ್ಕುಮಾರ್ ಅವ್ರನ್ನ ಬಿಟ್ರೆ ಮತ್ತೆ ಬೇರೆ ಯಾರು ಹೇಳಕ್ ಆಗೋದಿಲ್ಲ.
1: ಇವತ್ತಿನ ಕರೆಯಲ್ಲಿ ಎಲ್ರಿಗೂ ಕೂಡ ರಾಜ್ಕುಮಾರ್ ಅವರೇ.
9: ಹೌದು ಮೇಡಮ್, ಯಾಕೆಂದ್ರೆ ರಾಜ್ಕುಮಾರ್ ಅವರಿಗೆ ಒಂದು ಪೌರಾಣಿಕ ಚಿತ್ರ ಕೊಟ್ರೆ ಅದು ತುಂಬಾ ಖುಷಿಯಿಂದ ನೋಡುವಂತ ಸಿನಿಮಾಗಳು. ಅವರ ಒಂದು ಮಾತಿನ ಶೈಲಿ ಆಗಿರ್ಬೋದು, ಆಮೇಲೆ ಅವ್ರಿಗೆ ಏನು ಈ ಪೌರಾಣಿಕ ಸಿನಿಮಾದಲ್ಲಿ ಡೈಲಾಗ್ ಕೊಡ್ತಾರಲ್ಲ ಅಷ್ಟು ಸುಲಭದ ಮಾತಲ್ಲ. ಬೇರೆ ಸಿನಿಮಾಗಳ ತರ ಡೈಲಾಗ್ ಕೊಡೋದಲ್ಲ, ಒಂದು ತುಂಬಾ ಕಷ್ಟಕರವಾದ ಡೈಲಾಗ್ ಗಳೇ ಇರ್ತವೆ. ಅವನ್ನೆಲ್ಲ ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಮೇಡಮ್ ಅವರೇ, ತುಂಬಾ ಅರ್ಥಪೂರ್ಣವಾಗಿ ಇರುತ್ತೆ.
1: ಕೆಲವೊಂದು ಸೀನ್ ಅಲ್ಲಿ ಆ ಗರ್ಜಿಸುವಂತದ್ದೆಲ್ಲ ಇದೆಯಲ್ಲ, ಅದೆಲ್ಲ ವಾಯ್ಸ್ ಮೇಲೆ ಎಷ್ಟು ಎಫರ್ಟ್ ಹಾಕ್ಬೇಕು ಅವರು.
9: ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಮ್ಗೆ ಮೈ ನಡ್ಕ ಬಂದಿರುತ್ತ ಆ ಮಟ್ಟಕ್ಕಿರುತ್ತೆ. ಒಂದು ಅವರ ಒಂದು ಗರ್ಜನೆ, ಒಂದು ಆ ಮಾತುಗಳು, ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಆ ಸಿನಿಮಾ ನೋಡಕ್ ಹೋಗ್ಬಿಟ್ರೆ ನಾವು ಅದು ಮುಗಿದ್ರು ಕೂಡ ಯಾಕಪ್ಪ ಇಷ್ಟು ಬೇಗ ಮುಗೀತು ಅಂತೇವಿ, ಅಷ್ಟು ಚೆನ್ನಾಗಿರ್ತಾವ. ಆಮೇಲೆ ಹಿಂದಿನವರೆಲ್ಲ ತುಂಬಾ ಪೌರಾಣಿಕ ಸಿನಿಮಾಗಳನ್ನೇ ಇಷ್ಟ ಪಡ್ತಾ ಇದ್ರು. ಈಗಿನ ಕಾಲಕ್ಕೆ ಸರಿಯಾಗಿ ಈಗಿನ ಕಾಲದ ಮಾನಕ್ಕೆ ಒಂದು ಜನಗಳಿಗೆ ತಕ್ಕ ಈಗ ಸಿನಿಮಾ ತೆಗಿತದಾರ್ ಬಿಟ್ರೆ ಹಿಂದೆಲ್ಲ ತುಂಬಾ ಪೌರಾಣಿಕ ಸಿನಿಮಾಗಳು ಬಹಳ ಚಂದ ಇರೋ ಕೇಳಕ್ ನೋಡಕ್ ಅದು ಇನ್ನೂ ಒಂದ್ಸಲ ನೋಡ್ಬೇಕು ಅನ್ನೋ ಒಂಥರ ಇರೋ ಸಿನಿಮಾಗಳು.
1: ಹೌದು, ಆ ಸಂಭಾಷಣೆಯನ್ನ ಎಷ್ಟೊಂದ್ ದಿನ ತನಕ ನೆನ್ಪಿಟ್ಕೊಳ್ತಾ ಇದ್ರು.
9: ಹೌದೌದು, ಎಷ್ಟು ಅದು ಸುಮಾರು ದಿನಗಟ್ಲೇನೆ ಅದು ನೆನ್ಪಲ್ಲೇ ಇರ್ತಾ ಇರ್ತ ಅದು. ಈಗ ಒಬ್ಬೊಬ್ರು ಆ ಸಿನಿಮಾ ನೋಡ್ ಬಂದ್ಮೇಲೂ ಕೂಡ ಹೊಲದಲ್ಲೆಲ್ಲ ಕೆಲಸ ಮಾಡ್ಬೇಕಾರೆ ಎಲ್ಲ ಹೇಳ್ತಾ ಇರೋರು, ಇಂಥ ಸಿನಿಮಾದ ಈ ತರ ಆಗ್ತಾ ಇತ್ತು, ಈ ತರ ಆಗ್ತಾ ಇತ್ತು ಅಂತ ಎಲ್ಲ ಹೇಳೋರು ಮಾತಾಡ್ತಾ ಇರೋರು. ಪೌರಾಣಿಕ ಸಿನಿಮಾ ಚಂದ ನೋಡಕ್ಕೆ ಚಂದ, ಆಮೇಲೆ ಅದ್ರಲ್ಲಿ ಭಕ್ತಿ ಪೂರ್ವಕವಾಗಿರುತ್ತೆ. ಯಾವುದೇ ಒಂದ್ ಸೀನ್ ಅದನ್ನು ತುಂಬಾ ಭಕ್ತಿ ಪೂರ್ವಕವಾಗೇ ಇರುತ್ತೆ.
1: ಹೌದೌದು,
9: ಹಾಗಾಗಿ ಪೌರಾಣಿಕ ಸಿನಿಮಾಗಳು ಚಂದ. ಆದ್ರೆ ಏನಪ್ಪಾ ಅಂದ್ರೆ ಹಿಂದಿನ ಪೌರಾಣಿಕ ಸಿನಿಮಾಗಳನ್ನ ಈಗ ಏನಾರು ಅವ್ರು ಮಾಡಕ್ ಹೋದ್ರೆ ಅವು ಹೋಪ್ಲೆಸ್ ಆಗುತ್ತೆ ಮೇಡಮ್. ಯಾಕೆಂದ್ರೆ ಈಗೆಲ್ಲ ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ
1: ಮಾಡ್ತಾರೆ,
9: ಹಾಗಾಗಿ ಅಷ್ಟೊಂದು ಅವು ಸರಿಯಾಗಿ ಓಡೋದಿಲ್ಲ. ಆಮೇಲೆ ಅಷ್ಟೊಂದು ಅವರು ಆ ಒಂದ್ ಪಾತ್ರಗಳು ಮಾಡಿದ್ರು ಕೂಡ ಆ ಒಂದ್ ಮಾತಿನ ಶೈಲಿ ಆಗ್ಲಿ ಆಮೇಲೆ ಅದು ಏನಾದ್ರು ಸೆಟ್ ಆಗೋದಿಲ್ಲ.
1: ಅವರ ರಾಜ್ಕುಮಾರ್ ಇರ್ಬೋದು, ಆ ರಂಗಭೂಮಿಯಿಂದ ಬಂದವರು ಇಂತಹ ಸಿನಿಮಾಗಳನ್ನ ಮಾಡಿದ್ರಲ್ಲ ಅದು ಯಾವಾಗ್ಲೂ ನೆನ್ಪಿಡುವಂತದ್ದು. ಮತ್ತೆ ಅವ್ರಿಗೆ ರಂಗಭೂಮಿಯಲ್ಲಿ ಹೆಚ್ಚು ಪ್ರಾಕ್ಟೀಸ್ ಆಗಿರೋದ್ರಿಂದ, ಟ್ರೈನಿಂಗ್ ಆಗಿರೋದ್ರಿಂದ ಇದಷ್ಟು ಅವ್ರಿಗೆ ಕಷ್ಟ ಅಂತ ಅನಿಸ್ತಿರ್ಲಿಲ್ವಾ ಅಂತ ಬಹುಶಃ.
9: ಹೌದೌದು, ಯಾಕೆ ಅಂತಂದ್ರೆ ಅವ್ರಿಗೆ ಅದು ಮೊದ್ಲಿಂದಾನು ಬಂದಿರುತ್ತೆ, ಅವ್ರು ರಂಗಭೂಮಿಯಿಂದಾನು ಬಂದಿರ್ತಾರಲ್ಲ, ಹಾಗಾಗಿ ಅವ್ರಿಗೆ ಸಿನಿಮಾ ತೆಗಿಯಕ್ ಏನ್ ಕಷ್ಟ ಅನ್ಸೋದಿಲ್ಲ. ಈಗಿನ ಒಂದು ಸಿನಿಮಾಗಳು ಹೀರೋಗಳು ತೆಗಿಯೋದ್ರಿಂದ ಅವ್ರು ಯಾವ್ದೇ ರಂಗಭೂಮಿಯಿಂದ ಒಂದು ಹಿನ್ನೆಲೆ ಇರೋದಿಲ್ಲ, ಹಾಗಾಗಿ ಅವ್ರಿಗೆ ಎಲ್ಲ ಹೇಳ್ಕೊಟ್ಟು ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಅದೇನಾಗುತ್ತೆ ಅಂದ್ರೆ ಹೇಳ್ಕೊಟ್ಟು ಮಾತು ಕಟ್ಕೊಟ್ಟು ಬುತ್ತಿಯಲ್ಲಿ ತನಕ ಇರುತ್ತೆ ಅನ್ನೋ ತರ ಆಗ್ಬಿಡುತ್ತೆ. ಹಾಗಾಗಿ ಹಿಂದಿನ ಸಿನಿಮಾಗಳು ಎಷ್ಟು ಈಗ್ಲೂ ಕೂಡ ಬಂದ್ರೆ ಈಗ ಅದು ಬಿಟ್ಟು ಅಲ್ಲಾಡಕ್ ಆಗಲ್ಲ, ಅಷ್ಟು ಚೆಂದಾಗಿರುತ್ತೆ ಸಿನಿಮಾಗಳು, ಭಕ್ತಿ ಪೂರ್ವಕ ಸಿನಿಮಾಗಳು ಚೆನ್ನಾಗಿರುತ್ತೆ. ಒಳ್ಳೆ ಟಾಪಿಕ್ ತಗೊಂಬಂದಿದ್ದೀರಾ ಮೇಡಮ್, ಅವ್ರೆ ಖುಷಿ ಆಯ್ತು ಇಷ್ಟೊತ್ತವರೆಗೂ ಕೇಳ್ತಾ ಇದ್ದೆ, ಎಲ್ರು ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು.
1: ಹೌದು ಸರ್, ಓಕೆ ಸರ್, ಧನ್ಯವಾದ ಸರ್.
9: ಧನ್ಯವಾದಗಳು ಮೇಡಮ್ ಅವರೇ, ಆಯ್ತು, ನಮಸ್ಕಾರ.
1: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ಕರೆ ಮಾಡಿ ಅವರು ಕೂಡ ಸಾಕಷ್ಟು ಸಿನಿಮಾಗಳ ಬಗ್ಗೆ ತಿಳಿಸಿದರು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಕುರಿತು ಕೂಡ ತುಂಬ ಮಾಹಿತಿಯನ್ನು ತಿಳಿಸಿದರು. ಹಾಗೆ ಈ ಸಿನಿಮಾಗಳು, ನಾವು ಪೌರಾಣಿಕ ಸಿನಿಮಾ ಅಂದ ತಕ್ಷಣ ಆ ಪೌರಾಣಿಕ ಸಿನಿಮಾಗಳು ಪ್ರಾಚೀನ ಇತಿಹಾಸ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಹಾಗೆ ನಮ್ಮ ಹಿಂದಿನ ಪೀಳಿಗೆಯ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗಿರ್ಬೋದು ಅದನ್ನು ತಿಳಿಸುವಂಥ ಒಂದು ಕೆಲಸ ಕೂಡ ಮಾಡ್ತಿದ್ರು ಅಂತ ಹೇಳ್ಬೋದು. ಹಾಗೆ ಅಲ್ಲಿ ನೈತಿಕ ಮೌಲ್ಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ, ಅಂದರೆ ಜನರಲ್ಲಿ ಇರುವಂತಹ ಒಳ್ಳೆಯ ಸಂದೇಶ. ಆ ಒಂದು ಯಾವುದೇ ಒಂದು ಪೌರಾಣಿಕ ಸಿನಿಮಾ ನೋಡಿದ್ರು ಕೂಡ ಅದರಲ್ಲೊಂದು ಒಳ್ಳೆಯ ಸಂದೇಶ ಇರ್ತಿತ್ತು. ಹಾಗೆ ಇತಿಹಾಸದಲ್ಲಿ ನಡೆದಂತಹ ಘಟನೆಗೆ ಜೀವವನ್ನು ತುಂಬುತ್ತಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆ ಈ ರೀತಿಯ ಪಾತ್ರಗಳನ್ನು ಮಾಡುವಾಗ ಎಲ್ಲರೂ ಕೂಡ ರಾಜ್ಕುಮಾರ್ ಪಾತ್ರ ಅಂತ ಹೇಳ್ತಾ ಇದ್ರು. ಆ ಪಾತ್ರಕ್ಕೆ ಜೀವ ತಿಂತಾರಲ್ಲ, ಅದು ಎಷ್ಟು ಒಂದು ಕಷ್ಟದ ಕೆಲಸ ಅಂತ ಹೇಳ್ಬೋದು. ನವರಸಗಳನ್ನು ತುಂಬಿ ಮಾಡುವಂಥದ್ದಿದೆಯಲ್ಲ ಆ ಸಿನಿಮಾಗಳು, ಅದನ್ನು ನೋಡಿದಾಗ ನಮಗೆ ಒಂಥರ ರೋಮಾಂಚನ ಅನಿಸುತ್ತೆ. ಈಗ ಮತ್ತೊಂದು ಕರೆ ಇದೆ. ಹಲೋ,
10: ಹಲೋ
1: ಸರ್, ನಮಸ್ತೆ. ವಿಶ್ವ ಸರ್
10: ಅರ್ಪಿತ್
1: ಅಲ್ಲ ಸರ್, ಪವಿತ್ರ. ಇವತ್ತು ಅರ್ಪಿತ್ ಅವ್ರು ಬಂದಿಲ್ಲ ಸರ್. ಕೃಷ್ಣಾಷ್ಟಮಿಯ ಶುಭಾಶಯಗಳು ಸರ್ ನಿಮಗೂ ಸಹ. ಹಲೋ ಸರ್, ಇವತ್ತು ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ.
10: ಯಾವ್ದು ಬಗ್ಗೆ?
1: ಪೌರಾಣಿಕ ಸಿನಿಮಾಗಳು. ಹೌದು ಸರ್.
10: ಕೃಷ್ಣಂದ್ ಅಂದ್ರೆ ಶ್ರೀನಿವಾಸ ಕಲ್ಯಾಣ ಒಳ್ಳೆ ಚಿತ್ರ,
1: ಒಳ್ಳೆ ಸಿನಿಮಾ.
10: ರಾಜ್ಕುಮಾರ್ ಅಂದ್ರೆ
1: ರಾಜ್ಕುಮಾರ್ ಅವ್ರದ್ದು
10: ಒಳ್ಳೆ ಬಂದಿದೆ ಚಿತ್ರ.
1: ಶ್ರೀನಿವಾಸ ಕಲ್ಯಾಣ ಎಷ್ಟು ಸರಿ ನೋಡಿದ್ರಿ ಸರ್?
10: ನಾವೊಂದು 10-12 ಸಲ.
1: 10-12 ಸಲ ನೋಡಿದಿರ?
10: ಅವಾಗ ಪಿಕ್ಚರ್ ಕ್ರೇಜ್ ಜಾಸ್ತಿ ಅಲ್ಲ,
1: ಕ್ರೇಜ್.
10: ಮತ್ತೆ ಟಿವಿ ಅಲ್ಲೆಲ್ಲ ಇವಾಗಲೂ ಬರ್ತಾ ಇರುತ್ತಲ್ಲ.
1: ಹೌದು ಹೌದು,
10: ಇದೊಂದೆಲ್ಲ ಭಕ್ತ ಪ್ರಹ್ಲಾದ, ಮತ್ತೆ ಕನಕದಾಸ.
1: ಕನಕದಾಸರು
10: ಸುಮಾರು ನೋಡಿದೀವಿ.
1: ಸುಮಾರು ನೋಡಿದಿರ? ಅದ್ರ ತುಂಬಾ ಅಚ್ಚುಮೆಚ್ಚು ಅಂತ ಹೇಳ್ತಾರೆ.
10: ಇಲ್ಲಿ ಬಾರಿ ಗ್ರ್ಯಾಂಡ್ ಇದೆ ಮೇಡಮ್, ನಾಳೆ ಉಡುಪಿಯಲ್ಲಿ
1: ಕೃಷ್ಣ ಜನ್ಮಾಷ್ಟಮಿ ಹಬ್ಬದ.
10: ಇವತ್ತೊಂದು ಹುಲಿ ತಂಡ ಇದೆ.
1: ಅಂದ್ರೆ ಕಾಂಪಿಟೇಷನ್ ಇದೆ ಅಲ್ಲಿ.
10: ನೀವು ಟಿವಿ ನೋಡಿರ್ಬೋದಲ್ಲ ಮೇಡಮ್.
1: ಹಾ ಸರ್,
10: ಉಡುಪಿ ಅಷ್ಟಮಿ ಹೋಗ್ಲಿಲ್ಲ ನೀವು ತನಕ ಅಲ್ಲ
1: ಸರ್? ಅಷ್ಟಮಿ ಹೋಗಿಲ್ಲ, ಈಗ ಅಷ್ಟಮಿ ಹಬ್ಬದಲ್ಲಿ ಇಲ್ಲ, ನೋಡಿಲ್ಲ.
10: ಒಂದ್ಸಲ ನೋಡಿ ಜೀವನದಲ್ಲಿ.
1: ಹೌದು ಸರ್, ಖಂಡಿತ. ಅಷ್ಟು ವೈಭವದಿಂದ ಅಲಂಕಾರ ಮಾಡಿದ್ದಾರೆ.
10: ತುಂಬಾ ಖರ್ಚು ಮಾಡ್ತಾರೆ ಅಲ್ಲಿ. ಕನಕದಾಸ ಕೃಷ್ಣನಿಗೆ, ಕೃಷ್ಣ ಒಲಿದಿದ್ದಾರೆ
1: ಕನಕದಾಸರಿಗೆ. ಹೌದು,
10: ಅದು ಮುಖ ಈ ಕಡೆ ತಿರುಗಿದ್ದಂತಲ್ಲ,
1: ತಿರುಗಿದ್ದಂತ ಹೇಳ್ತಾರೆ. ಅವರು
10: ಅವರು ಕೆಳಜಾತಿ ಮಾಡ ಬಿಡ್ಲಿಲ್ಲ, ಕೃಷ್ಣನ್ ಮೂರ್ತಿಯೇ ಈ ಕಡೆ ತಿರುಗಿದ್ದು,
1: ಮೂರ್ತಿಯೇ ತಿರುಗಿದ್ದು ಅಂತ ಹೇಳಿ
10: ವಿಶೇಷ ಮೇಡಮ್.
1: ವಿಶೇಷ, ಹೌದು ಸರ್. ಹಾಗೆ ಕೃಷ್ಣಾಷ್ಟಮಿ ಅಂದ ತಕ್ಷಣ ಉಡುಪಿಯಲ್ಲಿ ವಿಶೇಷವಾದಂತಹ ಒಂದು ಇದಿರುತ್ತೆ ಇವತ್ತು ಕಾರ್ಯಕ್ರಮ.
10: ಹೌದು,
1: ಅಂದ್ರೆ ಸ್ಪರ್ಧೆಗಳು ಕೂಡ ಇದೆ.
10: ಯಾವ್ದೇ
1: ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ, ಜಾನಪದ ಕಲೆಗಳನ್ನ ಅಂತ.
10: ಹೌದೌದು, ಈ ಸಲ ಭಯಂಕರ ಇದೆ. 100,000 ಲಾಡ್ ಅಂತೆ ಲಡ್ಡು, 30,000 ಚಕ್ಕುಲಿ ಅಂತೆ.
1: ಚಕ್ಕುಲಿ ಕೃಷ್ಣನಿಗೆ ಇಷ್ಟ ಅಲ್ಲ, ಅದಕ್ಕೆ ಫೇವರೇಟ್. ಹಾಗಾಗಿ
10: 20 ಕ್ವಿಂಟಲ್ ಸಕ್ಕರೆ, 20 ಕ್ವಿಂಟಲ್ ಬೆಲ್ಲದ್ದೆಲ್ಲ, ಬೇರೆ ಬೇರೆ ಬಗೆ ಬಗೆಯ ತಿಂಡಿ ತಿನಿಸು ಎಲ್ಲ ಇದೆ.
1: ಅಷ್ಟೂ ಪ್ರಸಾದವಾಗಿ ಭಕ್ತಾದಿಗಳಿಗೆ ಕೊಡ್ತಾರೆ.
10: ಯಾವ್ದೇ ಮೇಡಮ್?
1: ಅಷ್ಟೂ ಪ್ರಸಾದವಾಗಿ ಮಾಡಿದ್ದಾರೆ.
10: ಹೌದೌದು, ಮತ್ತೆ ಎಲ್ಲ ಕಡೆ ಊಟ ಇರುತ್ತೆ, ನೂಕು ನುಗ್ಗಲಾಗೋದಿಲ್ಲ. ಮತ್ತೆ ಎಲ್ಲ ಕಡೆಯಿಂದ ಬರ್ತಾರೆ, ವಿದೇಶದಿಂದ ಸಮೇತ ಬರ್ತಾರೆ
1: ನೋಡ್ಲಿಕ್ಕೋಸ್ಕರನೇ ಬರ್ತಾರೆ ಉಡುಪಿಗೆ.
10: ಒಮ್ಮೆ ನೀವು ನೋಡಿ ಕೃಷ್ಣ ಅಮ್ಮ ದೇವರಲ್ಲಿ, ಬನ್ನಿ.
1: ಖಂಡಿತ ಖಂಡಿತ ಸರ್, ಬರೋಣ ಉಡುಪಿಗೆ. ಓಕೆ ಸರ್, ಧನ್ಯವಾದ ಸರ್. ವಿಶ್ವನಾಥ್ ಸರ್ ಅವರು ಉಡುಪಿಯಿಂದ ಕರೆ ಮಾಡಿದರು. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಉಡುಪಿಯಲ್ಲಿ ವೈಭವದಿಂದ ಕೃಷ್ಣಾಷ್ಟಮಿ ನಡೀತಾ ಇದೆ ಅಂಥೇಳಿ ಕೂಡ ತಿಳಿಸಿದರು. ಎಲ್ಲರೂ ಕೂಡ ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ರು. ಪೌರಾಣಿಕ ಸಿನಿಮಾ ಅಂದ ತಕ್ಷಣವೇ ನಮಗೆ ಆ ಪ್ರತಿಯೊಂದು, ಈಗ ಎಷ್ಟೋ ವರ್ಷದ ಹಿಂದೆ ನಾವು ಪೌರಾಣಿಕ ಸಿನಿಮಾ ನೋಡಿದ್ದೀವಿ ಅಂತ ಹೇಳಿದ್ರು ಕೂಡ ಆ ಚಿತ್ರಣ, ಪೌರಾಣಿಕ ಸಿನಿಮಾ ಅಂದ ತಕ್ಷಣ ಈ ಚಿತ್ರ ಇಷ್ಟ ಆಗುತ್ತೆ, ಈ ಚಿತ್ರ, ಪ್ರತಿಯೊಂದು ಸೀನು ಕೂಡ ನಮಗೆ ಕಣ್ಮುಂದೆ ಬರುತ್ತೆ. ಯಾಕೆಂದರೆ ನಾವು ಅಷ್ಟು ತಲೀನರಾಗಿ 3 ಗಂಟೆ ಕಾಲ ಸಿನಿಮಾ ನೋಡಿದ್ರು ಕೂಡ ಅಷ್ಟೊಂದು ನಾವು ತಲೀನರಾಗಿ ಆ ಸಿನಿಮಾ ನೋಡಿರೋದ್ರಿಂದ, ಹಾಗೆ ಅದು ತುಂಬ ಖುಷಿಯಿಂದ ನೋಡಿರೋದ್ರಿಂದ ಆ ಸಿನಿಮಾಗಳು ಈಗಲೂ ಕೂಡ ನೆನಪಾಗುತ್ತೆ. ಪ್ರತಿಯೊಂದು ಡೈಲಾಗ್ ಇರ್ಬೋದು, ಹಾಡಿರ್ಬೋದು, ಇವೆಲ್ಲವೂ ಕೂಡ ನೆನಪಾಗುತ್ತೆ ಅಂತ ಎಲ್ಲರೂ ಕೂಡ ತಿಳಿಸ್ಕೊಟ್ರು. ಹಾಗೆ ಕನ್ನಡದ ಪೌರಾಣಿಕ ಚಿತ್ರಗಳ ಪಿತಾಮಹ ಅಂತಲೇ ಹುಣಸೂರು ಕೃಷ್ಣಮೂರ್ತಿಯವ್ರನ್ನ ಕರಿತಿದ್ರಂತೆ. ಯಾಕೆಂದರೆ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು, ಅದರಲ್ಲೂ ಪೌರಾಣಿಕ ಸಿನಿಮಾಗಳನ್ನು ರಾಜ್ಕುಮಾರ್ ಅವರ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದು ಹುಣಸೂರು ಕೃಷ್ಣಮೂರ್ತಿಯವರು. ಹಾಗಾಗಿ ಇವರನ್ನ ಕನ್ನಡದ ಪೌರಾಣಿಕ ಸಿನಿಮಾಗಳ ಪಿತಾಮಹ ಅಂತ ಕೂಡ ಕರೆದಿದ್ರಂತೆ. ಆ ಕಾಲದಲ್ಲಿ ಅಂದರೆ ಈಗ ಸಿನಿಮಾ ತೆಗೆಯೋದಕ್ಕಿಂತ ಹಿಂದಿನ ಸಿನಿಮಾಗಳಲ್ಲಿ ಅಂದರೆ ಈಗ ತೆಗೆಯೋ ಒಂದು ಸಿನಿಮಾಕ್ಕಿಂತ ಆ ಕಾಲದಲ್ಲಿ ತುಂಬ ಖರ್ಚಾಗ್ತಿತ್ತಂತೆ. ಅಲ್ಲಿಯ ಸೆಟ್ ಇರ್ಬೋದು, ಈಗ ಒಂದು ಅರಮನೆಯ ಚಿತ್ರ ಮಾಡಬೇಕು ಅಂತ ಹೇಳಿದ್ರೆ ಅರಮನೆ ಸೆಟ್ ಇರ್ಬೋದು, ಅಥವಾ ಅಲ್ಲಿಯ ಅವ್ರು ಹಾಕುವಂಥ ಆಭರಣಗಳಿರ್ಬೋದು, ಕಿರೀಟ ಇರ್ಬೋದು, ಅವೆಲ್ಲವೂ ಕೂಡ ಒಂಥರ ಹೆವಿಯಾಗಿರ್ತಿತ್ತಂತೆ. ಅಂದರೆ ಭಾರವಾಗಿರ್ತಿತ್ತು. ಆ ಸೆಟ್ಗಳನ್ನು ನೋಡೋದೇ ಒಂಥರ ಖುಷಿ ಆಗ್ತಿತ್ತು. ಆದರೂ ಕೂಡ ಆ ಜಾಸ್ತಿ ಖರ್ಚಾದರೂ ಕೂಡ ಆ ಸಿನಿಮಾಗಳು ನಮ್ಮ ಕಣ್ಮುಂದೆ ಬಂದಾಗ ಆ ಪಾತ್ರಗಳಿರ್ಬೋದು, ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬುವಂಥ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದ ಹೇಳಲೇಬೇಕು ಸ್ನೇಹಿತರೆ. ಯಾಕಂದರೆ ಪೌರಾಣಿಕ ಸಿನಿಮಾಗಳು ಅಂದ ತಕ್ಷಣ ಇಷ್ಟೊಂದು ಸಿನಿಮಾಗಳು ನಮಗೆ ನೆನಪಾಗುತ್ತೆ. ಶ್ರೀನಿವಾಸ ಕಲ್ಯಾಣ ಇರ್ಬೋದು, ಸತ್ಯಹರಿಶ್ಚಂದ್ರ ಇರ್ಬೋದು, ಕವಿರತ್ನ ಕಾಳಿದಾಸ ಇರ್ಬೋದು, ಹಾಗೆ ಕೃಷ್ಣದೇವರಾಯ ಸಿನಿಮಾ ಇರ್ಬೋದು, ಇವೆಲ್ಲವೂ ಕೂಡ ಸಿನಿಮಾಗಳು. ಇದೆಲ್ಲದರಲ್ಲೂ ಕೂಡ ಜಾಸ್ತಿ ರಾಜ್ಕುಮಾರ್ ಅವರೇ ಭಾಗವಹಿಸಿದ್ದಾರೆ. ಈ ಸಿನಿಮಾಗಳು ಅಂದ ತಕ್ಷಣ ನಮಗೆ ಎಷ್ಟು ಹಳೆಯ ಸಿನಿಮಾಗಳು, ಅದರಲ್ಲಿ ನಮ್ಮ ಇತಿಹಾಸ ಇರ್ಬೋದು, ಪೌರಾಣಿಕ ಇರ್ಬೋದು, ಇವೆಲ್ಲವುಗಳನ್ನು ಕೂಡ ತಿಳಿಸ್ಕೊಡುವಂಥ ಈ ಪೌರಾಣಿಕ ಸಿನಿಮಾದ ಬಗ್ಗೆ ತಿಳಿಸ್ಕೊಟ್ಟಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
6: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ,
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಜಯನಗರದ ಶ್ರೀ ಸೀತಾರಾಮ ಮಂದಿರದಲ್ಲಿ ಇಂದಿನಿಂದ ಸೆಪ್ಟೆಂಬರ್ 7 ರವರೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಸಾಮೂಹಿಕ ತಿರುಪತಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಜರುಗಲಿದೆ. ಇಂದು ಸಂಜೆ ಕೃಷ್ಣನಿಗೆ ಅಲಂಕಾರ ವಿಶೇಷ ಪೂಜೆ ಇರುತ್ತದೆ. ಸೆಪ್ಟೆಂಬರ್ 5ರಂದು ಉಯ್ಯಾಲೆ ಉತ್ಸವ, ಮೂಲರಾಮನಿಗೆ ತಿರುಪತಿ ಶ್ರೀನಿವಾಸ ಅಲಂಕಾರ ಇರುತ್ತದೆ. ಸೆಪ್ಟೆಂಬರ್ 6ರಂದು ಭಾನುವಾರ ಸಂಜೆ 6:30 ಸಾಮೂಹಿಕ ತಿರುಪತಿ ಶ್ರೀನಿವಾಸ ಕಲ್ಯಾಣೋತ್ಸವವಿದ್ದು, ಕಲ್ಯಾಣೋತ್ಸವ ಸೇವೆಗೆ 501 ರೂಗಳ ಸೇವಾ ಶುಲ್ಕವಿರುತ್ತದೆ. ಸೆಪ್ಟೆಂಬರ್ 7ರ ಸೋಮವಾರ ಸಂಜೆ 6:30 ಖ್ಯಾತ ವಾಗ್ಮಿ ಜಿಎಸ್ ನಟೇಶ್ ಮತ್ತು ವಿ ಸುದರ್ಶನ್ ಭಟ್ ಅವರಿಂದ ಶ್ರೀಕೃಷ್ಣ ಮತ್ತು ಉದ್ಭವ ವಿಷಯ ಕುರಿತು ಸಂವಾದ ಕಾರ್ಯಕ್ರಮವಿರುತ್ತದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸೇವಾ ಕೃಪೆಗೆ ಪಾತ್ರರಾಗುವಂತೆ ಸತೀಶ್ ಅಯ್ಯಂಗಾರ್ ಕೋರಿದ್ದಾರೆ. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಪ್ರತಿಷ್ಠಿತ ಸಹ್ಯಾದ್ರಿ ಕಲಾ ಕಾಲೇಜಿನ ಎನ್ಎಸ್ಎಸ್ ಘಟಕಗಳು ಹಾಗೂ ಶಿವಮೊಗ್ಗದ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಕ್ಯಾನ್ಸರ್ ಕುರಿತು ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಅಭಿಯಾನದ ಭಾಗವಾಗಿ ವಿದ್ಯಾರ್ಥಿಗಳು ಬಿಎಚ್ ರಸ್ತೆ ಮತ್ತು ಗಾಂಧಿ ಬಜಾರ್ ಸೇರಿದಂತೆ ಸುತ್ತಮುತ್ತ ಭಾಗಗಳಲ್ಲಿ ಜನರ ಬಳಿ ತೆರಳಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸಿದರು. ಇದಕ್ಕೂ ಮುನ್ನ ನಗರದ ಶಿವಪ್ಪ ನಾಯಕ ಪ್ರತಿಮೆ ಬಳಿ ಈ ಅಭಿಯಾನಕ್ಕೆ ಉದ್ಯಮಿ ಹಾಗೂ ಶಿವಮೊಗ್ಗ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಎನ್ ಗೋಪಿನಾಥ್ ಚಾಲನೆ ನೀಡಿ ಮಾತನಾಡುತ್ತಾ, ಕ್ಯಾನ್ಸರ್ ಎನ್ನುವ ಕಾಯಿಲೆ ಅತ್ಯಂತ ವೇಗವಾಗಿ ಹರಡುತ್ತಿದೆ. ಜನರಲ್ಲಿ ಇದು ಗುಣಪಡಿಸಲಾಗದ ಕಾಯಿಲೆ ಎಂಬ ಭಯವಿದೆ. ಆದರೆ ಕ್ಯಾನ್ಸರ್ ಅನ್ನ ಆರಂಭದ ಹಂತದಲ್ಲಿಯೇ ಕಂಡುಹಿಡಿದರೆ ಖಂಡಿತ ಇದನ್ನ ಗುಣಪಡಿಸಬಹುದು. ಈ ನಿಟ್ಟಿನಲ್ಲಿ ಸಂಜೀವಿನಿ ಕ್ಯಾನ್ಸರ್ ಸಂಸ್ಥೆ ಹಾಗೂ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಸರ್ವೆ ಮಾಡಿ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ನಂತರ ಶಿವಮೊಗ್ಗ ಬ್ರಾಹ್ಮಿನ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕೆ ವೆಂಕಟೇಶ್ ರಾವ್ ಮಾತನಾಡಿ, ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಅರಿವು ಬೇಕಿದೆ. ಮುಂಜಾಗ್ರತಾ ಕ್ರಮವಾಗಿ ಈ ಕಾಯಿಲೆ ಬಗ್ಗೆ ತಿಳಿದುಕೊಂಡರೆ ಭಯ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಪರಿಸರವಾದಿ ಜನಾರ್ದನ್ ಪೈ ಮಾತನಾಡಿ, ಕ್ಯಾನ್ಸರ್ ಎನ್ನುವುದು ಅತ್ಯಂತ ಕೆಟ್ಟ ಕಾಯಿಲೆಯಾಗಿದೆ. ಒಂದು ಕಾಯಿಲೆಯನ್ನ ಹೊಡೆದೋಡಿಸುವ ಸಲುವಾಗಿ ಶಿವಮೊಗ್ಗದ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಮತ್ತು ಸಹ್ಯಾದ್ರಿ ಕಲಾ ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಎಲ್ಲರೂ ಕೈಜೋಡಿಸಬೇಕಿದೆ ಎಂದು ತಿಳಿಸಿದರು. ಸಹ್ಯಾದ್ರಿ ಕಲಾ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ಎನ್ ಮಂಜುನಾಥ್, ಮಾತನಾಡಿ, ವಿದ್ಯಾರ್ಥಿಗಳು ಸಾಮಾಜಿಕ ಸೇವೆಯ ಭಾಗವಾಗಿ ಶಿವಮೊಗ್ಗದ ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಕ್ಯಾನ್ಸರ್ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಈ ಸಮಾಜಮುಖಿ ಪ್ರಯತ್ನಕ್ಕೆ ಜನರ ಸಹಕಾರವೂ ಸಿಗಲಿದೆ ಎಂದರು. ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ನ ಪ್ರಮುಖರಾದ ಆನಾ ವಿಜಯೇಂದ್ರ ರಾವ್, ಯೂತ್ ಹಾಸ್ಟೆಲ್ನ ಅಸೋಸಿಯೇಷನ್ನ ಅಧ್ಯಕ್ಷರಾದ ನಾಗೇಶ್, ಶಿವಮೊಗ್ಗ ಬೈಕ್ ಕ್ಲಬ್ನ ನಿರ್ದೇಶಕರಾದ ರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ವತಿಯಿಂದ ಇಂದು ಸಂಜೆ 6 ಗಂಟೆಗೆ RTO ರಸ್ತೆಯಲ್ಲಿರುವ ಜಿಲ್ಲಾ ನಿವೃತ್ತ ನೌಕರರ ಭವನದಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಮಾಲ್ತೇಶ್ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ವೈದ್ಯನಾಥ್, ರಾಜ್ಯ ಸಮಿತಿ ಸದಸ್ಯರಾದ ಟೆಲೆಕ್ಸ್ ರವಿಕುಮಾರ್, ಶಿವಕುಮಾರ್, ಸಂಘದ ಕಾರ್ಯದರ್ಶಿ ಹಾಲಸ್ವಾಮಿ, ರಾಷ್ಟ್ರೀಯ ಸಮಿತಿಯ ಸದಸ್ಯರಾದ ನಂಜುಂಡಪ್ಪ, ಎನ್ಆರ್ ವೆಂಕಟೇಶ್, ಸಂಘಟನಾ ಕಾರ್ಯದರ್ಶಿ ಗಾರ ಶ್ರೀನಿವಾಸ್, ರಾಘವೇಂದ್ರ ಶೆಟ್ಟಿ, ಖಜಾನ್ಸಿ ರೋಹಿತ್, ರಂಜಿತ್, ಪ್ರಶಸ್ತಿ ವಿಜೇತರಾದ ಶರತ್ ಕುಮಾರ್, ಸೂರ್ಯನಾರಾಯಣ್ ಹಾಗೂ ಕರವೇ ಕಾವಲು ಪಡೆಯ ಅಧ್ಯಕ್ಷರಾದ ಶಿವಕುಮಾರ್ ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಬಾರಿ ಸೇವಾ ರತ್ನ ಪ್ರಶಸ್ತಿಗೆ ಶಿವಮೊಗ್ಗದ ಶ್ರೀನಿವಾಸ್, ಭದ್ರಾವತಿಯ ಪರಶುರಾಮ್ ರಾವ್ ಹಾಗೂ ತೀರ್ಥಹಳ್ಳಿಯ ಚಂದ್ರಶೇಖರ್ ಎನ್ ಶೆಟ್ಟಿ ಕಮ್ಮರಡಿ ಆಯ್ಕೆಯಾಗಿದ್ದಾರೆ. ಪತ್ರಿಕಾ ವಿತರಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಒನ್ ಟೂ ತ್ರೀ ಫೋರ್.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸೌಹಾರ್ದತೆ ನಿರ್ಮಾಣದಲ್ಲಿ ಸಾಹಿತ್ಯದ ಪಾತ್ರ ಮಹತ್ವದಾಗಿದ್ದು, ಮನಸ್ಸುಗಳನ್ನ ಬೆಸೆಯುವ, ವೈಚಾರಿಕ ಪ್ರಜ್ಞೆ ಮೂಡಿಸುವ ಮತ್ತು ಮಾನವೀಯ ಮೌಲ್ಯಗಳನ್ನ ಸಮಾಜದಲ್ಲಿ ಬಲಪಡಿಸುವ ಶಕ್ತಿಯುತ ಮಾಧ್ಯಮವಾಗಿದೆ ಎಂದು ಜಯನಗರ ಪೊಲೀಸ್ ಠಾಣೆಯ ನಿರೀಕ್ಷಕರಾದ ರವಿ ಪಾಟೀಲ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಪ್ರಜ್ಞಾ ಬುಕ್ ಗ್ಯಾಲರಿಯಲ್ಲಿ ಏರ್ಪಡಿಸಿದ ಸಾಹಿತ್ಯ ಹುಣ್ಣಿಮೆಯ 253ರ ತಿಂಗಳ ಕಾರ್ಯಕ್ರಮ, ಶ್ರಾವಣ ಸಂಭ್ರಮ, ಕವಿಗೋಷ್ಠಿ ಹಾಗೂ ಸಮೂಹ ಗಾಯನ ಕಾರ್ಯಕ್ರಮವನ್ನ ಗಿಡಕ್ಕೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಕೋಮು ಸೌಹಾರ್ದತೆ ಬೆಳೆಸಲು ಪ್ರತಿಯೊಬ್ಬರ ಪಾಲುದಾರಿಕೆಯೂ ಮುಖ್ಯ. ಒಂದು ಸಮುದಾಯದ ವ್ಯಕ್ತಿ ತಪ್ಪು ಮಾಡಿದಾಗ ಅದನ್ನ ತಪ್ಪೆಂದು ಹೇಳುವ ಹಾಗೂ ನೋವು ಅನುಭವಿಸಿದಾಗ ಸಾಂತ್ವನ ನೀಡುವ ಮನಸ್ಥಿತಿ ಸಮಾಜದಲ್ಲಿ ಬೆಳೆಯಬೇಕು. ನನ್ನ ವೈಚಾರಿಕತೆಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಎಂಬ ಪರಸ್ಪರ ಗೌರವದ ಭಾವನೆ ಮೂಡಿದಾಗ ಮಾತ್ರ ನಿಜವಾದ ಸೌಹಾರ್ದತೆ ಬೆಳೆಯಲು ಸಾಧ್ಯ ಎಂದರು. ಸಾಹಿತಿ ಬಿ ಚಂದ್ರೇಗೌಡ ಅವರು ಮಾತನಾಡಿ, ಪೊಲೀಸರಿಗೂ ಸಾಹಿತ್ಯ ರಚನೆಗೆ ಅಗತ್ಯವಾದ ಅನುಭವ ಮತ್ತು ಅವಕಾಶಗಳಿವೆ. ಸಮಾಜದಲ್ಲಿ ಕೊಲೆ, ಸುಲಿಗೆ, ಅವ್ಯವಹಾರ ಸೇರಿದಂತೆ ಹಲವು ಅಪರಾಧಗಳು ನಡೆಯುತ್ತಿವೆ. ಈ ಪ್ರಕರಣ ದಾಖಲಾದ 20 ವರ್ಷಗಳ ನಂತರ ತೀರ್ಪು ಬರುವ ಮನಸ್ಥಿತಿ ಇದ್ದರೆ ಅಪರಾಧಿಗಳಿಗೆ ಕಾನೂನಿನ ಭಯ ಕಡಿಮೆಯಾಗುತ್ತದೆ. 2-3 ವರ್ಷಗಳೊಳಗೆ ಪ್ರಕರಣಗಳಿಗೆ ತ್ವರಿತವಾಗಿ ತೀರ್ಪು ದೊರೆತರೆ ಅಪರಾಧಿಗಳಲ್ಲಿ ಕಾನೂನಿನ ಭಯ ಮೂಡಿ ಅಪರಾಧ ಪ್ರಮಾಣ ಕಡಿಮೆಯಾಗಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾದ ಡಿ ಮಂಜುನಾಥ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರಜ್ಞಾ ಬುಕ್ ಗ್ಯಾಲರಿಯ ಪರವಾಗಿ ಕೃಷ್ಣಮೂರ್ತಿ ಮಾತನಾಡಿದರು. ಉಪನ್ಯಾಸಕರಾದ ಡಾಕ್ಟರ್ ಲವಾ ಜಿಆರ್ ಕತೆ ಹೇಳಿದರು. ಕವಿಗಳಾದ ಡಿ ಗಣೇಶ್, ಶ್ರೀನಿವಾಸ್, ಎಸ್ಕೆ ಗಾಯತ್ರಿ, ದೇವನೂರು ಅಚ್ಯುತ್, ಮಂಜಪ್ಪ, ದೀಪಾ ಪ್ರಕಾಶ್ ಮುಂತಾದವರು ಕವನ ವಾಚನ ಮಾಡಿದರು. ಮುಂದಿನ ವಿವರ, ಕನ್ನಡ ದಿನಪತ್ರಿಕೆ ಮತ್ತು ವಿ ಲೈವ್ ಹೋಮ್ ಅಪ್ಲೈಯನ್ಸಸ್ ಜಂಟಿಯಾಗಿ ರೋಟರಿ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯಂದು ಗೋಪಾಲಗೌಡ ಬಡಾವಣೆಯ ಜಿಆರ್ ಎಂಟರ್ಪ್ರೈಸಸ್ ಆವರಣದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಸಾರ್ವಜನಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಬಹುದಾಗಿದೆ. ಜಿಆರ್ ಎಂಟರ್ಪ್ರೈಸಸ್ ಆರೈಕೆ ಆಸ್ಪತ್ರೆ ಎದುರು, ಬಿಎಸ್ಎನ್ಎಲ್ ಹೆಡ್ ಆಫೀಸ್ ಸಮೀಪ, ಸಾಗರ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಇಲ್ಲಿ ಶಿಬಿರ ನಡೆಯಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಗರದ ಕೃಷ್ಣ ರಾಜೇಂದ್ರ ಜಲ ಶುದ್ಧೀಕರಣ ಘಟಕಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಮೆಸ್ಕಾಂ ಇಲಾಖೆಯ 111/11 kV ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ದುರಸ್ತಿ ಮತ್ತು ನಿರ್ವಹಣಾ ಕಾಮಗಾರಿ ಹಮ್ಮಿಕೊಳ್ಳಲಾಗಿರುವ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 6 ಕೃಷ್ಣ ರಾಜೇಂದ್ರ ಜಲ ಶುದ್ಧೀಕರಣ ಘಟಕದಲ್ಲಿ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ. ಪರಿಣಾಮವಾಗಿ ಸೆಪ್ಟೆಂಬರ್ 6 ಮತ್ತು ಸೆಪ್ಟೆಂಬರ್ 7 ಶಿವಮೊಗ್ಗ ನಗರದಾದ್ಯಂತ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಶೇಖರಿಸಿಕೊಂಡು ಮಂಡಳಿಯೊಂದಿಗೆ ಸಹಕರಿಸಬೇಕಾಗಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಫಲಾನುಭವಿಯಾಗಿ ನೋಂದಾಯಿತರಾಗಿರುವ ಜಿಲ್ಲೆಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಮಂಡಳಿಯಿಂದ ಸುರಕ್ಷತಾ ಕಿಟ್ಗಳನ್ನು ವಿತರಿಸಲಾಗುತ್ತಿದ್ದು ಅರ್ಹ ಕಾರ್ಮಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈವರೆಗೆ ಸುರಕ್ಷತಾ ಕಿಟ್ ಪಡೆಯದಿರುವ ಮೆಷಿನ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಪೇಂಟಿಂಗ್ ಹಾಗೂ ಪ್ಲಂಬಿಂಗ್ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಫಲಾನುಭವಿಗಳಿಗೆ ಈ ಕಿಟ್ ಅನ್ನು ನೀಡಲಾಗುತ್ತಿದೆ. ಅರ್ಹ ಕಾರ್ಮಿಕರು ತಮ್ಮ ತಾಲೂಕಿನ ಸಂಬಂಧಿಸಿದ ಕಾರ್ಮಿಕ ನಿರೀಕ್ಷಕರ ಕಚೇರಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಚಾಲ್ತಿಯಲ್ಲಿರುವ ಕಟ್ಟಡ ಕಾರ್ಮಿಕರ ನೋಂದಾವಣೆ ಗುರುತಿನ ಚೀಟಿ, ಫಲಾನುಭವಿಗಳ ಆಧಾರ್ ಕಾರ್ಡ್, ಸುರಕ್ಷತಾ ಕಿಟ್ ಪಡೆದಿರುವುದಿಲ್ಲವೆಂಬ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ದಾಖಲೆಗಳನ್ನು ಸೆಪ್ಟೆಂಬರ್ 10 ಒಳಗೆ ಅರ್ಜಿಯನ್ನ ಸಲ್ಲಿಸುವುದು. ಮುಂದಿನ ವಿವರ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಖಾಲಿ ಇರುವ ನರ್ಸಿಂಗ್ ಆಫೀಸರ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಸ್ವೀಕರಿಸಲಾಗಿದ್ದ ಅರ್ಜಿಗಳ ಪರಿಶೀಲನೆ ಪೂರ್ಣಗೊಂಡಿದ್ದು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಶಿವಮೊಗ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ. ಪ್ರಕಟಿತ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಭ್ಯರ್ಥಿಗಳು ಸೆಪ್ಟೆಂಬರ್ 11 ಒಳಗೆ ಕಚೇರಿ ವೇಳೆಯಲ್ಲಿ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ನಟರಾಜ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿಕಾರಿಪುರದಲ್ಲಿ 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ಸಮಗ್ರ ಕೀಟ ನಿಯಂತ್ರಣ ಕಾರ್ಯಕ್ರಮದ ಭಾಗವಾಗಿ ಅರ್ಹ ಸಾಮಾನ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಜೈವಿಕ ಗೊಬ್ಬರದ ಪರಿಕರವನ್ನು ವಿತರಿಸಲಾಗುತ್ತಿದೆ. ಆಸಕ್ತ ರೈತರು ಚಾಲ್ತಿಯಲ್ಲಿರುವ ಪಾಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಹಾಗೂ ಆರ್ಡಿ ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರಗಳ ನಕಲನ್ನು ಪ್ರತಿಗಳೊಂದಿಗೆ ತಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಪರಿಕರವನ್ನು ಪಡೆದುಕೊಳ್ಳಬಹುದು ಎಂದು ಶಿಕಾರಿಪುರ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಸ್ವಚ್ಛತಾ ಕಾರ್ಯದಲ್ಲಿ ಹಗಲಿರುಳು ಶ್ರಮಿಸುವ ಪೌರ ಕಾರ್ಮಿಕರ ಮಹಿಳೆಯರಿಗೆ ಬಾಗಿನ ಅರ್ಪಿಸಿ ಗೌರವ ಸಲ್ಲಿಸುವ ಅಪರೂಪದ ಕಾರ್ಯಕ್ರಮವೊಂದು ಶಿವಮೊಗ್ಗ ನಗರದ ಶೋಭಾ ಲೇಔಟ್ನಲ್ಲಿ ಆಯೋಜಿಸಲಾಗಿತ್ತು. ಕೆಎಚ್ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಪಾಲಿಕೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಾವಣೆಗಳ ನಿವಾಸಿಗಳು ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು. ಮಹಾನಗರ ಪಾಲಿಕೆ ಹಾಗೂ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳಾ ಸ್ವಚ್ಛತಾ ಸಿಬ್ಬಂದಿಗಳು ಬಾಗಿನ ಸ್ವೀಕರಿಸಿದರು. ಇದೇ ವೇಳೆ ಬಡಾವಣೆಯ ಉದ್ಯಾನವನದಲ್ಲಿ ಪ್ರಕೃತಿಗೆ ಬಾಗಿನ ಎಂಬ ಪರಿಕಲ್ಪನೆಯಡಿ ಗಿಡ ನೆಡುವ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿತ್ತು. ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ವರ್ ಅವರು ಗಿಡ ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ 8 ಪೌರ ಕಾರ್ಮಿಕ ಮಹಿಳೆಯರಿಗೆ ಬಾಗಿನ ಅರ್ಪಿಸಲಾಯಿತು. ತಾಲೂಕು ಪಂಚಾಯಿತಿ ಇಒ ಪರಮೇಶ್ವರ್ ಅವರು ಮಾತನಾಡಿ, ನಿಜಕ್ಕೂ ಇದೊಂದು ವಿನೂತನ ಕಾರ್ಯಕ್ರಮವಾಗಿದೆ. ನಮ್ಮ ಪ್ರದೇಶಗಳ ಸ್ವಚ್ಛತೆಗೆ ಹಗಲಿರುಳು ಶ್ರಮಿಸುವ ಮಹಿಳಾ ಪೌರ ಕಾರ್ಮಿಕರಿಗೆ ಗೌರವದ ಮೂಲಕ ಅವರಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸುವ ನಿವಾಸಿಗಳ ಕಾರ್ಯ ಅಭಿನಂದನೀಯ, ಹಾಗೆಯೇ ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸುವುದು ಸ್ವಾಗತಾರ್ಹ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಸಹ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಮಾತನಾಡಿ, ಪೌರ ಕಾರ್ಮಿಕರ ನಿಸ್ವಾರ್ಥ ಸೇವೆ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಅವರನ್ನ ಗುರುತಿಸಿ ಅಭಿನಂದಿಸುವುದು ಸಂತಸದ ವಿಚಾರ ಎಂದು ತಿಳಿಸಿದರು.
ಪೌರ ಕಾರ್ಮಿಕರಿಗೆ ಯುವ ಮುಖಂಡ ಗುರು ಚರಣ್ ಅವರು ಅಕ್ಕಿ ಪ್ಯಾಕೆಟ್ ವಿತರಿಸಿದರು. ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಅತಿಥಿಗಳನ್ನ ಸ್ವಾಗತಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಮುಖಂಡರಾದ ಕೊಟ್ರೇಶಪ್ಪ ಅವರು ವಹಿಸಿದ್ದರು. ಸಮಾರಂಭದಲ್ಲಿ ಪಾಲಿಕೆಯ 1ನೇ ವಾರ್ಡ್ ನೇತ್ರಾವತಿ ನಿವಾಸಿಗಳಾದ ಷಡಾಕ್ಷರಿ ಪಾಟೀಲ್, ಜಯಮ್ಮ, ಬಸಪ್ಪ, ನಾಗರತ್ನ, ಯುವ ಮುಖಂಡರಾದ ಮೇಸ್ತ್ರಿ ನಾಗರಾಜ್ ನಾಯಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶ್ರೀ, ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಇನ್ನು ಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ, ಪರಿಶುದ್ಧತೆಯ ಪ್ರತೀಕ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರ೿ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಪ್ರೀತಿಯ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಫೀಸು, ಕಾಲೇಜು, ಅಂಗಡಿ ಮುಂಗಟ್ಟುಗಳ ಕೆಲಸವನ್ನೆಲ್ಲ ಮುಗಿಸಿ, ಅಬ್ಬಾ ಇವತ್ತಿನ ದಿನ ಮುಗೀತು ಅಂತ ಮನೆ ಕಡೆಗೆ ಹಾದಿ ಹಿಡಿದಿರೋ ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ.

ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ವಾ, ಈ ಶಬ್ದ ನಮಗೆಲ್ಲರಿಗೂ ತುಂಬಾ ಪರಿಚಿತ. ರಸ್ತೆಯಲ್ಲಿ ಹೋಗುವಾಗ ಈ ಸೈರನ್ ಶಬ್ದ ಕೇಳಿದ ತಕ್ಷಣ ನಮ್ಮ ಎದೆಯಲ್ಲಿ ಒಂದಷ್ಟು ಕ್ಷಣ ನಡುಕ ಹುಟ್ಟಿಸುತ್ತೆ. ಅಯ್ಯೋ, ಒಳಗಡೆ ಯಾರಿದ್ದಾರೋ, ಏನಾಗಿದೆಯೋ, ಪಾಪ, ಸರಿಯಾದ ಸಮಯಕ್ಕೆ ಆಸ್ಪತ್ರೆ ತಲುಪಲಿ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತೀವಿ ಅಲ್ವಾ? ಆದ್ರೆ ಸ್ನೇಹಿತರೆ, ನನ್ನದೊಂದು ಪುಟ್ಟ ಪ್ರಶ್ನೆ ಇದೆ. ಏನಪ್ಪ ಅಂದ್ರೆ, ಸೈರನ್ ಶಬ್ದ ಕೇಳಿದ ತಕ್ಷಣ ಪಾಪ ಅಂತ ಅಂದ್ಕೊಳ್ಳುವ ನಾವು ತಕ್ಷಣ ನಮ್ಮ ಗಾಡಿಯನ್ನ ಸ್ವಲ್ಪ ಎಡಕ್ಕೋ ಬಲಕ್ಕೋ ತಿರುಗಿಸಿ ಆ ಆಂಬ್ಯುಲೆನ್ಸ್ಗೆ ದಾರಿ ಮಾಡ್ಕೊಡ್ತೀವಾ? ಅಥವಾ ನನಗೆ ಲೇಟ್ ಆಗ್ತಿದೆ ಅಂತ ಮುನ್ನುಗ್ತೀವಾ? ಅದಿರ್ಲಿ ಬಿಡಿ. ಈಗ ದಿನ ಸಂಜೆ ನಾವೆಲ್ಲ ಮನೆಗೆ ಹೊರಡುವಾಗ ರಸ್ತೆಯಲ್ಲಿ ವಿಪರೀತ ಟ್ರಾಫಿಕ್ ಇರುತ್ತೆ. ನಮಗೂ ಮನೆಗೆ ಬೇಗ ಹೋಗಿ ಕಾಫಿ ಕುಡಿಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಆತುರ ಇರುತ್ತೆ. ಆದ್ರೆ ನೆನ್ಪಿಡಿ ಸ್ನೇಹಿತರೆ, ಆ ಟ್ರಾಫಿಕ್ ಮಧ್ಯೆ ನಿಂತಿರೋ ಆಂಬ್ಯುಲೆನ್ಸ್ ಇದೆಯಲ್ಲ, ಅದರ ಒಳಗಡೆ ಇರೋದು ಬರೀ ಒಬ್ಬ ರೋಗಿ ಅಲ್ಲ ಸ್ನೇಹಿತರೆ. ಅಲ್ಲಿ ಇರೋದು ಒಬ್ಬರ ಅಪ್ಪ ಆಗಿರ್ಬೋದು, ಒಬ್ಬರ ಅಮ್ಮ ಆಗಿರ್ಬೋದು, ಯಾರೋ ಒಬ್ಬರ ಮಗು ಅಥವಾ ಪ್ರಾಣ ಉಳಿಸ್ಕೊಳ್ಳಕ್ಕೆ ಹೋರಾಡ್ತಿರೋ ಒಬ್ಬ ಸಾಮಾನ್ಯ ಮನುಷ್ಯ ಇರ್ತಾನೆ. ಆ ಆಂಬ್ಯುಲೆನ್ಸ್ಗೆ ಪ್ರತಿ ಸೆಕೆಂಡೂ ಮುಖ್ಯ. ನಾವು ಬಿಡುವ ಕೇವಲ 2 ಇಂಚಿನ ಜಾಗ ಯಾರೋ ಒಬ್ಬರ ಪೂರ್ಣ ಆಯುಷ್ಯವನ್ನು ಉಳಿಸಬಹುದು. ಗೋಲ್ಡನ್ ಅವರ್ ಅಂತ ಹೇಳ್ತಾರಲ್ಲ, ಆ ಮೊದಲ 60 ನಿಮಿಷಗಳಲ್ಲಿ ಸಿಗುವ ಒಂದೊಂದು ಸೆಕೆಂಡು ಒಂದು ಜೀವವನ್ನ ಬದುಕಿಸಬಲ್ಲದು. ಅದಕ್ಕೆ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವ ಹಾಗೂ ಆಂಬ್ಯುಲೆನ್ಸ್ಗೆ ದಾರಿ ಬಿಡುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಿಗ್ನಲ್ನಲ್ಲಿ ರೆಡ್ ಲೈಟ್ ಇದ್ದಾಗ ಆಂಬ್ಯುಲೆನ್ಸ್ ಬಂದ್ರೆ ಏನ್ ಮಾಡ್ಬೇಕು, ಹಾಗೆ ಆಂಬ್ಯುಲೆನ್ಸ್ ಹಿಂಭಾಗದಲ್ಲಿ ಆಂಬ್ಯುಲೆನ್ಸ್ ಅಂತ ಉಲ್ಟ ಯಾಕೆ ಬರ್ದಿರ್ತಾರೆ, ನಂತರ ದಾರಿ ಬಿಡದಿದ್ದರೆ ಆಗುವ ಕಾನೂನು ಪರಿಣಾಮಗಳೇನು, ಸೊ ಹೀಗೆ ರಸ್ತೆಯಲ್ಲಿ ನಮಗೆ ಎದುರಾಗುವ 16 ಪ್ರಶ್ನೆಗಳಿಗೆ ಇವತ್ತು ಸರಳವಾಗಿ ಉತ್ತರವನ್ನ ತಿಳಿದುಕೊಳ್ಳೋಣ. ಓಕೆ ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಮುಗಿಯುವಷ್ಟರಲ್ಲಿ ನಿಮ್ಮ ಚಾಲನೆಯ ಶೈಲಿಯಲ್ಲಿ ಒಂದು ಪುಟ್ಟ ಒಳ್ಳೆಯ ಬದಲಾವಣೆ ತರೋಣ. ಬನ್ನಿ ಹಾಗಿದ್ರೆ ಇವತ್ತಿನ ಈ ಜಾಗೃತಿ ಪಯಣವನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸಂಜೆ ಟ್ರಾಫಿಕ್ನಲ್ಲಿ ನೀವೆಲ್ಲ ಮನೆಗೆ ಹೊರಟಿದ್ದೀರಾ ಅಲ್ವಾ? ರೋಡ್ನಲ್ಲಿ ಆಂಬ್ಯುಲೆನ್ಸ್ನ ಸೈರನ್ ಶಬ್ದ ಕೇಳಿದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಬರುತ್ತೋ ಅದಕ್ಕೆಲ್ಲ ಉತ್ತರ ಕೊಡುವ ಸಣ್ಣ ಜಾಗೃತಿ ಪಯಣ ಇಲ್ಲಿದೆ. ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ಆಂಬ್ಯುಲೆನ್ಸ್ ಸೈರನ್ ಶಬ್ದ ಕೇಳಿದ ತಕ್ಷಣ ಪ್ರತಿಯೊಬ್ಬ ವಾಹನ ಸವಾರ ಮಾಡಬೇಕಾದ ಮೊದಲ ಕೆಲಸವೇನು ಅಂತ ಹೇಳೋದಾದ್ರೆ, ಎಸ್, ಗಾಬರಿ ಆಗದೆ ತಕ್ಷಣ ನಿಮ್ಮ ವೆಹಿಕಲ್ ಸ್ಪೀಡ್ನ ಕಡಿಮೆ ಮಾಡಿ ರೋಡ್ ಎಡಭಾಗಕ್ಕೆ ಚಲಿಸಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಿ. ಇನ್ನ ಎರಡನೇ ಪ್ರಶ್ನೆ, ಗೋಲ್ಡನ್ ಅವರ್ ಅಂತಂದ್ರೆ ಏನು? ಅಪಘಾತ ಅಥವಾ ತೀವ್ರ ಅನಾರೋಗ್ಯ ಸಂಭವಿಸಿದ ಮೊದಲ ಒಂದು ಗಂಟೆಯ ಸಮಯ. ಈ ಸಮಯದಲ್ಲಿ ರೋಗಿಗೆ ಸಿಗುವ ಸೂಕ್ತ ಚಿಕಿತ್ಸೆ ಅವರ ಪ್ರಾಣವನ್ನ ಉಳಿಸುವ ಸಾಧ್ಯತೆಯನ್ನ 80%-90% ಹೆಚ್ಚಿಸುತ್ತೆ ಸ್ನೇಹಿತರೆ. ಸೊ ಇನ್ನ ಮೂರನೇ ಪ್ರಶ್ನೆ, ಆಂಬ್ಯುಲೆನ್ಸ್ಗೆ ದಾರಿ ಬಿಡುವುದು ಕಾನೂನಾತ್ಮಕ ಕರ್ತವ್ಯವೋ ಅಥವಾ ಮಾನವೀಯತೆಯೋ ಅಂತ ನೀವು ಕೇಳ್ಬೋದು. ಎಸ್, ಇದು ಎರಡೂ ಹೌದು ಸ್ನೇಹಿತರೆ. ಮಾನವೀಯತೆಯ ದೃಷ್ಟಿಯಿಂದ ಪ್ರಾಣ ರಕ್ಷಣೆ ಮುಖ್ಯವಾದ್ರೆ ಕಾನೂನಿನ ಪ್ರಕಾರ ಇದು ಪ್ರತಿಯೊಬ್ಬರ ನಾಗರಿಕನ ಕಡ್ಡಾಯ ಜವಾಬ್ದಾರಿಯಾಗಿರುತ್ತೆ. ಎಸ್, ಇನ್ನ ನಾಲ್ಕನೇ ಪ್ರಶ್ನೆ, ನಮಗೆ ಕೇವಲ ಸೈರನ್ ಶಬ್ದ ಕೇಳಿಸ್ತಾ ಇದೆ ಆದ್ರೆ ಆಂಬ್ಯುಲೆನ್ಸ್ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ವಲ್ಲ, ಆಗ ಏನ್ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ, ಎಸ್, ನಿಮ್ಮ ವಾಹನದ ಸೈಡ್ ಮಿರರ್ ಗಮನಿಸಿ ಹಾಗೂ ಸೂಚನೆ ಸಿಗೋವರೆಗೂ ಎಡಪಥಕ್ಕೆ ಸರಿಯೋದಕ್ಕೆ ಸಿದ್ಧವಾಗಿರಿ, ಲೆಫ್ಟ್ ಲೈನ್ಗೆ ಸರಿಯೋದಕ್ಕೆ ಸಿದ್ಧವಾಗಿರಿ. ಇನ್ನ ಐದನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಆಂಬ್ಯುಲೆನ್ಸ್ ನ ಹಿಂಭಾಗದಲ್ಲಿ ಆಂಬ್ಯುಲೆನ್ಸ್ ಅಂತ ರಿವರ್ಸ್ ಆಗಿ ಯಾಕೆ ಬರ್ದಿರ್ತಾರೆ? ಯಾಕೆ ಗೊತ್ತಾ? ಮುಂಭಾಗದ ವಾಹನಗಳ ಚಾಲಕರು ತಮ್ಮ ರೇರ್ ವ್ಯೂ ಮಿರರ್ ನ ನೋಡಿದಾಗ ಪದವು ನೇರವಾಗಿ ಆಂಬ್ಯುಲೆನ್ಸ್ ಅಂತ ಸ್ಪಷ್ಟವಾಗಿ ಓದೋದಕ್ಕೆ ಸಾಧ್ಯವಾಗಲಿ ಅಂತ ತಾಂತ್ರಿಕ ಕಾರಣಕ್ಕಾಗಿ ಬರ್ದಿರ್ತಾರೆ. ಹಾಗೆ ಸ್ನೇಹಿತರೆ, ಇನ್ನ ರಸ್ತೆಯಲ್ಲಿ ಚಾಲನೆ ಮತ್ತು ಟ್ರಾಫಿಕ್ ಸನ್ನಿವೇಶಗಳ ಬಗ್ಗೆ ಒಂದಿಷ್ಟು ಎಕ್ಸಾಂಪಲ್ ಇಲ್ಲಿದೆ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಇರುವಾಗ ಹಿಂದೆ ಆಂಬ್ಯುಲೆನ್ಸ್ ಬಂದ್ರೆ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಸುರಕ್ಷಿತವಾಗಿ ಎಚ್ಚರಿಕೆಯಿಂದ ನಿಮ್ಮ ವಾಹನವನ್ನ ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸಿ ಆಂಬ್ಯುಲೆನ್ಸ್ಗೆ ಜಾಗ ಮಾಡ್ಕೊಡ್ಬೇಕು. ಇದಕ್ಕೆ ಟ್ರಾಫಿಕ್ ದಂಡ ಬೀಳೋದಿಲ್ಲ. ಇನ್ನ ಒನ್ ವೇ ಅಥವಾ ಕಿರಿದಾದ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಇದ್ದಾಗ ಹೇಗೆ ದಾರಿ ಬಿಡೋದು ಅಂತ ನೀವು ಕೇಳೋದಾದ್ರೆ, ಎಸ್, ನಿಮ್ಮ ವಾಹನವನ್ನ ತೀರಾ ಎಡಭಾಗದ ಅಂಚಿಗೆ ತಂದು ನಿಲ್ಲಿಸಿ, ಆಂಬ್ಯುಲೆನ್ಸ್ ಸಂಪೂರ್ಣವಾಗಿ ದಾಟೋವರೆಗೂ ಕಾಯ್ಬೇಕಾಗುತ್ತೆ. ಇನ್ನ ಹೈವೇಸ್ ಫಾಸ್ಟ್ ಲೇನ್ ನಲ್ಲಿ ಹೋಗುವಾಗ ಏನ್ ಮಾಡ್ಬೇಕು ಅಂತ ಕೇಳೋದಾದ್ರೆ, ಎಸ್, ಹೈವೇಸ್ ನಲ್ಲಿ ರೈಟ್ ಲೇನ್ ಓವರ್ಟೇಕ್ ಮತ್ತು ತುರ್ತು ವಾಹನಗಳಿಗೆ ಅಂತಾನೆ ಇರುತ್ತೆ. ಆದ್ದರಿಂದ ತಕ್ಷಣ ಎಡಪಥಕ್ಕೆ ಜರುಗಬೇಕಾಗುತ್ತೆ. ಇನ್ನ ಆಂಬ್ಯುಲೆನ್ಸ್ ಬಂದಾಗ ಪಾದಚಾರಿಗಳ ಜವಾಬ್ದಾರಿ ಏನು ಅಂತ ಹೇಳೋದಾದ್ರೆ, ಪಾದಚಾರಿಗಳು ರಸ್ತೆ ದಾಟೋದನ್ನ ತಕ್ಷಣ ನಿಲ್ಲಿಸಬೇಕಾಗುತ್ತೆ. ಆಂಬ್ಯುಲೆನ್ಸ್ ಸುರಕ್ಷಿತವಾಗಿ ಸಾಗೋದಕ್ಕೆ ಹಾದಿ ಸುಗಮಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನ ಮಳೆಗಾಲದಲ್ಲಿ ಅಥವಾ ರಾತ್ರಿ ವೇಳೆ ಸೈರನ್ ಕೇಳಿಸಿದಾಗ ವಹಿಸಬೇಕಾದ ಹೆಚ್ಚುವರಿ ಎಚ್ಚರಿಕೆ ಏನು ಅಂತಂದ್ರೆ, ನಿಮ್ಮ ವಾಹನದ ಇಂಡಿಕೇಟರ್ ಅಥವಾ ಹಜಾರ್ಡ್ಸ್ ಲೈಟ್ಸ್ ಆನ್ ಮಾಡಿ. ನೀವು ದಾರಿ ಬಿಡ್ತಾ ಇರೋದನ್ನ ಆಂಬ್ಯುಲೆನ್ಸ್ ಚಾಲಕನಿಗೆ ಹಾಗೂ ಹಿಂಬದಿಯ ವಾಹನಗಳಿಗೆ ಸೂಚಿಸಬೇಕಾಗುತ್ತೆ. ಇನ್ನ ಬೈಕ್ ಅಥವಾ ಎರಡು ಚಕ್ರದ ವಾಹನ ಸವಾರರು ಆಂಬ್ಯುಲೆನ್ಸ್ಗೆ ಹೇಗೆ ನೆರವಾಗಬಹುದು ಅಂತ ನೀವು ಕೇಳೋದಾದ್ರೆ, ಎಸ್, ಬೈಕ್ ಸವಾರರು ರಸ್ತೆ ಸಂಚಾರ ಸುಗಮಗೊಳಿಸೋದಕ್ಕೆ ಸಣ್ಣ ಜಾಗದಲ್ಲೂ ಎಡಕ್ಕೆ ಜರುಗಿ ಮುಂಭಾಗದ ವಾಹನಗಳಿಗೂ ಜಾಗ ಬಿಡೋದಕ್ಕೆ ಹೆಡ್ಲೈಟ್ ಡಿಪ್ಪರ್ ಮೂಲಕ ಸೂಚಿಸಬಹುದು ಸ್ನೇಹಿತರೆ. ಎಸ್, ಇನ್ನ ಗ್ರೀನ್ ಕಾರಿಡಾರ್ ಅಂದ್ರೆ ಏನು? ಸೊ ಅಂಗಾಂಗ ಕಸಿ ಅಥವಾ ಅತ್ಯಂತ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ತಡೆಯಿಲ್ಲದೆ ಸಾಗೋದಕ್ಕೆ ಪೊಲೀಸರು ಸಂಚಾರ ಮುಕ್ತಗೊಳಿಸುವ ವಿಶೇಷ ಮಾರ್ಗವಾಗಿರುತ್ತೆ. ಹಾಗಾಗಿ ಇದನ್ನ ಗ್ರೀನ್ ಕಾರಿಡಾರ್ ಅಂತ ಕರೀತಾರೆ. ಹಾಗೆ ಸ್ನೇಹಿತರೆ, ಕೆಲವು ಆಂಬ್ಯುಲೆನ್ಸ್ ನ ಹಿಂದೆ ಚಾಲನೆ ಮಾಡಿಕೊಂಡು ಫಾಸ್ಟ್ ಆಗಿ ಹೋಗೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಅದು ಸರಿನಾ ತಪ್ಪೋ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಆಂಬ್ಯುಲೆನ್ಸ್ ಹಾಗೂ ತುರ್ತು ವಾಹನಗಳಿಗೆ ದಾರಿ ಬಿಡುವುದು ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವ ಎಂಬ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ಇದು ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: Come on, clap!

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಸಂಜೆಯ ಜಾಗೃತಿ ಪಯಣ ಹೀಗಿದೆ. ನಾನು ಮಾತನಾಡ್ತಾ ಇರೋದು ರಸ್ತೆಯಲ್ಲಿ ಆಂಬ್ಯುಲೆನ್ಸ್ಗೆ ದಾರಿ ಬಿಡೋದು ಮತ್ತು ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವದ ಬಗ್ಗೆ. ಕಳೆದ ಎರಡು ಭಾಗಗಳಲ್ಲಿ ನಾವು ಗೋಲ್ಡನ್ ಅವರ್ ಅಂದ್ರೆ ಏನು, ಹಾಗೆ ರಸ್ತೆಯಲ್ಲಿ ಸಿಗ್ನಲ್ ಅಥವಾ ಒನ್ ವೇ ಇದ್ದಾಗ ಹೇಗೆ ದಾರಿ ಬಿಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಆದ್ರೆ ಈಗ ನಾವು ಬಂದಿರೋದು ಅಂತ್ಯದ ಪ್ರಮುಖವಾದ ಹಂತಕ್ಕೆ. ಏನಪ್ಪಾ ಅಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ಈ ತಪ್ಪು ಮಾಡಿದ್ದೀರಾ ಸ್ನೇಹಿತರೆ? ನಿಜ ಹೇಳಿ, ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದರ ಹಿಂದೆ ನಮ್ ಗಾಡಿನೂ ಕೂಡ ಸ್ಪೀಡ್ ಹೋಗುತ್ತೆ ಅಂತ ಓಡಿಸ್ಕೊಂಡು ಹೋಗೋದು. ಅಪ್ಪಾ, ಆಂಬ್ಯುಲೆನ್ಸ್ ಮುಂದೆ ದಾರಿ ಮಾಡ್ಕೊಡ್ತಾ ಇದೆ, ನಾವು ಕೂಡ ಬೇಗ ಮನೆಗೆ ಸೇರ್ಬಿಡಬಹುದು ಅಂತ ಅದರ ಹಿಂದೆ ರಾಕೆಟ್ ತರ ಹೊರಟಿರ್ತೀರಾ ಅಲ್ವಾ? ಆದ್ರೆ ಸ್ನೇಹಿತರೆ, ಇದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಎಷ್ಟು ಅಪಾಯಕಾರಿ ಆಗಿರುತ್ತೆ ಗೊತ್ತಾ? ನೋಡಿ, ಆಂಬ್ಯುಲೆನ್ಸ್ ಚಾಲಕರು ರೋಗಿಯ ಜೀವ ಉಳಿಸೋದಕ್ಕೆ ದಿಢೀರ್ ಆಗಿ ಬ್ರೇಕ್ ಹಾಕಬೇಕಾಗಬಹುದು ಅಥವಾ ಗಾಡಿಯನ್ನು ಟರ್ನ್ ಮಾಡ್ಕೋಬೇಕಾಗಬಹುದು. ನೀವು ಕೇವಲ 2 ಅಡಿ ಅಂತರದಲ್ಲಿ ಅವರ ಹಿಂದೆ ಹೋದ್ರೆ ಅಪಘಾತ ಸಂಭವಿಸಿ ಆಂಬ್ಯುಲೆನ್ಸ್ ಒಳಗಡೆ ಇರೋ ರೋಗಿಯ ಪ್ರಾಣಕ್ಕೆ ಕಂಟಕ ಬರಬಹುದು. ಅದಕ್ಕೆ ಕಾನೂನು ಏನ್ ಹೇಳುತ್ತೆ ಗೊತ್ತಾ? ಆಂಬ್ಯುಲೆನ್ಸ್ ನಿಂದ ಕನಿಷ್ಠ 50 ಮೀಟರ್ ಅಂತರ ಕಾಯ್ದುಕೊಳ್ಬೇಕು. ಇಷ್ಟೇ ಅಲ್ಲ ಸ್ನೇಹಿತರೆ, ಖಾಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಸುಮ್ಮನೆ ಸೈರನ್ ಹಾಕ್ತಿದ್ದಾರೆ ಅಂತ ನಾವೇ ಜಡ್ಜ್ ಮಾಡಿ ದಾರಿ ಬಿಡದೆ ಇರೋದು ಅಥವಾ ಸಿಗ್ನಲ್ನಲ್ಲಿ ದಾರಿ ಬಿಟ್ರೆ ನನಗೆ ಫೈನ್ ಬೀಳುತ್ತಾ ಅನ್ನೋ ಭಯ

ಹೀಗೆ ನಮಗಿರೋ ಹತ್ತಾರು ತಪ್ಪು ಗ್ರಹಿಕೆಗಳು ಮತ್ತು ಕಾನೂನಿನ ಭಯದ ಬಗ್ಗೆ ಇಲ್ಲಿ ಒಂದಿಷ್ಟು ಮಾತನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ, ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಮೋಟಾರ್ ವಾಹನ ಕಾಯ್ದೆಯ ಪ್ರಕಾರ ಆಂಬ್ಯುಲೆನ್ಸ್ ಅಥವಾ ತುರ್ತು ವಾಹನಗಳಿಗೆ ಬೇಕಂತಲೇ ದಾರಿ ತಡೆದ್ರೆ 10,000 ರೂಪಾಯಿಗಳ ದಂಡ ಅಥವಾ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಖಾಲಿ ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೂ ದಾರಿ ಬಿಡಬೇಕು, ಯಾಕೆಂದ್ರೆ ಅದು ಒಬ್ಬ ಮುಗ್ಧ ರೋಗಿಯನ್ನು ಕರೆತರಲು ಆಸ್ಪತ್ರೆಯಿಂದ ಧಾವಿಸ್ತಾ ಇರಬಹುದು ಅನ್ನೋ ಕಾರಣಕ್ಕೆ. ಚಾಲಕರು ಅನಗತ್ಯವಾಗಿ ಸೈರನ್ ಹಾಕೋದಿಲ್ಲ, ಅವರ ಉದ್ದೇಶವನ್ನ ಅನುಮಾನಿಸುವುದು ಬೇಡ. ಸೈರನ್ ಕೇಳಿಸ್ತಾ ಗಾಡಿ ಖಾಲಿ ಇರ್ಲಿ ತುಂಬಿರಲಿ, ದಾರಿ ಬಿಡುವುದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇನ್ನ ಆಂಬ್ಯುಲೆನ್ಸ್ ಜೊತೆಗೆ ಇನ್ಯಾವ ವಾಹನಗಳಿಗೆ ಈ ತುರ್ತು ಆದ್ಯತೆ ಇರುತ್ತೆ? ಆಂಬ್ಯುಲೆನ್ಸ್ಗೆ ದಾರಿ ಬಿಡುವಾಗ ನಿಮ್ಮ ಸ್ವಂತ ಸುರಕ್ಷತೆ ಹೇಗೆ ಕಾಯ್ದುಕೊಳ್ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ, ಬರೀ ಆಂಬ್ಯುಲೆನ್ಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ಬೆಂಕಿ ಅವಘಡ ಸಂಭವಿಸಿದಾಗ ಧಾವಿಸುವ ಅಗ್ನಿಶಾಮಕ ವಾಹನಗಳು ಮತ್ತು ತುರ್ತು ಪರಿಸ್ಥಿತಿಯ ಪೊಲೀಸ್ ವಾಹನಗಳಿಗೂ ನಾವು ಇದೇ ರೀತಿಯ ಆದ್ಯತೆ ನೀಡಿ ದಾರಿ ಬಿಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ನಾವು ನೆನಪಿಡಬೇಕಾದಂತಹ ಸಂಗತಿಗಳನ್ನ ತಿಳಿಸ್ತೀನಿ ಕೇಳಿ. ತುರ್ತು ಸಂದರ್ಭದಲ್ಲಿ ದೇಶಾದ್ಯಂತ ಸಂಪರ್ಕಿಸಬೇಕಾದ ಆಂಬ್ಯುಲೆನ್ಸ್ ಸಂಖ್ಯೆಗಳು ಯಾವುದು ಅಂತ ನೀವು ಕೇಳಬಹುದು. ಎಸ್, 108, ಇದು ರಾಷ್ಟ್ರೀಯ ತುರ್ತು ಸೇವೆ ನಂಬರ್ ಆಗಿರುತ್ತೆ. ಹಾಗೂ 112, ಇದು ಏಕೀಕೃತ ತುರ್ತು ಸಂಖ್ಯೆ ಆಗಿರುತ್ತೆ. ಹಾಗೆ ಅಪಘಾತವಾದಾಗ ಆಂಬ್ಯುಲೆನ್ಸ್ಗೆ ಕರೆ ಮಾಡುವಾಗ ನಾವು ನೀಡಬೇಕಾದ ಮುಖ್ಯ ಮಾಹಿತಿ ಏನು ಅಂತ ಹೇಳೋದಾದ್ರೆ, ನಿಖರವಾದ ಸ್ಥಳ ಲ್ಯಾಂಡ್ ಮಾರ್ಕ್ನ, ಹಾಗೆ ಗಾಯಗೊಂಡವರ ಸಂಖ್ಯೆ ಮತ್ತು ಅವರ ಪ್ರಸ್ತುತ ಸ್ಥಿತಿಯ ಸ್ಪಷ್ಟ ಮಾಹಿತಿ ನೀಡಬೇಕಾಗುತ್ತೆ. ಹಾಗೆ ನಾವು ಬಸ್ ಅಥವಾ ವಾಣಿಜ್ಯ ವಾಹನಗಳ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ಸ್ ನ ಡ್ರೈವರ್ ಆಗಿದ್ರೆ ಏನ್ ಮಾಡಬೇಕು ಅಂತ ಹೇಳೋದಾದ್ರೆ, ದೊಡ್ಡ ವಾಹನಗಳ ಚಾಲಕರು ತಕ್ಷಣವೇ ಬಸ್ ಅಥವಾ ಟ್ರಕ್ ಅನ್ನ ಪಕ್ಕಕ್ಕೆ ನಿಲ್ಲಿಸಿ ಆಂಬ್ಯುಲೆನ್ಸ್ಗೆ ಸ್ಪಷ್ಟವಾದ ದಾರಿ ರೂಪಿಸಬೇಕಾಗುತ್ತೆ. ಹಾಗೇನ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಇದ್ದಾಗ ಸಾರ್ವಜನಿಕರು ಆಂಬ್ಯುಲೆನ್ಸ್ ಹೇಗೆ ನೆರವಾಗಬಹುದು ಅಂತ ಹೇಳೋದಾದ್ರೆ, ಮುಂಭಾಗದಲ್ಲಿರೋ ವಾಹನ ಸವಾರರು ಕೆಳಗಿಳಿದು ಸ್ವಯಂ ಪ್ರೇರಿತರಾಗಿ ಟ್ರಾಫಿಕ್ ಸರಿಪಡಿಸಿ ಆಂಬ್ಯುಲೆನ್ಸ್ ಮುನ್ನಡೆಯೋದಕ್ಕೆ ಜಾಗ ಮಾಡಿಕೊಡ್ಬೇಕಾಗುತ್ತೆ. ಸೊ ಇನ್ನ ಈ ಸಣ್ಣ ಜಾಗೃತಿ ನಮ್ಮ ದೈನಂದಿನ ಜೀವನದಲ್ಲಿ ಯಾಕೆ ಮುಖ್ಯ ಶ್ವೇತಾ ಅಂತ ಕೇಳಬಹುದು. ಹೌದು, ಇವತ್ತು ಆಂಬ್ಯುಲೆನ್ಸ್ ನಲ್ಲಿ ಇರೋದು ಯಾರೋ ಅಪರಿಚಿತರಾಗಿರಬಹುದು, ಆದ್ರೆ ಸ್ನೇಹಿತರೆ ನಾಳೆ ನಮ್ಮವರೇ ಇರಬಹುದು ಅಲ್ವಾ? ನಾವು ಬಿಡುವ ದಾರಿ ಒಂದು ಜೀವವನ್ನು ಉಳಿಸುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಮೂಲಕ ನೀವುಗಳು ಅಂದ್ರೆ ಕೇಳುಗರು ತೆಗೆದುಕೊಳ್ಬೇಕಾಗಿರುವಂತಹ ಪ್ರಮುಖ ಸಂಕಲ್ಪ ಏನು ಅಂತ ಹೇಳೋದಾದ್ರೆ, ಸೈರನ್ ಶಬ್ದ ಕೇಳಿದ ಕೂಡಲೇ ದಾರಿ ಬಿಡಿ, ಪ್ರಾಣ ರಕ್ಷಣೆಯಲ್ಲಿ ಸಮಯದ ಮಹತ್ವವನ್ನ ಗೌರವಿಸಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಸುರಕ್ಷಿತವಾಗಿ ಚಾಲನೆ ಮಾಡಿ, ನಿಮ್ಮ ಕುಟುಂಬ ನಿಮಗಾಗಿ ಕಾಯ್ತಾ ಇರುತ್ತೆ. ಮನೆಗೆ ತಲುಪಿ ಬಿಸಿ ಬಿಸಿ ಚಹಾ ಕುಡಿತಾ ನಿಮ್ಮವರ ಜೊತೆ ಸಮಯ ಕಳೆಯಿರಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಂಜೆಯ ಸಮಯ 6 ಗಂಟೆ ಆಗಿದೆ, ಪ್ರತಿದಿನದಂತೆ ಮಿಸ್ ಮಾಡಿದ್ರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಂತೂ ಸಿದ್ಧವಾಗಿ ಬಂದಾಯ್ತು. ಹಾಗಾದ್ರೆ ನೀವು ಕೂಡ ಇವತ್ತಿನ ಶೋನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀರಾ ಅಂತಂದ್ರೆ, ನೀವೀಗ ಕೇಳ್ತಾ ಇರೋದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ನಿಮ್ಮ ಅರ್ಜು ಶ್ರೀಧರ್, ಇದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆ್ಯಂಡ್ ಹಾಗೆ ನಮ್ಮ ಶೋನ ಇವತ್ತು ಕೇಳಿಸ್ಕೊಳ್ತಾ ನೀವು ಸಹ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಹಾಗೆ ಸಂಜೆಯ ಸಮಯ ಆಗಿರೋದ್ರಿಂದ ನಾನು ಕೂಡ ಬಿಸಿ ಬಿಸಿಯಾಗಿ ಕಾಫಿನ ಕುಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನೀವು ಕೂಡ ಕಾಫಿನ ಕುಡಿತಾ ಇದ್ರೆ ಕಾಫಿನ ಕುಡಿತ ನಮ್ಮ ಶೋನ ಕೂಡ ಕೇಳಿಸ್ಕೊಳ್ತಾ, ಆ್ಯಂಡ್ ಇವತ್ತಿನ ಶೋನಲ್ಲಿ ನಾವು ತಿಳಿಸುವಂತಹ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ತಾ, ಜೊತೆಗೆ ನೀವು ಕೂಡ ನಿಮಗೇನಾದ್ರು ಅನ್ಸಿದ್ರೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು. ಆ್ಯಂಡ್ ವಾಟ್ಸಪ್ಪಲ್ಲಿ ನೀವು ವಾಯ್ಸ್ ನೋಟ್ ಮಾಡೋದ್ರ ಮೂಲಕ, ಹಾಗೆ ಮೆಸೇಜ್ ಮಾಡೋದ್ರ ಮೂಲಕ, ಟೆಕ್ಸ್ಟ್ ಮಾಡೋದ್ರ ಮೂಲಕ ಕೂಡ ನಿಮಗೆ ಅನಿಸಿರುವಂತಹ ಅನಿಸಿಕೆಗಳನ್ನ ಕಳಿಸ್ಕೊಡ್ಬೋದು. ಅಷ್ಟೇ ಅಲ್ಲ, ಸೊ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಹೇಗೆ ಅಂತ ಕೇಳ್ತಾ ಇದ್ದೀರಾ? ಸೊ ತುಂಬಾ ಈಸಿ, ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳ್ಬೋದು. ಅಷ್ಟೇ ಅಲ್ಲ, ಸೊ ನಿಮಗೆ ವಿಸ್ಮಯಕಾರಿ ಅಂತ ಅನಿಸಿರುವಂತಹ ಎಷ್ಟೋ ವಿಚಾರಗಳಿರುತ್ತೆ. ಸೊ ಎಲ್ಲರೂ ನೋಡಿರುವಂತಹ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಕೂಡ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಹೇಳ್ಬೋದು. ಆ್ಯಂಡ್ ಫೈನಲಿ ವಿಷಯ ಇಷ್ಟೇ, ಸೊ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸುವಂಥದ್ದು, ಕುತೂಹಲಕಾರಿ ಅಂತ ಅನಿಸುವಂತಹ ವಿಷಯಗಳನ್ನ ನೀವು ನಮಗೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ಬೋದು. ಆ್ಯಂಡ್ ನಾವು ಕೂಡ ನೀವು ಕಳಿಸಿರುವಂತಹ ವಿಷಯಗಳನ್ನ ರೆಫರ್ ಮಾಡಿ ಪ್ರಸಾರ ಕೂಡ ಮಾಡ್ತೀವಿ. ಹಾಗಾದ್ರೆ ಯಾವ ನಂಬರಿಗೆ ಕಳಿಸೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ, 9686096876092798. ಈ ಸಂಖ್ಯೆಗೆ ನೀವು ಕೂಡ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ನ ಕಳಿಸ್ಕೊಡ್ಬೋದು, ಹಾಗೆ ಮೆಸೇಜ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯನ ಹೇಳ್ತಾ ಇದ್ದೀನಿ. ಇದು ಕೂಡ ಸೈಂಟಿಫಿಕ್ ಆಗಿ ನಾವು ಗಮನಿಸಿದ್ವಿ ಅಂತಂದ್ರೆ ಹೌದಲ್ವಾ ಅಂತ ಅನ್ಸುತ್ತೆ. ಆಕ್ಚುಲಾಗಿ ನಾವೆಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ. ಆ್ಯಂಡ್ ದೇವಸ್ಥಾನಗಳಿಗೆ ಹೋಗುವಾಗ ಎಂಟ್ರೆನ್ಸ್ ಅಲ್ಲಿ ನಮಗೆ ಒಂದು ಸ್ತಂಭ ಕಾಣುತ್ತೆ. ಆ್ಯಂಡ್ ಅದಾದ ನಂತರದಲ್ಲಿ ಎಂಟ್ರೆನ್ಸ್ ಬಾಗಿಲು ಕಾಣಿಸುತ್ತೆ. ಅದಾದ ನಂತರ ಒಳಗಡೆ ಹೋಗ್ತೀವಿ. ಒಳಗಡೆ ಹೋದ ಮೇಲೆ ಅಲ್ಲಿ ಗರ್ಭಗುಡಿ ಕಾಣುತ್ತೆ. ಸೊ ಈ ರೀತಿಯ ಒಂದು ಸ್ಟ್ರಕ್ಚರ್ನ ನಾವು ನಮ್ಮ ದೇವಸ್ಥಾನಗಳಲ್ಲಿ ನೋಡಬಹುದು. ಆ್ಯಂಡ್ ದೇವಸ್ಥಾನಗಳಿಗೆ ಹೋಗೋ ಮುಂಚೆ ವಸಲುಗಳನ್ನು ದೊಡ್ಡ ದೊಡ್ಡದಾಗಿ ಹಾಕಿರ್ತಾರೆ. ಸೊ ಈ ಥರದನ್ನು ಕೂಡ ನೀವು ಗಮನಿಸಿರ್ತೀರಾ. ಹಾಗೆ ದೇವಸ್ಥಾನಕ್ಕೆ ಸಣ್ಣ ಬಾಗಿಲುಗಳನ್ನ ಇಟ್ಟಿರಲ್ಲ, ದ್ವಾರ ಬಾಗಿಲುಗಳನ್ನ ಇಟ್ಟಿರ್ತಾರೆ. ಗರ್ಭಗುಡಿಗೆ ಮಾತ್ರ ಸಣ್ಣ ಬಾಗಿಲನ್ನು ಇಟ್ಟಿರ್ತಾರೆ. ಆ್ಯಂಡ್ ಗರ್ಭಗುಡಿಯಿಂದ ನಿಂತು ನೋಡಿದ್ರೆ ಸ್ತಂಭ ಕಾಣುತ್ತೆ, ಸ್ತಂಭದ ಕಡೆಯಿಂದ ನಿಂತು ನೋಡಿದ್ರೆ ಗರ್ಭಗುಡಿ ಕಾಣುತ್ತೆ. ಈ ರೀತಿಯ ಒಂದು ಪ್ಲಾನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಾ. ನೋಡಿಲ್ಲ ಅಂದ್ರೂ ಈ ಒಂದ್ಸರಿ ಕಣ್ಮುಚ್ಚಿ ಇಮ್ಯಾಜಿನ್ ಮಾಡಿದ್ರೆ ದೇವಸ್ಥಾನ ನಿಮಗೆ ಅದೇ ರೀತಿಯಲ್ಲೇ ಕಾಣಿಸ್ಕೊಳುತ್ತೆ. ನಿಮ್ಗೆ ಗೊತ್ತಾ, ದೇವಸ್ಥಾನದ ಎಂಟ್ರೆನ್ಸಲ್ಲಿ ಕಾಣುವ ಸ್ತಂಭದಿಂದ ಹಿಡಿದು ದೇವಸ್ಥಾನದ ಒಳಗಡೆ ಇರುವಂತಹ ಗರ್ಭಗುಡಿವರೆಗೂ, ಪ್ರಸಾದದಿಂದ ಪ್ರದಕ್ಷಿಣೆವರೆಗೂ ಪ್ರತಿಯೊಂದಕ್ಕೂ ಕೂಡ ಒಂದು ಸೈಂಟಿಫಿಕ್ ಆಗಿರುವಂತಹ ರೀಸನ್ ಇದೆ. ಸೊ ಈ ಒಂದು ಸೈಂಟಿಫಿಕ್ ರೀಸನ್ಗಳೇನು, ಯಾಕೆ ಇದೇ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ನಮ್ಮ ಶೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಿದೆ ಅಂತಂದ್ರೆ ನೀವು ಸಹ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ಕಳಿಸ್ಕೊಡ್ಬೋದು ಅಥವಾ ಮೆಸೇಜ್ನ ಟೆಕ್ಸ್ಟ್ ಮಾಡಿ ಕೂಡ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686079 6860 9627 9. ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಾವು ಕೂಡ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಸ್ಮಯಕಾರಿ ವಿಚಾರಗಳನ್ನ ನೀವೇನಾದ್ರು ತಿಳ್ಕೊಂಡಿದ್ದೀರಾ ಅಂತಂದ್ರೆ ಅವುಗಳನ್ನ ನೀವು ಸಹ ನಮಗೆ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ಕೂಡ ಹೇಳ್ಬೋದು. ಹಾಗೆ ನಾವು ಇವತ್ತು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ಕೂಡ ನೀವು ನಿಮ್ಮ ಅನಿಸಿಕೆಗಳನ್ನ ಕಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686926870969, ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೆ ಅಂತಂದ್ರೆ, ದೇವಸ್ಥಾನಗಳಲ್ಲಿ ನಾವು ನೋಡುವಂತಹ ಎಲ್ಲದರ ಹಿಂದೆನೂ ಕೂಡ ಒಂದು ಸೈಂಟಿಫಿಕ್ ಆಗಿರುವಂತಹ ರೀಸನ್ ಇದೆ ಅಂತ ಹೇಳಿ. ದೇವಸ್ಥಾನದ ಮುಂಭಾಗದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಅಲ್ಲಿ ಒಂದು ಸ್ತಂಭ ಕಾಣುತ್ತೆ, ಸ್ತಂಭಕ್ಕೆ ನೇರವಾಗಿ ಗರ್ಭಗುಡಿ ಕಾಣುತ್ತೆ. ಅಂಡ್ ದೇವಸ್ಥಾನದಲ್ಲಿ ಮಾಡುವಂತಹ ಪೂಜೆಯ ಜೊತೆಗೆ ಅಲ್ಲಿ ಗಂಟೆ ಸದ್ದು ಕೇಳಬಹುದು, ಪ್ರಸಾದ, ತೀರ್ಥ, ಪ್ರದಕ್ಷಿಣೆ ಇವೆಲ್ಲವೂ ಕೂಡ ಅಲ್ಲಿ ನಡೀತಾ ಇರುತ್ತೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಅಂತಂದಾಗ ಕೆಲವೊಂದು ಕಡೆಗಳಲ್ಲಿ ತಲೆಬಾಗಿ ಹೋಗಬೇಕಾಗತ್ತೆ. ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ನಂತರದಲ್ಲಿ ಗರ್ಭಗುಡಿಯ ಬಾಗಿಲು ಚಿಕ್ಕದಾಗಿರೋದನ್ನು ನೋಡ್ಬೋದು. ಹೀಗೆ ದೇವಸ್ಥಾನಗಳಲ್ಲಿ ಹಲವಾರು ವಿಚಾರಗಳನ್ನ ಗಮನಿಸಬಹುದು. ಹಾಗೆ ಇದೆಲ್ಲದಕ್ಕೂ ಒಂದು ಸೈಂಟಿಫಿಕ್ ಆಗಿರುವಂತಹ ರೀಸನ್ಗಳು ಕೂಡ ಇದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ಫಸ್ಟ್ ವಿಷಯ ಏನಂತಂದ್ರೆ, ನಾವೀಗ ದೇವಸ್ಥಾನದ ಗರ್ಭಗುಡಿಯ ಬಗ್ಗೆ ಮಾತಾಡೋಣ. ಈಗ ನಾವು ದೇವಸ್ಥಾನದ ಗರ್ಭಗುಡಿಗಳನ್ನ ನೋಡ್ತೀವಿ ಅಂತಂದ್ರೆ, ನಮ್ಮ ಪೂರ್ವಜರು ಗರ್ಭಗುಡಿಗಳನ್ನ ಪವರ್ಫುಲ್ ಮ್ಯಾಗ್ನೆಟಿಕ್ ಎನರ್ಜಿ ಇರುವಂತಹ ಪ್ಲೇಸ್ಗಳಲ್ಲಿ ನಿರ್ಮಾಣ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಮ್ಯಾಗ್ನೆಟಿಕ್ ಪವರ್ ಇರುವಂತಹ ಪ್ಲೇಸ್ಗಳಲ್ಲಿನೇ ವಿಗ್ರಹಗಳನ್ನ ಕೂಡ ಸ್ಥಾಪನೆ ಮಾಡ್ತಾ ಇದ್ರು. ಇದರ ಹಿಂದಿನ ರೀಸನ್ ಏನಂತ ನೋಡೋದಾದ್ರೆ, ವಿಗ್ರಹಗಳ ಕೆಳಗೆ ಮ್ಯಾಗ್ನೆಟಿಕ್ ಪವರ್ ಇರ್ತಾ ಇತ್ತು. ಹಾಗಾಗಿ ಮ್ಯಾಗ್ನೆಟಿಕ್ ಪವರ್ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ವಿಗ್ರಹದ ಕೆಳಗಡೆಗೆ ಕಾಪರ್ ಪ್ಲೇಟ್ಗಳನ್ನ ಇಡ್ತಾ ಇದ್ರು. ಅಂಡ್ ಈಗಲೂ ಕೂಡ ನೀವು ಎಷ್ಟೋ ದೇವಸ್ಥಾನಗಳಿಗೆ ಹೋದ್ರೆ ದೇವಸ್ಥಾನದಲ್ಲಿ ದೇವರ ಮೂರ್ತಿಗಳ ಕೆಳಗಡೆ ಕಾಪರ್ ಪ್ಲೇಟ್ಗಳು ಇರೋದನ್ನ ಗಮನಿಸಬಹುದು. ಇದೇ ಕಾರಣಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ನಮಗೆ ಒಂದು ಪಾಸಿಟಿವ್ ವೈಬ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ನಮಗೆ ಒಂದು ರೀತಿಯ ಪಾಸಿಟಿವ್ನೆಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದು ಗರ್ಭಗುಡಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರ. ಸೊ ಹಾಗೆಯೇ ನಿಮಗೂ ಕೂಡ ಇದ್ರ ಬಗ್ಗೆ ಏನಾದ್ರು ಗೊತ್ತಿದೆ ಅಂದರೆ ಅದನ್ನು ನೀವು ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ಹಾಗೆಯೇ ನಾವೀಗ ದೇವಸ್ಥಾನಕ್ಕೆ ಹೋದ್ವಿ ಅಂತಂದರೆ ದೇವಸ್ಥಾನದಲ್ಲಿ ಪೂಜೆ ನಡೆದಿರುತ್ತೆ ಅಥವಾ ಪೂಜೆ ಮಾಡ್ತಾ ಇರಬಹುದು. ಆಗ ದೇವಸ್ಥಾನಕ್ಕೆ ಎಂಟರ್ ಆದಮೇಲೆ ನಾವು ಗಂಟೆಯನ್ನು ಬಾರಿಸ್ತೀವಿ. ಸೊ ಈ ಗಂಟೆಯನ್ನು ಬಾರಿಸಿದ್ರ ಹಿಂದೆನೂ ಕೂಡ ಒಂದು ಸೈಂಟಿಫಿಕ್ ಆಗಿರುವಂತಹ ರೀಸನ್ ಇದೆ. ಆ್ಯಂಡ್ ನಮ್ಮ ಸಂಪ್ರದಾಯದಲ್ಲೂ ಕೂಡ ದೇವರ ಪೂಜೆಯನ್ನು ಮಾಡುವಾಗ ಗಂಟೆಯನ್ನು ಬಾರಿಸ್ಬೇಕು ಅನ್ನೋದು ಒಂದು ಪದ್ಧತಿ ರೂಢಿಸ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ಮನೆಯಲ್ಲಿ ಪೂಜೆ ಮಾಡುವಾಗ ಆಗಿರ್ಬೋದು, ಹೊರಗಡೆ ಪೂಜೆ ಮಾಡುವಾಗ ಆಗಿರ್ಬೋದು, ಗಂಟೆ ಬಾರಿಸ್ತಾನೆ ಪೂಜೆಯನ್ನು ಮಾಡ್ತೀವಿ. ಹಾಗಾದರೆ ಈ ಗಂಟೆ ಬಾರಿಸೋದ್ರ ಹಿಂದೆ ಏನು ಸೈಂಟಿಫಿಕ್ ರೀಸನ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಸೊ ನಿಮಗೇನಾದ್ರು ಗೊತ್ತಾಗಿದ್ರೆ ಅದನ್ನು ಕೂಡ ಮೆಸೇಜ್ನ ಮಾಡಿ. ಹಾಗೆ ಇವಾಗ ದೇವಸ್ಥಾನಗಳಲ್ಲಿ ಗಂಟೆ ಬಾರಿಸೋದ್ರ ಹಿಂದಿರುವಂತಹ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ದೇವಸ್ಥಾನಕ್ಕೆ ಹೋದಾಗ ಗಂಟೆಗಳನ್ನು ಬಾರಿಸ್ತೀವಿ. ಆಗ ಎಕ್ಸಾಕ್ಟ್ ಆಗಿ 7 ಸೆಕೆಂಡ್ಸಲ್ಲಿ ಒಂದು ಸೌಂಡ್ ವೈಬ್ರೇಷನ್ ಫಾರ್ಮ್ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿರುವಂತಹ 7 ಚಕ್ರಸ್ ಕೂಡ ಆಕ್ಟಿವ್ ಆಗುತ್ತೆ. ಆ್ಯಂಡ್ ಈ ರೀತಿ ಗಂಟೆ ಬಾರಿಸುವಂತಹ ಪದ್ಧತಿ ಏನಿದೆ ಅಥವಾ ಸಂಪ್ರದಾಯ ಏನಿದೆ, ಇದು ಶತಮಾನಗಳಷ್ಟು ಹಳೆದಂತಲೇ ಹೇಳ್ಬೋದು. ಯಾಕೆಂದರೆ ಆವಾಗಲಿಂದಲೂ ಕೂಡ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ಗಂಟೆಗಳನ್ನ ಇಟ್ಟಿರ್ತಾ ಇದ್ರು. ಗಂಟೆ ಇಡೋದು ಇನ್ನೊಂದು ಉದ್ದೇಶ ಏನಂತಂದರೆ, ಗಂಟೆಯಿಂದ ಬರುವಂತಹ ವೈಬ್ರೇಷನ್ಗೆ ಚಿಕ್ಕ ಪುಟ್ಟ ಕೀಟಗಳು ದೂರ ಹೋಗ್ತಾ ಇದ್ವು. ಸೊ ಇದು ಒಂದು ರೀಸನ್ ಆಗಿರುತ್ತೆ. ಮತ್ತು ಗಂಟೆ ಬಾರಿಸೋದ್ರಿಂದ ನಮಗೂ ಕೂಡ ಒಂದು ಪಾಸಿಟಿವಿಟಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ದೇವಸ್ಥಾನಗಳಿಗೆ ಹೋದಾಗ ಗಂಟೆ ಹೊಡೆದಾಗ ನಿಮಗೆ ಯಾವ ರೀತಿ ಫೀಲ್ ಆಗಿತ್ತು ಅದನ್ನು ನೀವು ಕೂಡ ನಮಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಶೋನಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಡಿ ಪೊನ್ನ ಎಫ್ ಎಂ ಸಮುದಾಯ ಬಾನುಡಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ವಿಸ್ಮಯಕಾರಿ ವಿಚಾರಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಅದರಲ್ಲೂ ಕೂಡ ಇವತ್ತು ದೇವಸ್ಥಾನದಲ್ಲಿರುವಂತಹ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ. ಆ್ಯಂಡ್ ದೇವಸ್ಥಾನಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇರ್ತೀವಿ, ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಪ್ರದಕ್ಷಿಣೆಯನ್ನು ಹಾಕ್ತೀವಿ, ಜೊತೆಗೆ ಗಂಟೆಯನ್ನು ಬಾರಿಸ್ತೀವಿ, ಹಾಗೆ ತೀರ್ಥ ಪ್ರಸಾದ ಇವೆಲ್ಲವನ್ನು ಕೂಡ ಪಡ್ಕೊಳ್ತೀವಿ. ಆದರೆ ದೇವಸ್ಥಾನಗಳಲ್ಲಿ ಇದೆಲ್ಲದರ ಹಿಂದೆ ಒಂದು ಸೈಂಟಿಫಿಕ್ ಆಗಿರುವಂತಹ ರೀಸನ್ ಕೂಡ ಇದೆ. ಆ್ಯಂಡ್ ಆ ರೀಸನ್ಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಾಗಲೇ ಹೇಳಿದೆ ನಿಮಗೆ, ಗರ್ಮ ಗುಡಿಗಳನ್ನು ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇರುವಂತಹ ಒಂದು ಪ್ಲೇಸ್ಗಳಲ್ಲಿ ನಿರ್ಮಾಣ ಮಾಡ್ತಾರೆ. ಗರ್ಭಗುಡಿಯ ಒಳಗಡೆ ಮೂರ್ತಿಯನ್ನು ಸ್ಥಾಪನೆ ಮಾಡಿದಾಗಲೂ ಕೂಡ ಅದರ ಕೆಳಗಡೆ ತಾಮ್ರದ ತಟ್ಟೆಗಳನ್ನು ಅಥವಾ ತಾಮ್ರದ ಪ್ಲೇಟ್ಗಳನ್ನು ಇಟ್ಟು ಸೊ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ಆ್ಯಂಡ್ ಅದರ ಸುತ್ತ ಒಂದು ಪಾಸಿಟಿವ್ ವೈಬ್ನ ಸೃಷ್ಟಿಸುತ್ತೆ. ಇದರಿಂದಾಗಿ ದೇವಸ್ಥಾನಗಳಿಗೆ ಹೋದಾಗ ನಮಗೆ ಒಂದು ಪಾಸಿಟಿವ್ ಫೀಲ್ ಅನ್ನೋದು ಬರುತ್ತೆ. ಅದೇ ರೀತಿಯಲ್ಲೇ ನಾವು ಗಂಟೆಗಳನ್ನು ಬಾರಿಸ್ತಿದ್ದೀವಿ ಅಂದಾಗ ಗಂಟೆಗಳಲ್ಲೂ ಕೂಡ ಬರುವಂತಹ ವೈಬ್ರೇಷನ್ ಏನಿದೆ, ಆ ವೈಬ್ರೇಷನ್ ನಮ್ಮ ದೇಹದಲ್ಲಿರುವಂತಹ ಏಳು ಚಕ್ರಗಳನ್ನು ಆ್ಯಕ್ಟಿವ್ ಮಾಡುತ್ತೆ ಮತ್ತು ಅಲ್ಲಿಯೂ ಕೂಡ ಒಂದು ಪಾಸಿಟಿವ್ನೆಸ್ನ ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ನಾವು ನೋಡಿರೋ ಹಾಗೆ ದೇವಸ್ಥಾನದ ಗರ್ಭಗುಡಿ ಏನಿರುತ್ತೆ ಅದು ಮೂರು ಕಡೆಯಿಂದಲೂ ಕೂಡ ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ಹಾಗೆ ಎಂಟ್ರೆನ್ಸಲ್ಲಿ ಮಾತ್ರ ಚಿಕ್ಕದಾದಂತಹ ಬಾಗಿಲಿರುತ್ತೆ. ಸೊ ಯಾಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಂತಂದರೆ, ಅಲ್ಲಿರುವಂತಹ ಒಂದು ಮ್ಯಾಗ್ನೆಟಿಕ್ ವೇವ್ಸ್ ಏನಿರುತ್ತೆ ಅದು ಮುಖ್ಯದ್ವಾರದ ಮುಂದೆ ಬಂದು ನಿಲ್ಲುವಂಥವ್ರಿಗೆ ಒಂದು ಫೀಲ್ನ ಕೊಡುತ್ತೆ. ಇದರಿಂದಾಗಿ ಅವರಿಗೆ ಒಂದು ರೀತಿಯ ಸಮಾಧಾನ ಆಗುತ್ತೆ. ಸೊ ನೀವು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತಂದಾಗ ಸೊ ಮುಖ್ಯದ್ವಾರದ ಹತ್ತಿರ ಹೋದಾಗ ನಿಮಗೂ ಕೂಡ ಅಲ್ಲಿ ಒಂದು ಪಾಸಿಟಿವ್ನೆಸ್ಸು ಅನಿಸಿರುತ್ತೆ. ಹಾಗೆಯೇ ನಾವು ದೇವಸ್ಥಾನಗಳಲ್ಲಿ ತೀರ್ಥವನ್ನು ತಗೊಳ್ತೀವಿ ಅಲ್ವಾ. ಸೊ ಈ ತೀರ್ಥವನ್ನು ತಗೊಳ್ತೀವಿ ಅಂತಂದಾಗ ತೀರ್ಥವನ್ನು ಯಾಕೆ ಕೊಡ್ತಾರೆ ಅಂತಂದರೆ, ಅದರಲ್ಲಿ ಏಲಕ್ಕಿ, ತುಳಸಿ ಮತ್ತು ಲವಂಗ ಈ ರೀತಿಯ ಒಂದಷ್ಟು ಪದಾರ್ಥಗಳನ್ನ ಹಾಕಿ ಆ ನೀರನ್ನು ಕೊಡೋದ್ರಿಂದ ಸೊ ನೀರಿನಲ್ಲಿ ಕೂಡ ಒಂದು ಪಾಸಿಟಿವ್ ಎನರ್ಜಿ, ಇದರಿಂದ ದೇಹದಲ್ಲಿ ಕೂಡ ಒಂದು ರೀತಿಯ ಚೇಂಜಸ್ನ ಗಮನಿಸ್ಬೋದು. ಮತ್ತು ಈ ರೀತಿಯ ತೀರ್ಥವನ್ನು ಸೇವನೆ ಮಾಡಿದಾಗ ನಮಗೂ ಕೂಡ ನಮ್ಮ ದೇಹದಲ್ಲಿ ಔಷಧೀಯ ಗುಣಗಳು ಸೇರಿಕೊಳ್ಳುತ್ತೆ. ಸೊ ಈ ರೀತಿಯಲ್ಲಿ ತೀರ್ಥದ ಸೇವನೆ ಒಂದು ರೀತಿಯ ಪಾಸಿಟಿವ್ನೆಸ್ನ ಕೊಡುತ್ತೆ. ಹಾಗಾದರೆ ಇದೆಲ್ಲ ಆದಮೇಲೆ ನಾವು ಪ್ರದಕ್ಷಿಣೆ ಹಾಕೋದಕ್ಕೆ ಅಂತ ಹೋಗ್ತೀವಿ. ಸೊ ಪ್ರದಕ್ಷಿಣೆ ಹಾಕೋದ್ರ ಹಿಂದೆನೂ ಕೂಡ ಒಂದು ಸೈಂಟಿಫಿಕ್ ಆಗಿರುವಂತಹ ರೀಸನ್ ಇದೆ. ಆ ರೀಸನ್ನ ಇವಾಗ ನಾನು ಹೇಳ್ತಾ ಇದ್ದೀನಿ ಕೇಳಿ. ಯಾವಾಗ ನಾವು ಗರ್ಭಗುಡಿಯ ಸುತ್ತ ಕ್ಲಾಕ್ ವೈಸ್ನಲ್ಲಿ ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ಶುರು ಮಾಡ್ತೀವೋ ಆಗ ಅಲ್ಲಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡು ನಮ್ಮ ಬಾಡಿನಲ್ಲಿರುವಂತಹ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಇದರಿಂದಾಗಿ ನಮ್ಮ ದೇಹದಲ್ಲಿ ಏನೋ ಒಂದು ರೀತಿಯ ಚೈತನ್ಯ ಕಾಣಿಸ್ಕೊಳ್ಳುತ್ತೆ ಮತ್ತು ನಾವು ಹೊರಗಡೆ ಬರುವಾಗಲೂ ಕೂಡ ಒಂದು ಹೊಸತನದಲ್ಲಿ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಹೊರಗಡೆ ಬರ್ತೀವಿ. ಸೊ ಇದು ಇವತ್ತಿನ ಕಾರ್ಯಕ್ರಮದ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳಾಗಿತ್ತು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ತಿಳಿಸಿದಂತಹ ಈ ಎಲ್ಲ ವಿಚಾರಗಳೇನಿದೆ ಇದ್ಯಾವುದು ಕೂಡ ಈಗ ಇನ್ವೆಂಟ್ ಆಗಿರುವಂಥದ್ದಲ್ಲ, ಇದೆಲ್ಲದೂ ಕೂಡ ಪೂರ್ವಜರು ಮಾಡಿರುವಂತಹ ಆಚರಣೆಗಳಾಗಿತ್ತು ಮತ್ತು ಪದ್ಧತಿಗಳಾಗಿತ್ತು. ಇದೆಲ್ಲದರ ಹಿಂದೆ ಒಂದು ಸೈಂಟಿಫಿಕ್ ಆಗಿರುವಂತಹ ರೀಸನ್ಗಳನ್ನ ಇಟ್ಕೊಂಡೇ ಈ ರೀತಿಯ ಒಂದು ಆವಿಷ್ಕಾರಗಳಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686-2799-6860-9627-9 ಈ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನೀವು ನಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ಬೋದು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಾಯ್, ಹೆಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೈ ಡಿಯರ್ ಲಿಸನರ್ಸ್, ಎಲ್ಲರೂ ಹೇಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೊ ಸಮಯ ಏನೋ 6:30 ಆಗಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಹಾಗೆ ಕೇಳುಗರೆ, ಇವತ್ತು ಒಂದು ವಿಶೇಷವಾದ ದಿನ ಇದೆ. ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನ. ಇದು ಭಾರತದಲ್ಲಿ ಕ್ರೀಡಾ ಮನೋಭಾವವನ್ನ ಗುರುತಿಸೋಕೆ ಮೀಸಲಾಗಿರುವಂತಹ ಒಂದು ವಿಶೇಷ ದಿನ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು. ನಾವು ಆರೋಗ್ಯಕರವಾಗಿ ಹಾಗೆ ಸಕ್ರಿಯವಾಗಿ ಕ್ರೀಡೆಯ ಮಹತ್ವವನ್ನ ತಿಳ್ಕೋಬೇಕು. ಆ ಒಂದು ದಿನದ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಈ ದಿನವನ್ನ ಆಚರಣೆ ಮಾಡ್ತಾರೆ. ವಿಶೇಷ ಏನಪ್ಪಾ ಅಂದ್ರೆ ಭಾರತದ ದಂತಕಥೆ ಜೊತೆಗೆ ಸಾರ್ವಕಾಲಿಕ ಶ್ರೇಷ್ಠ ಹಾಕಿ ಆಟಗಾರ ಮೇಜರ್ ಧ್ಯಾನ್ ಚಂದ್ ಅವರ ಕೊಡುಗೆಯನ್ನ ಗುರುತಿಸೋಕೆ ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಣೆ ಮಾಡ್ತಾರೆ. ಅರೆ ಅರ್ಪಿತಾ, ಬಿಸ್ನೆಸ್ ಬಸ್ಗೂ ರಾಷ್ಟ್ರೀಯ ಕ್ರೀಡಾ ದಿನಕ್ಕೂ ಏನು ಸಂಬಂಧ ಅಂತ ನೀವು ಕೇಳೋದಾದ್ರೆ, ಡೆಫಿನೆಟ್ಲಿ ಒಂದು ಸಂಬಂಧ ಇದೆ. ಏನಪ್ಪಾ ಅಂದ್ರೆ ನಾವು ಹೆಲ್ತಿ ಆಗಿರ್ಬೇಕು ಅಥವಾ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಅದಕ್ಕಾಗಿ ಸ್ಪೋರ್ಟ್ಸ್ ಡೇ ಕೂಡ ಹೇಳುತ್ತೆ, ನೀವು ಹೆಲ್ತಿ ಆಗಿರಿ, ಹೆಚ್ಚು ಸ್ಟ್ರಾಂಗ್ ಆಗಿರಿ, ಯಾವಾಗ್ಲೂ ಒಂದಲ್ಲ ಒಂದು ಆಟದಲ್ಲಿ ನಿಮ್ಮನ್ನ ತೊಡಗಿಸ್ಕೊಂಡಿರಿ ಅಂತ. ಸರಿ, ಆಟದಲ್ಲಿ ತೊಡಗಿಸ್ಕೊಳ್ತೀವಿ, ನಮ್ಗೆ ಕ್ರೀಡಾ ಸಾಮಗ್ರಿಗಳು ಬೇಕಾಗತ್ತಲ್ವಾ? ಹಾಗಿದ್ಮೇಲೆ ಯಾವ ಕ್ರೀಡಾ ಸಾಮಗ್ರಿ ಎಲ್ಲಿ ಸಿಗುತ್ತೆ ಏನು ಅಂತೆಲ್ಲ ಕೇಳೋದಾದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಶಿವಮೊಗ್ಗದ ಟಿ ಸೀನಪ್ಪ ಶೆಟ್ಟಿ ವೃತ್ತ ಅಥವಾ ಗೋಪಿ ಸರ್ಕಲ್ ನಲ್ಲಿರುವಂತಹ ಸುಶೀಲ್ ಸ್ಪೋರ್ಟ್ಸ್ ಬಗ್ಗೆ ಮಾತಾಡೋಣ ಅಂತ. ಸೊ ಇದರ ಮಾಲೀಕರಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಮಾತಾಡ್ತಿದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಮಂಜುನಾಥ್ ಸರ್, ನಮಸ್ತೆ.
11: ನಮಸ್ತೆ ಮೇಡಮ್,
10: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
11: ಥ್ಯಾಂಕ್ ಯು
10: ಸರ್. ಮೊದಲನೇದಾಗಿ ನಿಮ್ಮ ಪರಿಚಯ.
11: ನಾನು ಮಂಜುನಾಥ್ ಅಂತ, 60 ಇಯರ್ಸ್, ಸುಶೀಲ್ ಸ್ಪೋರ್ಟ್ಸ್ ನಾನು ನೋಡ್ಕೊಳ್ತೇನೆ.
10: ಓಕೆ ಸರ್, ನೀವು ನಡೆದು ಬಂದಂತಹ ಹಾದಿ ಯಾವುದು ಸರ್? ನಿಮ್ಮ ಪ್ರಾಪರ್ ಯಾವುದು?
11: ನಮ್ಮದು, ನಾನು ಎಜುಕೇಷನ್ ಬಿ ಕಾಮ್ ಆಯಿತು. ಬಿ ಕಾಮ್ ಆದಮೇಲೆ ಎಮ್ ಕಾಮ್ ಮಾಡಿದೆ. ಎಮ್ ಕಾಮ್ ಮಾಡಿದ್ಮೇಲೆ ನಮ್ಮ ತಂದೆ ನಡೆಸ್ತಿದ್ದ ಬಿಸ್ನೆಸ್ನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಸ್ಪೋರ್ಟ್ಸ್ ಅಂಗಡಿನೇ ನಾವು ನೋಡ್ತಾ ಇದ್ದೇವೆ.
10: ಸರ್, ಎಷ್ಟು ವರ್ಷ ಆಯಿತು ಸರ್ ಈ ಸ್ಪೋರ್ಟ್ಸ್ ಅಂಗಡಿ ಓಪನ್ ಆಗಿ?
11: ಸುಮಾರು 20 ವರ್ಷ ಆಯಿತು
10: ಸರ್. 20 ವರ್ಷದಿಂದ ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸಿದೆ ಸರ್ ಈ ಉದ್ಯಮ ನಿಮಗೆ?
11: ಸ್ಪೋರ್ಟ್ಸ್ ಹಿಂದೆಲ್ಲ ತುಂಬ ಏನು ಅದಕ್ಕೆ ಸ್ಕೋಪ್ ಇರಲಿಲ್ಲ. ಈಗ ಮಲ್ಟಿಪಲ್ ಚಾಯ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ತುಂಬ ಪೇಷನ್ಸ್ ಬೇಕು ಈ ಬಿಸ್ನೆಸ್ ಮಾಡಲಿಕ್ಕೆ. ಇವತ್ತು ಬರ್ತಿದ್ದಂಗೆ ಜಲ್ದಿ ಬೆಳೆದು ಬಿಡ್ತಾರೆ, ನಂಗೆ ಆ ಥರ ಅಲ್ಲ. ಈಗ ಫಿಟ್ನೆಸ್ ಅಂತಿದೆ, ಅದೇ ಬೇರೆ ಡಿವಿಷನ್, ಅದೇ ಬೇರೆ ಶಾಪ್ಸ್ನಲ್ಲಿ ಸಿಗುತ್ತೆ. ಆ ಥರ ಆ ಲೆವೆಲ್ನಲ್ಲಿ ಸ್ಪೋರ್ಟ್ಸ್ ಶಾಪ್ಗಳು ಇವತ್ತು ಬೆಳೀತಾ ಇದೆ. ಬೆಂಗಳೂರಿನಲ್ಲಂತೂ ತುಂಬ ಚೆನ್ನಾಗಿದೆ. ಶಿವಮೊಗ್ಗದಲ್ಲಿ ನಾವು ಹಳೆ ಕಾಲದಿಂದ ಇದ್ದೀವಿ, ಅಷ್ಟರಲ್ಲೇ ನಡೆಸ್ಕೊಂಡು ನೀಟಾಗಿ ಎಷ್ಟಾಗುತ್ತೆ ಅಷ್ಟು ನಡ್ಕೊಂಡು ಹೋಗ್ತಾ ಇದೆ.
10: ಸರ್, ಹಾಗಿದ್ರೆ ನಿಮ್ಮ ಈ ಸುಶೀಲ್ ಸ್ಪೋರ್ಟ್ಸ್ ಅಲ್ಲಿ ಏನೇನು ಸಿಗುತ್ತೆ ಸರ್, ಯಾವ ರೀತಿ ಸ್ಪೋರ್ಟ್ಸ್ ಐಟಮ್ಗಳು ಸಿಗುತ್ತೆ, ಇದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ?
11: ನಮ್ಮಲ್ಲಿ ಮುಖ್ಯವಾಗಂದ್ರೆ ಸ್ಪೋರ್ಟ್ಸ್ ಕ್ರೀಡಾ ಸಾಮಗ್ರಿಗಳು, ಸ್ಪೋರ್ಟ್ಸ್ ಥಿಂಗ್ಸೇ ಜಾಸ್ತಿ ಸಿಗುತ್ತೆ. ಆಮೇಲೆ ನಾವು ಮಿಷನ್ ಗಟ್ ಮಾಡ್ತೀವಿ, ಶಟಲ್ ರ್ಯಾಕೆಟ್ಸ್ಗೆ, ಲಾನ್ ಟೆನ್ನಿಸ್ ರ್ಯಾಕೆಟ್ಸ್ಗೆ ಮಿಷನ್ ಗಟ್ಟಿಂಗ್ ಮಾಡ್ತೀವಿ. ಹಂಗಾಗಿ ಗಟ್ಟಿಂಗ್ ನಮ್ಮದು ತುಂಬ ಫೇಮಸ್ ಅಂತ ದೂರದಿಂದ ಎಲ್ಲ ಗಟ್ ಮಾಡಿಸ್ಕೊಂಡ್ಲಿಕ್ಕೆ ಬರ್ತಾರೆ. ಬೇರೆ ಊರಿಂದವ್ರು ಬಂದರೆ ಜಲ್ದಿನೇ ಹಾಕ್ಕೊಡ್ತೀವಿ, ಖುಷಿಯಾಗಿ ಹೋಗ್ತಾರೆ. ಗಟ್ಟಿಂಗ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ತುಂಬ ಜನದಲ್ಲಿದೆ. ಹಾಗೆ ಹಳೆ ಅಂಗಡಿ ಆದ್ದರಿಂದ ನಾವು ಯಾವುದು ಸುಳ್ಳು ಇದು ಹೇಳಿ ನಾವು ವ್ಯಾಪಾರ ಮಾಡಲ್ಲ, ಇರೋದ್ರಲ್ಲಿ ಹಾನೆಸ್ಟಾಗಿ ಮಾಡಿ ಹೋಗ್ತಾ ಇದ್ವಿ. ಅಷ್ಟರಲ್ಲೇ ನಡ್ಕೊಂಡು ನಾವು ಮುಂದುವರಿತಾ ಇದ್ವಿ.
10: ಸರ್, ಹಾಗೆ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಶಾಪ್ಗಳು ಕೂಡ ಇದೆ. ಹೀಗಿರುವಾಗ ಇವತ್ತಿನ ಮಟ್ಟಿಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಹೇಗಿದೆ ಸರ್?
11: ಈಗ ನಾವು ಊಹಿಸ್ಲಿಕ್ಕೆ ಆಗದೇ ಇರೋ ಸ್ಪೀಡ್ನಲ್ಲಿ ಕಾಂಪಿಟೇಷನ್ ಇದೆ. ಯಾರು ಎಷ್ಟು ಮುಂದೆ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಆಮೇಲೆ ಎಷ್ಟು ಕೆಳಗೆ ಬರ್ತಾರೆ ಅನ್ನೋದು ಹೇಳಲಿಕ್ಕಾಗಲ್ಲ. ಆದ್ದರಿಂದ ನಾನು ಮೊದಲೇ ಹೇಳಿದೆ ನಿಮಗೆ, ನಮಗೆ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಅಷ್ಟರಲ್ಲೇ ಇದ್ದೀವಿ ಅಂತ ಹೇಳಿದರೆ ತಪ್ಪಾಗಲ್ಲ.
10: ನಿಜ ಸರ್, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಹಾಗೆ ಈ ಒಂದು ಸುಶೀಲ್ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನಷ್ಟು ವಿಷಯಗಳು ಕಾದಿದೆ ಕೇಳುಗರೆ. ಆದರೆ ಅದಕ್ಕೂ ಮೊದಲು ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಶಿವಮೊಗ್ಗದ ಸಿಹಿಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಫೇವರೇಟ್ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಸಲುವಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿ ಎಲ್ಲಾ ರೀತಿಯ ಕ್ರೀಡಾ ಸಾಮಗ್ರಿಗಳು ಸಿಗುವಂತದ್ದು. ಸೋ ಇದರ ಮಾಲೀಕರಾಗಿರುವಂತಹ ಶ್ರೀಯುತ ಮಂಜುನಾಥ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಮಂಜುನಾಥ್ ಸರ್, ನೀವು ಹೇಳಿದ ಹಾಗೇನೆ ನಿಮ್ಮ ಶಾಪ್ ಪ್ರಾರಂಭ ಆಗಿ ಸುಮಾರು 20-22 ವರ್ಷ ಆಗಿದೆ, ಆಯ್ತಾ? ಇಷ್ಟು ವರ್ಷಗಳ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವತ್ತೂ ಒಂದಿನ ತುಂಬಾ ಖುಷಿ ಕೊಡ್ತು, ಪರವಾಗಿಲ್ಲ ನಾನು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕು ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್? ಅದ್ರ ಬಗ್ಗೆ ಹೇಳ್ಬೋದಾ?
3: ತುಂಬಾ ಖುಷಿ ಪಡೋದು ಅಂದ್ರೆ, ಒಳ್ಳೆ ವ್ಯಾಪಾರ ಆದ್ರೆ ಖುಷಿ. ಆಸ್ ಎ ಬಿಸ್ನೆಸ್ ಮ್ಯಾನ್ ನಾವು ಹೇಳೋದಾದ್ರೆ, ಒಳ್ಳೆ ವ್ಯಾಪಾರ ಆದ್ರೆ ಅದೇ ಖುಷಿ ದಿನ. ಇವತ್ತು ಒಂದು ಫರ್ಮ್ ನೀಟಾಗಿ ಹೋಗ್ತಿದೆ ಅಂದ್ರೆ ಅದೇ ಒಂದು ಖುಷಿ ಕೊಡುವಂಥದ್ದು ಇದು.
2: ಓಕೆ, ನೀವು ಫಸ್ಟೇ ಸ್ಪೋರ್ಟ್ಸ್ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಯಾರೊಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಬಂದು ಈಗ ನಿಮ್ಮ ಹತ್ರ ಯಾವುದೋ ಒಂದು ಐಟಮ್ ತೊಗೊಂಡೋದ್ವಿ, ನನಗೆ ತುಂಬ ಯೂಸ್ ಆಯಿತು, ಅದರಿಂದ ನನಗೆ ಫ್ಯೂಚರಲ್ಲಿ ಕೂಡ ತುಂಬ ಹೆಲ್ಪ್ ಆಯಿತು ಅಂತ ಯಾರು ಬಂದು ಹೇಳಿದ್ದಾರೆ ಸರ್?
3: ಸುಮಾರು ಜನ ತುಂಬ ಖುಷಿ ಕೊಡೋ ವಿಚಾರ ಅಂತ ನೀವು ಕೇಳಿದಾಗ ನನಗೆ ಈ ನೆನಪಾಯಿತು. ನಮಗೆ ನೋಡಿ, ನಮ್ಮ ತಂದೆ ನಡೆಸಬೇಕಾದ್ರೆ ಫರ್ಮಿಗೆ ಬಂದಿರ್ತಾರಲ್ಲ, ಈಗ ಯಂಗರ್ ಜನರೇಷನ್ ಬಂದುಬಿಟ್ಟಿದೆ, ನಮ್ಮ ತಂದೆ ಜೊತೆಗೆ ಬರ್ತಿದ್ದೆ, ಈಗ ನಾನು ಫಾರಿನಲ್ಲಿದ್ದೀನಿ, ನಿಮ್ಮ ಅಂಗಡಿಗೆ ನಾನು ಮತ್ತೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆವಾಗ ನಾನು ಒಂದು ಮಾತು ಖುಷಿಯಿಂದ ಹೇಳ್ತೀನಿ, ಅದು ತುಂಬ ಖುಷಿಯಾಗತ್ತೆ. ಅಂದರೆ ನಾವು ನಮ್ಮ ತಂದೆ ತೋರಿಸಿದ್ದ ಅಂಗಡಿಗೆ ಅವರು ಬರ್ತಾರೆ ಅನ್ನೋದು ಒಂದು, ಅಷ್ಟೇ ಒಂದು ಕಾನ್ಫಿಡೆನ್ಸ್ ಇಟ್ಟು ನಮ್ಮಲ್ಲಿ ಬರ್ತಾರೆ ಅನ್ನೋದು ಒಂದು. ಆಮೇಲೆ ನಾನೇನು ಆಶ್ವಾಸನೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ ಅಂದರೆ, ಅವ್ರ ಮಕ್ಕಳು ಸಹ ನಮ್ಮ ಅಂಗಡಿಗೆ ಬರ್ತಾರೆ ಅನ್ನೋದು ಒಂದು, ಇದರ ಬಂದೇ ಬರ್ತಾರೆ ಅನ್ನೋ ಇದರಲ್ಲಿ ನಾವು ಸರ್ವಿಸ್ ಕೊಡ್ತಿದ್ದೀವಿ ಅಂದ್ಕೊಳೋದೇ ಅದೇ ಒಂದು ಖುಷಿ. ಇದರಲ್ಲಿ ಪ್ರಾಫಿಟ್ ಮಾಡೋಕ್ಕಿಂತನೂ ನಾವು ಕೊಟ್ಟಿರೋ ಸರ್ವಿಸ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಈ ಬಿಸ್ನೆಸ್ ಪರ್ಟಿಕ್ಯುಲರಾಗಿ ಸ್ಪೋರ್ಟ್ಸ್ ಬಿಸ್ನೆಸ್.
2: ಸರ್, ಹಾಗೆ ಯಾವುದೋ ಒಂದು ಸಂಗತಿ ತುಂಬ ಬೇಸರ ಪಡುವಂಥದ್ದು ಅಂತ ಯಾವುದಾದ್ರೂ ಇದೆಯಾ ಸರ್ ಈ ಬಿಸ್ನೆಸ್ಸಲ್ಲಿ?
3: ಹಂಗೆ ನಾವು ಬೇಸರ ನಾನು ಇತ್ತೀಚೆಗೆ ಕಲ್ತಿದ್ದು ಯಾವುದು ಬೇಸರ ಮಾಡ್ಕೊಳಂಗಿಲ್ಲ. ಯಾರು ಬೈದರೆ ಏನಾರು ಜೋರಾಗಿ ಅಂದೋದ್ರೆ ಅದರಿಂದ ಏನಾರು ತಿಳ್ಕೊಬೋದು ಅನ್ನ ತಿಳ್ಕೊಂಡು ನಾವು ಮುಂದುವರಿತೇವೆ. ಹಂಗೆ ಯಾರು ಕಸ್ಟಮರ್ನು ಹೇಳ. ಆಮೇಲೆ ಇವಾಗ ಆನ್ಲೈನ್ ಬಿಸ್ನೆಸ್ ಬೇರೆ ಬಂದುಬಿಡೋದ್ರಿಂದ ತುಂಬಾ ಕಾಂಪಿಟೇಷನ್ ಇದೆ. ಮೊದಲಾದರೆ ಒಂದೆರಡು ಸ್ಪೋರ್ಟ್ಸ್ ಅಂಗಡಿಗಳು ಇರ್ತಿತ್ತು, ಈಗ ಶಿವಮೊಗ್ಗಕ್ಕೆ ಒಂದು ಸುಮಾರು ಅಂಗಡಿಗಳು ಬಂದಿದೆ. ಸುಮಾರು ಅಂದರೆ ಸುಮಾರು, ಇನ್ನೂ ರೀಸೆಂಟಾಗಿ ಒನ್ ಮಂತಲ್ಲಿ ಒಂದೆರಡು ಓಪನ್ ಆಯಿತು ಅಂತ ಕೇಳಿದೆ. ಈಗ ಪಾಪ್ಯುಲೇಷನ್ ಆಫ್ ಶಿವಮೊಗ್ಗ ಈಸ್ ಆಲ್ಸೋ ತುಂಬಾ ದೊಡ್ಡದಾಗಿದೆ, ಕಾಂಪಿಟೇಷನ್ ಜಾಸ್ತಿ ಇದೆ.
2: ಮಂಜುನಾಥ್ ಸರ್, ಈಗ ಯಾರೋ ಹೊಸದಾಗಿ ಈ ಕ್ರೀಡಾ ಸಾಮಗ್ರಿಗಳ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ?
3: ಮಾಡ್ಬೋದು. ಒಂದು, ಅವ್ರಿಗೆ ಪೇಷನ್ಸ್ ಇರಬೇಕು. ಬೆಸ್ಟ್ ಒನ್ ಥಿಂಗ್ ಪೇಷನ್ಸ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗಲ್ಲ. ಅದು ಇದರಲ್ಲಿ ಒಂದು ದಿವಸದಲ್ಲೇ ನಾವು ತುಂಬ ಮೇಲೆ ಬಂದುಬಿಡ್ತೀವಿ, ಒಂದು ವರ್ಷದಲ್ಲೇ ಮೇಲೆ ಬರ್ತೀವಿ ಅನ್ನೋದು ಅಂತ ಬಂದರೆ ಹಂಗಾಗಲ್ಲ.
2: ಸರ್, ಹಾಗೇನೆ ನೀವು ಇಲ್ಲಿ ಬರುವಂಥ ಕಸ್ಟಮರ್ಸಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್?
3: ನಾನು ಮೊದಲು ಹೇಳ್ದಂಗೆ, ನನ್ನ ಸರ್ವಿಸ್ ಕೊಟ್ಟು ನಾವು ವ್ಯಾಪಾರ ಮಾಡ್ತೀವಿ. ಸರ್ವಿಸ್ ಚೆನ್ನಾಗಿದೆ ಅಂದರೆ ಅವ್ರು ನಮ್ಮಲ್ಲಿ ಬರ್ತಾರೆ, ಹುಡ್ಕೊಂಬರ್ತಾರೆ, ಅವರು 4 ಜನಕ್ಕೆ ಹೇಳ್ತಾರೆ ಆ ಥರ.
2: ಸರ್, ಈ ಬಿಸ್ನೆಸ್ ಲೈಫ್ ಜೊತೆ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಡ್ತೀರಾ ಸರ್?
3: ನಮಗೆ ಅಂಗಡಿ ಮನೆ ಅಷ್ಟೇ, ಮತ್ತು ಬೇರೆ ಅಲ್ಲಿ ಇಲ್ಲಿ ಓಡಾಡೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ನಾವು ಮನೆಗೆ ಹೋದ್ಮೇಲೆ ಫುಲ್ಲಾಗಿ ಮನೆಯವ್ರ ಜೊತೆಗೆ ಇರ್ತೇವೆ, ಅದನ್ನ ಎಂಜಾಯ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಅಂಗಡಿಲೇ ನಾವು ಕಳೆಯೋದಂದ್ರೆ ತಪ್ಪಾಗಲ್ಲ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಮಂಜುನಾಥ್ ಸರ್ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅವರ ಬಿಸ್ನೆಸ್ ಬಗ್ಗೆ ಅಂದರೆ, ಈಗ ಬಿಸ್ನೆಸ್ಗೂ ಅಷ್ಟೇ ಟೈಮ್ ಕೊಡ್ತೀನಿ, ಜೊತೆಗೆ ಫ್ಯಾಮಿಲಿ ಜೊತೆ ಕೂಡ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಿದ್ರು. ಹಾಗಿದ್ರೆ ಮಂಜುನಾಥ್ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಸುಶೀಲ್ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಇದರ ಮಾಲೀಕರಾಗಿರುವಂತಹ ಶ್ರೀಯುತ ಮಂಜುನಾಥ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಯಾಕಂದ್ರೆ ಇವತ್ತು ವಿಶೇಷವಾಗಿ ರಾಷ್ಟ್ರೀಯ ಕ್ರೀಡಾ ದಿನ ಇದೆ. ಆ ಒಂದು ದಿನದ ಸಲುವಾಗಿ ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಕ್ರೀಡೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣವಾ. ಮಂಜುನಾಥ್ ಸರ್,
3: ಈಗ ನಮ್ಮ ಸರ್ಕಾರ ಎಲ್ಲದಕ್ಕೂ ಒಂದು ಕಾನೂನು ನಿಯಮ ಅಂತ ಮಾಡುತ್ತೆ. ಹೀಗಿರುವಾಗ ನಿಮ್ಮ ಬಿಸ್ನೆಸ್ಗೆ ಕಾನೂನಿನ ನಿಯಮಗಳು ಎಷ್ಟು ಪೂರಕವಾಗಿದೆ?
4: ಚೆನ್ನಾಗಿದೆ ಅಪ್ಪ, ಮೊದಲಿದ್ದಂಗಿಲ್ಲ. ಇವಾಗ ಎಲ್ಲದೂ ಚೆನ್ನಾಗಿದೆ, ಆನ್ಲೈನಲ್ಲಿ ನಾವು ಬಿಸ್ನೆಸ್ ಮಾಡ್ಬೋದು. ಅದಕ್ಕೆ ನಮಗೆ ಅಷ್ಟು ಎಬಿಲಿಟಿ ಇರಬೇಕಷ್ಟೇ. ನಮಗೆ ಎಬಿಲಿಟಿ ಇದ್ದರೆ ಆ ಸ್ಪೀಡ್ನಲ್ಲಿ ನಾವು ಹೋಗ್ಬೇಕು, ಇಲ್ಲ ಅಂದರೆ ನಮಗೆ ಎಷ್ಟಾಗತ್ತೆ ಅಷ್ಟು ನೋಡ್ಕೊಂಡು ಹೋಗ್ಬೇಕು. ಇವಾಗ ಒಂದು ಎಕ್ಸಾಂಪಲ್ ನೀವು ಹೇಳೋದಕ್ಕೆ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಇರುತ್ತೆ, ಮಾಡೋಕ್ಕಾದರೆ ಹೋಗಬೇಕು, ಮಾಡೋಕ್ಕಾಗದಿದ್ದರೆ ಹೋಗಬಾರ್ದು.
3: ಸರ್, ಈಗ ಗೌರ್ಮೆಂಟ್ ನಿಯಮ ಅಂದರೆ ಫಾರ್ ಎಕ್ಸಾಂಪಲ್ ಈಗ GST ಇರ್ಬೋದು, ಟ್ಯಾಕ್ಸ್ಗಳು, ಇದೆಲ್ಲ ನಿಮಗೆ ನಿಮ್ಮ ಬಿಸ್ನೆಸ್ಸಿಗೆ ಎಷ್ಟು ಪೂರಕವಾಗಿರುತ್ತೆ ಸರ್?
4: ಚೆನ್ನಾಗಿದೆ, ಈ ಹಿಂದೂ ಚೆನ್ನಾಗಿತ್ತು, ಟ್ಯಾಕ್ಸ್ ಕಟ್ಟೋರು ಏನೂ ತೊಂದರೆ ಇಲ್ಲ ಮೇಡಮ್, ಕರೆಕ್ಟಾಗಿದೆ, ಯಾವುದು ಥರದ್ದು ತೊಂದರೆ ಆಗಲ್ಲ. ಅದರಲ್ಲಿ ಯಾರು ಮುಂದೆ ಬಂದು ಮಾಡೋರು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇವು ನಾವೇ ಮುಂದೆ ಹೋಗ್ಬೇಕನ್ನೋ ಕಾನ್ಸೆಪ್ಟ್ನಲ್ಲ, ಮುಂದೆ ನಾವಲ್ದಿದ್ರೆ ಇನ್ಯಾರು ಮುಂದೆ ಹೋಗ್ಬೋದು, ಎಲ್ಲರೂ ಮಾಡ್ತಾ ಇರಲ್ಲ. ಇವಾಗ ಕ್ರಿಸ್ಟಲೆನ್ಸಿ ಜಾಸ್ತಿ ಇರೋದ್ರಿಂದ ತೊಂದರೆ ಏನೂ ಆಗಲ್ಲ.
3: ಸರ್, ಈಗ ಸುಶೀಲ್ ಸ್ಪೋರ್ಟ್ಸು ಏನಾದರೂ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದೆಯಾ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ?
4: ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲ ನಾವು, ಆ ರೇಂಜ್ನಲ್ಲಿ ನಾವೇನು ಹೋಗಲಕ್ಕಾಗಲಿ ಆಗಲ್ಲ. ಅದೇ ಬಂದಿದ್ದ ಕಸ್ಟಮರನ್ನ ಸಿನ್ಸಿಯರಾಗಿ ಸರ್ವಿಸ್ ಕೊಟ್ಟೆ ನಾವು ಮಾಡೋದು, ಅವ್ರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದೇ ನಮ್ದು ಏಮ್.
3: ಕೇಳ್ತಾ ಇದ್ದಾರಲ್ಲ ಸ್ನೇಹಿತರೆ, ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದೇ ಸೋಷಿಯಲ್ ಸರ್ವಿಸ್ ಅಂತ. ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಕೂಡ ಒಂದು ರೀತಿ ಸೋಷಿಯಲ್ ಸರ್ವಿಸ್ ಅಂತ ಮಂಜುನಾಥ್ ಸರ್ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸರ್, ನಮ್ಮ ಶಿವಮೊಗ್ಗದಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಶಾಪ್ಸ್ಗಳು ಕೂಡ ಇದೆ, ಆದರೆ ಜನ ಸೋಷಿಯಲ್ ಸ್ಪೋರ್ಟ್ಸ್ಗೆ ಯಾಕೆ ಬರಬೇಕು, ಇಲ್ಲಿನ ವಿಶೇಷತೆ ಏನು ಹೇಳ್ಬೋದಾ?
4: ಒಂದು ಕಸ್ಟಮರ್ ತೊಗೊಂಡ್ಲಿ ಬಿಡಲಿ, ನಮ್ದು ಏನಿದೆ ಅನ್ನೋದು ನಾವು ಕರೆಕ್ಟಾಗಿ ಹೇಳ್ತೀವಿ. ಆ ವಸ್ತು ತೊಗೊಂಡ್ಮೇಲೆ ಅವ್ರಿಗೆ ಗೊತ್ತಾಗೋದು. ಇವಾಗ ಯಾವುದೋ ಒಂದು ಕಡೆ ತೊಗೊಳ್ತಾರೆ, ಆಮೇಲೆ ಬೇಜಾರಾಗತ್ತೆ, ಹಂಗೆ ಬೇಜಾರಾಗಲ್ಲ. ಸಪೋಸ್ ನಮ್ಮ ಅಂಗಡಿಯಲ್ಲಿ ಅಂಥ ವಸ್ತು ಇದ್ದು ಬೇಜಾರಾಗೋ ಪರಿಸ್ಥಿತಿ ನೋಡ್ರಿ, ನಾವಾಗ ನಾವು ಹೇಳ್ತೀವಿ ಇದು ಇಷ್ಟೇ, ಇದು ಹಿಂಗೆ ಆಗ್ಬೋದು, ಹಿಂಗೇನಾದ್ರು ಆದರೆ ನಾನೇನು ಮಾಡಲಿಕ್ಕಾಗಲ್ಲ, ನೋಡಿ ತೊಗೊಳ್ಳಿ ಅಂತಲೂ ಹೇಳ್ತೀನಿ. ಅಂಥ ಟೈಮಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ಅದು ಅನಿವಾರ್ಯ ಆಗಿಬಿಟ್ಟಿದೆ ಈಗಿನ ಪರಿಸ್ಥಿತಿಯಲ್ಲಿ ಅನಿವಾರ್ಯ. ಅಂದರೆ ನಾನು ಹೇಳ್ದಂಗೆ ನಿಮಗೆ, ನಮಗೆ ಹೈಡ್ ಆ್ಯಂಡ್ ಸೀಕ್ರೆಸಿ ಬಿಸ್ನೆಸ್ ಮಾಡಲಿಕ್ಕೆ ಬರಲ್ಲ, ಇರೋದನ್ನು ಫ್ಯಾಕ್ಟ್ ನೇರ ಹೇಳ್ತೀನಿ. ನಿಮಗೆ ಅನುಕೂಲ ಆಗುತ್ತೆ ತೊಗೊಳ್ಳಿ ಇದು ಅಂದರೆ ತೊಗೊಳ್ತಾರೆ. ಅದು ತೊಗೊಂಡವ್ರು ನನ್ನ ಹತ್ರ ಮತ್ತೆ ನಾನು ಈ ವಸ್ತು ತೊಗೊಂಡಿದ್ದೆ, ನೀವು ಇಷ್ಟು ನನ್ನ ಹತ್ರ ಇಷ್ಟು ವರ್ಷದಿಂದ ಇದೆ, ಈಗಲೂ ನಿಮ್ಮ ಅಂಗಡಿಗೆ ಬಂದಿದ್ದೀನಿ ಕೊಡಿ ಅನ್ನೋರು ಸುಮಾರು ಜನ ನನ್ನ ಕಸ್ಟಮರ್ಸ್ ಇದ್ದಾರೆ.
3: ಸರ್, ಈಗ ಸ್ಪೋರ್ಟ್ಸ್ ಬಿಸ್ನೆಸ್ ಹೇಗಂದರೆ ಸೀಸನ್ ವೈಸ್ ಇರುತ್ತೆ ಅಥವಾ ವರ್ಷ ಪೂರ್ತಿ ಬಿಸ್ನೆಸ್ ಇರುತ್ತೆ ಸರ್?
4: ಒಳ್ಳೆ ಪ್ರಶ್ನೆ ನೀವು ಕೇಳಿದರೆ, ಸೀಸನ್ ವೈಸ್ಡ್ ಬಿಸ್ನೆಸ್ ಇದು, ಅದಕ್ಕೆ ನಾನು ಹೇಳಿದೆ ತಾಳ್ಮೆ ಇರಬೇಕು ಅಂತ. ಇವಾಗ ನೋಡಿ, ಮಳೆಗಾಲ 3 ತಿಂಗಳು ಏನೂ ಇರಲ್ಲ, ಆದರೂ ದಿನ ಬರ್ತೀವಿ, ಅಂಗಡಿ ಬಾಗಿಲು ತೆಗಿತೀವಿ, ಮತ್ತು ಬಾಗಿಲು ಹಾಕ್ಕೊಂಡು ಮನೆ ಹೋಗ್ತೀವಿ, ಬೇರೆ ಎಲ್ಲೂ ಹೋಗಲ್ಲಲ್ಲ, ಮನೆ ಹೋಗ್ತೀವಿ ನಾವು. ಹಾಗಾಗಿ ಇದಕ್ಕೆ 3 ತಿಂಗಳು ಮಳೆಗಾಲದಲ್ಲಿ ಬಿಸ್ನೆಸ್ ನಡೆಯೋದು ತುಂಬ ಕಷ್ಟ, ಪೇಷನ್ಸ್ ವೆರಿ ಇಂಪಾರ್ಟೆಂಟ್.
3: ಸರ್, ಹಾಗಿದ್ರೆ ಯಾವ ಟೈಮಲ್ಲಿ ಹೆಚ್ಚು ಬಿಸ್ನೆಸ್ ಆಗುತ್ತೆ ಸರ್?
4: ಈ ರಜಾ, ಬೇಸಿಗೆ ರಜಾ ಅಂದರೆ ಆವಾಗ ಸ್ಕೂಲು ಇದರಲ್ಲಿ ಚೆನ್ನಾಗಿ ನಡೆಯುತ್ತೆ. ಬಟ್ ಲಾಸ್ಟ್ ಟೈಮ್ ಎಲೆಕ್ಷನ್ ಬಂದಿರೋದ್ರಿಂದ ಅದು ಹೋಯಿತು, ಅದ್ರ ಹಿಂದೆ 2 ಇಯರ್ಸ್ ಕೊರೋನಾ ಇರೋದರಿಂದ ನಾವು ಇನ್ನೂ ಸುಧಾರಿಸ್ಕೊಳೋದ್ರಲ್ಲೇ ಇದೆ.
3: ಓಕೆ ಸರ್, ಯಾವುದೋ ಒಂದು ಪ್ರಾಡಕ್ಟು ಹೆಚ್ಚಾಗಿ ಸೇಲ್ ಆಗುತ್ತೆ ಅಂತ ಏನಾದರೂ ಇದೆಯಾ ಸರ್, ಅಥವಾ ಎಲ್ಲನೂ?
4: ಎಲ್ಲದೂ ಹೋಗೋದಕ್ಕಿಂತ ನಾವು ಶಟಲ್ ಬ್ಯಾಟು, ಶಟಲ್ ಬ್ಯಾಟ್ ಇವಾಗೆಲ್ಲ ಒಂದು ಎರಡು ಬ್ಯಾಟು ಒಂದು ಹಾಕಿದರೆ ಮನೆ ಮುಂದಗಡೆ ಮಕ್ಕಳು, ಹೆಣ್ಮಕ್ಳು, ದೊಡ್ಡವರು ಎಲ್ಲ ಆಡ್ಬೋದು. ದೊಡ್ಡವ್ರು ಚೆನ್ನಾಗಿ ಇಂಟ್ರೆಸ್ಟ್ ಇರೋರು ಕೋರ್ಟ್, ಇಂಡೋರ್ ಕೋರ್ಟು ಸುಮಾರಾಗಿದೆ ಅಲ್ಲ, ಅಲ್ಲೆಲ್ಲ ಹೋಗಿ ಆಡ್ತಾರೆ.
3: ಸರ್, ಹಾಗೇ ಕೊನೆದಾಗಿ ಈಗ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥ ಕೇಳುಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ, ನಮ್ಮ ಲೈಫಿಗೆ ಸ್ಪೋರ್ಟ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಹಾಗೆ ನಿಮ್ಮ ಶಾಪಲ್ಲಿರುವಂಥ ಸ್ಪೋರ್ಟ್ಸ್ ಐಟಮ್ಸ್ಗಳು ನಮ್ಮ ಜನಕ್ಕೆ ಹೇಗೆ ಉಪಯೋಗಕಾರಿಯಾಗಿದೆ ಸರ್?
4: ನೋಡಿ, ನಾವು ಬೇರೆಯವರೆಲ್ಲ ಅವ್ರವ್ರ ಬಿಸ್ನೆಸ್ನಲ್ಲಿ, ಕೆಲವರು ಬಟ್ಟೆ ಅಂಗಡಿ ಇರ್ಬೋದು, ಸ್ವೀಟ್ ಸ್ಟಾಲ್ ಇರ್ಬೋದು, ನಾವು ಸ್ಪೋರ್ಟ್ಸ್ನಲ್ಲಿರೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದರಲ್ಲಿ ನಾವು ಇದ್ದೀವಿ ಅಂದ್ಕೊಳ್ಳೋದೇ ನಮ್ಮ ಮನಸ್ಸಾಕ್ಷಿಗೆ ನಾವು ಒಳ್ಳೆಯ ಬಿಸ್ನೆಸ್ ನಾವು ಮಾಡ್ತಿದ್ದೀವಿ ಅಂತ ನನ್ನ ಅನಿಸಿಕೆ. ಇದು ಆಡೋದ್ರಿಂದ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಸೊ ಆರೋಗ್ಯದ ಬಗ್ಗೆ ಕಾಳಜಿ ಇರೋ ಮನುಷ್ಯ ಹೀಸ್ ಥಿಂಕಿಂಗ್ ಇನ್ ಪಾಸಿಟಿವ್ ವೇ. ಸೊ ವಿ ಆರ್ ಹ್ಯಾಂಡ್ಲಿಂಗ್ ಪಾಸಿಟಿವ್ ಕಸ್ಟಮರ್ಸ್ ಅಂತ ನಾನು ಅಂದ್ಕೊಳ್ತೇನೆ. ಆಮೇಲೆ ವೆನ್ ದೇ ಗೆಟ್ ದ ಪಾಸಿಟಿವ್ ಆನ್ಸರ್ಸ್ ಫ್ರಮ್ ಅವರ್ ಶಾಪ್ ವೆನ್ ದೇ ಪರ್ಚೇಸ್ ಗೂಡ್ಸ್, ಡೆಫಿನೆಟ್ ದೇ ವಿಲ್ ಗೆಟ್ ಡೆವಲಪ್ ಗುಡ್ ವಿಲ್ ಆನ್ ಅವರ್ ಶಾಪ್.
3: ಓಕೆ ಸರ್, ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಹಾಗೆ ಇಷ್ಟೋ ತನಕ ಸುಶೀಲ್ ಸ್ಪೋರ್ಟ್ಸ್ ಬಗ್ಗೆ ನಮಗೆ ಬಹಳಷ್ಟು ಮಾಹಿತಿನ ಕೊಟ್ರಿ. ಈ ಬಿಸ್ನೆಸ್ನ ಯಾರು ಹೊಸದಾಗಿ ಶುರು ಮಾಡಬೇಕು ಅಂತಿದ್ರೆ ಅಂಥವ್ರಿಗೂ ಕೂಡ ಇದು ಒಂದು ಸ್ಫೂರ್ತಿದಾಯಕ ಸ್ಟೋರಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಹಾಗೆ ಇಷ್ಟೋ ತನಕ ಸಮಯನ ಬಿಡು ಮಾಡಿಕೊಂಡು ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕಾಗಿ ಆತ್ಮೀಯ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು.
3: ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಆಗಿತ್ತು. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಕಾರ್ಯಕ್ರಮವನ್ನ ಕೇಳಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಹೀಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಒಟ್ಟಿಗೆ ಸಿಗ್ತೀನಿ. ನೀವು ಇಷ್ಟೋ ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860969 6279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ತಮ್ಮ ಕೃಷಿನಲ್ಲಿ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ, ಹಾಗೆ ಮಾತಿದೆಯಲ್ಲ ಬಾಳೆ ಬೆಳೆದು ಬಾಳು ಬಂಗಾರ ಆಯಿತು ಅಂಥೇಳಿ, ಸೊ ಅದೇ ರೀತಿಯಲ್ಲೇ ಇವರ ಬಾಳು ಕೂಡ ಬಂಗಾರ ಆಗಿದೆ ಅಂಥೇಳಿ ಇವರ ಮಾತುಗಳಲ್ಲಿ ಗೊತ್ತಾಗುತ್ತೆ. ಸೊ ಇವರು ಬೆಳೆದಿರುವಂತಹ ಬಾಳೆ ಯಾವುದು, ಹಾಗೆ ಈ ಬಾಳೆಯನ್ನು ಬೆಳೆಯುವಾಗ ನಾವು ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ, ಸೊ ಇದನ್ನು ಇಂಟರ್ಕ್ರಾಪರ್ ಆಗಿಯೂ ಕೂಡ ಯಾವ ರೀತಿಯಲ್ಲಿ ಮಾಡ್ಕೋಬೋದು, ಹಾಗೆಯೇ ನಾವು ಪ್ರಮುಖ ಬೆಳೆಯನ್ನಾಗಿ ಮಾಡ್ತೀವಿ ಅಂತಂದರೆ ಅದಕ್ಕೆ ಏನೆಲ್ಲ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ, ಹಾಗೆ ಈಗ ಬಾಳೆಯನ್ನು ಬೆಳೆದು ಎಷ್ಟೋ ಜನ ಬಾಳೆಯನ್ನು ಬಂಗಾರ ಮಾಡ್ಕೊಂಡಿರೋ ಉದಾಹರಣೆಗಳು ಕೂಡ ನಿಮಗೆ ಕಾಣುತ್ತೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಈ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಂಡು ಹಾಗೆ ಬಾಳೆಯನ್ನು ಬೆಳೆಯೋರ ಜೊತೆಯಲ್ಲಿ ಇನ್ನೂ ಇವರ ಕೃಷಿ ಭೂಮಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇವರು ಪ್ರಮುಖವಾಗಿ ಮಾಡ್ತಾ ಇರುವಂತಹ ಈ ಒಂದು ಬಾಳೆ ಕೃಷಿಯಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಹೇಗೆ ಸಾಧ್ಯ ಇದೆ, ಮತ್ತು ಬಾಳೆಯಲ್ಲಿ ಇನ್ನೂ ಏನೇನೆಲ್ಲ ಆದಾಯ ಮಾಡುವಂತಹ ಮೂಲಗಳಿದೆ, ಸೊ ಇದೆಲ್ಲದರ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಬಾಳೆಯಲ್ಲಿ ಏನೆಲ್ಲ ವಿಧಗಳಿದೆ, ಹಾಗೆ ಬಾಳೆಯನ್ನು ಬೆಳೆಯೋಕ್ಕೂ ಮುಂಚೆ ನಾವು ನಮ್ಮ ಭೂಮಿಯ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕು, ಬಾಳೆಯನ್ನು ಯಾವ ರೀತಿಯಲ್ಲಿ ನೆಡಬೇಕು, ಹೇಗೆ ಆಯ್ಕೆ ಮಾಡ್ಕೋಬೇಕು, ಈ ರೀತಿಯ ಹಲವಾರು ವಿಚಾರಗಳನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಕೃಷಿಯ ಕುರಿತಂತೆ ಮಾಹಿತಿಗಳನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಟರಾಜ್ ಅವರು. ಹಾಗಾದರೆ ನಟರಾಜ್ ಅವ್ರ ಜೊತೆಗೆ ಮಾತಾಡೋಣ, ಅವರ ಬಾಳೆ ಕೃಷಿಯ ಬಗ್ಗೆ ಅವರ ಜೊತೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಟರಾಜ್ ಅವರೇ, ಈ ಮುಂಚೆ ನಿಮ್ಮ ಜೊತೆ ಮಾತಾಡಿದಾಗ ನೀವು ಹೇಳಿದ್ರಿ ಬಾಳೆ ಬೆಳೆದು ಬಾಳು ಬಂಗಾರ ಆಯಿತು ಅಂಥೇಳಿ. ಸೊ ಈ ಮಾತಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಬಾಳೆ ಬೆಳಿಬೇಕು ಅಂತ ಅಂದ್ಕೊಳ್ಳೋರಿಗೆ ನೀವು ತಿಳಿಸುವಂತಹ ವಿಚಾರಗಳು ಸ್ಫೂರ್ತಿ ಆಗಬೇಕು ಅಂತ ನಾವು ಅಂದ್ಕೊಳ್ತೀವಿ. ಹಾಗೆ ಮೊದಲನೇದಾಗಿ ನಟರಾಜ್ ಅವರೇ, ಬಾಳೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡಿ. ಹಾಗೆ ನೀವು ಯಾವ ರೀತಿಯ ಬಾಳೆನ ಬೆಳೀತಾ ಇದ್ದೀರಾ, ಹೇಗೆ ಬಾಳೆ ಕೃಷಿ ಆರಂಭ ಆಯಿತು, ಇದ್ರ ಬಗ್ಗೆ ಹೇಳ್ಬೋದಾ?
4: ಬಾಳೆ ಅಂತ ಬಂದರೆ ನಮಗೆ ನಾನಾ ರೀತಿ ಜಾತಿಗಳು ನೆನಪಿಗೆ ಬರ್ತವೆ. ಪುಟ್ಬಾಳೆ, ಪಚ್ಬಾಳೆ, ನೇಂದ್ರ ಬಾಳೆ, ಈ ರೀತಿ ನಾನಾ ರೀತಿ ಜಾತಿಗಳು ಬರ್ತವೆ. ಸೊ ಈ ಎಲ್ಲ ಬಾಳೆಗಳಲ್ಲಿ ನಾನು ಬಾಳೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಉತ್ತಮ ಸೂಕ್ತವಾದ ತಳಿ ಯಾವುದು ಅಂತಂತ ಯೋಚನೆ ಮಾಡಿದಾಗ ಏಲಕ್ಕಿ ಬಾಳೆ ಅಥವಾ ಪುಟ್ಬಾಳೆ ಅಂತಂತ ಏನಂತ ಕರಿತೀವಿ ಅತ್ಯಂತ ಸೂಕ್ತವಾದ ಬೆಳೆ ಅಂತ ಅನ್ನಿಸ್ತು. ಸೆಲೆಕ್ಟ್ ಮಾಡಾದಮೇಲೆ ನಾನು ಪ್ಲ್ಯಾಂಟಿಂಗ್ ಮಾಡಿದೆ. ಪ್ಲ್ಯಾಂಟಿಂಗ್ ಮಾಡಾದಮೇಲೆ ನನಗೆ ಮನಸ್ಸಿಗೆ ಬಂದಿದ್ದು ಎಲ್ಲರೂ ಇಳುವರಿ ತಗೊಂತಾರೆ. ನಮ್ಮ ಗ್ರಾಮದಲ್ಲೇ ತುಂಬ ಜನ ರೈತರು ಇರ್ಬೋದು, ಅಕ್ಕಪಕ್ಕದ ಗ್ರಾಮದಲ್ಲೇ ರೈತರು ಇರ್ಬೋದು. ಸೊ ಸರಾಸರಿಯಾಗಿ ಇಳುವರಿ ಏನು ತಗೊಂಡ್ರಿ ಅಂತ ಕೇಳಿದಾಗ ಪ್ರತಿ ಕೊನೆಗೆ 8-12 KG ಇಳುವರಿ ತಗೊಂಡೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಯಾವುದೇ ನಾನು ಕೃಷಿ ಪದವೀಧರನಾಗಿ ನಾನು ಬೆಳೆದಿರ್ತಕ್ಕಂಥ ಬಾಳೆ ಬೆಳೆನಲ್ಲಿ ಯಾವ ರೀತಿ ನಾನು ವೈಜ್ಞಾನಿಕವಾಗಿ ಇಳುವರಿನಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಗಮನ ಹರಿಸಿದಾಗ ಮೊದಲಿಗೆ ಮಾಡಿದ್ದು ಒಂದು ನೀರಿನ ನಿರ್ವಹಣೆ. ಸೊ ಯಾವ ರೀತಿ ನಾವು ನೀರಿನ ನಿರ್ವಹಣೆ ಮಾಡಬೇಕು, ಎರಡನೇದು ಪೋಷಕಾಂಶಗಳ ನಿರ್ವಹಣೆ, ಯಾವ ರೀತಿ ನಾವು ಪೋಷಕಾಂಶಗಳನ್ನ ಬಾಳೆಗೆ ಕೊಡಬೇಕು, ಮೂರನೇದಾಗಿ ಸೊ ಕೆಲವೊಂದು ಸತಿ ಮೆಕ್ಯಾನಿಕಲ್ ಮೆಥಡ್ ಬರ್ತವೆ. ಸೊ ಕೆಲವೊಂದು ಸತಿ ಗಾಳಿ ಬಾಳೆ ಅಂತ ಬಂತು ಅಂದರೆ ಭಾರಿ ಸೆನ್ಸಿಟಿವ್ ಕ್ರಾಪ್ ಇರುತ್ತೆ, ಗಾಳಿ ಅಥವಾ ವಾತಾವರಣದಲ್ಲಿರ್ತಕ್ಕಂಥ ವಿಕೋಪದಿಂದನೂ ಕೂಡ ಬಾಳೆನಲ್ಲಿ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇವೆಲ್ಲ ಮುಂಜಾಗ್ರತ ಕ್ರಮಗಳನ್ನ ನಾನು ಅನುಸರಿಸ್ಕೊಂಡು ಸೊ ನೀರಿನ ನಿರ್ವಹಣೆ ಬಂದು ನಾನು ಡ್ರಿಪ್ ಸಿಸ್ಟಮ್ಮು ಸೊ ಪ್ರತಿ ಗಂಟೆಗೆ 8 ಲೀಟರ್ ಡಿಸ್ಚಾರ್ಜ್ ಆಗ್ತಕ್ಕಂಥ ಡ್ರಿಪ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ದೀನಿ. ಮತ್ತು ಪೋಷಕಾಂಶಗಳ ನಿರ್ವಹಣೆ ಪ್ರತಿ 2.5-3 ತಿಂಗಳಿಗೆ ನಾನು ನಮ್ಮ ಬಾಳೆನ ಬೆಳೆಯ ಬೆಳವಣಿಗೆಗೆ ತಕ್ಕಂತೆ ಮತ್ತು ಪೋಷಕಾಂಶಗಳ ಅವಶ್ಯಕತೆಗೆ ತಕ್ಕಂತೆ ನಾನು ಪೋಷಕಾಂಶಗಳನ್ನ ಕೊಡ್ತಾ ಬಂದಿದ್ದೀನಿ. ಸೊ ನನ್ನ ಮೊದಲನೇ ಬೆಳೆನಲ್ಲಿ ಪ್ರತಿ ಗೊನೆ ಬಂದುಬಿಟ್ಟು ಸರಾಸರಿ ಆವರೇಜ್ ಇಳುವರಿ ಬಂದು 20-22 ಕೆಜಿ ಇಳುವರಿ ಬಂದಿದೆ. ಮತ್ತು ಇಳುವರಿ ತೆಗೆಯೋದ್ರ ಜೊತೆಗೆ ಕ್ವಾಲಿಟಿ ಫ್ರೂಟ್ಸ್ ಅಂತ ಏನಂತ ಕರಿತೀವಿ, ಸೊ ಎ ಗ್ರೇಡ್ ಫ್ರೂಟ್ಸ್ ಅಂತ ಕರಿತೀವಿ. ಮಾರುಕಟ್ಟೆಯಲ್ಲಿ ನಂಬ್ತಿರೋ ಬಿಡ್ತಿರೋ ನಮ್ಮಲ್ಲಿ ಬರ್ತಕ್ಕಂಥ ಏನು ವರ್ತಕರಿದ್ದಾರೆ, ಸೊ ಇಲ್ಲಿ ಕರೆದಂತಹ ಬಾಳೆಗೊನೆನ ಲೋಕಲ್ ಮಾರ್ಕೆಟ್ ಬಿಟ್ಟು ಔಟ್ಸೈಡ್ ಮಾರ್ಕೆಟಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಮಂಗಳೂರು ಇರ್ಬೋದು ಅಥವಾ ಬೆಂಗಳೂರು ಮಾರ್ಕೆಟಿಗೆ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಉದಾಹರಣೆನೂ ಕೂಡ ಅಥವಾ ನಿಜ ನಿದರ್ಶನಗಳು ಕೂಡ ನಾನು ಬೆಳೆದಿರ್ತಕ್ಕಂಥ ಬೆಳೆನಲ್ಲಿ ಕಂಡ್ಕೊಂಡೆ.
3: ಓಕೆ ನಟರಾಜ್ ಅವರೇ, ಸೊ ನೋಡಿ ನಟರಾಜ್ ಅವರು ಅವರ ಕೃಷಿ ಪದ್ಧತಿನಲ್ಲಿ ವೈಜ್ಞಾನಿಕ ಪದ್ಧತಿನ ಅಳವಡಿಸ್ಕೊಂಡು ಸೊ ಬೇರೆ ಎಲ್ಲ ಯಾವ ರೀತಿಯಲ್ಲಿ ಇಳುವರಿನ ಪಡಿತಾ ಇದ್ದಾರೆ, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಮಾಡಿ ಇನ್ನೂ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಅವರು ಕೂಡ ಬಾಳೆ ಕೃಷಿನಲ್ಲಿ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಬಾಳೆ ಕೃಷಿಯನ್ನು ಆರಂಭ ಮಾಡಿಕೊಂಡು ಈಗ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಸೊ ಇವ್ರ ಜೊತೆಯಲ್ಲಿ ನಾವು ಕೂಡ ಈ ಬಾಳೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳುವಂಥದ್ದಿದೆ, ಹಾಗೆ ಬಾಳೆಯನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ಹೇಗೆ ಬಾಳೆಯನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಈಗ ನಟರಾಜ್ ಅವರು ಕೂಡ ಹೇಳಿದಾಗೆ ಬಾಳೆ ನಿರ್ವಹಣೆ ಮಾಡೋದು ಕೂಡ ಅತಿ ಮುಖ್ಯವಾಗುತ್ತೆ, ನೀರಿನ ನಿರ್ವಹಣೆ ಮಾಡುವಂಥದ್ದಾಗಿರ್ಬೋದು, ಹಾಗೆ ಪೋಷಕಾಂಶಗಳನ್ನು ಕೊಡುವಂಥದ್ದಾಗಿರ್ಬೋದು, ಇದ್ರ ಬಗ್ಗೆನೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ. ಹಾಗಾದರೆ ನಟರಾಜ್ ಅವ್ರ ಜೊತೆಗೆ ಬಾಳೆ ಕೃಷಿಯ ಬಗ್ಗೆ ಏನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬಾಳೆಹಣ್ಣ ಬೆಳೆದು ಬಾಳನ ಬಂಗಾರ ಮಾಡ್ಕೊಂಡಿರುವಂತಹ ನಟರಾಜರ ಬಗ್ಗೆ. ಸೊ ನಟರಾಜ್ ಅವರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅವರ ಬಾಳೆ ಕೃಷಿಯ ಬಗ್ಗೆ ಮಾಹಿತಿಗಳನ್ನ ತಿಳಿಸೋದಕ್ಕಿದ್ದಾರೆ. ಹಾಗೆ ನಟರಾಜ್ ಅವರು ಮೊದಲಿಗೆ ಈ ಬಾಳೆಹಣ್ಣ ಆರಂಭ ಮಾಡೋದಕ್ಕೂ ಮುಂಚೆ ಸೊ ಬೇರೆ ತೋಟಗಳಲ್ಲಿ ಬೆಳೆದಿರುವಂತಹ ಬಾಳೆಯನ್ನು ನೋಡಿ, ಸೊ ಅವರಿಗೆ ಇಷ್ಟು ಇಳುವರಿ ಬರ್ತಾ ಇದೆ ಅಂತಂದರೆ ವೈಜ್ಞಾನಿಕ ರೀತಿಯಲ್ಲಿ ಬಾಳೆಯನ್ನು ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಅಥವಾ ಈ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿ, ಸೊ ಅವರು ಕೂಡ ಬಾಳೆಯನ್ನು ಬೆಳೆದು ಉತ್ತಮವಾದಂತಹ ಆದಾಯವನ್ನು ಇಳುವರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರ

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
5: ಮಿನಿಮಮ್ ಲವ್ ಮಾಡಿ, ಮೀಡಿಯಂ ಡೌ ಮಾಡಿ, ಮ್ಯಾಕ್ಸಿಮಮ್ ಆಟಾಡಿ, ಔಟ್ ಮಾಡಿ ಸ್ಟೇಡಿಯಂ ಇಂದ ಔಟ್ ಆಗೋ ಪ್ಲೇಯರ್ ನಾನಲ್ಲ. ಕಮ್ಮಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ಜಾಸ್ತಿ ಹೇಳಿದ್ರೆ ನಿಮ್ಗೆ ಇಷ್ಟವೇ ಆಗಲ್ಲ. ಅಂತೂ ಸ್ಟಾರ್ ಆಗ್ಬಿಟ್ರೆ ಫ್ಯಾನ್ ಆಗ್ಬಿಟ್ನಲ್ಲ.
6: Yo, yo, yo, man, he's a fan, she's a star. Let's check out DDDDDD bits, kick on the floor.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಸೋದರ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಈ ಒಂದು ವಾಹಿನಿಯಲ್ಲಿ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ನನ್ನ ದೇವರು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ದುಂಡು ಮಲ್ಲಿಗೆ ಮಾತಾಡೆಯ ಎನ್ನುವಂತ ಒಂದು ಮಧುರವಾದಂತ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಸುಜಾತ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಬಯಲು ದಾರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಎಲ್ಲಿರುವೆ ಮನವ ಕಾಡುವ ರೂಪಸಿಯ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಅವರ ಒಂದು ಚಿತ್ರದ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂಥ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಜನ್ಮ ಜನ್ಮದ ಅನುಬಂಧ ಎನ್ನುವಂಥ ಒಂದು ಚಿತ್ರದ ಗೀತೆ. ಯಾವ ಶಿಲ್ಪಿ ಕಂಡ ಕನಸು? ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ S ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಉಡುಪಿ ಜಿಲ್ಲೆ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಇದೀಗ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಮುದ್ದುಡಿದ ತಾವರೆ ಅರಳಿತು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅರಳಿದೆ ಅರಳಿದೆ ಮುದ್ದುಡಿದ ತಾವರೆ ಅರಳಿದೆ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಅನಾಮಿಕ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಬೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುಳ್ಳಿನ ಗುಲಾಬಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇಂದು ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಗೀತೆ ಈ ಗುಲಾಬಿಯು ನಿನಗಾಗಿ, ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1982ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಇದೆಯಾ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಬೆಂಕಿಯ ಬಲೆ ಚಿತ್ರದ ಗೀತೆಯತ್ತ ಸಾಗೋಣ. ನಿನ್ನ ನಗುವು ಹೂವಂತೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1983ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೆಂಕಿಯ ಬಲೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಬಲಿತ ಜೀವ ಜೊತೆಯಲ್ಲಿರಲು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1983 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ಇಂದು ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲರೂ ಕೇಳಿ ಆನಂದಿಸ್ತಾ ಇರಬಹುದು. ಹಾಗೆ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ನಾನು ನೀನು ಒಂದಾದ ಮೇಲೆ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ, ಅದುವೇ ನಾನಿನ್ನ ಬಿಡಲಾರೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1979ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಂದನದ ಗೊಂಬೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಆಕಾಶದಿಂದ ಧರೆಗಿಳಿದ ರಂಬೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1979 ತೆರೆ ಕಂಡಿರುವಂತಹ ವರ್ಷ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು ಚಿತ್ರಕಥೆ ಬರೆದವರು ದೊರೆ ಭಗವಾನ್. ಹಾಗೆ ಶ್ರೋತೃ ಬಾಂಧವರೇ, ಇಂದಿನ ಈ ಒಂದು ಕಾರ್ಯಕ್ರಮ ನಮ್ಮ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದೀವಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಅನುಪಮ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಒಲುಮೆ ಪೂಜೆಗೆಂದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ದೊಡ್ಡರಂಗೇಗೌಡರ ಒಂದು ರಚನೆಯನ್ನು ಕೇಳೋಣ. ಅಶ್ವಥ್ ವೈದಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚಂದನದ ಗೊಂಬೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಮನೆಯನ್ನು ಬೆಳಗಿದೆ ಇಂದು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯ ಹಾಗೂ S. ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1979ರಲ್ಲಿ ತೆರೆ ಕಂಡಿರುವಂತಹ ವರ್ಷ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ದೊರೆ ಭಗವಾನ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದಿನ ಈ ಒಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಮನೆಯೇ ಮಂತ್ರಾಲಯ ಎನ್ನುವಂತ ಒಂದು ಚಿತ್ರದ ಗೀತೆ, ಮನೆಯೇ ಮಂತ್ರಾಲಯ. ಈ ಒಂದು ಗೀತೆಯನ್ನು ಹಾಡಿದವರು ಕೆಜಿ ಯೇಸುದಾಸ್, ಎಸ್ ಜಾನಕಿ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಕಂಠ ಸೀರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾನಿನ್ನ ಬಿಡಲಾರೆ ಎನ್ನುವಂತಹ ಒಂದು ಚಿತ್ರದ ಗೀತೆ ರಾಘವೇಂದ್ರ ನೀ ಮೌನವಾದರೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನಂತನಾಗ್ ಅವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಒಂದು ಸಿನಿಮಾ ಕಥೆ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಕನ್ನಡ ಹೊನ್ನುಡಿ ಎನ್ನುವಂತ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಅಂಜನಾ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಣೇಶ ಸುಬ್ರಹ್ಮಣ್ಯ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಓ ಕುಸುಮ ಬಾಲೆ ಎನ್ನುವಂತ ಒಂದು ಮಧುರವಾದಂತ ಗೀತೆ. ಇದು ಅನಂತನಾಗ್ ಅವರ ಒಂದು ನಟನೆಯ ಚಿತ್ರ. ಇದು 1992 ತೆರೆ ಕಂಡಿರುವಂತಹ ವರ್ಷದ ಅಮೋಘವಾದಂತ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: பிராணி.
1: ஹலோ,

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: देना सिंह
1: हेल्ती तारीख अंद
2: मिस बिली बंद काके इदियंते औदा
3: ಕ್ಲಾಸ್ ಮುಗಿದ ಮೇಲೆ ಬಾ ಹೇಳ್ತೀನಿ.
4: ಕಾಂಡಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

Yes.

0: This Rima Malini at midnight falls, who was seen traveling along her
1: friends. ಚಂದು ಗಾದ್ರು ಹೇಳ ಫ್ಯಾಮಿಲಿ ಕಡೆ ಹೋಗಿ ನೋಡು ಅಂತ ಹಳ್ಳಿ ಬಸ್ ಒಂದು ಹೋಗಿರ್ಬೇಕಲ್ಲ.
0: ಈ ಕಥ ಎಲ್ಲಿ ಗೊತ್ತ
1: ಅದ್ರ ಹಿಂದಿನ ಮಗಳು ಹಾಗೆ ಕಂದಿಕ್ ಬಂದಿದ್ದೀನಿ
0: ಆ ಫೋನ್ ತಡಿ ನಾನು ಬರ್ತೀನಿ.

0: ಅನ್ನದ ನೋಡು.
1: ಮಾಸ್ಕ್ ನಂತರ ಇಂದ್ರಜಿ ಬಾಳಷ್ಟು ಓದ್ತಾ ಹೋದ್ರು. ಅಂದ್ರೆ ಸುಧಾರಿಸಿತ್ತು ಓದ್ತ
0: ಬಾಳ್ಸ ಆನ್ಲೈನ್ ಬಿಡವ ನಿನ್ ಮಾಸ್ತರ
2: ಯಾರು ಕೇಳಪ್ಪ
1: ಧರ್ಮೇಂದ್ರ

0: కెమెరా చూస్తాను మీరు.
1: ಸುಮ್ಮನ ನೀನು ಬಾಯ್

0: ಅಲ್ರಿ ಹಲ್ಲದ ಮೇಲೆ ಯಾಕೆ ಮಲ್ಕೊಳಕ್ ಹೋಗಿದ್ರಿ? ತುಂಬಾ ಹೀರೇ ನೋಡಿ ಮತ್ತೆಲ್ಲಾರ್ಗಿ
1: ಬಂದ್ರೇನು? ನಿನ್ನ ಮುದ್ದಿನ ಮೈದಾನ ಮತ್ತೆ ಅವ್ರ ಹೆಂಡತಿ
0: ಬಸ್ ಕ್ಯಾನ್ಸಲ್ ಆಗ ಹಂಗಂತ ಚಂದ್ರು ಬಾಬು ಹೇಳಿದ್ರು.
1: ಇವತ್ತು ಬರ್ತಾನ ಗರುಳು ಅಂದ್ರ ಆಳು ಗೊತ್ತು.

0: ನೀ ಹೋಗ್ ಬದುಕೋ ಅವ್ರು ಇವತ್ ಬದುಕಿಲ್ಲ. ಆ ದೇವಮೂಲಿ ಭಾಗದಲ್ಲಿ ಯಾರು ತಂದಿದ್ದು ಇಲ್ಲಿ ಎಲ್ಲ ಬಂದು ಹಾಳು ಮಾಡುವ ಒಳಗೆಲ್ಲ
1: ಇವತ್ತು ಹತ್ತು ಹೊಡೆದು ಹೋಯ್ತು, ಕಾರ್ ಸಿಕ್ತೋ ಇಲ್ವೋ ಅಂತ.
0: ಅಮರಾವತಿ ಹತ್ರ ಗಾಡಿ ಲೇಟ್ ಆಯ್ತು, ಒಂದು ಬಸ್ ಇರ್ಲಿಲ್ಲ. ಹಾಂಗಿಗೆ ಟ್ಯಾಕ್ಸಿ ಮಾಡಿದ್ರು.
1: ಒಂದು ಸ್ವಲ್ಪ ಕುಶಕ್ ಕೊಟ್ಟಿಲ್ಲ ನಮ್ಮ ತಾತೆ. ಸಂಧ್ಯಾವಂದನ ಮಾಡಿ ಎದ್ದು ನಿಂತವರು ಹಾಂಗ ಕುಸ್ಬಿಟ್ರು. ನಾನು ತಾತ್ಯ ತಾತ್ಯ ಅಂತ ಕೂಗ್ತಾ ಇದ್ದು. ಎಲ್ಲಿ ಎಲ್ಲಿ ಏನೋ ಆಗ್ಬೋದು.
0: ಅವ ಹೇಗಿದಾರ?
1: ಇದ್ದಾರ ಬರೋಬ್ಬರಿ ನಿಮ್ ದಾರಿನ ಕಾಯ್ತಾ ಇದ್ದೆ.
0: ಹಂಗ ನೋಡಿದ್ರ ಒಂದು ಕ್ಷಣನೂ ಕೂಡ ನಾವು ಅವಳನ್ನ ಒಬ್ಬಾಕಿನ ಬಿಟ್ಟಿರುವುದಿಲ್ಲ. ನಿನ್ನ ಹೆಸರಿನ ಜಪ್ಪ ನಾವು ನಡೆದ ಇಷ್ಟು ಮಳೆ ಆರಾಮಿದ್ದಾಗ ಸಂಧ್ಯಾದಿಂದ ಮಾಡಿದ್ದೀರಿ. ನಿಮ್ಗಂತೂ ಎಲ್ಲ ಗೊತ್ತಾದ ಬಾಬು. ಬಿತ್ತು ಏನಾದ್ರೂ ವಿಷಯ ಹೇಳೋದ್ರಿಂದ ಇಂತೇನು ಯಾರಿಗಾದ್ರೆ ಜನ ಇತ್ತು. ಜನಕ ಮಾಡಿಲ್ಲ ಅಂತ ಎಲ್ಲೂ ಆಗಿಲ್ಲ. ಅವ್ರು ಎಷ್ಟು ಅಶಕ್ತ ಅಂತೀವಿ ಹಾಕ್ತಾಗ ಎಷ್ಟು ಶಕ್ತಿನೋ ಅವರಲ್ಲಿ ಇರಲಿಲ್ಲ. ಆಗ ದೇವ್ಕೊಳ್ಳಿ ಅಭಯ ಆಗ್ತಿರ್ಲಿಲ್ಲ. ಅವನ ಬಗ್ಗೆ ಇಷ್ಟು ಕೌಂಟ್ ಕಾಣ್ತೀವಿ ತಾತೆ ಅಂದ್ರೆ
2: ಅವನ ಇನ್ನೂ ಹೆಸರು ಅದವ ಈ ವರ್ಷದ್ದು ಅಂದ್ರ ಸಮಯದ
1: ಅವಂಗ ಬಹಳ ಅನ್ಸಿತ್ತು.
3: ಬೇಕಂದಾಗ ರಿಸರ್ವೇಷನ್ ಆದ್ರೂ ಎಲ್ಸುತ್ತಾ ಬೇಕಿತ್ತಾಗ
2: ನೀವೇ ಹೇಳಕ್ ಕಳಿಸ್ತೀನಣ್ಣ.
1: ಕಳಿಸು. ಮರಣಕ್ಕ ಮತ್ತು ತೋರಣಕ್ಕ ನಾವೆಲ್ಲ ಒಂದ್ ಕಡೆ ಸೇರ್ಬೇಕಲ್ಲ.
3: ಸಾಮಾನ್ಯೊಳಗಿಟ್ಟು ಒಂದ್
1: ಇವತ್ತಿನ ರಾತ್ರಿ ತಿಜೋಡಿ ಕೊನೆ ಆದ ಮಲ್ರಿ.
2: ಯಾಕ ಅಟ್ಟ ಬಂದಿರೋದ ಬಿತ್ತದ
1: ಇತ್ತಾಗ ಅಟ್ಟ ಏನ್ ನೋಡಿದೀನು ಅದಕ್ಕ ಹಂಗ ಕೇಳ್ತೀನಿ.
0: ಕರ್ಕೊಂಡು ಬರ್ಬೇಕು ಅಂತ ಅನ್ನಿಸ್ಲಿಲ್ಲ. ನಿನ್ನ ಮುದ್ದಿನ ಮೈದಾನಾಗ ಹೊರಗಿನವ್ರು ಬಂದಂಗ ಬಂದಾನ, ಅದು 5 ದಿವಸ ಬಿಟ್ಟು
3: ನೀವು ಸರಿಯಾಗಿ ಚೌಕಾಸಿ ಮಾಡಿದ್ರೆ ಅಥವಾ ಹಳ್ಳಿ ಒಂದು ಕೂತ್ಬಿಟ್ಟೇನು ಮತ್ತೆ ಟ್ಯಾಕ್ಸಿಂದ ಬಂದರು ಅವರೇ ನಮ್ಮ ಬಸ್ ಮಾಡ್ತಾರೆ.
2: ಅಮ್ಮ ಎದ್ದು ಬಾಗಿ ಬಿಟ್ಟಾಳಲ್ಲ.
3: ಅಲ್ಲ, ಈ ಶಾಖೆ ಗೊತ್ತಿರ್ತದ ಭವಿಷ್ಯ ಯಾವ್ದಾಗಿ ನಿಮ್ಮ ಜೀವ ಇದ್ರು ಕೂಡ
2: ಚಹಾ ತಗೊಂತೀವಲ್ಲ
3: ನಾನಂತ್ಯ ಚಹಾ ಕುಡಿದ್ರೆ

Thank you.

0: ಮೊದಲು ಆ ಕೂದಲು ಸರಿ ಮಾಡ್ಕೋ, ಪರಾಗ ಹೆಚ್ಚಿಸಬೇಕು.
1: ಮೊದಲು ನನ್ನ ಚಹಾ ಪರಾಗ ಆಗಿ ಹೋಗ್ಬೇಡಿ, ಮುಂಜಾನೆ ಚಹಾ ಕುಡಿದ್ರು
2: ವ್ಯಾಯಾಮ ನಿಯಮ ಮಾಡ್ತಾನೇನಮ್ಮ.
0: ಊರಿನ ಹೊಂದಿಸುವುದು ವ್ಯಾಯಾಮ. ನಿಮ್ಮ ಮುಂಬೈಯಾಗ ಯಾರಾದ್ರೂ ಸಿಗ್ತಾರೇನು ಈ ಟ್ರ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ? ಹಂಗಲ್ವೇ, ಅಷ್ಟೊಂದು ಶಹರದಾಗ ಏನೇನೆಲ್ಲ ಮಾರ್ಬೋಗುದಿಲ್ಲ.
2: ಮುಂಬೈ ಮತ್ತ ಅದ್ರ ಉಳಿದಿದ್ದಾದ್ರೂ ಏನಲ್ಲ, ಅರ್ಧಕ್ಕಿಂತ ಹೆಚ್ಚು ನೆಲದಾಗ ಹೋಗ್ತಿವಿಲ್ಲ ಈ ಜಾಗ. ಮತ್ತ ನಾ ಪ್ರತಿ ಒಂದ್ಸಲ ಬಂದ ನೋಡ್ತೀನಿ, ಇನ್ನಷ್ಟು ಬೇಡಿಕೆ ಕೆಳಗ ಹೋಗ್ತಿದ್ದ ಕಾಣಿಸ್ತದೆ. ಅಂಗಡಿಗಳ ಬೆಳೆದಿದ್ದಲ್ಲ ಮುರಿಲಿಕ್ಕ ಬಂದದ.
0: ಕಳೆದ 20 ವರ್ಷದಿಂದ ಯಾರು ನಡೆಸಲ್ಲ,
2: ಹಣ ಎಲ್ಲ ನಿಪ್ಪಲಾಯ್ತು, ಆಗ್ಲೇ ಮಾರಿ ಹಾಕಿ ಬಿಡ್ಬೇಕಾಗಿತ್ತು.
0: ಯಾರಿಗಿತ್ತು ಧೈರ್ಯ ತಾತ್ಯ ಅವ್ರಿಗೆ ಹೇಳೋದು, ಏನಾದ್ರೂ ಮಾಡ್ಬೇಕು ಅಂತ ಹೇಳುವಂತದ್ದು ಧೈರ್ಯ ಯಾರಿಗಿತ್ತು? ಅದು ಒಂದು ಅವಳ ಆಸೆ. ಟ್ಯಾಕ್ಸ್ ತಗೊಂಡು ಟ್ಯಾಕ್ಸ್ ತಗೊಂಡು ಒಂದು ತಂದು ಅಂದ ಮ್ಯಾಲ ಅದು ಉಪಯೋಗ ಏನಂತ ತಿಳ್ಕೊಂಡು ಒಂದಾದ್ರ ನಮ್ಗೆಲ್ಲ ಹೊಲನು ರೈತ ಕೈಯಾಗಿದ್ದು. ಅವ್ರಿಗೆ ಅನ್ನಿಸ್ತು ಮಾಲಕರು ಟ್ಯಾಕ್ಸ್ ತಂದಾರ ಅಂದ್ರ ಸ್ವಲ್ಪ ಕೆಲಸನು ಅವ್ರ ಮಾಡ್ತಾರ ಅಂತ. ಒಟ್ನಲ್ಲಿ ಎಲ್ಲರೂ ವಿರುದ್ಧ. ಮತ್ತ ಇದು 10 ಸಾರೆ ಕೆಡ್ತು, 1 ಸಾರೆ ನಿಂತು ಅಂದ್ರ ನಿಂತಬೇಕು.
1: ಮತ್ತ
2: ಬಾಡಿಗೆ ಮೇಲಾದ್ರೂ ಕೊಡ್ಬೇಕಾಗಿತ್ತು.
0: ಯಾರ ಹತ್ರ ಅದ ಅಷ್ಟು ಹೊಲ? 2 ಎಕರೆ, 3 ಎಕರೆ, 5 ಎಕರೆ, 12 ಎಕರೆ ನೀರು ಇಷ್ಟು ಸಣ್ಣ ಕೆಲಸಕ್ಕಾಗಿ ಯಾರಿಗೆ ಬೇಕು ಕಷ್ಟ? ಆದರೂ ನಾನು ಪ್ರಯತ್ನ ಮಾಡಿದೆ. ಜನ ನಾವು ಜಮಾಯಿಸ್ಬೇಕಲ್ಲ, ಒಂದಾದ್ರ ಆಗಲೇ ತಾತ್ಯ ಅವರಿಗೆ ಹೇಳಿದ್ದೆ ನಾನು, ಇದಕ್ಕಿಂತ ಒಂದು 15 ಎಮ್ಮಿ ಕೊಡೋಣ ಮತ್ತ ಬೇರೆ ಶುರು ಮಾಡೋಣ ಅಂತ. ನಿನ್ನ ಅಪ್ಪಗ ಮೋಟರ್ದ ಹಾಲು ಹಿಂದ ಬೆಳೆದಿವಲ್ಲ ಅದಕ್ಕ ಮೂರು ಮಳೆ.
1: ಬಾಬುಜಿ, ಹಿಂದಿನ ಕಾಲದಾಗ ಶ್ರೀಮಂತರ ಮನೆ ಮುಂದ ಆನೆ ತಮ್ಮ ಸೊಟ್ಟಿ ತುಂಬಾಸ್ತಿರ್ಲಿಲ್ಲೇನು? ಹಾಗ ಈಗ ಹೊಸ ಜಮಾನದಾಗ ದೇಶ ಪಾಂಡೆ ಮಂತಂದರು ಆ ಟ್ಯಾಕ್ಟರ್ ತಂದು ಇಟ್ಬಿಟ್ಟರು ಮನೆ ಮುಂದೆ.
0: ನಿನ್ನ ಮದುವೆ ಮೆರವಣಿಗೆಯನ್ನು ಅದರ ಮೇಲೆ ಒಳಗ ಬಂದದ್ದು ಮಠ ಕಾಣಿಸ್ತದ. ಹಾಳು ಮಾಡಿದ್ದ. ಅವ್ನ ಅಪ್ಪ ಲೋಟ ತೆಗೆದುಕೊಂಡು ಬಂದಿದ್ದ, ದೇವ್ರ ಹುಡುಗಿಯಾಗ ಸಂಸಾರ ಹೊಡಿದ್ದ, ಮತ್ತ ಕಾಣಿಸ್ತದ. ನೀನು ಹ್ಯಾಕ್ ಕಳ್ಸ್ಕೊಂಡು ಬಂದಿ ಆ ಬಿಳಿ ಬಿಳಿ ಮನುಷ್ಯನ ಮಾತನ.
1: ಅಯ್ಯ, ಅವ್ರು ಯಾರು ಬಾಯ್ಬಿಟ್ಟು ಮಾತಾಡ್ತಾರೆ.
0: ನಾನು ಮುಂದಕ್ಕೆ ಹೋಗಿರ್ತೀನಿ, ಕೈ ಚೀಲ ತಗೊಂಡ್ ಬಾ. ಮತ್ತ ಒಂದು ಕೋಳಿ ಚೀಲ ಸಕ್ರಿ ಸ್ವಲ್ಪ ತಗೊಂಡ್ ಬಾ.
1: ಅವ್ರಿಗೆ ಏನಾದ್ರೂ ಕೆಲಸಕ್ಕೆ ಯಾಕೆ ಹಚ್ಚಬಾರ್ದು? ಆಮೇಲೆ
3: ನೀನು 4 ವರ್ಷ ಕೆಲಸಕ್ಕೆ ಬರೋಳು, 4 ದಿನದಿಂದ ರೆಂಟ್ ಹಾಂಗ ನಿಗಿಲಿದಲ್ಲ ತಿಳಿದಿದ್ದು. ನೀನ್ ತಿರುಗಿ ಹೋಗೋ ಮುಂದೆ ನಾ ಬರ್ತೀನಿ ಜೊತೆ ಮುಂಬೈಯ ಒಟ್ಟ ನಿನ್ನ ಅಮ್ಮ ಜೋಡಿ ಯಾರು ಯಾರೇನೋ ಅವಳನ್ನ ಕರ್ಕೊಂಡೆ ಹೋಗೋಣ. 4 ದಿನ ಸ್ವಲ್ಪ ಬದಲು ನೋಡಿದ್ಯಲ್ಲ ಇದಷ್ಟೇ. ನಮ್ಮಪ್ಪ ಹಣ ತೆಗಿತಂತ ನಾನ್ ನೋಡ್ತಾ ನಿಂತಿದ್ದು ಅತ್ತಿ, ಅವಳೇನಾದ್ರೂ ಒಬ್ಳ ಹೋಗಿದ್ರ ತುಂಡು ಮಾಡಿ ತಿಂದವಳು.
4: ನನಗೇನು ನಿಮ್ಮ ಅಣ್ಣ ಕೇಳಿ ಅವ್ರು ಹ್ಯಾಂಗ ಹೇಳ್ತಾರ ಹಾಂಗ
3: ನಮ್ಮ ಅಣ್ಣನ ಹಾಕೊಂಡಿ ನಿನ್ಯಾರ್ ಹಾಳದ
4: ನಿ ಗೊತ್ತಿಲ್ಲ. ಅವ್ರು ಸಿಟ್ಟು ಊರಾ ದೇಶ ಪಾಂಡೇನ ಅದಾರ ಹುಡುಗು ಬೀಪಿ
3: ನಿಮಗ್ ಅನ್ನಿಸ್ತಿರ್ಬೇಕು ನಾವಲ್ಲಿ ಮಜೇದಾಗಿರ್ತೀವಿ ಅಂತ.
4: ಆದ್ರ ನಮ್ದು ನಮಗಾಗುತ್ತು ಕಲಿ ಕಲಿ ಮುಚ್ಕೊಳ್ಳಿ ಚಾಪೆ ಹೇಳಿದ್ರ ಕಾಲು ಹೊರಗಿರ್ತದ ಮತ್ತ ಕಾಲು ಮುಚ್ಕೊಂಡ್ರ ತಲೆ ಹೊರಗಿರ್ತದ. ಇಂಥ ಪ್ರಕಾರ ಎರಡು ಕೋಣೆ ಜಾಗ ಬೇಕು ಅಂತ ಇಷ್ಟು ದಿವಸ ಒಡ್ಡಾಡಿದಾಯ್ತು. ಈಗ ಸಾರೆ ಭಕ್ತ ಆಗಿರ್ಬೋದು ಅಂತ ಒಡ್ಡಾಡು ಇಲ್ಲಿ ಹ್ಯಾಂಗಾದ್ರು ತಲೆ ಮೇಲೆ ಹಕ್ಕಿ ಚಕ್ರ ಅದ ಮನೆಯಾಗಿ
2: ನಿನಗೇನ್ ಮಾಡೋದ್ರ ಆ ದೊಡ್ಡ ದೊಡ್ಡ ಭಾಂಡಿ ತಗೊಂಡು ಮುಂಬೈ ಒಳಗ ಅಂಗರ್ ಕಾರ್ಯಾಲಯ ಪಾಲನೆ ಶುರು ಮಾಡೋ ವಿಚಾರ ಅದನ್ಮುಖ ಸುಮ್ಮನೆ ಕಿರ್ಕಿರಿ ಮಾಡ್ಬೇಡ. ತಾತೆಯವರು ದೇವ್ರ ಪೂಜೆ ಬಿಟ್ಟರೆ 10 ವರ್ಷ ಮನೆಯೊಳಗೆ ಹೋಗಲಿಲ್ಲ ಅಥವಾ ಯಾಕೆ ನಿಮ್ಗೆ ಲಕ್ಷ ಹಾಕಲಿಲ್ಲ ಇದೆಲ್ಲ ನಮ್ಮ ಅಣ್ಣನ ಭಾರವಲ್ಲ. ಅದನ್ನ ತಗೊಂಡು ಏನ್
3: ಮಾಡ್ತೀರಾ
2: ನೀವು ಮುಂಬೈ ಬೇಡ ಅಂತ ಕರೆ ನೋಡ್ರಿ ಯಾವ್ಯಾವ ವಸ್ತು ಎಷ್ಟೆಷ್ಟು ಅದನ್ನ ನೋಡ್ರಿ ಮತ್ತ ನಾಳೆ ನಿನ್ನೆ ಈ ದಾಗಿ ಮಾಡಿದ್ರು ಎಷ್ಟು
3: ಬರ್ತಿತ್ತು
5: ಎಲ್ಲರೂ ಬರ್ತಾರ ಮಾಡ್ತಾನಲ್ಲ
2: ಮುಂಚೆ ಇದ್ರು ಹಂಚಿಕೊಳ್ಳೋ ಪ್ರವೃತ್ತಿ ಅವನು ನನ್ನ ಮೈ ಮೇಲೆ ಬೆಳೆದಾನೆ ನಾನು ಹೋಗಿಂದ ಬಂದಂತೆ
1: ಊರಿ ಈಗ ನಿಮ್ ಬಗ್ಗೆ ಬಹಳ ಮನಿ ಕಾಕನ್ ಪತ್ರ ಕಾಕನ್ ಮುಂತಾದ್ರು ಕಾಕನ್ ಮುಂತಾದ್ರು ಆದ್ರೆ ಈ ಹಳ್ಳ ಬಂದ ನಮ್ಮನ್ನ ಬಂದಂತ ಸಂತಿಗೆ ಕೂಡ ಅಷ್ಟು ಕಷ್ಟ ಆಯ್ತು
2: ಅತ್ತಿಗೆ ಈಗ ಪ್ರತಿವತ್ತು ಮುಂಬೈ ಕಾ ನಾಲ್ಕು ದಿವಸದ ಮಟ್ಟಿಗೆ
1: ಕರ್ಕೊಂಡೋಗ್ರಿ ಅವಾಗ ಬರ್ಬೇಕಲ್ಲ
2: ನೀನ ಸ್ನಾನ ಇರ್ತೀನಿ ಮೊದಲು ಅಮ್ಮನ ಜೋಡಿ ಇದ್ದ ಅಲ್ಲ ಸ್ವಲ್ಪ ಸುಧಾರಿಸ್ತಾನ
1: ಅಪ್ಪನ ಬಗ್ಗೆ ಎಷ್ಟು ಕೌಕ ಅಂತೀರಿ ಹಿಂಗ ಅಭಯ ಹಿಂಗ್ ಕಾಣಿಸ್ತಾರ ಅಭಯ ಡ್ರೆಸ್ ಹಿಂಗ್ ಇರ್ತದ ಅಭಯ ಈ ರೀತಿ ಕ್ರಿಕೆಟ್ ಆಡ್ತಾನ ಮತ್ತ ಅಲ್ಲಿ ಮುಂಬೈದೊಳಗ ಅಭಯ ನಂಬರ್ ಯಾರು ಬರ್ತಂದ್ರ ಶಿವಾ ಕುಡಿತಾರ ನೋಡಿ ಇಲ್ಲಂದ್ರೆ ಯಾಕೆ ಕ್ರಿಕೆಟ್ ನೋಡಿ
2: ಅಭಯನಿಗೂ ಭಾಳ ಅದ ಅವನಿಗೆ
1: ಯಾಕೆ ಇರ್ಲಿಕ್ಕಿಲ್ಲ ಹೇಳಿ ಇಬ್ರು ಅಣ್ಣ ತಮ್ಮ ಅವನಿಗೆ ವಾಯಿ ಇರುವ ಮತ್ತ ನಿಮ್ ಬಂದಾಗ ರಾಹು ಭಗವನ ಆಶೀರ್ವಾದ ಅಷ್ಟೇ ಇದ್ರು ಲಕ್ಷಿ ನೋಡ್ರಿ ನಾವು ಮಾತ್ರ ಅವ್ರಿಗೆ ರಾಹು ಭಾನಿಲ್ಲ ಅದು ಸುದೀರ್ ಕಾಗಣೆ ಸರ್ ನಾವು ಪದ ಅಂತ ಹೇಳಿ ಹಿಂಗದ ಮತ್ತ ಹೆಂಗದನ
2: ಈ ಮೂರು ವರ್ಷದಾಗ ಭಾಳ ಬದಲಾಗ್ಬಿಟ್ಟಣ ನೀವು ನೋಡೋದ್ರಿಂದ ಗುರುತುಡಿಯಲೇ ಕಠಿಣ ಇನ್ನು ಹತ್ತು ಇಟ್ಟು ಬಂದದ ಆದ್ರೆ ಆರು ಎತ್ತರ ಬೆಳೆದ ದಾಳಿಗಳೇನ ಮಸ್ತ್ ಒಂದಿನ ಜಿಂಕೆ ಹೋಗಿಲ್ಲ ಅಂದ್ರೆ ಹೇಳ್ತಾನೆ ಇರ್ತಾನ
1: ನೋಡ್ರಿ ರೂಪಾಯಿ ಹಂಚಲಿದೆ ಮಂಚು ಯಾಕೆ ನಿರ್ವಿ ಅವನ ಮತ್ತ ಮುಂಬೈನೋಡಾಗ್ಬಿಟ್ಟ ಏನು ಅನ್ಸಿರ್ಲಿಲ್ಲ ಅವಂಗ
2: ಹಾಗೇನಿಲ್ಲ ಮುಂಬೈನ ಬಗ್ಗೆ ಬಹಳ ಇಷ್ಟ ಇರ್ತಾನ ಅವನು ಪರಾಜಿನ ಬಗ್ಗೆ ಇಷ್ಟ ಅವಂಗ ಪರಾಗಾಗ ಈ ಕೆರೆ ಈಸಿ ಕಳಿಸಿರ್ತಾರ ಅದ್ರದ್ದು ಹೆಚ್ಚಿಟ್ಟಲ್ಲಮ್ಮ ಈ ಗುರುದ್ರು ಈ ವಾಡೆ ಕುಟುಂಬ ನಡೀತಿ ನಡೀತಲ್ಲ
0: ಬಂದೆ ನಮ್ಮ ಗುರುರಾಜ ಮನಿಗ ನೋಡಿಟ್ಟಿರು ನೀನು ಈ ರಾಘವನ್ ಲಕ್ಷಣ ಆ ನಮ್ಗ ಮೊದಲೇ ಹೇಳಿದ್ದೆ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟಿ ಅಂದಾಗ ನನಗೂ ನೀವು ಕಟ್ಟಿಟ್ಟಿದ್ರು ಅಂತ ಈ ಸೂತ್ರ ಹತ್ತು ದಿವಸ ಅವನ ಕೈಯಲ್ಲಿ ತಳ್ಕೊಳಕಾಗಿಲ್ಲ ಎಲ್ಲೋ ನಾವು ಕ್ರಮ ಕೂಡ ಇದು ಅವನಿಗೆ ಬೆಲ್ಲಿ ಕಾಕೋ ರೀತಿ ಅದಕ್ಕಾಗ ಕೊಟ್ಟಿದ್ದು ಮರೋಬರ್ ಮ್ಯಾಗಿಡಾಗ ಕುಂದಿಗಳ ಛಲ ಹೊರತು ಬಿದ್ದಿದ್ರ ಇಂಥ ಮ್ಯಾಗಿ ಬಿದ್ದಿಲ್ಲ ಸುಧಾರಿಸೋದು ಯಾರು ಇವ ಇವನ್ ಸಂತಿ ಹತ್ತಿರಿ ನಿಮ್ಮ ಮೊಬೈಲ್ ಕಟ್ಟಂತ ಹಿಂಗ್ ಹೇಳೋ ಹಂಗ ನನಗೇನು ಖುಷಿ ಆಗ್ತದೆ ತಿಳ್ಕೊಂಡೇನು ಹ್ಯಾಂಗ ಸುಂದರವಾಗಿ ಬಂಗಾರ ತುಂಡಿನಂಗಿತ್ತು ಅವನು ಮೈ ಮೈಕಟ್ಟು ಈಗ ಅದೇ ಎಲ್ಲ ಬಾಬಾ ಕಾಣಿಸ್ತಾವ ನಾನು ಹಗಲಿಡಿ ಸಾಯೋತಂತ ದುಡಿಯೋದು ಇವ ಮುಂಜಾನೆ ಸಂಗೀತ ಅಂತ ಅಲ್ಲಿ ಹೆಚ್ಚಿರೋದು ಇಲ್ಲ ಮಲ್ಕೊಂಡಿರೋದು ಮಾಡಂತಂಗ ನನ್ನ ಮಕ್ಕಳೆಲ್ಲ ಕುಲದುದ್ಧಾರ ಮಾಡಕ್ ಬಂದಾರ ನಿನ್ನ ಮಗ ಒಳ್ಳೆ ಮುತ್ತಾರೆ ಅವನಿಗೆ ಹಾಂಗ ಚಲೋನ ಇಟ್ಟಿ ನಮ್ಮ ಧರಣ ದಾವಣಗೆರೆ ದೇಶಪಾಂಡೆ ಅವರ ಹೆಸರನ್ನ ಏನಾದ್ರು ಮೇಲ್ ತಂದಾದ್ರ ಅದು ನಿಮ್ಮ ಬೇರೆ ತರ್ತಾರೆ ಈ ಕುಲಗೆಟ್ಟ ಅವ್ನ ನೆರಳು ಕೂಡ ಅವ್ರ ಮೇಲೆ ನೀವು ಬಿಡಬೇಡಿ
2: ಹೋಗ್ಲಿ ಬಿಡೋಣ ನಾವು ಇದ್ರ ತನಕ ಅದು ಅಂದ್ರೆ ಒದಾಡಬೇಡ
0: ನಿನ್ಗೆ ಏನ್ ಗೊತ್ತಾಗ್ತದೆ ನನಗೆ ಅದಕ್ಕೆ ಈ ಕರ್ಡ್ ಹಿಡಿದಾಗ್ತದ
2: ಅಣ್ಣ ಕೂತ ಸ್ವಲ್ಪ ಅದಕ್ಕೆ ನೀವು ಕೊಡ್ರಿ ಬಂದಾಗಿತ್ತು ನೋಡ್ತೀನಿ ನಾನು ನಿಮ್ಗೆ ಪ್ರತಿ ತೆರ್ಸಾನೆ ಕೆಲಸ ಸರಿಯಾದ ಕೂತಿಲ್ಲ ಸರಿಯಾದ ಮಾತಿಲ್ಲ ಹೇಳಪ್ಪ
1: ಹೇಳಿ ಏನ್ ಹೇಳ್ತೀರಿ
2: ಈ ವಾರ ನೋಡ್ರಿ ಎಷ್ಟು ಹೊಲಸಲ ಸಿಗತ್ತೆ ಅದ ರಿಪೇರಿ ಮುಂತಾದ್ರು
0: ರಿಪೇರಿ ಅರೆ ಎರಡೇ ಕೋಣೆ ಇದ್ರೆ ರಿಪೇರಿ ಮಾಡಿಸ್ಬೋದಾಗಿತ್ತು ಇಷ್ಟು ದೊಡ್ಡ ಹೊಡೆ ರಿಪೇರಿ ಮಾಡಿಸೋದು ಅಂದ್ರ ಹ್ಯಾಂಗ ಮಾಡಿಸೋದು? ಇಲ್ಲಿರೋ ಕಟ್ಟಿಗೆ ಎಣ್ಣೆ ಗಿಣ್ಣಿ ಹಾಕೋಣ ಅಂದ್ರು ಒಂದು ಪೂರ್ತಿ ಟೀನ್ ಬೇಕಾಗ್ತದ. ಹಂಗ ನೋಡಿದ್ರ ಎಲ್ಲರೂ ಕೂಡಿ ವಿಚಾರ ಮಾಡುವ ಅಗತ್ಯ ಅದ.
2: ನಾವು ಅದೇ 500 ಮೈಲಿ ದೂರದಿಂದ
0: ಅದೇ ಹೇಳೋದು. ಇಲ್ಲಿ ಒಬ್ಬರಿಂದಾಗಲಿ ಒಬ್ರು ನೆಂಟರು ಬಂದ್ರು ಅಂದ್ರ ಅಡ್ಚಣೆ ಆಗ್ತದ. ತಾತ್ಯ ಅವ್ರ ಕಾಯಿಲೆಗೆ ಈ ಗೊಂದಲದಾಗ ನನ್ನ ಮಗ ಕೈ ಬಿಟ್ಟು ಹೊರಟು ಹೋಗ್ಬಿಟ್ಟ. ನೋಡಪ್ಪ, ನೀನು ಶಾಣಿಯಾಗಿದ್ದ ನಾನು ಕುಲ್ದೀಪುಗ ಕರ್ಕೊಂಡು ಹೋಗ್ಬೇಡ. ನನ್ನ ಮಕ್ಕಳೆಲ್ಲ ಕುದಿಗೆಟ್ ಹೋಗ್ಯಾವ. ನಿನ್ ಮಗ ಒಳ್ಳೆಯ ಅವನ ಹಾಗೆ ಒಳ್ಳೆಯವನಿಗೆ ನಾನು ಸಹಾಯ ಮಾಡ್ರಿ. ಎಷ್ಟು ಹೊರತು ನೀನು ಹೋಗ್ರಸ್ತು ಅಂತ ಹೇಳಿ ನಾವು ಮಕ್ಕಳು ಒಳ್ಳೆ. ಈಗ ನೋಡ್ರಿ ನಿಮ್ಮ ಅಭಯ ಬುದ್ಧಿ ಬಣ್ಣ ಎರಡು ಹೋಗ್ರಸ್ತು ಅಂತ ಹೇಳ್ಕೊಂಡು ಬಂದಾನ. ಅಭ್ಯಾಸದಾಗ ಮೊದಲನೇ ವರ್ಗಕ್ಕೆ ಬರ್ತಾರೆ ಹೌದು.
2: ಮೆರಿಟ್ನಾಗ ಎಷ್ಟು ಕಟ್ಟಿದ್ದಾನು
0: ಮತ್ತ
3: ಅಭ್ಯಾಸದಲ್ಲಂತೂ ಕಷ್ಟ ಭಾಳ.
0: ಅದು ಒಂದು ಕೋಪಿಡಸ್ತು ಗುಣನೇ. ನಮ್ಮ ನೋಡ್ರಿ ತೂಗು ಮಣಿ ಮೇಲೆ ಕುಂತು ಹೊಲ ಮಾಡಿದ್ವಿ, ಎಲಿ ತಿಂದು ಎಷ್ಟೇ ಕಳ್ಕೊಂಡ್ವಿ. ವ್ಯಾಳದಾಗ ನೌಕರ ಮಂದಿ ಬಂದು ಉಗುಳಿಕ ಪೀಂಗದಾಣಿ ತರಲಿಲ್ಲ ಅಂದ್ರ ಸ್ವತಃ ನಾವೇ ಹೋಗಿ ತರೋ ಪ್ರಯತ್ನ ಮಾಡ್ಲಿಲ್ಲ. ನೀ ನಮ್ಮ ಪಿಚ್ಕಾರಿ ಇಲ್ಲೇ ಮುಂದೆ ಹೊರಬಿಟ್ಟಿ. ಮತ್ತ ಖರೆ
2: ಬಂದೆ
3: ಮಾತುಕತೆ ಮಾಡೋದಕ್ಕೆ
0: ಸಮಾರಾಧನೆ ಆದ್ರೂ ಮುಯ್ಯಕ್ ಬಿಡ್ತೀವೋ
3: ಮಾಡಿ.
0: ಅಭ್ಯಾಸ ಏನು ನಿನ್ನ ಅಭ್ಯಾಸದ ಮೇಲೆ ಪ್ರೀತಿ ಬಹಳ ಬಹಳ ಕರೆಯಾಗತ್ತದಲ್ಲ. ಈಗ ದೇಶ ಮಾಡಿ ಮನೆ ಹುಡುಗಿಯರು ಮ್ಯಾಲೆ ಯಾವಾಗ ನೀವು ಹೋಗೋದು ಬರೋದು ಎಲ್ಲ ಇರ್ತದಲ್ಲ. 30 ವರ್ಷ ಬಂದಾಗಿ ನಿನಗೆ ಗೊತ್ತಿದೆ. ಹಿಂದಿ ಸಿನಿಮಾ ನಟನಂಗ ಕೂತ ಕೂದಲು ಬಿಟ್ಕೊಂಡು ಉಗಾ ತಕ್ಕೊಂಡು ಊರಿಗೆ ಗುರುಸುತ್ತಲ್ಲ ಅಲ್ಲಿ ಇರ್ತಾನ. ಯಾವಾಗ ನೋಡಿದ್ರು ಸ್ಟ್ಯಾಂಡ್ ಮೇಲೆ ಇರ್ತಾನ. ಎಲೆಯಲ್ಲಿ ಬುದ್ಧ ಪಚ ಪಚ ಅಂತ ಊರಿಗಂತ ನಿಂತಿರ್ತಾನೆ. ಆ ಟ್ರಾನ್ಸಿಸ್ಟರ್ ಒಂದು ಜರಿವಾದ ಹಾಂಗ ಕುತ್ತಿಗೆ ಯಾವತ್ತು ಹಗು ಇಲ್ಲ ಬೇಕಾಕಲ್ಲ ಇರ್ತಾನ. ಏನು ಮಾಸ್ತರ ನಾಚನ ಸುಳ ಮಗನ್ ನೋಡು ನಾಳೆ ಶಿಕೋಳಿ ಬಂದ್ ನೀನು ಅಲ್ಲಿ ಹೋಗಂಗಿಲ್ಲ. ಅವನಿಗೆ ಇಲ್ಲಿಗೆ ಬರ್ಲಿಕ್ಕೆ ಹಾಗಿಲ್ಲ. ಏನಾಯ್ತು
3: ನಿಮ್ಗೆ
0: ಹೋಗಿ ನೀನೇನು ಈಗಲೇ ಗ್ರಾಮಕ್ಕೆ ಚಹಾ ಕುಡಿಯಕ್ಕೆ ಹೋಗ್ಬೇಕಲ್ಲ. ಸರಿ ಮಾಡ್ಬೇಕ ಏನ್ ಅದು ಏನ್ ಕೂದು ಸತ್ತ

0: ಇಲ್ಲಿ ಸಾಮಾನ್ಯ ಹಾಕೋದಲ್ಲ.
1: ನೀವು ಮಾಡಿ ಮಣ್ಣ ಬೇಕಾದ ಮಾಡ್ಕೊಳ್ಳಿ, ನನಗೆ ಇಷ್ಟ ಇಲ್ಲ.

0: ಮಳಿ ಎತ್ತು ನಿಲ್ಲುವ ಲಕ್ಷಣ ಕಾಣಲಿಲ್ಲ.
1: ಇವತ್ ಮುಂಜಾನೆ ಸೊತ್ತಿತ್ತು ಆಕಾಶ ದುರಸ್ತಿ ಯಾಕೆ ಮಾಡ್ತಿರ್ಲಿಲ್ಲ ಹಾಗಾದ್ರ
2: ನಿಮಗೇನು ಮುಂಬೈ ಕಡೆಗಿರ್ಬೋದು. ಏ ರಂಜು, ಆ ಬಾಯಿ ಕಡೆ ಯಾಕೆ ನಿಂತೇ?
3: ಬಾಯಿ ಕಡೆ ನಿಂತೀನಿ.
2: ಬಾಯಿ ಕಡೆ
3: ಸುದೀಪ್ ಮಲಿಸಿದಂತ ಕಡೆ ಮಲೆ ಕಡೆ ಮಾಡ್ತಾರೇನ್ರಿ?

0: ಇವತ್ತು ತಲೆ ಆ ಸಿನಿಮಾದ ಹುಚ್ಚು ಎಷ್ಟು ತುಂಬಾ ನೋಡು.
1: ನಾನು ಮುಂಜೆ ಅವನಿಂದ ನೋಡ್ತಾನೆ ಇದ್ದೀನಿ.
0: ಹಿಂಗ ಸರಿಯಾಗ ಬಿಡ್ತೀನಿ
2: ಇಬ್ಬರಿಗೂ ಹೊರಹಾಕೋ ಶಕ್ತಿ ಇರಲಿಲ್ಲ. ನಮ್ಮ ಭವಿಷ್ಯದ ಏನಾಯ್ತು? மண்ணாய்த்தோ சின்னாய்த்தோ இதே இதே பங்களாக்கா பூத்தி தான் சொல்லுவா ஆகலே நம்புறீங்க ராஜ்யத்தை சுப்பிரமணியாக இருக்குது
3: இவையான சிவித் சந்தி
2: மத்த மத்த இனி பிரபு சர்வாகி நாம் பிரவேசிக்கிறோம் முதல் முதல் கூடு பத்திரில்ல நந்தர கூடு வந்து இது ஊர்மு மூக்கு முடிச்சிட்டு
3: எல்லாரும் ஒரு மணிக்கு எடுத்துக்கோ உப்ப கூட கல்பாங்க இல்ல
4: ಅಪ್ಪ ನೋಡು ಮೂರಾದ್ರೂ ಇದ್ರೆ ಇದ್ರಲ್ಲ ತೋಟ ಅದು ಬಿಡುಗಡೆ ಹಂಗಿಲ್ಲ ನೋಡು
1: ಅಡವಿಟ್ಟ ಯಾವುದನ್ನು ನಾವು ಬಿಟ್ಕೊಳ್ಳೋಕ್ಕಾಗಿಲ್ಲ ನಿಮ್ಗ. ಈ ಹನ್ನೆರಡಕ್ಕೆ ಬಟ್ಟೆ ಅಷ್ಟೇ ಉಳಿತದ, ಅಷ್ಟಾದ್ರೂ ಉಳಿಯಲ್ಲ. ಮತ್ತ ಇಂಥ ನೀರಾವರಿ ಜಮೀನು ಕೊಳ್ಳೋದ್ರಿಂದ ಅದನ್ನು ಸಾಧ್ಯ ಇದೆ ನಮ್ಗ? ಅದ್ರ ಹೊರತಾಗಿ ನಾಳೆ ಒಮ್ಮೆ ಅನ್ಬೇಕಂದ್ರ ನನ್ ಜಮೀನನ್ನ ಸಿಗ್ಬೇಕು. ಮತ್ತ
2: ನೀನಂತೂ ಬಹಳ ಬಹಳ ಹತ್ತಿನ ಭಾಷಾ ಮಾತಾಡಕ್ಕಿದ್ದೀವಿ
1: ಅಣ್ಣ. ಏನ್ ತಪ್ಪಾಯ್ತು ಅಂದಾಗ ನಾ ಎಲ್ಲಾದ್ರೂ ಒಮ್ಮೆ ಕೇಳಿದ್ರೆ ತಿಳಿಸೋ ಬಗ್ಗೆ ನೀವು ಕೂಡ
2: ಸುಧೀರ ಈಗ ಹಕ್ಕು ಹೇಳಕ್ ಹೊಂಟಿದ್ದಿ ಗೊತ್ತದೇನ? ನಿನ್ನ ಶಿಕ್ಷಣ ತಾಯಿ ಎಷ್ಟು ಖರ್ಚಾಗದ ಅಂತ
1: ತಾತ್ಯ ಮಾಡಿದ್ರು ಖರ್ಚು.
2: ತಾತ್ಯ ಮಾಡಿ ಹೆಸರಿಗಷ್ಟೇ ಎಲ್ಲ ಕಾರ್ಬಾರನ್ನು ನನ್ನ ಮೇಲೆ ಬಿಟ್ಟು ಅವರು ಮಕ್ಕಳಿಗೆ ಹಾಕುತ್ತಿದ್ರು. ನಿನ್ನ ಶಿಕ್ಷಣಕ್ಕ ನಿನ್ನ ಲಗ್ನಕ್ಕ ಆ ಖರ್ಚು ಸ್ವಲ್ಪ ಅಂತ ತಿಳ್ಕೊಳ್ಳಿ ಏನ? ಈಗ ನೀನು ಹಿಸ್ಸೇ ಬೇಡ ಕೊಂಡಿ
1: ಅಣ್ಣ. ಇದ ನೋಡು ನಿನ್ ಬರ್ತಾರೆ ಅಂತ ಹೋಗ್ತೀನಿ. ನೀನಂತ ನಿನ್ ಶಿಕ್ಷಣ ಕೊಟ್ಟೆ, ನಿನ್ ಕಗ್ಗ ಮಾಡಿ ಅಂತ ಈಗ ಕೇಳು. ನಂತೂ ಸ್ವಲ್ಪ ನಿನ್ ಕಿಸದಂಗೆ ನನ್ನ ತಪ್ಪು ಮಾಡಿಲ್ಲ, ನನ್ ಶಿಕ್ಷಣ ಕ್ರಮ ಅಂತ ನನ್ನ ಬೇಕ ಅಲ್ಲದೆ ಇಪ್ಪತ್ತು ವರ್ಷದಿಂದ ನನ್ನ ತನ್ನದು ಏನೇನು ಇಲ್ಲ ಅಂತಂದಿದೆ. ನನ್ ಜಮೀನು ಕಡಿಮೆ ಇತ್ತೇನೋ? ನನ್ನ ಹೆಸರಿನ ಮೇಲೆ ಇದ್ದ ಜಮೀನಿನ ಉತ್ಪನ್ನದ ಮೇಲೆ ನನ್ನ ತಂದೆ ನೋಡ್ಕೊಂಡ್ರಿ. ಅಲ್ಲದೆ ನನ್ನ ಶಿಕ್ಷಣ ಮುಗಿದ ಇಪ್ಪತ್ತು ವರ್ಷ ಆಯ್ತು, ಅದ್ರ ಉತ್ಪನ್ನ ನೀನು ತಿಂತ ಬುದ್ಧಿ ಅದನ್ನೇ ಹೇಳಿ ಬರೀ ನಾ ಮಾಡಿದ್ರೆ ನಾ ಮಾಡಿದೆ ನನ್ ಬುದ್ಧಿ ಐಸಕ್ಕೆ ನಾಲ್ಕು ಮುಂದೆ ಕರ್ಸಿ ಅನ್ನೋ ನನ್ನ ಉತ್ಪನ್ನದ್ದು ಅಂತ ಬಂದೆ ತೃಪ್ತಿ ಸುತ್ತ ಬಾರಿ ಅಂತ ಕರ್ಸಿ ಒಮ್ಮೆ ಅದು
2: ಬರಬೇಕು ಮತ್ತೊಂದೆ ಅಂತ ತಕ್ಕೊಂಡು ಹೋಗ್ಬೇಕು.
1: ನಾವೇನ್ ಬುದ್ಧಿ ಬೆಳೆದನು ಎತ್ಕೊಂಡು ಹೋಗ್ಲಿಕ್ಕ ಅಲ್ಲದೆ ನೀನೇನಾದ್ರು ಕೈ ಇಟ್ಟು ಕೊಟ್ಟೆ ಅನ್ನೋದು ನನ್ನ ಪ್ರಶ್ನೆ. ನಾ ಸುಟ್ಟಿಗೆ ಬರ್ತಿದ್ದೆ ಆಗ ನೀನ್ ಬಂದ್ರೆ ನಿನ್ ಪಗಾರ ಇರ್ತದ ಅಂತ ಹತ್ತು ಸಲ ಬಿಟ್ಟೆ ಹಾಕಿದ್ದೆ ಹೇಳ್ತಿದ್ದಿ. ಆಗ ನಿನ್ಗೆ ನಾನು ನಿರ್ಧಾರ ಮಾಡಿದ್ದೆ ನಾ ಈಗ ಬಂದು ನಾನು ತಿಳ್ಬಾರ್ದು ಅಂತ. ಅಲ್ಲದೆ ನಾಲ್ಕು ವರ್ಷ ಬಂದಿಲ್ಲ ನಾ ಇಲ್ಲಿ ಅದು ನಿಮ್ಗೆ ಸೇರ್ತಿರ್ಲಿಲ್ಲ. ನನಗೆ ಯಾಕೆ ಹೋಗಿ
2: ಇಷ್ಟು ವರ್ಷದಾಗ ಒಂದು ಸಾವಿರ ಮತ್ತೆ ಅವನ ಆಪರೇಷನ್ ಅಮರಾವತಿ ಹೋಗಿ ಮಾಡಿಸ್ಕೊಂಡಂದೆ. ಎರಡು ತಿಂಗಳು ಬಾಡಿಗೆ ಮನೆಯಲ್ಲಿ ಇದ್ವಿ. ತಾತ್ಯ ಅವ್ರ ಕಾಯಿಲೆ ಇದಕ್ಕೆಲ್ಲ ಏನು ಖರ್ಚಾಗಿಲ್ಲ ಅಂತ ತಿಳ್ಕೊಂಡಿಲ್ಲ.
1: ಮತ್ತೆ ಅದೇ ಮಾತು ತಾತ್ಯ ಅವ್ರ ಬಗ್ಗೆ ಅವನ ಬಗ್ಗೆ ಖರ್ಚು ಮಾಡಿದ್ದು ನೀನೇ ಮಾಡಿದ್ದು ಅಂತ ಯಾಕೆ ತಿಳ್ಕೊಂಡ್ರಿ? ಎಲ್ಲ ಅವ್ರು ಇರ್ತಾರ ಹಂಗ ನೋಡಿದ್ರ ಅವ್ರಿಗೆ ಯಾಕೆ ಕಂಡಿಸ್ತೀನಿ ಅವ್ರಿಗೆ ಯಾಕೆ ಕೊಟ್ಟಿ
2: ಒಂದು ನೋಡು. ಒಂದು ವರ್ಷ ಪೈರಿದ್ರ ಮೂರು ವರ್ಷ ಬರಗಾಲ.
1: ನೀರಾವರಿ ಹ್ಯಾಂಗ ಬರ್ತಿದ್ರು ಬರಗಾಲ?
2: ಅತ್ತ ಜಮೀನು ರೈತ ಕೈಯಾಗ ಹೋಗ್ಯಾವ. ಕೋರ್ಟು ಕಚೇರಿ ಮಾಡ್ಬೇಕಾಯ್ತು ಜಮೀನಿನ ಸಲುವಾಗಿ. ಕೈಯಾಗ ಕೆಲ್ಸ ಬಿಲ್ಸ ಬಿಟ್ಟು ಅಮರಾವತಿ ನೋಡ್ಬೇಕಾಗ್ತಿತ್ತು. ತಾಯಿ ಹೆಚ್ಚಿದ್ರು ಅಂದ್ರ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಮ್ಯಾಲ ಇದು ಕೇಳದ ತನಕ ಎಲ್ಲರೂ ಬ್ರಾಹ್ಮಣ ಬಯಸರು. ಒಂದೇ ಒಂದು ಕೇಸ್ ನಿಂತಾವೆ ನನ್ನ ಮನಸ್ಸಿಗೆ ಒಪ್ಪ ಅಂದಾಗ್ಲಿಲ್ಲ. ಸಾಹೇಬ್ ಜನರಿಗ ತಿನ್ನಕ್ಕ ಕುಡಿಯಕ್ಕ ಎಲ್ಲ ಕೊಟ್ಟರು ನನಗೆ ಯಶಸ್ ಸಿಗಲಿಲ್ಲ. ನಿಮಗೆ ಗೊತ್ತಿಲ್ಲಪ್ಪ ರಾಮನ್ ಮಂದಿಗ ಇಂಥ ಹಳಿಯಾಗಿತ್ತು ಹೊಲಗಳನ್ನು ಎಷ್ಟು ಕಷ್ಟದ ಅಂತ.
1: ಉಳಿದ್ರದೆಲ್ಲ ಹ್ಯಾಂಗ ನಡೆದ ಅಂದ್ರ
2: ಹ್ಯಾಂಗ ನಡೆದ ಗೊತ್ತದೆ ನಿಂಗ? ಈ ಊರಾಗಿರೋದು ಏಳು ಬ್ರಾಹ್ಮಣ ಮನೆ, ಅದ್ರಾಗ ಮೂರು ಮಂದಿ ಎದ್ದೋ ಊರು ಬಿಟ್ಟು ಹೋದ್ರು. ಒಂದು ದೇವರ ಮುಂದೆ ದೀಪ ಹಚ್ಚಕ್ಕು ಅವ್ರ ಪೈಕಿ ಯಾರು ಉಳಿದಿಲ್ಲ. ಇನ್ನು ಉಳಿದವ್ರು ನಾಲ್ಕು, ಅದ್ರಾಗ ಇಬ್ರು ಭಿಕ್ಷುಕರು ಒಬ್ಬ ಮಾಸ್ತ್ರ, ಎಲ್ಲರೂ ಸಾಲಗಾರರೆ. ನಮ್ಮ ತಲೆ ಮ್ಯಾಲಿನ ಪೊಗಳಿನೂ ದೊಡ್ಡದು ಸಾಲನೂ ದೊಡ್ಡದು. ಇದ್ರ ಮಂದಿ ಜನರದ್ದು ಛಲೋ ನಡೆದ ಸೇರದಲ್ಲಿ ತೆಗೆದು ಮನೆ ಕಟ್ಕೊಂಡಲ್ಲ. ದಲ್ಲಾಳಿ ಮಾಡ್ತಾರ, ಟ್ರಕ್ ನಡೆಸ್ತಾರ, ಅದೇನು ಇಲ್ಲ ರಾಜಕೀಯ ಇದ್ದಿದ್ದೆ. ಇವೆಲ್ಲ ನಮಗ್ ಮಾಡಕ್ ಆಗ್ತದೆ. ಕಾಲ ಬದಲಾಗಿದೆ ಸುಧೀರ, ಆದ್ರ ಮನೆಯಾಗಿನ ಖರ್ಚು ಕಡಿಮೆ ಆಗ್ಲಿಲ್ಲ. ಹಬ್ಬ ಹುಣ್ಣಿ ಕುಲಾಚಾರ ಶ್ರದ್ಧ ಪಕ್ಷಾತೀತಿ ಇದನ್ನೆಲ್ಲ ನನ್ ಸುತ್ತ ಸುತ್ತಿ ನೀ ಹೋಗಿ ದೂರ ಕುಂತಿ. ಒಂದು ಗಣೇಶನ ಹಬ್ಬ ಒಂದು ಮಹಾಲಕ್ಷ್ಮಿ ಹಬ್ಬ ಅಂದ್ರೆ
1: ಎಲ್ಲಾನು ಕಡಿಮೆ ಮಾಡ್ಬೇಕು.
2: ಹ್ಯಾಂಗ್ ಕಡಿಮೆ ಮಾಡೋದು? ನೀವ್ ಬಾ ಮತ್ತೆ ಮಾಡಿ ತೋರಿಸು.
1: ಅದು ಅವಶ್ಯಕತೆ ಇಲ್ಲ ನಿಮ್ಗ.
0: ಏನಿ ಬಿತ್ತು ಮುಂದೆ ನೋಡ್ತಾ ಇದ್ದೆ.
1: ಒಂದು ಸಾರಿ ಯಾವ್ದು ಪದ ಕಠಿಣ
2: ಮುಳುಗಿಸಿದ್ರು ಅಂತ
3: ಜನ ಯಾಕಂದ್ರೆ ಹೇಳೋದು ಊಟ ಹಾಕಿದ್ರು ಜನ ಹೇಳೋದೆ ಅಲ್ಲ ಕಡಿ ಖರ್ಚಿದ್ರು ಚಲವತ್ತರ ಬರೋಬರಿ ಆಗಿಲ್ಲ ಅಂದ್ರೆ ನನ್ನ ಜೀವ ಹಾಳಾಗ್ತಾ ಬಿದ್ದಿತ್ತು. ಒಮ್ಮೆ ಟರಾಸಿದ್ರಲ್ಲ ಮಾರಿಬಿಡು ಆ ಜಾಗ.
4: ಅಲ್ಲ ಒಮ್ಮೆ ಟರಾಸಿದ್ರು ಅಂದ್ರೆ ಏನು?
3: ಅಲ್ಲ ಅವಾಗ ನಾನೇ ಹೇಳ್ದೆ ಅವಾಗ ಇಷ್ಟ ಹೆಂಗಿದೆ ತರ್ತಾನ
4: ಕೆಲಸ ಮಾಡೋರು ಮನೆ ನಡೆಸೋರು ಈಗ ಗಂಡಂದ್ರು
2: ನಾಳೆ ನೀನೇನಾದ್ರು ಅಂದಿದ್ದೀನಿ
3: ಮಗು ಸತ್ತು ಹಂಗ್ ಮಾಡ್ಬೇಡ. ಅಲ್ಲ ನನ್ನ ಆಶ್ರಮ ಉಳಿದಿದ್ದಷ್ಟು
4: ಅಲ್ಲ ತೋಟ ಮಾಡಿ ನಡೆ ಹಿರಿಯರೆಲ್ಲ ಬಂದ್ರಿ ತಮ್ಮ ಸ್ವಂತ ಹೆಸರು ಮಾಡಿ ಅಂತ ಹೇಳಿ ಈಗ
2: ಮಾಡ್ತೀನಿ ಮಾಡಿದ್ರೆ ನೀನೇನ್ ತಿಂತಿ?
3: ಅರೇ ಇನ್ನು 10 ದಿವಸ ಆಗಿಲ್ಲ ಯಾಕೆ ಮಾಡಕತ್ತಿರ್ ನೋಡಿ ನೀವೆಲ್ಲ ನನಗಂತೂ ಬರೋಬರಿ ಕಾಣಿಲ್ಲ ಈ ವಾದವಾದ
2: ಅವನ್ ಮಾತು ಕೇಳೋಣ. ಅಣ್ಣ ನನ್ನ ಹೆಸರು ಹೇಳಕ್ಕೆಲ್ಲ ನಾಲ್ಕೆಕರೆ ಅರಿವಿಟ್ ಬಿಡು. ನೋಡು ಚಂದ್ರವ್ವ, ನೀನ್ ಇವತ್ತು ಉದಾರಾಗಿ ಹೇಳಕತ್ತಿ, ನಾಳೆ ಊರ್ ಮಂದಿ ಎದುರ ಹೇಳ್ತೀನಿ ನೀನು ಅಣ್ಣ ಬಂದು ಎಲ್ಲಿ ನಾಲ್ಕು ಅಂತ ಅಂತ. ಹಂಗೆಲ್ಲ ಬೇಡಪ್ಪ, ಅವ್ವ ಏನ್ ಹೇಳ್ತಾರೋ ಅದು ಬರೋಬರದ ಹಂಗೆ ಮಾಡೋಣ. ಏನಂತೀರಾ?
0: ನನಗೆ ಕೇಳೋ ಉಪಕ್ಷಣ ಮಾಡ್ಬೇಡ ಬೇಕಂತಿದೆ. ಎಲ್ಲಾನು ಮೊದಲೇ ನಿಕ್ಕಿ ಆಗಿತ್ತು ಹೊಂದಲ್ಲ
5: ಅದು
0: ಬಿಡ್ರಿ ಅದನ್ನ ಹೇಳೋದೇನಂತ
1: ಮುಂದ ನಾನು ಕುಡಿಯೋದಿಲ್ಲ, ನೋಡ್ತೀನಿಲ್ಲ, ನನ್ನ ಹಿಡಿಯೋ ತನಕ
0: ನೋಡಿದಂತೆ. ಹಂಗೆ ನನ್ ಕರ್ಕೊಂಡು ಹೋಗ್ತೀರಲ್ಲ, ನಾನು ಜಲಂತ ನೋಡ್ಕೊಂಡ್ರೆ
1: ಕಾಕು ಕರ್ಕೊಂಡು
3: ಹೋಗ್ತೀನಿ.
1: Thank you.

0: ಕಲಿ ಏನೂ ಇಲ್ಲ. ನೋಡು ಅವ್ವ ಇವಾಗ ಮಲ್ಕ
1: ನೋಡವ್ವ.
0: ಯಾವ್ದು ಆಗ್ಬೇಕಮ್ಮ ನಮ್ದೆಲ್ಲ
1: ಎಲ್ಲ ಅವ್ರದೇ ಅದಮ್ಮ.
0: ನೀನು ಜಾಗ ಕೊಟ್ಬಿಟ್ಟು ಮಾಡ್ಬಿಡ್ಲಿಕ್ಕ ಯಾವ ಚಿಂತೆ ಮಾಡ್ದ
1: ಪ್ರಭಾ?
0: ಸ್ವಂತ ಮನೆಯಾಗ ಹುಕ್ಕಿನವನಿಗೆ ಇರ್ಬೇಕಾಗ್ತದ ನೀನೀಗ.
1: ನೀನೇ ಹೇಳ್ಬಾರಣ ಏನ್ ಮಾಡೋದಿತ್ತು?
0: ಹೋಳೆ ಇದ್ವಿ
1: ಹಂಗೇನ್ ತಾಯಿ.
0: ಆಗ ನನ್ ಮುಂದೆ ಏನ್ ಮಾಡೋಣ?
1: ನನ್ ಮಕ್ಕಳು ಬಂದ್ಸ್ಕೊಂಡ್ವಿ ಎಲ್ಲಿ ಹೋಗಂಗಿತ್ತು?
0: ಏನಾಗದ ಏನಿಲ್ಲ ಅನ್ನೋದು
1: ನನ್ ತಿಂದಿಲ್ಲ ಅಂತ ತಿಳ್ಕೊಂಡೇನು?
0: ನಿಮ್ಗೂ ಒಂದ್ ಮಾತು ಹೇಳ್ತೀನಿ ಪ್ರಭಾ,
1: ತಲೆಯಾಗ ಬೆಂಕಿ ಹಾಕೊಂಡಿರ್ಬೇಡ.
0: ನನ್ ಸದ್ಯನೇ ಬೇಕು.
1: ಈಗ ರಾಜ್ಯ ಅತ್ಯಂತ ಹೇಳದ
0: ಲಕ್ಷ ಧರಿಕೊಂಡು ನಡಿ.
1: ನನ್ನ ಎಷ್ಟು ದೂರ ಅವ್ರ ಕಡೆಗೆ ಕಳೆಯೋದದ.
0: ನೀನೊತ್ತು
1: ಏನ್ ತಡ ತಡ ಅಂತ ಮಾತಾಡ್ತಿ?
0: ಅದು ಬರೋಬರಿ ಕಾಣೋದಿಲ್ಲ.
1: ಎಲ್ಲರೂ
0: ಸ್ವಾರ್ಥಿ ಇದ್ದಾರ?
1: ಸ್ವಾರ್ಥ ಯಾರಿಗೆ ಬಿಟ್ಟಿದೆ ಪ್ರಭಾ?
0: ಇಚ್ಛಾ ಏನಿಲ್ಲ
1: ಪ್ರಪಂಚ ಕಟ್ಟಿಲಿದ್ರೆ ಮನುಷ್ಯ ತನ್ನಿಂದಾಗಿ ಸ್ವಾರ್ಥಿ ಆಗ್ತದ?
0: ನಿನ್ ಜೀವ ಹೊಲ ಸಸಿ ಕಡೆಯ ಒಲಿ
1: ಪ್ರಭಾ. ಸ್ವಾರ್ಥ ಏನ್ ಬೇಕಾದ್ರು
0: ಆಗ
1: ನನ್ ಮಕ್ಕಳು ಮನಸ್ಸಿನಲ್ಲಿ ನಾನು ನಡೆಯೋ ಹಾಗಿಲ್ಲ.
0: ನನ್ನ ಕಲಿಯುಗದ ಅವ್ವ ನನ್ನೊಂದು ಈ ಅದು ಮಾಡಿ ನೋಡು.
1: ನನ್ ಕೈಯಲ್ಲಿ ಏನದವ್ವ?
0: ಒಂದ್ 4 ವರ್ಷ ನಾವಾದ್ರೂ ಸಹದಾಗಿ ಮಾಡು
1: ಪ್ರಭಾ.
0: ನನ್ಗ ಕಲಿಲಿಕ್ ಬಿಡು ಅವ್ವ, ನನ್ ಸ್ವಂತ ತಾಯಿಯಲ್ಲಿ ಬಿಡು. ಆಮ್ಯಾಗ ಕೂಡಿ ಇರೋಣ. ಯಾರ ಮನೆ ಕಡೆಯೂ ಕಾಲ ಕಳೆಯಬೇಕಾಗುದಿಲ್ಲ ಅಲ್ಲ. ನನಗೆ ಬಿಡು ಅಮರಾವತಿ ಹೋಗ್ಲಿಕ್ಕ.
1: ಪ್ರಭಾ ಒಂದ್ ಬೆರಳಿಕ್ಕೆ ಕೂಡ ಯಾವ ವಸ್ತುನು ಕೂಡ ಅಧಿಕಾರ ಇಲ್ಲ.
0: ಈಗಂತೂ ನಾನು ಕೂಡ ಪರದಿಲ್ಲ. ನನ್ನ ಅಮರಾವತಿ ಹೋಗ್ಲಿಕ್ ಬಿಡು ಅಮ್ಮ, ಕಲಿಲಿಕ್ ಬಿಡು ಅಮ್ಮ. ನನ್ಗ
1: ಭಾಸ್ಕರ ಏನಂದನ್ನ
0: ಏನ್ ಹೇಳ್ತಾನ ಹೇಳಿ ಬಿಡು.
1: ಅಬ್ಬಾ
0: ತಿಳಿಯುವುದಿಲ್ಲ ನಿಂಗ. ನಿನ್ನ ನಾ ತುಂಡು ಮಾಡಿ ತಿಂತಾ ನೋಡು. ಆಮೇಲೆ ಮೂಲೆಗೆ ಹೋಗಿದ್ದಾರೆ ನೋಡು ಯಾರ ವಸ್ತು ಹಂಗ.
1: ನನಗೇನೋ ಕಷ್ಟ ಮಾಡ್ತೀನಿ ಅಂತ ಸಹಿಸ್ಕೊಂಡು ಹೋಗ್ತಾರೆ.
0: ಮುಂದ ನಿನ್ ಕೈಕಾಲ ನಿನಗೆ ಶಕ್ತಿ ಉಳಿದಿಲ್ಲ ಅಂದ್ರೆ ನೀ ಏನ್ ಮಾಡ್ತೀನಿ?
1: ನೀರಿಬ್ಬೇಕು
0: ತಮ್ ತಮ್ಮ ಹೆಂಡತಿ ತಮ್ ತಮ್ಮ ಮಕ್ಕಳು ಈಗ ಹೊತ್ತ ಬೇರೆ ಕಾಣಿಸೋದಿಲ್ಲವ್ವ. ನಮಗ್ ಯಾರಿಗೂ
1: ಪ್ರಭಾ ಹರೇನ ನಾನು ಸಲ ಮಾಡಿ ಎಲ್ಲ ಹುಡುಗರು ನೀನೇ ಹುಷಾರಾಗಿ ನಿನ್ ಇಚ್ಛಾನು ಇತ್ತು ಕಲಿಯೋದಕ್ಕ. ಆದ್ರೆ ಹೆಣ್ಮಕ್ಳು ಜಾತಿಗೆ ಯಾಕೆ ಶಿಕ್ಷಣ ಬೇಕನ್ನೋದೇ ತಾಳ. ನಾನು ಅವ್ರಿಗೆ ಎಷ್ಟು ತಂದೆ, ಎಲ್ಲ ಹೆಣ್ಮಕ್ಳು ಕಲ್ತರು ಬಂತರು ನೌಕರಿ ಮಾಡ್ತಾರ ಕಮಾಯಿಸ್ತಾರ ಕರೆನ ಕೌತುಕ ಅನಿಸ್ತದ. ಆದ್ರೆ ಹಳ್ಳಿ ಹೆಣ್ಮಕ್ಳಿಗೆ ದೃಷ್ಟಿನೇ ಇದ್ದಿದ್ದಿಲ್ಲ ಆಗಿನ ಕಾಲದಲ್ಲ.
0: ಹೋದ್ರೆ ಎಷ್ಟೋ ವರ್ಷ ತಾತಿ ನನ್ ಜೋಡಿ ಮಾತಾಡ್ತಿರ್ಲಿಲ್ಲ. ಅವ್ರ ಸ್ಥಳ ಬೇಡ ಅಂದ್ರೆ ಖರೇನ
1: ಆದ್ರವ್ವ
0: ನೀನೇ ಹೇಳು ಯಾವಿದ್ರು ಆ ಸ್ಥಳ?
1: ಎಲ್ರು ನಮ್ಮ ಹಾಗೆ
0: ಒಂದು ಶ್ರೀಮಂತರು ಅಶಿಕ್ಷಿತರು ವ್ಯಸನಿಗಳು.
1: ನಿನ್ನ ಚಿಕ್ಕಾಗಿ ಮಾತಾಡೋದ್ ಬಿಟ್ಟು ಬಂದಿವಲ್ಲ.
0: ನಾ ಬಂದೆ ಕೂಡ ಪಾಣಿಗೆ ಬಂದು ಬ್ಯಾರ ಕಡೆ ಹೋಗ್ತಿದ್ರು.
1: ನಾ ಹ್ಯಾಂಗ ಹೇಳಿ ನಿಂದ ಅವ್ರಗ ನೀ ಮುಂದೆ ಬರಕ್ಕೆ ನಾಚಿಕೆ ಅನ್ಸ್ತಿತ್ತಂತ. ಕೊನೆ ಕೊನೆಗೆ ನೀ ಫೋನ್ ಇದ್ದ ಮುಕ್ಸಾಲ್ ಮಾಡಿ ನನಗೆ ಸದ್ಯಕ್ಕೆ ಸಿಗಾಕಿಲ್ಲ ಅಂದಿದ್ರು.
0: ಅವರು ಮೆತ್ತಲಾಗ್ಬಿಟ್ಟಿದ್ರು.
1: ಪ್ರಭಾ 1,000 2,000 ಇಷ್ಟಾಗ್ಬೋದ
0: ನೀನು
1: ನಿನ್ ಶಿಕ್ಷಣ?
0: ಅಬ್ಬ 1,000 2,000 ಕಾಲದ
1: ಹಂಗಾಗ ನನ್ನಂತೂ ಏನಿಲ್ಲ. ಸ್ವಲ್ಪ ಇತ್ತು ಅವು ಮುಂಜಾನೆ ಹೋದ್ರು
0: ಸುಮ್ಮ ಸುಮ್ಮನೆ ಕೊಟ್ಟಿ ಅವನ ಅವ್ರು ಹ್ಯಾಂಗ ಮಾಡ್ಕೊಂಡಿದ್ರು ತಮ್ಮ ತಮ್ಮ ವ್ಯವಸ್ಥೆನ
1: ಅಲ್ಲ ಪ್ರಭಾ. ನಾಳೆ ಪೆಟ್ಟಿಗೆಯೊಳಗೆ ಹಣ ಸಿಕ್ಕಿದ್ರೆ ದೊಡ್ಡ ಹಗರಣ ಆಗ್ಬಿಡ್ತು. ನಿನ್ನ ಗೊತ್ತದ ಭಾಸ್ಕರ ಏನು ಪೆಟ್ಟಿಗೆ ಅಂತ ಕರೆದು ನೋಡ್ತಾನ ಅಂತ ಅದಕ್ಕೆ ಕೊಟ್ಬಿಟ್ಟೆ. ಅದ ಭಾಸ್ಕರ ಹತ್ರ
0: ಒಂದು 30 ಅದು ಅದ ನನ್ ಕೊಟ್ಬಿಡು ಅವ್ವ.
1: ಪ್ರಭಾ
0: ಇದ್ರಿಂದ ಹೊರಗೆ ಹೋಗ್ಲಿಕ್ ಕೊಡು ಅವ್ವ. ಈ ಮಾಡೆ ನನ್ ತಿಂದ್ಬಿಟ್ಟಿತ್ತು ನನ್ ಜೀವ ಉಸಿರು ಬಿಟ್ಟದ ಇತ್ತದಾಗ ಅಲ್ಲಿ ಬಿಡು ಅಮರಾವತಿ ಹೋಗಿದ್ದ.
1: ಹೌದು ಇಷ್ಟು ಬಂಗಾರ ತಗೊಂಡಿ ಏನ್ ಮಾಡುವಲ್ಲಿ ಏನು ನಾ ಹಳ್ಳಿ ಹೆಣ್ಮಗಳು ತಿಳಿಯದವಳು ಅಂತ ಕೇಳ್ತೀನಿ ಖರೇನೆ ಮಾಡ್ತಿ?
0: ಹಾ ಇಷ್ಟು ಬಂಗಾರ ಇದ್ದು ಕಮ್ಮಿ ಅಂದ್ರು 50,000 60,000 ಆದ್ರೂ ಬರ್ತದ. ಅದ್ರ ಬಡ್ಡಿ ಮೇಲೆ ನನ್ ಮುಂದಿನ ಶಿಕ್ಷಣ ಆಗ್ತದ. ಜೊತೆಗೆ ಒಂದ್ ಸಣ್ಣದೊಂದು ಔತಿ ಹಿಡಿತೀನಿ ಶಿಕೋಣಿ ಮಾಡ್ತೀನಿ ದೇವಿಸ್ತದ ಎಲ್ಲ ಮಾಡ್ತೀನಿ. ನೋಡಿ ಅಂತ
1: ಎಷ್ಟು ಹಳೆ ಬಂಗಾರ ನಮ್ಮ ಮನಿಂದ ಎಲ್ಲ ದೊಡ್ಡದಿನ ಅದರಲ್ಲ ಅದಾವ.
0: ಮಮ್ಮಿ ಬಿಯರಿದ್ದು ನೌಕರಿದ್ದು ಆಗ ಈ ಊರು ಈ ಬಾಡ ಇದನ್ನೆಲ್ಲ ಬಿಟ್ಬಿಟ್ಟು ನೀ ಕಯ್ಯಮ್ಮನ ಕಡೆ ಬಂದಿದ್ದರು. ಕರೆ ಹೇಳ್ತೀನವ್ವ, ನಂಗೀಗ ಗಂಡ ಮನೆ ಸಂಸಾರ ಯಾರ ಕದ್ದು ಹವ್ಯಾಸ ನೋಡಿದ್ರು, ನಾವಿದ್ರು ಸ್ವತಂತ್ರ ಆಗೋಣ. ನೀವಾಗ ಎಷ್ಟು ಅಂತ ದುಡಿದಿ ಇಂದಿನ ಲಕ್ಕಂತ ಹೋಗಿದ, ಇನ್ನು ಎಷ್ಟು ವರ್ಷ ಕಣ್ಣು ಹೊಲವಿದ್ದು
1: ನನ್ ಕೈಯಲ್ಲಾಗೋವರೆಗೂ ಮಾಡ್ಲೇಬೇಕಾಗ್ತದ.
0: ನೌಕರಿ ಕೂಡಲೇ ಎಷ್ಟು ಬಂಗಾರ ಮಾಡ್ತೀನಲ್ಲ ಅಷ್ಟೇ ಬಂಗಾರ ಮೊತ್ತ ಕೊಂಡ್ಕೊಂಡ್ಬಿಡ್ತೀನಿ. ಆಗ ಬಿಡ್ತಾರೆ ಪಾಪ ನಿನ್ ಸೊಸೈಟಿ ಮಲ್ಲಿಯರ ಒಬ್ಬೊಬ್ಬರಿಗೆ ಒಂದು ಅರಿಯೋ ಕಲ್ ಮಾಡಿಸ್ಕೊಡು. ಪರವಾಗತ್ತಪ್ಪ,
1: ಎಷ್ಟು ದಿವಸದಿಂದ ನಡೆ ಕಟ್ಟಿ ಮಾರೋಣ ಬಂಗಾರ ಕರೆನೇ ಮಾರೋಣ.
2: ನಡ್ಲಿಕ್ಕೆ ಏನಾಗ್ತದೆ ಫಸ್ಟ್ ಮಾಡ ನನಗೂ ಒಪ್ಪಲ್ಲ
3: ಅಲ್ರಿ. ಅವ್ರ ಕಾಲಿಗೆ ತಾಗ್ಯದ ಹಸಿ ಬಂದಿದೆ ಸುಮ್ಮ ಸುಮ್ಮನೆ ಕಟ್ಟಿ ಕುತ್ಕೊಂಡಿ. ನಾನು ಮುಂಜಾನೆ ಡಾಕ್ಟರ್ ಕಡೆ ಕರ್ಕೊಂಡು ಬಸ. ನೀವು ದೊಡ್ಡವರು ದೊಡ್ಡಿಸ್ತಂತಿದ್ದ ಆಗಿಲ್ಲ ಮಾಡಬೇಕು ಚೆನ್ನಾಗಿ ಮಾಡೋರು. ನಾನು ಇದ್ದಲ್ಲೇ ಚರ್ಪಿಸ್ತಾ ಇದ್ದೀನಿ, ನೀವು ಯಾರು ಚರ್ಪಿಸ್ತೀರಿ ಭಗವಂತ ಮತ್ತ ಈ ಕೆಲಸ ವಾರ ಮುಗಿತು ಅಂದ್ರೆ ಯಾರು ಏನೇನ್ ಅದನ್ನ ಅವ್ರಿಗೆ ಕೊಟ್ಬಿಡ್ರಿ.
2: ಏನು ಏನ್ ಕೊಡೋದು
3: ನೋಡಿದ್ರಲ್ಲ ವಾದ ವಾದ ಇಷ್ಟು ತಮಾಷೆ ಆಯ್ತು ಚಿಕ್ಕ ಮಕ್ಕಳಿದ್ದಕ್ಕೆ. ಮತ್ತ ನಂತರ ನಮ್ಮ ಮಕ್ಕಳಿಗೆ ಅವ್ರೇ ಇದ್ದಾರಲ್ಲ ಕೊಟ್ಬಿಡ್ರಿ. ಕೊಡೋದು
2: ಏನ್ ಕೊಡೋದು ಯಾಕೆ ಕೊಡೋದು?
3: ಯಾರ ಹಿಸ್ಟಿ ಅದವಲ್ಲ ಅವ್ರಿಗೆ ಕೊಟ್ಬಿಟ್ಟು.
2: ಅರೆ ಇರೋ 12 ಎಕರೆ ಕೊಟ್ಬಿಟ್ರೆ ಏನ್ ಮುನ್ನೋದು?
3: ನಾನು ಜಮೀನಿನ ಬಗ್ಗೆ ಅಲ್ಲ ಕಡೆ ನೋಡ್ಲಿ. ನಮ್ಮಲ್ಲಿ ಬಹಳ ಒಳ್ಳೆಯವರಿದ್ದಾರೆ, ಅಂಜಲಿನು ಕೂಡ ಒಳ್ಳೆಯವರಿದ್ದಾರೆ. ಹಿಂದಿನ ಸಲ ರಂಜಿತವಾಗಿ ಸ್ಕರ್ಟಿನಲ್ಲಿ ತಂದಿದ್ದು ಪ್ರೀತಿಯಿಂದ. ಆದ್ರೆ ಈ ಹಳ್ಳ ಸ್ಕರ್ಟ್ ಹಾಕೊಂಡು ತೊಡಿ ತೋರಿಸ್ಕೊಂತ ತಿರುಗಾಡೋದು ಆ ವ್ಯಾಸ ಇರಲಿ ಅಂತ ಹ್ಯಾಂಗ್ ಹೇಳೋದು? ಇಲ್ಲಲ್ಲ ಇಷ್ಟೊಂದೆ ಗುಪ್ಚಿಟ್ಟಾಗಿ ದಿಂಬುಗಳು ಮಾಡಿದೆ ಕರೀತ.
2: ನಾನ್ ಬಿಲನ್ ಬಿದ್ದಾಳಿ
3: ಕೊಡಿಸ್ತಾಕಿ ಕರೆ. ಆದ್ರೆ ಇಲ್ಲಿಂದ ಒಂದಿಲ್ಲ ನನ್ನ ದಟ್ಟೋಳಿ ಯಾರಿದ್ದಾರೆ ಈ ಸುಧೀರ್ ಬಾಜು ಮುಂಬೈ ಮಾಡಬಹುದಾಗಿ ಹಾಕೊಂಡು ಯಾರು ಅಡ್ಡ ತಗೊಂಡು ಹೋಗಿಲ್ಲ. ಆಗ ತಾತ ಹೋಗಿದ್ರು ಆಗಿನ ಮಾತ ಬೇರೆ ಈಗಿನ ಮಾತ ಬೇರೆ.
2: ನೀನ್ ನನಗ ಶಾಣ್ಯತನ ಕಲ್ಸಕ್ ಬರಬೇಡ.
3: ಜವಾಬ್ದಾರಿ

0: D'accord?
1: Alors,
0: multiplier, non?
2: ಇದರ ಎಲ್ಲದೂ ಅದ ಅವಂದು
0: ಸುಧಿರಂದು ಪ್ರಭಂದು ಚಂದ್ರುದು
2: ಮತ
0: ನನ್ ನಾನು ಇದನ್ನ ಸುಧಿರಾಗಿ ತೋರಿಸಕ್ ಹೋಗುದಿಲ್ಲ.
1: ಯಾರು ಗೊತ್ತಿರಲಿಲ್ಲ ಯಾರು ಎಷ್ಟದ
0: ತಾತಿ ಅವರು ಮಾಡ್ಬಿಟ್ಟು ಅಂತೀನಿ. 13ನೇ ದಿನ ಆದ ಮೇಲೆ ತಿಜೋರಿ ತೆರಿತೀನಿ ನೋಡ್ರಿ ಏನ್ ನೋಡುದು ಅಂತೀನಿ. ಇದನ್ನ ಮೊನ್ನೆ ದೇವ್ರ ಕೊನೆಯ ತಂದಿಟ್ಟೀನಿ.
1: ಯಾರು ನೋಡಿ ಹೇಳಿದ್ರ
0: ಮಂಜು ಕೇಳ್ತಿದ್ಲು ಏನದ ಏನದ ಅಂತ. ಏನು ಜೋರ್ ಮಾಡಿದೆ ಅಂತಿ ಕೂಡಲೇ ಅಲ್ಲಿಂದ ಇಲ್ಲಿ ತಂದಿಟ್ಟೀನಿ. ನಿಮ್ಗಿನ್ ಕೇಳ್ದ
1: ಬೇಡಿ ಇದೆಲ್ಲ ಬೇಡ ಸುಮ್ ಸುಮ್ನ
0: ಕಡಿ ಕೆಲ್ಸಕ್ ಬರೋದು ಅದ ನಮ್ಮ ಉದ್ಯಮ ಇದನ್ನ ಅಲ್ಲ

0: ಇದನ್ನ ಹಾಕು ಅನ್ಸಲ್ಲ.
1: ನಾವು ಸೂತ್ರರಾಗಿದ್ದೀವಿ.
0: ಮಾನವನ ಸೂತ್ರ ಬಾಸಕ್ಕೆ ಹೋಗಿ ಹಾಕೋ ಹಾಕೋ. ನೀನು ಒಳಗೆ ಹಾಕಂದೆ ಸುಮಾರು ದಿನ ಆಯ್ತು, ನಾನು ನೋಡಿದೆ. ಚಂದ್ರಹಾರ 15 ತೊಲಿ. ಮೋಹನ ಮಾಳ 20 ತೊಲಿ. ಚಪ್ರಿ ಹಾರ 15 ತೊಲಿ. ಅವಲಕ್ಕಿ ಹಾರ 10 ತೊಲಿ. ಚುಂಚಾಪಟ್ಟಿ 20 ತೊಲಿ. ತೋಡೆ 10 ತೊಲಿ. ಒಂಕಿ

حط طولي. ونجرأ. أيدي طولي.

진을 못 봐. 너도 공부라 살아. 이도 와주도 이도 나팀도 이도 하울라도 이도 받쳐도.

0: ಈಗ ಹತ್ತು ದಿನ ಲಕ್ಷಾವಧಿ ರೂಪಾಯಿ ಧಣಿ ಕಾಣಿಸ್ತಿ.
1: ಹೇಳಿ, ನನಗ ಹಿಂಗ ಅನಿಸ್ತದ, ಇದು ಬರೀ ಬಂಗಾರ ಇಲ್ಲ, ಇನ್ನು ಏನೇನೋ ಅದಾಯ್ತು ಅಂತ ಅನಿಸ್ತದ.

ದೇಶಪಾಂಡೆ ತನಗೆಲ್ಲ ಹೆಂಡಂದು ಸುತ್ತಮುತ್ತ ನಿಂತಿದ್ದಾರೆ. ಕೌತುಕದಿಂದ ನೋಡ್ತಿದ್ದಾರೆ ಅಂತ ಅನಿಸ್ತದೆ. ಅಜ್ಜಿ ಅತ್ತಿ ಅಜ್ಜಿ ಅವ್ವ ಎಲ್ಲಾರ ಮನದೇ ಸ್ಪರ್ಶ ನನಗ ಹತ್ತಿರ ಅಂತ ಅನಿಸ್ತದ. ಯಾರ್ಯಾರು ಹಾಕೊಂಡು ಚಕನ ಮಾಡಿದ್ರು, ಯಾರ್ಯಾರ ಕೈ ಕೊರಳು ಇವಕ್ಕ ತಾಗಿದ್ದಿರ್ಬೇಕಲ್ಲ. ನಾಳೆ ನನ್ನ ಪರಾಗಿ ನೆಡ್ತಿರು ಇವನ್ ಹಾಕೊತಾರ. ಅವನು ಹೇಗೆ ಅನಿಸ್ಬೋದಲ್ಲ ನನ್ನ ಸ್ಪರ್ಶ.

0: ಆಗ ಹೂವ ಶಾಂತ ತಿರೇಜಸ್ವಿ ನಕ ನಕ ಕಾಣ್ತಿದ್ರು. ಇನ್ನೊಂದು ಒಡವಿ ಕೇಳ್ತಿದ್ರು, ಯಾರು ಎಂತ ಮಾಡಿದ್ರು ಅಂತ. ಎಲ್ಲ ಸಾಲಿನಾಗ ನಾವೊಬ್ಬ ಭಾಗ್ಯವಂತನಾದ ಸಾಕ್ಷಿ.
1: ಈಗಂತೂ ಸಾಲ ಮಕ್ಕಳಾಗ್ಬಿಟ್ಟಿದೀವಿ.

ಜಾಸ್ತಿ ಮಾತಿಯೇನು

ಬರೀ ತುಂಬ ಓಡಾಟವಾದ್ದು ಮಾಡಿ ಒಳಗಿಂದೇ ಕೊಡದೆ ಬಿಟ್ಟವಾ.

Yeah.

0: ರಾತ್ರಿ ಎಷ್ಟಾಗ ನೋಡು, 12 ಹೊತ್ತೋಯ್ತು. ದೇಶಪಾಂಡೆ ಅವ್ರ ಜೊತೆಗೆ ಸೋಪ್ಸೋದಿಲ್ಲ ಅಂತ ಹೇಳಿದ್ದ. ಅವನು ಹೇಳಲು ಕರೆನ
1: ಒಂದಿಷ್ಟು ಸ್ವಾರ್ಥ ಆಗಿದವಂತೂ ಈ ಜಗತ್ತಲ್ಲ ಏನು
0: ನಡೆಯಾಗಿಲ್ಲ. ಮತ್ತ ಸಿಕ್ಕರು ತಗೊಂಡೋಗಿ ಮರಣಿಸಿದ ಬಗ್ಗೆ ಸಂಶಯ ಆಗ್ತದೆ.

0: ಇದೆಯಾ? ನೀವು ಇವ್ರನ್ನ ಹೇಗ್ ತಿಳಿಸ್ಲು ಹೋಗಿ ಬಿಡೋಣ. ಆಗಿದ್ದಾಗಂತೂ ಅಪ್ಪನ ಇದ್ದವ್ರು ತಮ್ಮ ಆಗ್ಯಾನ, ತಮ್ಮ ದೊಡ್ಡವನಾಗ್ಯಾನ. ಸರಿಯಾದ ರಾಳಿಯಲ್ಲಿ ಬಂದು ನಾಳೆ 9ನೇ ದಿವಸ ಬ್ರಾಹ್ಮಣರು ಬರೋದಕ್ಕೆ ಶುರು ಆಗ್ತದ. ಆದರೆ ಚೌಕಾಸಿ ಮಾಡ್ತಾ ಇದ್ವಿ,
1: ಬಂಚಿಲ್ಲ ಹಣ ಪತ್ನಿ
0: ಒಳ್ಳೆ ಕಿಮ್ಮತ್ತಿನ ಜಗ ಮಣ್ಣಿನ ಗರ್ ಮ್ಯಾಲ ಹೋಗ್ಯ ಮರ್ಗಿಯಲ್ಲಿ ಬರ್ತ ಕರಿಕ ಯಾರ ಹಣ್ಣಿನಲ್ಲಿ ಏನ್ ಬರ್ತದ ಅಷ್ಟೇ ಸಿಗೋದು.
1: ನಮ್ಮದು ಏನೋ ತಪ್ಪಿರ್ಬೇಕು ಕೊನೆ ನಾವು.

0: ಕಷ್ಟಪಟ್ಟದ ಒಳ್ಳೆಯ ರಾಜ.
1: ನಿಜವಾಗಿ ನಾ ಮುಂಬೈ ಬಂದೆ ಅಂದ್ರೆ ಆತನಲ್ಲ ಬಿಟ್ಟು
0: ಆಗ ಹೊರಗ ಈ ಸರ್ತಿ ಬರೋದು ಬೇಡ ಮುಂಬೈ.
1: ಯಾಕೆ
0: ಅರೇ ಈಗ ಬರೆದಾಗ ಹುಮ್ಮನ್ ಜೋಡಿ ಯಾರು
1: ಬೇಡ ಸಿಕ್ಕ
2: ನಡೆಯುವಾಗ
0: ನಾವು ಬಾಳಿ ಬೀಳೋರಿದ್ದೀವಿ ದಿವಸ ಅವರ ಮುಖ್ಯ ಬಂದು ಮಾಡಿಲ್ಲ.

ಅತ್ರಿಗೋತ್ರಸ್ಯ ವೆಂಕಟೇಶ ಪ್ರೇತ ನಮಃ ಶ್ರಾದ್ಧೇ.

ಇಷ್ಟ ಕೊಡ್ಕೊಡು.

Rabab.

0: ಲಗೂನ್ ಮುಗಿಸ್ರಿ ಬೇಗ ಬಸ್ ಬರ್ತದ. ನಾನು ಮುಂದೆ ಹೋಗಿ ಬಸ್ ನಿಂದಿಸುತ್ತೇನೆ. ಲಗೂನ ಬರ್ರಿ.
1: ಮಾತು ಕೂಡ ನಿಂತದ.

0: ಚಂದು ನಾಲ್ಕು ಮಾರು ವರ್ಷ ಕರ್ಕೊಂಡು ಬರ್ತಾರೆ. ಅಥವಾ ಮಾಡ್ಬೇಡ,
1: ನೀವು ಕಾಳಜಿ ಮಾಡ್ಬೇಡ.
0: ಚಂದ ಕಲಿಬೇಕು. ಏನ್ ಕೊಡ್ತೀವಿ?
1: ಎಲ್ಲಿ
0: ಹೋಗಿ ಬಿಡಿ.

Maintenant,

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೀಯಾ?
1: ಮುಕ್ಕಣಕ್ಕ ಹೊಸ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಭಕ್ತಿಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗಡೆ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಯಭಾರೋ ರಾಘವೇಂದ್ರ ಎನ್ನುವಂಥ ಒಂದು ಮಧುರವಾದಂಥ ದಾಸರ ಪದವನ್ನು ಮೈಸೂರು ರಾಮಚಂದ್ರ ಆಚಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಓ ಪಾಂಡುರಂಗ ಪ್ರಭು ವಿಠಲ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಭಾರತಿ ಶ್ರೀಪತಿ ಭಟ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಬಾಂಧವರಿಗೆ ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರೀಣಾ ಯಾಮೋ ವಾಸುದೇವಂ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀ ಮಹಾಲಕ್ಷ್ಮಿ ದೇವಿಯೇ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ರಾಯಚೂರು ಶೇಷಗಿರಿ ದಾಸ್ ಅವರ ಒಂದು ಮಧುರವಾದಂಥ ಕಂಠಸಿಡಿಯಲ್ಲಿ ಒಂದು ದಾಸರ ಪದವನ್ನು ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.